ما يعرف الذنب مش عارف يهدى الأمور.

して、ありがとう。

0: ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬಿಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
1: ನಾನು ಡಾಕ್ಟರ್ ಗುರುರಾಜ್ ಕರಜಗಿ, ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
2: ಕೈ ಹಿಡಿದು ನಡೆಸೆನ್ನನು.
1: ಎಲ್ಲ ಸಹೃದಯರಿಗೆ ನಮಸ್ಕಾರ.
3: ಇವ್ಯಾಲ್ಯುಯೇಷನ್ ತುಂಬಾ ಮಾಡಬೇಡಿ, ತುಂಬಾ ವಿಚಾರ ಮಾಡಬೇಡಿ, ಆದದ್ದಕ್ಕೆ ಬಿಟ್ಬಿಡಿ, ಅಲ್ಲಿಗೆ ಬಿಟ್ಬಿಡಿ. ಎಲ್ಲ ನಂಗೆ ಬಿಟ್ಕೊಂಡು ಹೋದ್ರೆ ಹೆಂಗ್ರಿ ಅಂತ ಕೆಲವರು ಕೇಳ್ತಾರೆ. ಬಿಡಬೇಡಿ, ರಿಸಲ್ಟ್ ಏನಾಗ್ತದೆ, ಮಿಸರಬಲ್ ಆಗ್ತೀರಿ ಅಷ್ಟೇ. ಈಗ ನಿಮ್ಮ ಕೋಪ ಬಂದ್ರೆ ಯಾರ ಬಿ ಪಿ ಹೆಚ್ಚಿಗೆ ಆಯ್ತು? ನಿಮ್ಮದೇ ತಾನೇ, ನನಗೇನಾಗೋಲ್ಲ. ಸಿಂಪಲ್ ಹೇಳ್ತೀನಿ, ಯಾರು ಕೋಪ ಮಾಡ್ಕೋತಾರ ಅವ್ರದೇ ಬಿ ಪಿ ಜಾಸ್ತಿ ಆಗೋದಲ್ಲ. ಅದರಿಂದ ಅದಕ್ಕೆ ಹೇಳ್ತಾನೆ ಅವನು, ಸೆಕೆಂಡ್ ಇದೆಯಲ್ಲ ಇವ್ಯಾಲ್ಯುಯೇಷನ್, ಅದನ್ನ ನಮ್ಮ ಕೈಯಲ್ಲಿದೆ, ಹರ್ಟ್ ನಮ್ಮ ಕೈಯಲ್ಲಿಲ್ಲ. ಇವ್ಯಾಲ್ಯುಯೇಷನ್ ಜಾಸ್ತಿ ಮಾಡಬೇಡಿ. ಮುಂದೆ ಮೂರನೇದು ರಿಯಾಕ್ಟ್ ಆರ್ ರೆಸ್ಪಾನ್ಸ್. ಇದ್ರ ಬಗ್ಗೆ ಯಾವ್ದು ಮಾಡ್ಬೇಕು ನಾನು? ಆದಷ್ಟು ರಿಯಾಕ್ಟ್ ಮಾಡೋಕೆ ಹೋಗ್ಬೇಡಿ. ಹೋಲ್ಡ್ ಆನ್, ಹಿಡ್ಕೊಳ್ಳಿ. ತಕ್ಷಣ ಉತ್ತರ ಕೊಡಬೇಕು ಅಂತೇನಿಲ್ಲ, ವಿಚಾರ ಮಾಡಿ ಹೇಳ್ತೀನಿ ಅನ್ನಿ. ಬಹಳಷ್ಟು ಆತುರದ ನಿರ್ಣಯಗಳೇ, ಆತುರದ ಮಾತುಗಳೇ ಮನಸ್ಸಿಗೆ ನೋವು ಮಾಡುವಂಥದ್ದು. ಅದರಿಂದ ರೆಸ್ಪಾನ್ಸ್ ಇದ್ದಾಗ ಔಟ್ಕಮ್ ಇದೆಯಲ್ಲ, ನಮ್ಮ ಕೈಯಲ್ಲಿ ಬೇಕಾಗಿಲ್ಲ, ಅದು ರಿಸಲ್ಟ್. ಅದು ನೀವು ರಿಯಾಕ್ಟ್ ಮಾಡಿದರೆ ಮಿಸರಬಲ್ ಆಗ್ತೀರಿ, ರಿಸ್ಪಾನ್ಸ್ ತೋರಿಸಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇಷ್ಟೇ, ಹರ್ಟ್ ನಮ್ಮ ಕೈಯಲ್ಲಿಲ್ಲ, ಔಟ್ಕಮ್ ಇಸ್ ದ ರಿಸಲ್ಟ್. ನಡುವಿನ ಎರಡು ಮಾತ್ರ ನಮ್ಮ ಕೈಯಲ್ಲಿದ್ದಾವೆ, ಇವ್ಯಾಲ್ಯುಯೇಷನ್ ಆರ್ ರಿಸ್ಪಾನ್ಸ್ ಆರ್ ರಿಯಾಕ್ಷನ್. ಇದನ್ನು ನಾವು ಮುಖ್ಯವಾಗಿ ಹೇಳ್ಕೋಬೇಕಾದ್ದು. ದುಃಖ ಸುಖ ಅನ್ನೋದು ಯಾರ ಕಡೆ ಇದೆ ಅಂತ, ಇದು ನನ್ನ ಚಾಯ್ಸ್. ಅದು ಇಫ್ ಐ ವಾಂಟ್ ಟು ಬಿ ಮಿಸರಬಲ್ ಐ ಕ್ಯಾನ್ ರಿಯಾಕ್ಟ್, ಇಫ್ ಐ ಆಲ್ವೇಸ್ ರಿಸ್ಪಾಂಡ್ ಐ ಆಮ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಪೀಪಲ್. ಆದ್ದರಿಂದ ಅದಕ್ಕೆ ಹೇಳ್ತಾರೆ ಆ ಝೆನ್ ಮಾಸ್ಟರ್ ಹೇಳಿದ ಮಾತ್ರ ಇವತ್ತಿಗೂ ಮರೆಯಲ್ಲ ನಾನು. ಕೋಪ ಬಂದಾಗ ಒಂದು ಘಟನೆ ಇದೆ, ಅದು ಹೇಳ್ಬಿಡ್ತೀನಿ. ನಾನು ಹೆಂಡತಿ ಹೇಳಿಲ್ಲ ಅದನ್ನು, ಫಸ್ಟ್ ಟೈಮ್ ಹೇಳ್ತಿರೋದಕ್ಕೆ ಆಕೆ ಗೊತ್ತಿಲ್ಲ, ಯಾಕಂದ್ರೆ ಮನಸ್ಸಿಗೆ ನೋವಾಗ್ತದೆ ಅಂತ ಹೇಳಿಲ್ಲ. ಯಾಕೋ ಹೇಳಬೇಕು ಅನಿಸ್ಬಿಡ್ತು, ಹೇಳ್ಬಿಡ್ತೀನಿ. ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ ಭಾಳ ವರ್ಷ, ಅಡ್ಮಿಷನ್ ಸಿಗೋದೇ ಸಾಧ್ಯ ಇಲ್ಲ, ಅಲ್ಲಿ ಭಾಳ ಪ್ರೆಷರ್ ಇರೋದು, ತುಂಬ ಪ್ರೆಷರ್ ಬರೋದು. ಬಂದವರಿಗೆಲ್ಲ ಇಲ್ಲ ಸಾರಿ ನೋ ಸೀಟ್ ಅಂತ ಹೇಳಿ ಉಸಿರು ಕಟ್ಬಿಡ್ಬೇಕು. ಮನೆಗೆ ಹೋದಾಗ ಆಕೆ ಮೊಸರು ಹಾಕಲ ಅಂದರೆ ನೋ ಸೀಟ್ ಅನ್ನೋಂಗೆ ಆಗ್ತಿತ್ತು ಪರಿಸ್ಥಿತಿ, ಅಷ್ಟು ನೋ ಅಂತ ಬಂದ್ಬಿಟ್ಟಿತ್ತು ತಲೆಗೆ ನನಗೆ. ಒಂದು ದಿವಸ ಹೀಗೆ ಸಾಯಂಕಾಲ 6 ಗಂಟೆಗೆ ಮುಗಿತಪ್ಪ ಇವತ್ತಿನ ಕೆಲಸ ಅಂತ ಕೂತಿದ್ದೀನಿ, ತಮ್ಮ ಕಣ್ಣಿಗೆ ಬರಬೇಕು ಟೇಬಲ್ಲು, ಮುಂದೆ 3 ಚೇರ್ ಇರ್ತವೆ, ಅಷ್ಟು ದೂರ ಡೋರು, ಆಟೋಮೆಟಿಕ್ ಡೋರ್ ಕ್ಲೋಸರ್ ಇರುವಂಥ ಬಾಗಿಲು. ಹೊರಗಡೆ ನನ್ನ ಸೆಕ್ರೆಟ್ರಿ ಇರ್ತಿತ್ತು. ನನಗೊಂದು ಅಭ್ಯಾಸ, ಯಾರಾದರೂ ಜೋರಾಗಿ ಮಾತಾಡಬಾರ್ದು ಕ್ಯಾಂಪಸ್ ಒಳಗೆ, ಒಂದು ಕಿರ್ಚಿಗಳು ಸರಿ ಇರಲ್ಲ. ಆಕೆ ಒಂದೇ ಸಲ ಕೂಕೊಳ್ಳೋದು ಕೇಳಿಸ್ತು, ಹೋಗ್ಬೇಡಿ ಸರ್, ಮೀಟ್ ಮಾಡಲ್ಲ ನಿಮ್ಮನ್ನ, ಅಡ್ಮಿಷನ್ ತಾನೆ. ಇಲ್ಲಪ್ಪ ಅಡ್ಮಿಷನ್ ಇಲ್ಲ, ಮೀಟ್ ಮಾಡಬೇಡಿ ಅವ್ರನ್ನ, ಆಗೋಲ್ಲ ಅಂತ ಹೇಳ್ತಾ ಇದ್ದಾಳಕ್ಕೆ, ಜೋರಾಗಿ ಮಾತಾಡ್ತಾಳಕ್ಕೆ. ಆಮೇಲೆ ಏ ಬೇಡ ಅಂತಿದ್ಲು, ದಡ್ಡ ನನ್ನ ಬಾಗಿಲ ಸಪ್ಪಳ ಆಯಿತು. ಬಾಗಿಲು ತಳ್ಕೊಂಡು ಇಬ್ಬರು ಒಳಗೆ ಬಂದ್ಬಿಟ್ರು, ಗಂಡ ಹೆಂಡತಿ ಇಬ್ಬರು ಬಂದರು. ಆಕೆ ಓಡಿ ಬಂದರು, ಸೆಕ್ರೆಟ್ರಿ ನೋಡಿ ಸರ್ ಏನಿದ್ದಾರೆ ಇವ್ರು, ನನ್ನ ತಳ್ಕೊಂಡು ಬರ್ತಾರೆ ಸರ್ ಒಳಗಡೆ, ಇವರು ಹೇಳಿದ್ರೆ ಕೇಳಲ್ಲ ಅಂತ. ಆಯ್ತು ಬಿಡಮ್ಮ, ನೀವು ಹೋಗಿ ಬಂದಿದ್ದಾರೆ ಒಳಗಡೆ, ಹೇಗಿದ್ರು ಅಲ್ಲಿಂದ ಒಂದು 8 ಹೆಜ್ಜೆ ಹತ್ತಿ ನಡ್ಕೊಂಡು ಬರ್ಬೇಕು ನನ್ನ ಟೇಬಲ್ ತನಕ ಬರಬೇಕಾದ್ರೆ. ನಾನೇನು ಮಾಡಿದ್ರೆ, ಒಳಗೆ ಬಂದಿದ್ದಾರಲ್ಲ ಕೂತ್ಕೊಳ್ಳಿ ಅಂದೆ. ಗಂಡ ಹೆಂಡತಿ ಬಂದವರು, ನಿಮ್ಮ ಕಣ್ಣು ಒಂದು ಚಿತ್ರ ಬರುತ್ತೆ. ಆ ಹೆಂಡತಿ ಒಂದು ಹೆಜ್ಜೆ ಮುಂದಿಟ್ಟಂದ್ರು, ಕೂತ್ಕೊಳ್ಳೋಕೆ ಬರಲಿಲ್ಲರಿ ಅಂದರು. ನಾನು ಸಾಮಾನ್ಯವಾಗಿ ಪಾಲಕರು ಅಡ್ಮಿಷನ್ ಹೊತ್ತಿಗಾದರೂ ಪ್ರಿನ್ಸಿಪಾಲ್ ಜೊತೆ ಒಳ್ಳೆಯವರು ಇರ್ತಾರೆ, ಆಮೇಲೆ ಏನಾಗ್ತದೆ ಮತ್ತೆ ಬೇರೆ. ಅವರು ಕೂತ್ಕೊಳ್ಳೋಕೆ ಬರಲಿಲ್ಲರಿ ಅಂದರು, ಕೊಂಕಿತ್ತು ಮಾತೊಳಗೆ. ಆಯ್ತಮ್ಮ ನೀವು ಕೂತ್ಕೊಳ್ಳೋದು, ನಾನು ನಿಂತ್ಕೋಬೇಕಾಗತ್ತೆ ಅಂದೆ. ಗಂಡ ಒಂದು ಹೆಜ್ಜೆ ಮುಂದೆ ಬಂದ, ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಂಡು ಬಂದಿದ್ದಾರೆ. ಬಂದು ನಾಟಕ ಸಹ ಮಾಡ್ರಿ ಅಂದ, ನಾಟಕ ಬಂದ್ ಮಾಡ್ರಿ ಅಂದ. ಯಾವ ನಾಟಕ ಅಂತ ಕೇಳಿದೆ. ನೋಡಿ ನಾವು ಯಾರು ಗೊತ್ತಿಲ್ವಾ ನಿಮಗೆ ಅಂದ. ನಿಜವಾಗ್ಲೂ ಗೊತ್ತಿಲ್ಲರಿ ನನಗೆ, ನೀವು ಯಾರು ಅಂತ ಗೊತ್ತಿಲ್ಲ, ಅಥವಾ ಮರ್ತಿರ್ಬೇಕು ನಾನು, ಯಾರು ಅಂತ ಹೇಳಿದ್ರೆ ಗೊತ್ತಾಗ್ತದಪ್ಪ ಅಂದೆ. ನೋಡು ನನ್ಗೆ ಗೊತ್ತಿಲ್ಲ ಅಂತ ಇವರಿಗೆ ಅಂತ ಆಕೆ ಹೇಳ್ದ. ಆಕೆ ಬಂದರು, ಮಾತಾಡ್ಕೊಂಡು ಬಂದು ನನ್ನ ಕುರ್ಚಿ ಹಿಂದೆ ನಿಂತಿದ್ದಾರೆ, ನಾ ಎದ್ದು ನಿಂತಿದ್ದೇನೆ ಅವ್ರು ಬಂದಿದ್ದಾರೆ ಅಂತ. ಅಲ್ಲಿ ನಿಂತ್ಕೊಂಡು ನಿಮ್ಗೆ ಹೊಗಳೋಕೆ ಬರಲಿಲ್ಲರಿ, ಶಾಪ ಹಾಕೋಕೆ ಬಂದಿದ್ದೆ ನಿಮಗೆ ಅಂದರು. ನಂದು ಇದೇನಪ್ಪ ಹೊಸದಿದು, ಯಾಕೆ ಏನಾಯಿತು ಅಂತ ಕೇಳಿದೆ. ಆಕೆ ನನ್ನ ಕಣ್ಣು ಕೆಟ್ಟದಂಗಿದೆ ಒಂದ್ಸಲ, ಅದು ಹೇಳ್ತಿಲ್ಲ ಅಲ್ಲ, ಇವು ದುಃಖ ಮರಿಬಾರ್ದು ಅಂತೀವಲ್ಲ, ಆದರೆ ನನಗೀಗ ಸಂತೋಷವಾಗಿ ನೆನೆಸ್ಕೊಂಡು ಆರ್ಟಿಕಲ್ ಬರೆದಿದ್ದೀನಿ ಅದ್ರ ಮೇಲೆ. ಈಗ ಆಕೆ ನನ್ನ ಮುಖದ ಕಡೆ ಕೈ ಮಾಡಿ, ಐ ಕಮ್ ಹಿಯರ್ ಟು ಕರ್ಸ್ ದಟ್ ಬೋತ್ ಯುವರ್ ಸನ್ ಶುಡ್ ಡೈ. ನಾನು ಮನುಷ್ಯ ಸ್ವಾಮಿ, ಸಣ್ಣ ವಯಸ್ಸು ಇನ್ನೂ, ಅವಾಗ ನನ್ನ ಸ್ಟೂಡೆಂಟ್ ಇಲ್ಲೇ ಇದ್ದಾರೆ, ಸುಮೈಲೇ ಇದ್ದಾರೆ. ಕೈ ಮಾಡಿಬಿಟ್ಟು ಬೋತ್ ಯುವರ್ ಸನ್ ಶುಡ್ ಡೈ ಎಂದು. ನನಗೊಂಚೂರು ರಕ್ತ ತಲೆಗೆ ಏರ್ಬಿಡ್ತು. ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕಾಗ್ಯಾಗ, ಯಾಕಂದ್ರೆ ಇಬ್ಬರು ಮಕ್ಕಳು ಅಂತ ಗೊತ್ತಿದೆ ಯಾಕೆ, ನನಗಿಬ್ಬರು ಮಕ್ಕಳಿದ್ದಾರೆ ಅಂತ, ಅಂಡ್ ಇಬ್ಬರು ಗಂಡು ಮಕ್ಕಳು ಅಂತೂ ಗೊತ್ತಿದೆ ಯಾಕೆ. ಯಾಕಂದ ನಾನೇನು ಮಾಡಿದೆ, ಕೈ ಸೀದಾ ಬಟನ್ ಕಡೆ ಹೋಯ್ತು, ಬಜರ್ ಇರ್ತದಲ್ಲ, ಬಜರ್ ಪ್ರೆಸ್ ಮಾಡಿ ಥ್ರೋ ದೀಸ್ ಫೆಲೋಸ್ ಔಟ್ ಅನ್ಬೇಕಂತ ಮಾಡಿದ್ದೆ ನಾನು. ಅವನು ಝೆನ್ ಮಾಸ್ಟರ್ ತಲೆಗೆ ಬಂದ್ಬಿಟ್ಟ ನನಗೆ ಒಂದೇ ಸಲ, ಡೋಂಟ್ ರಿಯಾಕ್ಟ್ ಅವನು ಹೇಳಿದ್ದಲ್ಲ, ಡೋಂಟ್ ರಿಯಾಕ್ಟ್ ರೆಸ್ಪಾಂಡ್. ಕೈ ತಕ್ಕೊಂಡೆ, ಐ ಮೇಡ್ ಎನ್ ಎಫರ್ಟ್ ಟು ಸ್ಮೈಲ್. ಆಯ್ತಪ್ಪ, ಶಾಪ ಕೊಟ್ಟದ್ದಾಯ್ತೋ, ನೀವು ಯಾರು ಹೇಳಿ ಎಂದೆ. ಗಂಡ ಹೇಳ್ದೆ, ಅಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ನೀವು ಅಂದ. ನಾನೆಲ್ಲೋ ರಾಂಗ್ ನಂಬರ್ ಅನ್ನಿಸ್ತು, ನಂದು ಹೆಣ್ಮಕ್ಳು ಕಾಲೇಜು, ಮಗನಿಗೇನು ಕೆಲಸ ಅಲ್ಲಿ, ನಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಅಂದ. ಅದೇನು ತಪ್ಪು ತಿಳ್ಕೊಂಡಿದ್ದೀರಿ, ಇದು ಹೆಣ್ಮಕ್ಳು ಕಾಲೇಜ್ ಗೊತ್ತ್ರೇ ಗೊತ್ತು ಅಂದ. ಮತ್ತೆ ಮಗನಿಗೆ ಹೆಂಗೆ ಅಡ್ಮಿಷನ್ ಕೊಡೋದು ನಾನು, ಇಲ್ಲಲ್ಲ ಸರ್ದಾರ್ ಪಟೇಲ್ ಹೈಸ್ಕೂಲಿಗೆ ಕೊಡಿಸಿಲ್ಲ ನಾನು. ನೀನು ಸರ್ದಾರ್ ಪಟೇಲ್ ಹೈಸ್ಕೂಲ್ ಅಂತ ನಮ್ಮದೇ ಸಂಸ್ಥೆ, ಆ ಸಂಸ್ಥೆಗೆ ನಾನು ಚೇರ್ಮನ್ ಆಗಿದ್ದೆ ಲೋಕಲ್ ಕಮಿಟಿಗೆ. ಓಹೋ, ಹಿಂಗೆ ಪರಿಸ್ಥಿತಿ ಇದು, ಏನು ಅಡ್ಮಿಷನ್, 8th ಸ್ಟ್ಯಾಂಡರ್ಡ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಸೀಟು ಅಂದ. ಅದು ನೀವು ಯಾರು ಅಂತ ಗೊತ್ತಿಲ್ಲಪ್ಪ, ನಾನೇ ಯಾಕೆ ಸ್ಟಾಪ್ ಮಾಡಲಿ. ಈಗ ಜಗತ್ತು ಹೇಗಿದೆ ಸ್ವಾಮಿ ಅಂದರೆ, ನೀವು ಒಳ್ಳೆಯರಾಗಿರೋದು ಅಷ್ಟೇ ಅಲ್ಲ, ಒಳ್ಳೆಯರಾಗಿದ್ದೀರಿ ಅಂತ ತೋರಿಸ್ಕೋಬೇಕಾಗತ್ತೆ. ಈಗ ಜಗತ್ತು ಹಂಗಿದೆ. ಈಗ ನಾನೇನು ಮಾಡಿದೆ, ಕೂತ್ಕೊಳ್ಳಿ, ಹಾಗೂ ಅಂದಿದ್ದೀರಲ್ಲ, ಶಾಪ ಕೊಟ್ಬಿಟ್ಟಿದ್ದೀರಿ, ಕೂತ್ಕೊಳ್ಳಿ, ಇನ್ನು ಒಂದು ನಿಮಿಷ ಪ್ರೂವ್ ಮಾಡಿಬಿಡ್ತೀನಿ. ಇದು ನನ್ನ ಮೇಲೆ ಚಾರ್ಜ್ ಮಾಡಿದ್ದೀರಿ, ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ದೀರಿ ಅಂತ ಹೇಳಿದ್ದೀರಿ, ನಾನು ನೋಡ್ತೀನಿ. ನಾನು ನನ್ನ ಸೆಕ್ರೆಟ್ರಿಗೆ ಫೋನ್ ಮಾಡಿ ರಾಮನಾಥನ್ ಕನೆಕ್ಟ್ ಮಾಡು ಅಂತ ಹೇಳಿದೆ, ಹೆಡ್ ಮಾಸ್ಟರ್ ಆಫ್ ದಿ ಹೈಸ್ಕೂಲ್. ನಾ ಸ್ಪೀಕರ್ ಫೋನ್ ಆನ್ ಮಾಡಿದೆ, ಕೈಯಲ್ಲಿ ಎತ್ಕೊಳ್ಳಿಲ್ಲ ಫೋನು. ಯಾಕೆ ಗೊತ್ತಾ, ಏನು ಮಾತಾಡಿದ್ರು ನಾನು ಏನು ಗೊತ್ತು ಅಂದರೆ, ಬೇಡ ಆಕೆನೂ ಕೇಳಿಸ್ಕೊಳ್ಳಿ. ಸ್ಪೀಕರ್ ಫೋನ್ ಆನ್ ಮಾಡಿ ರಾಮನಾಥನ್ ಒಂದೇ ಲೈನ್ ಬಂದರು, ರಾಮನಾಥನ್ ಒಂದು ಕೆಲಸ ಮಾಡಿ, ನಿಮ್ಮ ಹುಡುಗನ ನಂಬರ್ ಏನಪ್ಪ ಅಡ್ಮಿಷನ್ ನಂಬರು ಅಂತ ಕೇಳಿದ. ಅವ್ರು ಹೇಳಿದರು, ನೋಡಿ ಈಗ ಏನೋ ನಂಬರ್ ಅಂತೆ, ಅದು ಸೀಟ್ ಸಿಕ್ಕಿದೆಯಾ ನೋಡಿ ಸ್ವಲ್ಪ ಹೇಳ್ತೀರಾ ನನಗೆ ಅಂದರು. ಸರ್ ಒಂದು 5 ನಿಮಿಷ ಹೇಳ ಆಮೇಲೆ ಫೋನ್ ಮಾಡಲ. ಇಲ್ಲ ಇಲ್ಲ ನಾನು ಹಿಡ್ಕೊಂಡಿರ್ತೀನಿ ಅಂದೆ. ಇಲ್ಲ ಸರ್ ಸ್ವಲ್ಪ ಚೆಕ್ ಮಾಡಿ ನಿಮಗೆ ಒಂದೇ. ಅವರಲ್ಲಿ ಕೂಗೋದು ಕೇಳಿಸ್ತಾ ಇತ್ತು, ಏ ಕೇಳ್ತಿದ್ದಾರೆ ರೀ ಚೇರ್ಮನ್, ಅದು ಕೊಡ್ರಿ ಲಿಸ್ಟ್ ಕೊಡ್ರಿ, ಅಡ್ಮಿಷನ್ ಲಿಸ್ಟ್ ಕೊಡ್ರಿ ಅಂತೆಲ್ಲ ತರಿಸ್ಕೊಂಡು ಎಲ್ಲ ಮಾತಾಡೋದು ಕೇಳಿಸ್ತಾ ಇತ್ತಲ್ಲ. ಅವ್ರು ಇಲ್ಲ ಸರ್ ಕೊಟ್ಟಿಲ್ಲ ಅಡ್ಮಿಷನ್ ಅಂದರು. ಯಾಕೆ ಕೊಟ್ಟಿಲ್ಲ, ನಾವೊಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಲ್ಲ ಸರ್, ಅದರಲ್ಲಿ ಮ್ಯಾಥಮೆಟಿಕ್ಸು ಸೈನ್ಸ್ ಎರಡರಲ್ಲೂ ಒಂದು ಸಿಂಗಲ್ ಡಿಜಿಟ್ ಮಾರ್ಕ್ಸ್ ಬಂದಿದೆ ಅವನಿಗೆ, ಅದು ಕೊಟ್ಟಿಲ್ಲ. ನಾನು ಅದು ಬಿಟ್ಟು ಬೇರೆ ಕಾರಣ ಏನದು ಉಂಟಾ, ಇನ್ನೇನು ಇರುತ್ತೆ ಸರ್, ನಾನು ಬಂದ್ಬಿಡಲ ಸರ್ ಅದು, ಬರಬೇಡ್ರಿ ನೀವು ಅಲ್ಲೇ ಹೇಳ್ರಿ, ನಿಮಗೆ ಸೀಟ್ ಕೊಡಬೇಡ ಅಂತ ಯಾರಾದರೂ ಹೇಳಿದ್ರಾ ಅಂತ ಕೇಳಿದೆ. ಅದ್ಯಾರು ಹೇಳ್ತಾರೆ ಸರ್ ಕೊಡು ಅಂತ ಪ್ರಾಣ ತೆಗಿತಾರೆ ಹೊರತಾಗಿ, ಇಲ್ಲ ಅಂತ ಯಾರು ವಿಚಾರ ಮಾಡ್ಕೊಳ್ಳಿ. ನಾನೇನಾದರೂ ಹೇಳಿದ್ನ ಕೊಡಬೇಡ ಹುಡುಗನಿಗೆ ಸೀಟು ಅಂತ ಹೇಳಿ, ಇಲ್ಲ ಸರ್ ಅಂದರು. ಬಿಟ್ಬಿಡಿ ಹಾಗೆ, ಥ್ಯಾಂಕ್ ಯು, ಓನ್ ಇಟ್. ಹೇಳಿಪ್ಪ ನೀವು ಯಾರು ಅಂತ ಹೇಳಿ ನನಗೆ ಗೊತ್ತಿಲ್ಲ. ತಮಾಷೆ ನೋಡಿ ಹೇಗಿರುತ್ತೆ ಜಗತ್ತು ಅಂದರೆ, ಗಂಡ ಹೆಂಡತಿ ಬಂದಿದ್ದಾರಲ್ಲ, ಆ ಗಂಡನ ಅಕ್ಕ ನಮ್ಮಲ್ಲಿ ಕೆಲಸ ಮಾಡ್ತಿದ್ರು 10 ವರ್ಷದ ಹಿಂದೆ. ಒಳ್ಳೆ ಹೆಣ್ಮಗಳು ಮತ್ತು ಒಳ್ಳೆ ಟೀಚರ್ ಅಲ್ಲ, ಏನು ಮಾಡೋದು, ಒಳ್ಳೆ ಹೆಣ್ಮಗಳು ಅಂದರೆ ಒಳ್ಳೆ ಟೀಚರ್ ಅಲ್ಲ, ಬುದ್ಧವಂತ ಹುಡುಗರು ನಮ್ಮ ಕಾಲೇಜಲ್ಲಿ ಎಲ್ಲ, ಅವಾಗ ಪ್ರಶ್ನೆ ಕೇಳೋರು ಕಷ್ಟ ಆಗ್ತಿತ್ತು. ಒಂದು ವರ್ಷ ಹೇಗೋ ಹೇಳಿದೆ, ಮಾಡಿ ಮಾಡಿ ಅಂದೆ, ಆಗಲಿಲ್ಲ. ಆಕೆ ಅಮ್ಮ ಆಗೋಲ್ಲಮ್ಮ, ಮುಂದೆ ವರ್ಷ ನೀನು ರೆಕಮೆಂಡ್ ಮಾಡಲ್ಲ ನಾನು ಅಂತ ಹೇಳಿದೆ. ಮೊದಲು ಹೇಳಿದ್ದೆ 3 ತಿಂಗಳು ಮೊದಲು, ಮುಂದೆ ವರ್ಷ ಕಂಟಿನ್ಯೂ ಮಾಡಲಿಲ್ಲ. ಆಕೆ ನಿಮ್ಮಲ್ಲಿ ತುಂಬ ಪ್ರೆಷರ್ ತಂದರು, ಏನೋ ಮಾಡಿದರು, ಆಗಲಿಲ್ಲ. ಅವ್ರು ಹೋದರು, ಅವ್ರ ಮನೇಲಿ ನಾನು ವಿಲನ್ ಅಲ್ವಾ, ತೆಗೆದಾಕಿದ ಪ್ರಿನ್ಸಿಪಾಲ್ ಒಂದು ನೌಕರಿಯಿಂದ ಅಂತ ಆಗಿರ್ಬೇಕಲ್ಲ, ನನ್ನ ಮಕ್ಕಳ ಬಗ್ಗೆ ಜವಾಬ್ದಾರಿ ಇದೆ ನನಗೆ ಮಾಡಬೇಕಲ್ಲ. ಆಕೆ ತಮ್ಮ ಇವನು, ಅವನ ಮಗ 8th ಅಡ್ಮಿಷನ್ ಪರೀಕ್ಷೆ ತೊಗೊಂಡಿದ್ದಾನೆ, ಅಲ್ಲಿ 100 ಜನ ತಗೋತಾರೆ, 5-6 ಜನ ಕೊಡ್ತಿದ್ರು ಪರೀಕ್ಷೆ ಮಾಡಿ. ಲಿಸ್ಟಲ್ಲಿ ಹಾಕಿದ್ದಾರೆ, ನೋಡೋಕೆ ಹೋಗಿದ್ದಾರೆ ಗಂಡ ಹೆಂಡತಿ ಇಬ್ರು, ಅಲ್ಲೂ ಏನು ದುಃಖ ಆಗಿರ್ಲಿಕ್ಕಿಲ್ಲ ಅವರಿಗೆ, ನನ್ನ ಮಗನಿಗೆ ಸಿಕ್ಕಿಲ್ಲ ಅಂತ. ಕೆಳಗೆ ನಾನು ಸೈನ್ ಮಾಡ್ಬೇಕಲ್ಲ ಚೇರ್ಮನ್ ಅಂತ. ಓ ಇವನೇ ಪಾಪಿ, ಇವನೇ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದವನು ಅಂತ ಕೋಪದಲ್ಲಿ ಬಂದು ನನಗೆಲ್ಲ ಬೈದರು. ನಾನು ಹೇಳಿದೆ, ನೋಡಿಮ್ಮ ಹೆಂಗಿದೆ, ನಂಗೆ ಸಂಬಂಧ ಇಲ್ಲ ಅದು, ನಾನು ನೋಡೋದು ಇಲ್ಲ, ಲಿಸ್ಟ್ ಅವ್ರು ಮಾಡ್ತಾರೆ, ಸುಮ್ಮನೆ ಸೈನ್ ಮಾಡೋದಷ್ಟೇ ನಾನು ಅಂತೆಲ್ಲ ಹೇಳಿ ಕಾಫಿ ಕೊಟ್ಟು ಕಳಿಸಿದೆ. ಹೋಗುವಾಗ ಒಂದು ತಮಾಷೆ ಆಯಿತು, ಇಬ್ಬರು ಬಾಗಿಲವರೆಗೆ ಹೋದವರು ಆಕೆ ವಾಪಸ್ ಬಂದರು, ತಾಯಿ ಕಣ್ ತುಂಬ ನೀರು ಆಕೆಗೆ ತುಂಬಿಕೊಂಡು, ಸರ್ ನಾನು ಹಂಗೆ ಅನ್ಬಾರ್ದಾಗಿತ್ತು ಸರ್, ದೇವ್ರು ನನಗೆ ಶಾಪ ಕೊಡ್ತಿದ್ರೆ ಸಾಕು ಸರ್ ಅಂದರು. ನಾ ಇದೆ ಅಮ್ಮ, ಈಗಿನ ಕಾಲದಲ್ಲಿ ಅಟೆಂಡ್ರೇ ಹೇಳ್ದಂಗೆ ಕೇಳೋಲ್ಲ, ಇನ್ನು ದೇವ್ರು ಕೇಳ್ತಾನ, ಅಟೆಂಡ್ರೇ ಹೇಳಿದ ಕೆಲಸ ಮಾಡೋಲ್ಲ, ದೇವ್ರು ಕೇಳ್ತಾನ. ಇನ್ನೊಂದು, ಆತ ನೀವು ವರ ಕೊಟ್ಟರು ನನಗೆ ಶಾಪ ಕೊಡ್ಬೋದು, ಆತ ನೀವು ಶಾಪ ಕೊಟ್ಟರು ನನಗೆ ವರ ಕೊಡ್ಬೋದು, ಅರೆ ಯಾಕೆ ಕೆಟ್ಟ ಮಾತಾಡ್ತೀರಿ, ಮತ್ತೊಬ್ಬರು ಮನಸ್ಸು ನೋವು ಮಾಡ್ತೀರಿ ಎಂದೆ. ಅವ್ರು ಹೋದರು, ಮರು ವರ್ಷ ಹುಡುಗನಿಗೆ 9th ಅಡ್ಮಿಷನ್ ಮಾಡಿದೆ, ಕಲ್ಕೊಂಡು ಚೆನ್ನಾಗಿ ಓದೀಗ ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ ಓದೀಗ ಅಮೆರಿಕದಲ್ಲಿದ್ದಾನೆ, ಈಗಾದರೂ ಒಳ್ಳೆ ಸ್ನೇಹಿತರಾಗಿದ್ದಾರೆ. ಅದಕ್ಕೊಂದು ಆರ್ಟಿಕಲ್ ಬರೆದಿದ್ದೆ ನಾನು, ದ ಡಿಫ್ರೆನ್ಸ್ ಬಿಟ್ವೀನ್ ಎ ಫ್ರೆಂಡ್ ಆ್ಯಂಡ್ ಎನ್ ಎನಿಮಿ ಈಸ್ ಓನ್ಲಿ 1 ಸೆಕೆಂಡ್ ಅಂತ. ಸ್ನೇಹಿತ ಮತ್ತು ವೈರಿ ನಡುವೆ ಇರುವಂತಹ ಅಂತರ ಒಂದೇ ಸೆಕೆಂಡು. ನಾನು ಬಟನ್ ಪ್ರೆಸ್ ಮಾಡಿ ಅವ್ರನ್ನ ಹೊರಗೆ ಹಾಕಿದ್ರೆ ಅವ್ರ ಜೀವ ಇರೋರ್ಗೂ ನಾನು ವೈರಿ ಆಗಿರ್ತಿದ್ದೆ. ನನಗೂ ಮನಸ್ಸಲ್ಲಿ ಛೇ ಯಾರೋ ಪೀಡಿಗಳು ಬಂದು ಏನೋ ಕೆಟ್ಟ ಮಾತಾಡಿ ಹೋಗ್ಬಿಟ್ರು ಅಂತಂದು ಮನಸ್ಸಿಗೆ ನೋವು ಇರ್ತಿತ್ತು. ಈಗ ಅದು ಯಾವುದೂ ಇಲ್ವೋ? ಅದಕ್ಕೆ ನನಗೆ ಅರ್ಥ ಆಗಿರೋದು, ವೆನ್ ಯು ರಿಸ್ಪಾಂಡ್ ದೇರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್, ವೆನ್ ಯು ರಿಯಾಕ್ಟ್ ವಿ ಬಿಕಮ್ ಮಿಸರಬಲ್.

0: रेडियो सारंग 107.8 FM।
1: ನಿನ್ನೆ ದಿವಸ ನಮ್ಮ ಮನೆಗೆ ಹೋಗುವಾಗ ವಿಚಾರ ಮಾಡ್ತಿದ್ದೆ, ನಾಲ್ಕು ದಿವಸ ಉಪನ್ಯಾಸದಲ್ಲಿ ಏನೋ ಬುದ್ಧ ಹುಟ್ಟಲೇ ಇಲ್ಲಲ್ಲ ಅಂತ. ಅದಕ್ಕೊಂದು ಕಾರಣ ಇದೆ, ಅಡಿಪಾಯ ಗಟ್ಟಿ ಇದ್ದಷ್ಟು ಮೇಲ್ ಸೂಪರ್ ಸ್ಟ್ರಕ್ಚರ್ ಬೇಗ ಎದ್ದುಬಿಡುತ್ತೆ, ಫೌಂಡೇಶನ್ ಟೈಮ್ ತಗೊಳುತ್ತೆ. ನಾನು ಯಾಕೆ ಮುಖ್ಯ ಹೇಳಬೇಕಾಗಿತ್ತು ಅಂದರೆ, ಸಾಕಷ್ಟು ನಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಬಹಳ ಇದ್ದಾವೆ. ಅದರಲ್ಲೂ ಬುದ್ಧನ ಬಗ್ಗೆ ಗೊಂದಲ ಜಾಸ್ತಿ ಇಲ್ಲ, ಬೌದ್ಧ ಧರ್ಮದ ಬಗ್ಗೆ ತುಂಬ ಗೊಂದಲಗಳಿದ್ದಾವೆ. ಎಷ್ಟೋ ನಂಬಿಕೆಗಳು ಬುದ್ಧ ಧರ್ಮ ಹಿಂದೂ ಧರ್ಮವನ್ನು ವಿರೋಧಿಸಿ ಬಂತು ಅಂತ ಹಾಗೆ. ಅದಕ್ಕೆ ನಾನು ನಿನ್ನೆಯಿಂದ ಪ್ರಯತ್ನ ಮಾಡಿದ್ದೇನು ಅಂದರೆ, ವಿವೇಕಾನಂದರ ಮಾತಾಗಲಿ, ಪರಮಹಂಸರ ಮಾತಾಗಲಿ, ಉಪನಿಷತ್ತಿನ ಮಾತೇನಾದರೂ ಅಂದರೆ, ಬುದ್ಧ ಉಪನಿಷತ್ ಪರಂಪರೆಯನ್ನು ವಿರೋಧಿಸಲಿಲ್ಲ ಅನ್ನೋದನ್ನು ಮುಖ್ಯವಾಗಿ ಹೇಳಬೇಕಾದದ್ದು. ಆತ ವಿರೋಧಿಸಿದ್ದೇನು ಅನ್ನೋದನ್ನು ಇವತ್ತು ಸ್ವಲ್ಪ ಗಮನಿಸೋಣ. ಆತನ ಮನಸ್ಥಿತಿ ಯಾಕೆ ಹಂಗಾಯಿತು, ಆ ದೃಷ್ಟಿ ಯಾಕೆ ಹುಡ್ಕೋಕೆ ಹೋದ ಅಂತ ವಿಚಾರ ಮಾಡಿದಾಗ ನನಗನಿಸಿದ್ದು, ಬುದ್ಧ ನಾವು ಆತ ಫಾಲೋ ಮಾಡಿದ್ದೆಲ್ಲ ಉಪನಿಷತ್ ಪರಂಪರೆಯನ್ನೇ ಫಾಲೋ ಮಾಡಿದ್ದು. ಸಂಸ್ಕೃತ ಚೆನ್ನಾಗಿ ಕಲಿತ, ಪ್ರಾಕೃತಿಕ ಭಾಷೆಯಲ್ಲಿ ಪಾಲಿ ಭಾಷೆಯಲ್ಲಿ ಹೇಳಬೇಕು ಅಂತ ಬಯಸಿದ, ಕರುಣೆ ಅಸಾಧ್ಯವಾದಂಥ ಕರುಣೆ ಒಂದು. ಅದು ಏನು ಕಾರಣ ಅಂತ ಮುಂದೆ ನಾನು ಜೀವನ ಚರಿತ್ರೆ ತಗೊಂಡಾಗ ಹೇಳ್ತೀನಿ ಇವತ್ತಿಂದ. ಆದರೆ ಮುಖ್ಯವಾಗಿ ಹೇಳಬೇಕಾದದ್ದು ಅಂದರೆ, ಎಲ್ಲಿ ದಾರಿ ತಪ್ಪಿತು ಅಂತ. ನಮ್ಮಲ್ಲಿ ಎಲ್ಲ ಮಹಾನುಭಾವರೆಲ್ಲ ಆದದ್ದು ಪರಿಸ್ಥಿತಿ ಅದೇನೆ. ತುಂಬ ದೊಡ್ಡವರು ಜಗದ್ಗುರುಗಳಿರ್ತಾರೆ, ದೊಡ್ಡ ಸಾಧನೆ ಮಾಡಿದವರು, ಅವ್ರ ದರ್ಶನ ಯಾವ ಮಟ್ಟದ್ದಾಗಿರುತ್ತೆ ಅಂದರೆ, ಹಿಂದೆ ಬಂದವ್ರಿಗನ್ನು ಹಿಡ್ಕೊಳ್ಳೋಕ್ಕಾಗಲ್ಲ. ಆ ದರ್ಶನದ ಎತ್ತರವನ್ನು ಮುಟ್ಟೋಕ್ಕಾಗದೆ ಹೋದಾಗ ತಮ್ಮ ಮಟ್ಟಕ್ಕೆ ಅದನ್ನ ಇಳಿಸ್ಕೊಂಡ್ಬಿಡ್ತಾರೇನೋ ಅಂತ ಅನ್ಸುತ್ತೆ. ಇದು ಎಲ್ರಿಗೂ ಆದಂಥದ್ದಿದೆ. ಅದಕ್ಕೆ ನಿನ್ನೆ ನಾನು ನೋಡ್ತಾ ಬುದ್ಧನ ಬಗ್ಗೆ ಹೇಳ್ತಾ, ಉಪನಿಷತ್ ಪರಂಪರೆಯಲ್ಲಿ ದುಃಖಕ್ಕೆ ಜಾಸ್ತಿ ಒತ್ತಿಲ್ಲ. ನಮ್ಮಲ್ಲಿರೋದು ಯಾವಾಗಲೂ ನಮ್ಮ ತೈತರಿ ಉಪನಿಷತ್ ನೋಡಿದ್ರೆ ಕೂಡ ಗೊತ್ತಾಗತ್ತೆ, ಮನುಷ್ಯನ ಅಭೀಪ್ಸೆಗಳಲ್ಲಿ ಅತ್ಯಂತ ಎತ್ತರ ಮಟ್ಟದ್ದು ಸಚ್ಚಿದಾನಂದ ಅಂತ. ಆನಂದ, ದುಃಖ ಇಲ್ಲ, ನೋವಿಲ್ಲ ಅಲ್ಲಿ. ಅಂದರೆ ಜಗತ್ತಲ್ಲಿ ನೋವಿಲ್ಲ ಅಂತ ಒಪ್ಕೊಳ್ಳಿಲ್ಲ ಅಂತಲ್ಲ, ನೋವಿದೆ, ಅದನ್ನು ಮೀರಿ ಎಂತಾಗಿರುವಂಥ ಸುಖ ಇದೆಯಲ್ಲ, ಅದು ಶಾಶ್ವತವಾದ ಸುಖ ಅಂತ. ಕೆಲವರು ನಂಬಿಕೊಳ್ಳೋದು ದುಃಖನೇ ಮುಖ್ಯ ಮನುಷ್ಯನಿಗೆ, ಆಗಾಗ ಸಣ್ಣ ಗಾಳಿ ಹಾಗೆ ಸುಖ ಬಂದು ಹೋಗ್ತದೆ ಅಂತ ಹೇಳ್ತಾರೆ. ಅದು ಹಾಗಲ್ಲ, ಅದು ನಮಗೆ ನೋವನ್ನು ಬಹಳ ದಿವಸ ಉಳಿಸ್ಕೋತೀವಿ ಮನಸ್ಸಲ್ಲಿ, ಹೀಗಾಗಿ ಬಹಳ ದಿವಸ ಇದ್ದಂಗೆ ಅನಿಸುತ್ತೆ, ಸುಖವನ್ನು ಬೇಗ ಮರೆತು ಬಿಡ್ತೀವಿ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಒಂದು ಹೊಸ ಕಾರೋ ಸ್ಕೂಟರೋ ತಗೊಂಡ್ರಿ, ಅದ್ರ ಬಗ್ಗೆ ಪ್ರೀತಿ ಎಷ್ಟು ದಿವಸ ಇರ್ತದೆ ಅಂದ್ಕೊಂಡಿದ್ದೀರಿ? ಲಕ್ಷ ಗಟ್ಟಲೆ ಕೊಟ್ಟು ತೊಗೊಂಡಿದ್ದೀವಿ, ಅದನ್ನು ತೊಳೆದದ್ದೇ ತೊಳೆದದ್ದು ಹೊಸದಾಗಿದ್ದಾಗ, ಅವಾಗ ತೊಳೆಯೋ ಕಾರಣ ಇಲ್ಲ, ಚೆನ್ನಾಗೇ ಇರ್ತದೆ ಅದು, ಆದರೆ ಆವಾಗೇ ತೊಳೆಯೋದು ನಾವು ಅದನ್ನು. ಮೊದಲನೇ ಗೆರೆ ಏನಾದರೂ ಬಿದ್ದರೆ ಬಾನೆಟ್ ಮೇಲೆ, ಎದೆ ಮೇಲೆ ಗೆರೆ ಬಿದ್ದಂಗಾಗತ್ತೆ. ಇದು ಸುಮಾರು ಒಂದು 4-5 ತಿಂಗಳು ಅಷ್ಟೇ, ಆಮೇಲೆ ಇನ್ನೊಂದು 4 ಗೆರೆ ಬಿದ್ದರೂ ಏನು ತಲೆ ಕೆಡಲ್ಲ, 2 ವರ್ಷಕ್ಕೆ ಏನು ಬದಲಾಯಿಸ್ಬಿಡೋಣ, ಚೇಂಜ್ ಮಾಡಿಬಿಡೋಣ ಅನಿಸುತ್ತೆ ಅಲ್ವಾ? ಅಕಸ್ಮಾತ್ ಕಾರಿಗೊಂದು ಏನಾದರೂ ಪೆಟ್ಟಾಗಿ ಆಕ್ಸಿಡೆಂಟ್ ಆದರೆ 10 ವರ್ಷ ಮರೆಯಲ್ಲ ನಾವು ಅದನ್ನು. ಒಂದು ನೆನಪಿದೆಯಾ, ಇಲ್ಲೇ ಅದದ್ದು ಆ ಜಾಗದ ಕಾರಣ ಅನ್ನೋ ಮಾಡ್ತೀವಿ. ಅನ್ನ ಮನಸ್ಸಲ್ಲಿ ಸ್ವಭಾವ ಹೇಗೆ ಬಂದ್ಬಿಟ್ಟಿದೆ ಅಂದರೆ, ದುಃಖ ನೋವನ್ನು ಬಹಳ ದಿವಸ ಭಕ್ತಿಯಿಂದ ಕಾಪಾಡ್ಕೊಂಡು ಹೋಗ್ತೀವಿ, ಸುಖವನ್ನು ಬೇಗ ಮರೆತು ಬಿಡ್ತೀವಿ. ಹೀಗಾಗಿ ನಮಗೇನು ಅನಿಸುತ್ತೆ ಅಂದರೆ, ದುಃಖನೇ ಕಾಯಮು ಅಂತ ಅನಿಸುತ್ತೆ. ಅದಲ್ಲ ಅಂತ ಹೇಳಬೇಕಾದದ್ದು.

0: You're listening to Radio Sarang, 107.8 FM.
1: How to become a hero when you are hurt? Anta. Hurt ಆದಾಗ ನಾವು ಝೀರೋ ಆಗಬೇಕಾಗಿಲ್ಲ, ನಾವು ಹೀರೋ ಆಗಬಹುದು. ಅದು ಮನಸ್ಥಿತಿಯನ್ನು ನಾವು ಬೆಳೆಸ್ಕೊಂಡಾಗ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ನಾವು ಎತ್ತರ ಬರಬಹುದು ಅಂತ ಅದು ಮುಖ್ಯವಾಗಿ ಹೇಳಬೇಕಾದದ್ದು. ಈ ಸುಖ ದುಃಖ ಅನ್ನೋದು ನಾವು ನೋಡುವ ದೃಷ್ಟಿಯಲ್ಲಿದೆ ಅಂತ ಮುಖ್ಯವಾಗಿ ಹೇಳಬೇಕಾದದ್ದು. ಯಾವ ರೀತಿಯಿಂದ ನೋಡ್ತೀವೋ ಸುಖ ದುಃಖ. ಈಗ ಬೆಟ್ಟ ಹತ್ಕೊಂಡು ಹೋಗಬೇಕು, ಏನ್ರಿ ಬೆಟ್ಟ ಹತ್ಕೊಂಡು ಹೋಗ್ಬೇಕಲ್ಲ ಬಹಳ ಕಷ್ಟ ಅಂತ ಒದ್ದಾಡಬಹುದು. ಇನ್ನೊಬ್ರು ಹೇಗಿದ್ರು ಎರಡು ದಿವಸ ವಾಕಿಂಗ್ ಹೋಗಿಲ್ಲಲ್ವಾ, ಇದು ತೊಳೆದಾಯ್ತು ಬಿಡು. ನೋಡೋ ದೃಷ್ಟಿ ಅಷ್ಟೇನೆ, ಅದನ್ನ ಬೆಟ್ಟ ಅಥವಾ ವಾಕಿಂಗ್ ಆಗಲಿಲ್ಲ ಎರಡು ದಿವಸ ಚೆನ್ನಾಗಾಯ್ತು ಮಾಡಬಹುದು ಅಂತ ನೋಡ್ಕೋಬಹುದು. ಒಂದು ಮುಖ್ಯ ಹೇಳಬೇಕಾದದ್ದಂದ್ರೆ ಸುಖ ಇಲ್ಲದೆ ದುಃಖ ಅರ್ಥ ಆಗಲ್ಲ, ದುಃಖ ಇಲ್ಲದೆ ಸುಖ ಗೊತ್ತಾಗಲ್ಲ. ಆ ಥಿಯರಿ ಆಫ್ ಕಾಂಪ್ಲಿಮೆಂಟ್ಯಾರಿಟಿ ಅಂತ ಕರಿತೀವಿ. ಒಂದಿಲ್ಲದೆ ಇನ್ನೊಂದು ಅರ್ಥವೇ ಆಗಲ್ಲ. ಜೀವನದಲ್ಲಿ ಸುಖ ಅನ್ನೋದು ಇಲ್ಲದೆ ಹೋದ್ರೆ ದುಃಖ ಡಿಫೈನ್ ಮಾಡೋಕ್ಕೆ ಆಗಲ್ಲ. ಕಲ್ಪನೆ ಮಾಡ್ಕೊಳ್ಳಿ, ಕತ್ಲೆ ಇಲ್ಲದೆ ಹೋದ್ರೆ ಹಗಲಿಗೆ ಏನಾದರೂ ಬೆಲೆ ಇದೆಯಾ? ಹಗಲು ಅಂತ ಪದ ಬಂದದ್ದು ಯಾಕೆ ಅಂದ್ರೆ ರಾತ್ರಿ ಅಂತ ಒಂದಿದೆ, ರಾತ್ರಿ ಆದ್ಮೇಲೆ ಹಗಲು ಬರ್ತದೆ ಅಂತ. ಹಗಲು ಇರೋದ್ರಿಂದ ರಾತ್ರಿಗೆ ಬೆಲೆ ಬಂತು, ರಾತ್ರಿ ಇರೋದ್ರಿಂದ ಹಗಲಿಗೆ ಬೆಲೆ ಬಂತು. ಅದೇ ರೀತಿ ಸಾವಿರೋದ್ರಿಂದ ಜೀವನಕ್ಕೊಂದು ಬೆಲೆ ಬಂತು. ಕಲ್ಪನೆ ಮಾಡ್ಕೊಳ್ಳಿ, ಯಾರೂ ಸಾಯೋದೇ ಇಲ್ಲ ಅಂದ್ರೆ ಇಷ್ಟು ಸಾಕಾಗಿ ಹೋಗ್ತದೆ ಜೀವನ? ಎಂದ್ ಮುಗ್ದಿತ್ತೋ ಮರೆಯ, ಇದು ಮುಗಿಯದೇ ಇಲ್ಲ, ನಾನ್ ಎಂಡಿಂಗ್ ಇದು. ಆದ್ರಿಂದ ಸಾವು ಇರೋದ್ರಿಂದ ಬದುಕಿಗೆ ಒಂದು ಘನತೆ ಬಂತು, ಒಂದು ಭಯ ಬಂತು, ಯಾವಾಗ ಮುಗಿದೋಗ್ತದೆ ಗೊತ್ತಿಲ್ಲಪ್ಪ, ಇರೋಷ್ಟು ದಿವಸ ಚೆನ್ನಾಗಿ ಬದುಕೊಳ್ಳೋಣ, ಇರೋಷ್ಟು ದಿವಸ ಅಂತ ಯಾಕೆ ಬಂತು ಅಂದ್ರೆ ಎಂಡ್ ಖಾತ್ರಿ ಇದೆ ನಮಗೆ. ಆ ಸಾವು ಇರೋದ್ರಿಂದ ಬದುಕಿಗೆ ಒಂದು ಅರ್ಥ ಬಂತು. ಆದ್ರಿಂದ ಮುಖ್ಯವಾಗಿ ಹೇಳಬೇಕಾದದ್ದು, ಸುಖ ಒಂದು ಘಟನೆ, ದುಃಖವೂ ಒಂದು ಘಟನೆ. ಯಾವುದನ್ನು ಜಾಸ್ತಿ ದಿವಸ ಹೃದಯದಲ್ಲಿ ಹೊತ್ಕೋತೀವೋ ನಮ್ಮ ಜೀವನ ಅದಾಗಿಬಿಡುತ್ತೆ. ಮುಖ್ಯವಾಗಿ

0: Sarang 107.8 FM.
1: ಮಾಸ್ತಿಯವರಿಂದ ತುಂಬಾ ಕಲ್ತುಬಿಟ್ಟಿದ್ದೇನೆ ನಾನು. ಅವರು ಎಷ್ಟು ದೊಡ್ಡ ದಾರ್ಶನಿಕರು, ಬರೀ ಸಣ್ಣ ಕಥೆಗಾರರು ಅಂತ ಹೇಳ್ತೀವಿ. ಅವರು ಒಂದೊಂದು ಮಾತು ಒಂದೊಂದು ಘಟನೆಗಳನ್ನು ಬರೆದಿದ್ದಾರೆ. ಒಂದು ಘಟನೆ ನನಗೆ ನೆನಪಿದೆ. ಅವ್ರು ಮಾಸ್ತಿಯವ್ರ ಮನೆಗೆ ಕೂತಾಗ ಇಬ್ಬರು ಗಂಡ ಹೆಂಡತಿ ಬಂದರು ಅವ್ರ ಕಡೆಗೆ, ವಯಸ್ಸಾದವರು, ಪರಿಚಯದವರು. ಕೂತ್ಕೊಳ್ಳಿ ಅಂದರು ಮಾಸ್ತಿ. ಅವ್ರು ಕೂತ್ಕೊಂಡು ಹೋ ಅಂತ ಅಳೋಗಿ ಶುರು ಮಾಡಿಬಿಟ್ರು ಗಂಡ ಹೆಂಡತಿ ಇಬ್ರು. ಇವ್ರಿಗೆ ಗಾಬರಿ, ಯಾಕೆ ರೀ, ಏನಾಯ್ತು, ಯಾಕೆ ಅಳ್ತಾ ಇದ್ದೀರಿ ಇಬ್ರು ಅಂತ. ನನ್ನ ಮಗ ಅನ್ನೋದು ಅಳೋದು. ಮಗನಿಗೆ ಏನಾಯ್ತು ಪಾಪ ಅಂತ ಇವ್ರು ಕಾಳಜಿ. ಏನಾಯ್ತು ಮಗನಿಗೆ, ಅವನಿಗೇನಾಗತ್ತೆ ಸ್ವಾಮಿ, ನಾನೇ ಮೋಸ ಮಾಡಿ ಹೋಗ್ಬಿಟ್ಟ, ನಾನು ಹಾಳು ಮಾಡಿಬಿಟ್ಟ, ಜೀವನ ದುಃಖ ತುಂಬಿಟ್ಟ ಅಂತ ಒಳಗೆ ಶುರು ಮಾಡಿದ್ರು. ಏನು ಮಾಡಿದ ನಿಮ್ಮ ಮಗ? ನನ್ನ ಮಗನ ಗೊತ್ತಲ್ಲ ಸ್ವಾಮಿ ನಿಮಗೆ. ಈಗ ನೋಡಿ, ಮದುವೆ ಆಗಿ ಒಂದು 2 ವರ್ಷ ಆಗಿದೆ, ಹೆಂಡ್ತಿನ ಕಟ್ಕೊಂಡು ಬೇರೆ ಮನೆಗೆ ಹೋಗ್ಬಿಟ್ಟ, ಅದೊಂದ್ಬಿಟ್ಟು ವಯಸ್ಸಾದ ಅಪ್ಪ ಅಮ್ಮನ ಬಿಟ್ಟು ಹೋದ. ನಿನ್ನ ಜೀವನ ತುಂಬ ಬರೀ ದುಃಖನೇ, ಅವನೇ ಸಂತೋಷನೇ ಪಟ್ಟಿಲ್ಲ ನಾನು ಜೀವನದಲ್ಲಿ ಅಂತ ಶುರು ಮಾಡಿದ್ರು. ಹತ್ರ ಒಂದು 5 ನಿಮಿಷ ಇಬ್ಬರು ಗಂಡ ಹೆಂಡ್ತಿ ಪಳಿ ಪ್ರಕಾರ, ನನ್ನ ಮಗ ಮೋಸ ಮಾಡಿಬಿಟ್ಟ, ನನ್ನ ಮಗ ಮೋಸ ಮಾಡಿದ, ಬರೀ ದುಃಖ ಆಯ್ತು ನಮ್ಮ ಜೀವನದಲ್ಲಿ ಅಂತ. ಅದಕ್ಕೆ ಮಾಸ್ತಿ ಕೇಳಿದಂತೆ, ಒಂದು ನಿಮಿಷ ರೀ, ನಿಮ್ಮ ಮದುವೆ ಆದ್ಮೇಲೆ ಭಾಳ ವರ್ಷದ ನಾನು ಹುಟ್ಟಿದ್ನಲ್ಲ ನಿಮಗ. ಹೌದು ಸ್ವಾಮಿ, ಭಾಳ ವರ್ಷದ ಹುಟ್ಟಿದ. ನೀವು ತಂದೆಲ್ಲ ನಮಗೆ ಪೇಡೆ ಎಲ್ಲ ಕೊಟ್ಟಿದ್ರಲ್ಲ, ಸ್ವೀಟ್ ತಂದು ಕೊಟ್ಟಿರಲಿಲ್ಲ ಮಗ ಹುಟ್ಟಿದ ಅಂಥೇಳಿ. ಅವು ಕೊಡಲಾರದೆ ಹೇಳೋಕ್ಕಾಗತ್ತೆ ಸರ್, ಮಗ ಹುಟ್ಟಿದ್ರೆ ಕೊಡಬೇಕಲ್ವ, ಕೊಟ್ಟಿರಿ ಸ್ವೀಟ್. ಅವಾಗ ಆಮೇಲೆ ಶಾಲೆಗೆ ಹೋಗುವಾಗ ಆ ಹುಡುಗನಿಗೆ ಯೂನಿಫಾರ್ಮ್ ಹಾಕಿ ಫೋಟೋ ತೆಗೆಸಿ ಎಲ್ಲರಿಗೂ ತೋರಿಸಿ ಮಗ ಹೆಂಗೆ ಕಾಣ್ತಾನೆ ನೋಡಿ ಅಂತ ಸಂತೋಷ ಪಟ್ಟಿರಲಿಲ್ಲ. ಆಗಲ್ವ ಸರ್, ಮಗ ಶಾಲೆಗೆ ಹೋಗ್ಬೇಕಾದ್ರೆ ಸಂತೋಷ ಅಲ್ವಾ, ಮಾಡಿದ್ದೀವಿ. ಮತ್ತು ಅವ್ನು ಶಾಲೆಯಲ್ಲಿ ಹೈಸ್ಕೂಲಲ್ಲಿ ರ್ಯಾಂಕ್ ಬಂದ ಅಂತಲ್ಲ. ಹೌದು ಸರ್, ರ್ಯಾಂಕ್ ಬಂದ. ಅವಾಗಲೂ ತಂದೆಲ್ಲ ಸಿಹಿ ಹಂಚಿದ್ರಿ ಎಲ್ಲರಿಗೂ ನೀವು? ಹೌದು ಸರ್, ಹಂಚಿದ್ವಿ ಸರ್, ಸಿಹಿ ಹಂಚಿದ್ವಿ. ಮತ್ತೆ ಸಂತೋಷ ಆಗಿತ್ತಲ್ಲ ಸರ್, ಹಚ್ಚಬೇಕಲ್ಲ ಅಂದರು. ಮತ್ತು ಅವನಿಗೆ PUC ಆದಮೇಲೆ ಇಂಜಿನಿಯರಿಂಗ್ ಸೀಟ್ ಸಿಗ್ತಲ್ಲ ಮೆರಿಟಲ್ಲಿ. ಹೌದು ಸ್ವಾಮಿ, ಭಾಳ ಮೆರಿಟಲ್ಲಿ ಬಂದು ಹುಡುಗ ಬುದ್ಧಿವಂತ ಅವನು. ಅವಾಗೂ ಗೊತ್ತು ನನಗೆ, PUC ಆದಮೇಲೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಾಗೂ ಸ್ವೀಟ್ ಕೊಟ್ಟಿದ್ರಿ ಬಂದು ಎಲ್ಲರಿಗೂ ನೀವು. ಹೌದು ಸ್ವಾಮಿ, ಕೊಡದೇ ಇರೋಕ್ಕಾಗತ್ತಾ? ಆಮೇಲೆ ಅವ್ನು ಕ್ಯಾಂಪಸ್ ಇಂಟರ್ವ್ಯೂ ಆಯಿತು, ತಾನೇ ಸೆಲೆಕ್ಷನ್ ಆಯಿತು, ದೊಡ್ಡ ಸಂಬಳ, ಮೊದಲೇ ಸಂಬಳ ತಂದು ಅಮ್ಮನ ಕೈಯಲ್ಲಿ ಕೊಟ್ಟ. ಹೌದು ಸ್ವಾಮಿ, ಕೊಟ್ಟಿದ್ದ. ಎಷ್ಟು ಸಂತೋಷ ಪಟ್ಟಿದ್ರಲ್ವ ನೀವು? ಹೌದು ಸ್ವಾಮಿ, ಸಂತೋಷ ಪಟ್ಟಿದ್ವಿ. ನೀವೇ ತಾನೇ ಮದುವೆ ಮಾಡಿದ್ದು? ನನ್ನ ಮಗ ರಾಮ, ಅವನ ಹೆಂಡತಿ ಸೀತಾದೇವಿ ಅಂತ ಕರ್ಕೊಂಬಂದು ಮದುವೆ ಮಾಡಿದ್ದಲ್ಲ, 1000 ಜನ ಊಟಕ್ಕೆ ಬಂದಿದ್ರು, ನಾನು ಬಂದಿದ್ದೆ ಮದುವೆಗೆ. ಹೌದಲ್ಲ? ಹೌದು ಸರ್, ಒಬ್ಬನೇ ಮಗ, ಸಂತೋಷ ಅಲ್ವಾ ಸರ್, ಸಂಭ್ರಮ ಪಡಲಿಲ್ವಾ? ಅವ್ರು ಕೇಳಿದ ಮತ್ತೆ, ಇಲ್ರಿ, ಸಂತೋಷನ ಕೊಡಲಿಲ್ಲ, ದುಃಖನ ಕೊಟ್ಟ ಅಂದ್ರಿ, ಇನ್ಸ್ಟಾಲ್ಮೆಂಟ್ ಮೇಲೆ ಕೊಟ್ಟಿದ್ದಾನೆ ಸಂತೋಷ ನಿಮಗೆ, ಅವನು ಹುಟ್ಟಿದಾಗಿನಿಂದ. ಇನ್ನೂ ಏನು ಕೊಡಬೇಕು ಅವ್ನು ನಿಮಗೆ? ಅಸಲೆಲ್ಲ ಮುಗಿದು ಹೋಗಿದೆ, ಕೊಟ್ಟರೆ ಬಡ್ಡಿ ಅಷ್ಟೇನೆ. ಯಾಕೆ ಹೇಳ್ತೀನಿ ಅಂದಾಗ, ಇಷ್ಟು ಸಲ ಮಗ ಸಂತೋಷ ಕೊಟ್ಟ 25 ವರ್ಷ ಅಂತ ನೆನಪಿಲ್ಲ, ಅವನ ಹೆಂಡ್ತಿನ ಕರ್ಕೊಂಡು ಹೋದಮ್ಮ ಜೀವ ದುಃಖ ತುಂಬೋಯ್ತು ಅಂತಂತೀವಿ. ಇದು ಒಂದು ಘಟನೆನೆ. ಅವನು ರ್ಯಾಂಕ್ ಬಂದಾಗ ಏನು ಸಂತೋಷ ಬಂದಿತ್ತು ಅದು ಒಂದು ಘಟನೆ, ಅವನ ಮನೆ ಬಿಟ್ಟು ಹೋಗ್ತೀನಿ ಅಂದಾಗೂ ಒಂದು ಘಟನೆ. ಇದೆಲ್ಲೋ ಘಟನೆಗಳು ತಾನೆ, ಅದನ್ನು ಯಾವುದನ್ನು ಜಾಸ್ತಿ ಹೊತ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಇರ್ತದೆ.

0: रेडियो सारंग 107.8 FM.
1: ಉಪನಿಷತ್ತುಗಳು ದೊಡ್ಡ ಮಾತು, ನಮ್ಗೆ ಇಷ್ಟ ಆಗೋದದು. ಅವ್ರು ಹೇಳ್ತಾರೆ, ನೀನೊಬ್ಬ ಕೇವಲ ಪರಿಮಿತವಾದ ಒಬ್ಬ ವ್ಯಕ್ತಿ, ಸಮುದ್ರದಂತೆ ಇರುವಂತಹ ಈ ಅಸ್ತಿತ್ವದಿಂದ ನಾ ಬೇರೆ ಆದವನು ಅಂತ ನೀ ತಿಳ್ಕೊಂಡ ದಿವಸ ನಿಮ್ ಬರೀ ದುಃಖ ದುಃಖ ದುಃಖ ಮಾತ್ರ ಸಿಗೋದು. ನಾನೊಬ್ಬನೇ ಬೇರೆ, ಅಸ್ತಿತ್ವ ಬೇರೆ ಅಂತ ಅನ್ಕೊಂಡಾಗ ಯಾಕೆ ದುಃಖ ಬರುತ್ತೆ ಅಂತ ಉಪನಿಷತ್ ಉದಾಹರಣೆ ಕೂಡ ಕೊಡ್ತದೆ. ಯಾಕೆ ಆಗ್ತದೆ ದುಃಖ, ಯಾಕೆ ಬರ್ತದೆ ಅಂದ್ರೆ, ನಾನು ಜೀವನ ಏನ್ ಮಾಡ್ಕೊಂಡಿದ್ದೀನಿ, ನಾನು ವಿಶೇಷ, ನಾನು ಬೇರೆ ಅನ್ಕೊಂಡಾಗ ಅದರ ಮೂಲ ಕೇಂದ್ರ ಯಾರು? ನಾನೇ. ಬರೀ ನನ್ನ ಬಗ್ಗೆನೆ ಚಿಂತೆ ನನಗೆ. ಯಾವಾಗ ಬರೀ ನನ್ನ ಬಗ್ಗೆನೆ ಚಿಂತೆ ಮಾಡ್ತೀನೋ ದುಃಖ ಕಟ್ಟಿಟ್ಟದ್ದೇ. ಯಾಕಂದ್ರೆ ಪ್ರತಿಯೊಂದು ಏನ್ ಮಾಡ್ತೀನಿ, ನನಗೇನು ಸಿಕ್ತು, ನನಗೇನು ಲಾಭ ಆಯ್ತು, ನನಗೆ ಸಂತೋಷ ಆಯ್ತಾ, ನನಗೆ ದುಃಖ ಆಯ್ತಾ ಅಂತ ಮೂಲ ಕೇಂದ್ರ ಆಗ್ಬಿಡ್ತದೆ. ಆದರೆ ನಾನು ಅಸ್ತಿತ್ವದಲ್ಲಿ ನಾನೊಬ್ಬ ಅಂದಾಗ, ಸಮುದ್ರದಂತಹ ದೊಡ್ಡ ಅಸ್ತಿತ್ವ ನಾನು ಒಬ್ಬ ಅಂದಾಗ ನಿನ್ನ ದುಃಖ ಕರಗಿ ಹೋಗ್ಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ನಮ್ಮ ಮಂತ್ರಗಳೆಲ್ಲ ಬರೋದು ಅದೇ ಅಲ್ವಾ? ಸಂಗಚ್ಛದ್ವಂ ಅಂತ ಅನ್ನೋದಾಗ್ಲಿ, ಸಹನಾಭವತು ಸಹನೋ ಭುನಕ್ತು ಹೇಳೋ ಮಾತು ಉದ್ದೇಶ ಅದು. ನಾನು ಒಬ್ಬನೇ ಹೋಗೋಕ್ಕಾಗಲ್ಲ, ಜೊತೆಗೆ ಹೋಗ್ಬೇಕು. ಜೊತೆಗೆ ಹೋದಾಗ ಸಹಾನುಭೂತಿ ಹೇಗೆ ಸಿಗ್ತದೆ ಒಬ್ಬರಿಂದ ಒಬ್ಬರಿಗೆ ಅಂತಂದ್ರೆ, ಅವರನ್ನು ನೋಡಿ ಅಯ್ಯೋ ನನ್ನ ತೊಂದರೆ ಏನು ಅಲ್ಲ ಬಿಡ್ರಿ ಪಾಪ, ಅವ್ರ ನೋಡ್ರಿ ಇಷ್ಟು ತೊಂದರೆ ಇದೆ ಅವರಿಗೆ ಅಂತ ಹೇಳಿ ನನ್ನ ಮನಸ್ಸಿಗೆ ಹಾಯ ಅನ್ಸುತ್ತೆ. ಅದನ್ನ ಉಪನಿಷತ್ ಹೇಳೋ ಮಾತು ಅದು. ಎಲ್ಲಿವರೆಗೂ ನಾನು ಒಬ್ಬನೇ ಅಸ್ತಿತ್ವದಿಂದ ಬೇರೆ ಅಂತ ತಿಳ್ಕೊತೀವೋ ದುಃಖ ಮಾತ್ರ ಕಟ್ಟಿಟ್ಟದ್ದು, ನಾನು ಎಲ್ಲರೂ ಒಂದು ಅಂತ ಅನ್ನೋದಾದ್ರೆ ನನ್ನ ದುಃಖ ಹಂಚ್ಕೊಂಡು ಬಿಡ್ತದೆ ಅಂತ ನೋಡಿ. ಇವನು ಭಾರತೀಯ ಅಲ್ಲ ಮನುಷ್ಯ, ಎಂತ ಅದ್ಭುತವಾದ ಘಟನೆ ಬರೀತಾನೆ ನಾರ್ಮನ್ ವಿನ್ಸೆಂಟ್ ಪೀಲ್ ಅಂತ. ತಾವು ಓದಿರ್ಬೇಕು ಪುಸ್ತಕ ಒಂದು, ದಿ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂತ, ಕೋಟ್ಯಾತ್ರದಲ್ಲಿ ಕಾಪಿ ಖರ್ಚಾದಂತ ಪುಸ್ತಕ ಅದು.

0: Radio Sarang 107.8 FM.
1: ఈ నార్మల్ విన్సెంట్ పీల్ అన్నోను పాద్రి, చర్చల్లి పాద్రి. వయస్సాగిదే, ಅವನಿಗೆ ಹಡಗಿನಲ್ಲಿ ಹೋದ್ರೆ ಆಗಲ್ಲ. ಹಡಗಿನಲ್ಲಿ ಹೋದ್ರೆ ಈ ಕೆಲವು ಸೀ ಸಿಕ್ನೆಸ್ ಅಂತ ಬರುತ್ತದೆ. ಸ್ವಲ್ಪ ಸಮುದ್ರೊಳಗೆ ಹೋದ ತಕ್ಷಣ ವಾಂತಿ ಆಗೋಕೆ ಶುರು ಆಗುತ್ತೆ, ಸಂಕಟ ಆಗುತ್ತೆ, ತಡ್ಕೊಳಕಾಗಲ್ಲ. ಇವನಿಗೆ ಆ ಪ್ರಾಬ್ಲಮ್ ಇತ್ತು. ಒಂದ್ಸಲ ಎಲ್ಲೋ ಹೋಗ್ಬೇಕಾಗಿದೆ, ಹಡಗೆಲ್ಲ ಇದು ವಿಮಾನ ಕ್ಯಾನ್ಸಲ್ ಆಗ್ಬಿಡ್ತು, ಬೇರೆ ಗತಿ ಇಲ್ಲ, ಹಡಗಿಗೆ ಹೋಗ್ಬೇಕು. ಹಡಗಿನಲ್ಲಿ ನಿಮಗೆ ಗೊತ್ತಿದೆ, ಹೀಗಿದ್ದಾಗ ಕೆಳಗಿನ ಜಾಗ ಇರ್ತಾವಲ್ಲ ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ, ಯಾಕಂದ್ರೆ ಅದು ಹೊಯ್ದಾಟ ಕಮ್ಮಿ ಇರುತ್ತೆ. ಮೇಲೆ ಹೋದಂಗೆ ಹೊಯ್ದಾಟ ಜಾಸ್ತಿ ಆಗುತ್ತೆ. ಅದಕ್ಕೆ ಇವನೇನು ಮಾಡಿದೆ, ಹೆಚ್ಚಿನ ದುಡ್ಡು ಕೊಟ್ಟು ಆ ಕೆಳಗಿನ ಕ್ಯಾಬಿನ್ ತಗೊಂಡ. ಅವನಿಗೆ ವಾಂತಿ ಬರ್ತಿತ್ತಲ್ಲ, ಅದಕ್ಕೇನು ಮಾಡಿದೆ, ಸ್ಮೆಲ್ಲಿಂಗ್ ಸಾಲ್ಟ್ ಅಂತ ಬರ್ತದೆ, ಆ ಸ್ಮೆಲ್ಲಿಂಗ್ ಸಾಲ್ಟು, ಲಿಂಬೆಹಣ್ಣು ಏನೇ ಇಟ್ಕೊಂಡು ಕೂತಿದ್ದಾನೆ, ಮಾತ್ರೆ ತಗೊಂಡಿದ್ದಾನೆ. ನಮ್ಮ ಕಡೆಯೆಲ್ಲ ವಿಚಿತ್ರ ಇರ್ತದೆ, ಹುಬ್ಬಳ್ಳಿ ಧಾರವಾಡ ಕಡೆ ಬಸ್ಸಿನ ಗುಳಿಗೆ ಅಂತಾರೆ, ಕೇಳಿದಿರಲ್ಲ ಗೊತ್ತಿಲ್ಲ ನಿಮಗೆ. ಕೆಲವು ಬಸ್ಸಿಗೆ ಹೋಗೋರಿಗೆ ವಾಂತಿ ಬಂದಂಗೆ ಆಗ್ತದೆ. ವಿಚಿತ್ರ ಅಂದರೆ ಡೀಸೆಲ್ ಬಸ್ಸಲ್ಲೂ ಪೆಟ್ರೋಲ್ ವಾಸನೆ ಬರ್ತದೆ ಅವರಿಗೆ, ಪೆಟ್ರೋಲ್ ವಾಸನೆ ಅಂತ. ಅದು ಡೀಸೆಲ್ ಕಾರ್ ಅದು, ಅಂದರೆ ಒಟ್ಟು ಅದು ಪ್ರವಾಸಕ್ಕೆ ಹೊಂಟಾಗ ವಾಂತಿ ಬರ್ತದೆ ಅಂತ. ಆ ಗುಳಿಗೆ ತಗೊಳ್ಳೋದು ಆ್ಯಂಟಿಯಮೆಟಿಕ್ ಅಂತ, ಅದು ಸೈನ್ಸ್ ಪ್ರಕಾರ ಹೇಳುವಂಥದ್ದು, ವಾಂತಿ ಬರಲಾರ್ದಂಗೆ ತೊಗೋಬೇಕು ಅಂತ. ಅದಕ್ಕೆ ಅವ್ರು ಬಸ್ಸಿನ ಗುಳಿಗೆ ಅಂತ ಹೆಸರಿಟ್ಟಿದ್ದಾರೆ. ಹಂಗೆ ಅವನು ಹಡಗಿನ ಗುಳಿಗೆ ತೊಗೊಂಡು ಕೂತಿದ್ದ ವಾಂತಿ ಬರಬಾರ್ದು ಅಂತ. ಅವನು ಯಾರ ಹತ್ರ ಮಾತಾಡೋ ಮನಸ್ಸಿಲ್ಲ, ತಲೆ ದಿಮ್ ಅಂತ ಇದೆ. ಇವನ್ ದುರ್ದೈವ ಏನಾಯಿತು ಅಂದರೆ, ಹಡಗು ಹೊಂಟು ಒಂದು ಅರ್ಧ ಗಂಟೆಗೆ ಬಿರುಗಾಳಿ ಬೀಸೋಕೆ ಶುರು ಆಯಿತು. ಬಿರುಗಾಳಿ ಬೀಸೋಕೆ ಶುರು ಆದಾಗ ಇದೊಂಥರ ಕಾರ್ಕಿನ ಥರ ಹೊಯ್ದಾಡೋಕೆ ಶುರು ಆಯಿತು ಹಡಗು. ಇವನು ಗಾಬರಿ ಆಗಿಬಿಟ್ಟ, ಕೂತಿದ್ದಾನೆ, ಜಪ ಮಾಡ್ತಿದ್ನೋ ಗಾಬರಿ ಆಗಿದ್ನೋ ಗೊತ್ತಿಲ್ಲ, ನಮ್ಮ ಗಾಬರಿ ಆದಾಗಲೇ ಜಪ ಬರೋದು. ಅಷ್ಟೊತ್ತಿಗೆ ಯಾವನೋ ಹುಡುಗ ಬಂದ, ತರುಣ, ಒಂದು ಬಾಗಲು ತೆಗೆದ. ಫಾದರ್, ವಾಟ್ ಆರ್ ಯು ಡೂಯಿಂಗ್ ಅಂದ. ಏನು ಮಾಡ್ತಿದ್ದೀರಿ ಇಲ್ಲಿ ಅಂದ. ಇವನು ಯಾರ ಹತ್ರ ಮಾತಾಡೋ ಮನಸ್ಸಿಲ್ಲ ಇವನಿಗೆ. ಏ, ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಅಂದ. ಫಾದರ್, ಇಲ್ಲೇನು ಪ್ರಾರ್ಥನೆ ಮಾಡ್ತೀರಿ, ಹೋಗೋಣ ಬನ್ನಿ ಮೇಲೆ ಅಂದ. ಇಲ್ಲೇ ಸಾಕಾಗಿ ಹೋಗಿದೆ ಇವನಿಗೆ, ಇನ್ನು ಡೆಕ್ ಮ್ಯಾಲೆ ಹೋದ್ರು ಅಂತ ಎದೆ ಒಡೆದು ಹೋಗುತ್ತೆ. ಆ ಹುಡುಗ ಬಿಡ್ತಾ ಇಲ್ಲ, ಬನ್ನಿ ಬನ್ನಿ ಅಂತ ಕೈ ಹಿಡಿದು ಕರ್ಕೊಂಡು ಹೋದ, ಎಳ್ಕೊಂಡೋದ. ಮೆಟ್ಲು ಹತ್ಕೊಂಡು ಹತ್ಕೊಂಡು ಮ್ಯಾಲೆ ಹೋದ್ರು, ಡೆಕ್ ಮ್ಯಾಲೆ ಹೋದ್ರು. ಅದು ನೀವು ಅನುಭವ ಮಾಡಿದ್ರೆ ಗೊತ್ತಿರುತ್ತೆ, ಡೆಕ್ ಮ್ಯಾಲೆ ಇದ್ರೆ ಹೆಂಗಿರುತ್ತೆ ಅಂತ. ಸಮುದ್ರ ಶಾಂತವಾಗಿದ್ದಾಗಲೇ ತೆರೆ ಹೆದರಿಕೆ ಬರೋಂಗಿರ್ತವೆ. ಇವನು ಬಿರುಗಾಳಿ ಬಿಟ್ರಂತೂ ಎಂತಿಂತ ತೆರೆ, ಅದು ದೊಡ್ಡ ತೆರೆ ಬರ್ತದೆ. ಇವನು ಮೇಲೆ ಹೋದ, ಎದೆ ಹೊಡೆದೋಯ್ತು, ಆಯ್ತು ನಮ್ಮ ಹಡಗು ಮುಣುಗೋಯ್ತು ಅಂದ. ಒಂದು ಬಂತು ದೊಡ್ಡ ತೆರೆ, ಅದು ಬೆಟ್ಟದ ಆಕಾರದ ತೆರೆ, ಹಡಗಿನಕ್ಕಿಂತ ಎತ್ತರ. ಅಯ್ಯೋ, ನಾನು ಹಡಗು ಮುಣುಗ್ತು ಅಂದ. ಅದು ಬಂದು ರಪ್ಪ ಅಂತ ಹೊಡಿತು. ಹೊಡೆದಾಗ ಆ ದಂಡೆ ಹೊಡೆದಾಗ ನೀರಿನ ತೊರೆ ಹಾರ ಬಂದು ಇವ್ರ ಮುಖದ್ಮೇಲೆಲ್ಲ ಸಿಡಿದು ತುಟಿಗೆಲ್ಲ ಉಪ್ಪಿನ ರುಚಿ ಗೊತ್ತಾಯ್ತು. ಹಡಗು ಮುಣುಗ್ಲಿಲ್ಲ, ಅದ್ರ ಮೇಲೆ ಹೋಗ್ಬಿಡುತ್ತೆ. ಹೀಗೆ ಮತ್ತೊಂದು ಹಡಗು ತೆರೆ ಬಂತು, ಮತ್ತೊಂದು ತೆರೆ ಬಂತು. ಒಂದು 15-20 ತೆರೆ ನೋಡಿದ್ಮೇಲೆ ಅವನಿಗೆ ಇದು ಮುಣುಗಲ್ಲ ಅಂತ ಗೊತ್ತಾಯ್ತು. ತೆರೆ ಎಷ್ಟೇ ದೊಡ್ಡದು ಬಂದರೂ ಅದ್ರ ಮೇಲೆ ಹೋಗುತ್ತೆ ಹಡಗಿದು ಅಂತ ಅನಿಸ್ತು. ಅವ್ನು ಹೇಳ್ತಾನೆ ಅವನ ಭಾಷೆ ಅದು, ಐ ವಾಸ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಅಟ್ ದ ನೇಚರ್ಸ್ ಫ್ಯೂರಿ. ಈ ನಿಸರ್ಗದ ಅದ್ಭುತ ರಮ್ಯ ರುದ್ರ ಇದೆಯಲ್ಲ, ಅದು ನನಗೆ ಬೆರಗು ಮಾಡಿಬಿಡ್ತು. ನಾನು ಆಶ್ಚರ್ಯಪಟ್ಟುಬಿಟ್ಟೆ, ಏನಪ್ಪ ನಿಸರ್ಗ ಶಕ್ತಿ ಇದು ಅಂತ ಆಶ್ಚರ್ಯಪಟ್ಟೆ. ಆಗ ಒಂದು ಮನಸ್ಸಿಗೆ ವಿಚಾರ ಬಂತು, ಇಂಥ ದೊಡ್ಡ ಹಡಗು, ಇಷ್ಟು ವಾತಾವರಣ ಕೆಟ್ಟ ಹೋಗಿದೆ, ಆ ಕ್ಯಾಪ್ಟನ್ಗೆ ಹೆದರಿಕೆ ಆಗ್ತಿರ್ಬೇಕಲ್ಲ. ಆ ಕ್ಯಾಪ್ಟನ್ ರೂಮ್ ಎಲ್ಲಿದೆ ಅಂತ ಹುಡುಗನ ಕೇಳಿದ. ಫಾದರ್, ಯು ವಾಂಟ್ ಟು ಸೀ ದಿ ಕ್ಯಾಪ್ಟನ್ಸ್ ಡೆಕ್, ಐಲ್ ಶೋ ಯು. ಕರ್ಕೊಂಡು ಹೋಗ್ತೀನಿ ಮಾನಿನ ಕೈ ಹಿಡಿದು ಕರ್ಕೊಂಡು ರೈಲಿಂಗ್ ಹಿಡ್ಕೊಂಡು ಹಿಂಗೆ ಹಿಂಗೆ ಹೋಗ್ತು, ಹೊಯ್ದಾಡ್ತಾ ಇತ್ತಲ್ಲ ಮೇಲೆ ಹಿಡ್ಕೊಂಡು ಹೋದ್ರು. ಆ ಮಧ್ಯ ಭಾಗದಲ್ಲಿ ಒಂದು ಕ್ಯಾಪ್ಟನ್ ಕ್ಯಾಬಿನ್ ಇರ್ತದೆ, ಅಲ್ಲಿ

ಅನುಭವಕ್ಕೆ ಬೆರಗಾಗಿದ್ದೆ, ಇನ್ನೊಂದು ಮನುಷ್ಯನ ಆತ್ಮವಿಶ್ವಾಸಕ್ಕೆ ಬೆರಗಾಗಿದ್ದೆ. ಅವನು ಹೇಳ್ತಾನೆ, ವೆನ್ ಐ ವಾಸ್ ರಿಮೆಂಬರಿಂಗ್ ದೀಸ್ ಟು ವಂಡರ್ಸ್ ಐ ಹ್ಯಾಡ್ ಫಾರ್ಗಾಟನ್ ಮೈ ಸೀ ಸಿಕ್ನೆಸ್. ಇದು ಮಾಡುವಾಗ ನಾನು ಸಮುದ್ರದಲ್ಲಿ ವಾಂತಿ ಬರ್ತದೆ ಅನ್ನೋದು ಮರೆತು ಹೋಗ್ಬಿಟ್ಟಿತ್ತು. ಕೆಳಗಿದ್ದಾಗೆ ಒದ್ದಾಡ್ತಿದ್ದ ಅವನು, ಅಂಥದ್ದು ಮೇಲೆ ಬಂದಾಗ ದಿಕ್ಕು ತಪ್ಪಬೇಕು ಅವನಿಗೆ. ಅದು ಹೇಳ್ತಾನೆ, ಯಾವಾಗ ನಾನು ಸಮುದ್ರ ನೋಡ್ತಿದ್ದೆ ಆ ಮನುಷ್ಯ ನೋಡ್ತಿದ್ದಾಗ ನನ್ನ ಕಷ್ಟ ಮರೆಯಾಯ್ತು. ಕೊನೆಗೆ ಒಂದು ಸೆಂಟೆನ್ಸ್ ಬರೀತಾನೆ, ಎಕ್ಸಾಕ್ಟ್ಲಿ ಉಪನಿಷತ್ತಿನ ಮಾತೇ ಅದು. ಅವನು ಹೇಳ್ತಾನೆ, ಆಸ್ ಲಾಂಗ್ ಆಸ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಯು ವಿಲ್ ಬಿ ಬಂಡಲ್ ಆಫ್ ಮಿಸರಿ. ಬರೀ ನನ್ನ ಬಗ್ಗೆನೇ ವಿಚಾರ ಮಾಡ್ತಿದ್ರೆ ನೀವೊಂದು ಕಷ್ಟದ ಮೂಟೆ ಹಾಕಿ ಕೂತ್ಕೊಂಡ್ಬಿಡ್ತೀಯ. ಬಟ್ ವೆನ್ ಯು ಆರ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಅಟ್ ಅದರ್ಸ್ ಪ್ರಾಬ್ಲಮ್ಸ್ ಅಂಡ್ ಚಾಲೆಂಜಸ್, ಯು ಫೈಂಡ್ ಯುವರ್ ಪ್ರಾಬ್ಲಮ್ಸ್ ಆರ್ ನಥಿಂಗ್. ಮತ್ತೊಂದು ಜಗತ್ತನ್ನು ನೋಡ್ತಾ ಇದ್ದಾಗ ನಿನ್ನ ಕಷ್ಟಗಳು ಕರಗಿ ಹೋಗ್ತವೆ. ಅಟ್ ಲೀಸ್ಟ್ ನನ್ನ ಕಷ್ಟ ಕರಗಬೇಕಂತಾದ್ರೆ ಜಗತ್ತಲ್ಲಿ ನೋಡಪ್ಪ ನೀನು ಅಂತ. ಇದು ಮುಖ್ಯ ನನಗೆ. ಉಪನಿಷತ್ ಹೇಳುವಂತಹ ಮಾತದು, ಎಲ್ಲಿವರೆಗೂ ನೀನು ಒಬ್ಬನೇ ಆಗಿರ್ತೀಯೋ ನಿನ್ನ ದುಃಖನೇ ಕಟ್ಟಿಟ್ಟದ್ದು. ನಾನು ಅಸ್ತಿತ್ವದಲ್ಲಿ ನಾನು ಒಬ್ಬ ಅಂದಾಗ ಭಾರ ಆಗೋಲ್ಲ.

0: 107.8 FM ಇದು ಬಣ್ಣ ಬಣ್ಣದ ಬದುಕು. ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ,
1: ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈಗ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದುತ್ತಿರುವವರು ಎಡ್ವರ್ಡ್ ಲೊಬೊ. ಸುದ್ದಿಯ ಮುಖ್ಯ ಅಂಶಗಳು. ಕೆಪಿಎಸ್ಸಿ ಹಗರಣ, ಹೊಸ ಎಸ್ಐಟಿಗೆ ಸುಪ್ರೀಂ ಆಸ್. ನಾಳೆಯಿಂದ ಹಿಂಗಾರು ಮಳೆ, ಕೇರಳ ಕರ್ನಾಟಕ ತಮಿಳುನಾಡಿನಲ್ಲಿ ಭಾರೀ ಮಳೆ ಸಾಧ್ಯತೆ. ಜಂತರ್ ಮಂತರ್ ಪ್ರವೇಶಿಸಿದ ಸಿಜೆಪಿ ಹೋರಾಟಗಾರರು, ಪ್ರತಿಭಟನಾ ಸ್ಥಳವನ್ನು ಮರು ವಶಪಡಿಸಿಕೊಳ್ಳಲಾಗಿದೆ ಎಂದ ಪ್ರತಿಭಟನಾಕಾರರು, ವಶಕ್ಕೆ ತೆಗೆದುಕೊಂಡ ಪೊಲೀಸ್. ಉಡುಪಿ ಸಂಪೂರ್ಣ ಸಾಕ್ಷರ ಜಿಲ್ಲೆ, ರಾಜ್ಯ ಸರ್ಕಾರ ಘೋಷಣೆ. ಸುದ್ದಿಯ ವಿವರ. ಕೆಪಿಎಸ್ಸಿಯ ಎರಡು ಹಗರಣಗಳ ತನಿಖೆಗಾಗಿ ರಚಿಸಲಾಗಿರುವ ವಿಶೇಷ ತನಿಖಾ ತಂಡ ಎಸ್ಐಟಿಯಲ್ಲಿರುವ ಅಧಿಕಾರಿಗಳನ್ನು ಬದಲಾಯಿಸಲು ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಅವಕಾಶ ನೀಡಿದೆ. 5 ಸದಸ್ಯರ ತಂಡ ರಚಿಸಿ ಕರ್ನಾಟಕ ಹೈಕೋರ್ಟ್ ಹೊರಡಿಸಿದ ಆದೇಶಕ್ಕೆ ಈ ಮೂಲಕ ತಡೆ ನೀಡಿದೆ. ಹಾಗಾಗಿ ಎಸ್ಐಟಿ ಮುಖ್ಯಸ್ಥ ಅಲೋಕ್ ಕುಮಾರ್ ಬದಲಿಗೆ ಹೊಸ ಅಧಿಕಾರಿ ನೇಮಕ ಸಾಧ್ಯತೆಗಳು ದಟ್ಟವಾಗಿವೆ. ಫೋನ್ ಕದ್ದಾಳಿಕೆ ಸಂಬಂಧಿಸಿದ ಆರೋಪಗಳನ್ನು ಹೊಂದಿರುವ ಅಲೋಕ್ ಕುಮಾರ್ ಅವರನ್ನು ಎಸ್ಐಟಿ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಿರುವುದಕ್ಕೆ ರಾಜ್ಯ ಸರ್ಕಾರವು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತ್ತು. ರಾಜ್ಯದಲ್ಲಿ ಭಾರೀ ಸಂಚಲನ ಸೃಷ್ಟಿಸಿರುವ ಕುಟುಕು ಕಾರ್ಯಾಚರಣೆ ಪ್ರಕರಣದ ಬಗ್ಗೆ ತನಿಖೆ ನಡೆಯುವ ಸಾಧ್ಯತೆಗಳಿವೆ. ಪ್ರಕರಣದ ಬಗ್ಗೆ ಕೂಲಂಕುಷ ತನಿಖೆ ನಡೆಸಲು ರಾಜ್ಯ ಸರ್ಕಾರ ಒಲವು ತೋರಿದ್ದು ಸದ್ಯವೇ ಸಿಐಡಿಗೆ ಆದೇಶಿಸುವ ಸಾಧ್ಯತೆ ಇದೆ. ಪ್ರಕರಣದ ಬಗ್ಗೆ ತನಿಖೆ ನಡೆಸುವಂತೆ ಸಿದ್ದರಾಮಯ್ಯ ಅವರೇ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದ್ದಾರೆ. ಜೊತೆಗೆ ಸಂಭಾಷಣೆಯ ಭಾಗವಾಗಿರುವ ವ್ಯಕ್ತಿಯೊಬ್ಬರು ದೂರು ನೀಡಲಿದ್ದು ಅದನ್ನು ಆಧರಿಸಿ ಎಫ್ಐಆರ್ ದಾಖಲಿಸಲು ನಿರ್ಧರಿಸಲಾಗಿದೆ. ಯುಪಿಐಯ 2,000 ರೂಪಾಯಿ ಮೀರಿದ ವಹಿವಾಟಿನ ಮೇಲೆ ವರ್ತಕರಿಗೆ ವಿಧಿಸಲು ನಿರ್ಧರಿಸಲಾಗಿದ್ದ ಶುಲ್ಕ ಜಾರಿಯನ್ನು ಕೇಂದ್ರ ಸರ್ಕಾರ ಮುಂದೂಡಿದೆ. ಆಗಸ್ಟ್ 15 ಇದು ಜಾರಿಗೆ ಬರಬೇಕಾಗಿತ್ತು. ಆದರೆ ದೀಪಾವಳಿ ಬಳಿಕ ಹೊಸ ದಿನಾಂಕ ನಿರ್ಧರಿಸಲಾಗ್ತಾ ಇದೆ ಎಂದು ಎನ್ಸಿಪಿಐ ಹೇಳಿದೆ. 2027 ಜನವರಿ 1 ಇದನ್ನು ಜಾರಿ ಮಾಡುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹಬ್ಬದ ವೇಳೆ ಸಮಸ್ಯೆ ತಪ್ಪಿಸಲು ಹಾಗೂ ಒತ್ತಡ ಕಡಿಮೆ ಮಾಡಲು ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎನ್ನಲಾಗಿದೆ. ಬರದ ನಡುವೆಯೇ 15 ದೇಶದಲ್ಲಿ ಹಿಂಗಾರು ಆರಂಭವಾಗಲಿದೆ ಎಂದು ಭಾರತೀಯ ಹವಾಮಾನ ಇಲಾಖೆ IMD ಹೇಳಿದೆ. ಈಶಾನ್ಯ ಮಾರುತ ಪ್ರದೇಶದಿಂದ ಪ್ರವೇಶದಿಂದ ಕೇರಳ, ಕರ್ನಾಟಕದ ದಕ್ಷಿಣ ಭಾಗ, ತಮಿಳುನಾಡು, ಪುದುಚೇರಿಯಲ್ಲಿ ಭಾರೀ ಮಳೆಯಾಗಲಿದೆ ಎಂದು IMD ತಿಳಿಸಿದೆ. 15 ದಿನಗಳ ಕಾಲ ಕರ್ನಾಟಕದ ಕರಾವಳಿ, ದಕ್ಷಿಣ ಒಳನಾಡುಗಳಲ್ಲಿ ಉತ್ತಮ ಮಳೆಯಾಗುವ ನಿರೀಕ್ಷೆ ಇದೆ. ಕೇರಳ ಮತ್ತು ಮಾಹೆಯಲ್ಲೂ ಗಾಳಿ ಮಳೆಯಾಗಲಿದೆ ಎನ್ನಲಾಗಿದೆ. ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಗಳಿಗೆ 14-15 ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ರಾಜ್ಯಾದ್ಯಂತ 19-19 ಮಳೆಯಾಗುವ ಸಾಧ್ಯತೆಗಳಿವೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚುನಾವಣಾ ಆಯೋಗದ ವಿರುದ್ಧ ಕೈಗೊಂಡಿರುವ ಹೋರಾಟ ಮುಂದುವರಿಸುವ ನಿಟ್ಟಿನಲ್ಲಿ ಹೆಜ್ಜೆ ಹಾಕಿರುವ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಒಗ್ಗಟ್ಟಿನ ಮಂತ್ರ ಪಠಿಸಿದ್ದಾರೆ. ವಿಪಕ್ಷ ಕೂಟದ ನಾಯಕರು, ವಿದ್ಯಾರ್ಥಿ ಸಂಘಟನೆಗಳು, ನಾಗರಿಕರು ಈ ಹೋರಾಟದಲ್ಲಿ ಭಾಗಿಯಾಗಬೇಕು ಎಂದು ಅವರು ಕರೆ ನೀಡಿದ್ದಾರೆ. ಭಾರಿ ಪ್ರಮಾಣದಲ್ಲಿ ಹಾಕಿದ ತಡೆಬೇಲಿಗಳು ಮತ್ತು ಬಿಗಿ ಭದ್ರತೆಯ ನಡುವೆಯೂ ನಿನ್ನೆ ದಿಲ್ಲಿಯ ಜಂತರ್ ಮಂತರ್ ತಲುಪಿದ ಕಾಕ್ರೋಚ್ ಜನತಾ ಪಾರ್ಟಿ ನಾಯಕರಾದ ಸೌರವ್ ದಾಸ್ ಮತ್ತು ಆಶುತೋಷ್ ರಾಂಕ ಅವರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲಿ ಪ್ರತಿಭಟನೆಗೆ ನಿಗದಿಯಾಗಿರುವ ಸ್ಥಳವೆಂಬ ಜಂತರ್ ಮಂತರ್ನ ಸ್ಥಾನಮಾನವನ್ನು ದಿಲ್ಲಿ ಪೊಲೀಸರು ರದ್ದುಗೊಳಿಸಿದ ಮರುದಿನ ಸಿಜಿಪಿಯಲ್ಲಿ ಪ್ರತಿಭಟನೆ ನಡೆಸಲು ಪ್ರಯತ್ನಿಸಿದೆ. ಬಾಕಿ ಇರುವ 11 TMC ಅಡಿ ಕಾವೇರಿ ನೀರನ್ನು ಬಿಡುಗಡೆ ಮಾಡುವಂತೆ ಕರ್ನಾಟಕಕ್ಕೆ ನಿರ್ದೇಶನ ನೀಡುವಂತೆ ಕೋರಿ ತಮಿಳುನಾಡು ಸರ್ಕಾರ ನಿನ್ನೆ ಸುಪ್ರೀಂ ಕೋರ್ಟ್ನ ಮೆಟ್ಟಲೇರಿದೆ. ಆದರೆ ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಮತ್ತು ಅಪರೀಶ್ ಕುಮಾರ್ ಸಿಂಗ್ ಅವರ ಪೀಠ 7 ವೇಳೆಗೆ ಬಾಕಿ ಉಳಿದಿರುವ ನೀರನ್ನು ಕರ್ನಾಟಕ ತತ್ಕ್ಷಣವೇ ಬಿಡುಗಡೆ ಮಾಡಲು ನಿರ್ದೇಶನ ನೀಡುವಂತೆ ಕೋರಿದ ತಮಿಳುನಾಡಿನ ಈ ಹೊಸ ಅರ್ಜಿ ಮೇಲೆ ತನ್ನ ತೀರ್ಪನ್ನು ಕಾಯ್ದಿರಿಸಿದೆ.
ದೇಶದ ಪರೀಕ್ಷಾ ವ್ಯವಸ್ಥೆಯಲ್ಲಿ ಆಮೂಲಾಗ್ರ ಬದಲಾವಣೆಯಾಗಬೇಕೆಂದು UIDAI ಮಾಜಿ ಅಧ್ಯಕ್ಷ ಹಾಗೂ ಇನ್ಫೋಸಿಸ್ ಸಹಸ್ಥಾಪಕ ನಂದನ್ ನೀಲಕಣಿ ಪ್ರತಿಪಾದಿಸಿದ್ದಾರೆ. ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಮತ್ತು ವಂಚನೆಗೆ ತಡೆಹಾಕಲು ಪರೀಕ್ಷೆಯ ದಿನವೇ ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಲು ಕೃತಕ ಬುದ್ಧಿಮತ್ತೆ AI ಬಳಕೆಯ ಸಲಹೆಯನ್ನು ಅವರು ನೀಡಿದ್ದಾರೆ. ಉಡುಪಿ ಜಿಲ್ಲೆಯ %95 ಹೆಚ್ಚಿನ ಸಾಕ್ಷರರನ್ನು ಹೊಂದಿರುವುದರಿಂದ ಉಡುಪಿ ಜಿಲ್ಲೆಯನ್ನು ಸಂಪೂರ್ಣ ಸಾಕ್ಷರ ಜಿಲ್ಲೆ ಎಂಬುದಾಗಿ ರಾಜ್ಯ ಸರ್ಕಾರ ಘೋಷಿಸಿದೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಅನ್ವಯ ಉಡುಪಿ ಜಿಲ್ಲೆಯ ಎಲ್ಲ 155 ಗ್ರಾಮ ಪಂಚಾಯತ್ಗಳು ಹಾಗೂ 7 ತಾಲೂಕು ಪಂಚಾಯತ್ಗಳು ಮತ್ತು 8 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸಾಕ್ಷರತೆ ಕಾರ್ಯಕ್ರಮಗಳನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಿ ಕೇಂದ್ರ ಸರ್ಕಾರ ಮಾರ್ಗಸೂಚಿ ಅನ್ವಯ ಮಾನದಂಡಗಳನ್ನು ಅನುಸರಿಸಿ ಸಂಪೂರ್ಣ ಸಾಕ್ಷರತೆಯ ದೃಢೀಕರಣಗಳನ್ನು ಹೊಂದಿದೆ. ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನಾಳೆ ಉಡುಪಿಯ ಉಚ್ಚಿಲ ಹಾಗೂ ಮಂಗಳೂರಿನ ಕುದ್ರೋಳಿಯಲ್ಲಿ ನಡೀತಾ ಇರುವ ದಸರಾ ನವರಾತ್ರಿ ಮಹೋತ್ಸವಗಳಲ್ಲಿ ಭಾಗವಹಿಸಲು ಕರಾವಳಿಗೆ ಆಗಮಿಸಲಿದ್ದಾರೆ. ಬೆಂಗಳೂರಿನಿಂದ ವಿಶೇಷ ವಿಮಾನದಲ್ಲಿ ಸಂಜೆ 4 ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸುವ ಮುಖ್ಯಮಂತ್ರಿಯವರು ಅಲ್ಲಿಂದ ರಸ್ತೆ ಮಾರ್ಗವಾಗಿ ಸಂಜೆ 4:40 ಕಾಪು ತಾಲೂಕಿನ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಮಹಿಳಾ ದಸರಾ ಉದ್ಘಾಟಿಸಿ ಅಭಿನಂದನಾ ಸಮಾರಂಭದಲ್ಲಿ ಭಾಗವಹಿಸುವರು. ಟೂರಿಸ್ಟ್ ವಾಹನಗಳಿಂದ ದುಬಾರಿ ಶುಲ್ಕ ವಸೂಲಿ ನಿಲ್ಲಿಸಿದರೆ ಮಂಗಳೂರು ವಿಮಾನ ನಿಲ್ದಾಣದ ವಿರುದ್ಧ ಧರಣಿ. ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಟೂರಿಸ್ಟ್ ವಾಹನಗಳಿಂದ ದುಬಾರಿ ಶುಲ್ಕ ವಸೂಲಿ ಮಾಡಲಾಗ್ತಾ ಇದೆ. ನಿಯಮ ಬಾಹಿರವಾಗಿ ಶುಲ್ಕ ವಸೂಲಿ ಮಾಡುವುದನ್ನು 10 ದಿನಗಳ ಒಳಗೆ ನಿಲ್ಲಿಸಿದರೆ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹ ನಡೆಸಲಾಗುವುದು ಎಂದು ದಕ್ಷಿಣ ಕನ್ನಡ ಟ್ಯಾಕ್ಸಿಮೆನ್ಸ್ ಆ್ಯಂಡ್ ಮ್ಯಾಕ್ಸಿ ಕ್ಯಾಬ್ಸ್ ಅಸೋಸಿಯೇಷನ್ ಎಚ್ಚರಿಕೆ ನೀಡಿದೆ.

0: ರಾಜ್ಯೋತ್ಸವ ಪ್ರಶಸ್ತಿ ಆಯ್ಕೆ ಸಲಹಾ ಸಮಿತಿಯ ಸದಸ್ಯರೊಂದಿಗೆ ಸಭೆ ನಡೆಸಿ ಪ್ರಶಸ್ತಿ ಪುರಸ್ಕೃತರ ಆಯ್ಕೆ ಕುರಿತು ಚರ್ಚಿಸಲಾಗಿದೆ. ಪ್ರಶಸ್ತಿ ಆಯ್ಕೆ ಪ್ರಕ್ರಿಯೆಯನ್ನು ವ್ಯವಸ್ಥಿತವಾಗಿ ನಡೆಸಲು 5 ಉಪಸಮಿತಿಗಳನ್ನು ರಚಿಸಲಾಗಿದ್ದು, ಪ್ರತಿ ಸಮಿತಿಯು 1B ಅನುಪಾತದಲ್ಲಿ ಪ್ರಶಸ್ತಿಗೆ ಅರ್ಹರ ಹೆಸರನ್ನು ಶಿಫಾರಸು ಮಾಡುವಂತೆ ಸೂಚಿಸಲಾಗಿದೆ. ಮುಂದಿನ ಸಭೆಯಲ್ಲಿ ಸಮಿತಿಯ ಸದಸ್ಯರು ಮತ್ತು ತಮ್ಮ ವರದಿಯನ್ನು ಸಲ್ಲಿಸಲಿದ್ದಾರೆ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ಎಸ್ ತಂಗಡಗಿ ಹೇಳಿದ್ದಾರೆ. ಆರೋಗ್ಯ ಕವಚ 108 ಆಂಬ್ಯುಲೆನ್ಸ್ ಸಿಬ್ಬಂದಿಯ ಮುಷ್ಕರಕ್ಕೆ ನಾನಾಗಲಿ ಸರ್ಕಾರವಾಗಲಿ ಮಣಿಯುವ ಪ್ರಶ್ನೆಯೇ ಇಲ್ಲ. ನಾವು ಅವರ ಬಳಿ ಡಿಸೆಂಬರ್ವರೆಗೆ ಕಾಲಾವಕಾಶ ಕೇಳಿದ್ದೇವೆ. 2 ತಿಂಗಳಲ್ಲಿ ಆಂಬ್ಯುಲೆನ್ಸ್ ಸೇವೆಯನ್ನು ಸಂಪೂರ್ಣವಾಗಿ ಪುನರ್ ರಚಿಸುತ್ತೇವೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕಬ್ಬು ಬೆಳೆಯುವ ಪ್ರದೇಶಗಳ ಕಟಾವು ಅವಧಿ ಹಾಗೂ ಸಕ್ಕರೆ ಕುರಿತು ವೈಜ್ಞಾನಿಕ ಅಧ್ಯಯನ ನಡೆಸಿ ಕೇಂದ್ರ ಸರ್ಕಾರ ರಚಿಸಲಿರುವ ಜಂಟಿ ಸಮಿತಿಗೆ ಶೀಘ್ರದಲ್ಲಿ ರಾಜ್ಯದ ಸಮಗ್ರ ವರದಿ ಸಲ್ಲಿಸಲಾಗುವುದು ಎಂದು ಸಕ್ಕರೆ ಮತ್ತು ಜವಳಿ ಸಚಿವ ರುದ್ರಪ್ಪ ಲಮಾಣಿ ಅವರು ಹೇಳಿದ್ದಾರೆ. ಕರ್ನಾಟಕ ರಾಜ್ಯದ ನೂತನ ರಾಜ್ಯಪಾಲರಾಗಿ ನೇಮಕಗೊಂಡಿರುವ ಹರಿಯಾಣ ಮೂಲದ ಸುಧಾ ಯಾದವ್ ಅವರು 16 ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ 16 ಬೆಳಿಗ್ಗೆ 10 ಏರ್ಪಡಿಸಿರುವ ಸರಳ ಸಮಾರಂಭದಲ್ಲಿ ನೂತನ ರಾಜ್ಯಪಾಲರಾದ ಸುಧಾ ಯಾದವ್ ಅವರಿಗೆ ಕರ್ನಾಟಕ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಪ್ರಮಾಣ ವಚನ ಬೋಧನೆ ಮಾಡಲಿದ್ದಾರೆ. ಕೇಳುಗರೆ, ಇವಿಷ್ಟು ಈ ದಿನದ ಮಾಧ್ಯಮ ಸುದ್ದಿ. ಸುದ್ದಿಯನ್ನು ಓದಿದವರು ಎಡ್ವರ್ಡ್ ಲೋಬೋ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು.
1: ದಿನದಲ್ಲಿ ಅವೆಷ್ಟೋ ಸುದ್ದಿ, ಯಾವ್ಯಾವ ವಾರ್ತಾಪತ್ರಿಕೆ ಏನೇನ್ ಹೇಳಿದೆ, ಇದು ಸಾರಂಗರ್ಪಿಸುವ ಮಾಧ್ಯಮ ಸುದ್ದಿ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರವನ್ನು ನಾವೀಗ ಕೇಳೋಣ. ಇನ್ನು ಮುಂದೆ ಕೆಲವೇ ದಿನದಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮ ಆರೋಗ್ಯ ಸಾರಂಗ್. ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಭಾವನಾ ಅವರು ಸ್ನಾಯು ಸೆಳೆತದ ಬಗ್ಗೆ ಆರೋಗ್ಯ ಮಾಹಿತಿ ನೀಡುವರು. 8:30 ಕೊಂಕಣಿ ಕಾರ್ಯಕ್ರಮ, ಕೊಂಕಣಿ ನಾಟಕ ಪಾಪಾಚೆ ಫೇವರೇಟ್ ಭಾಗ 3. 9:00 ಬ್ಯಾರಿ ಕಾರ್ಯಕ್ರಮ, ಬ್ಯಾರಿ ಹಾಡುಗಳ ಪ್ರಸಾರ. 9:30 ಕನ್ನಡ ಕಾರ್ಯಕ್ರಮದ ಪ್ರಸಾರ. ಹಾಗೆ 11:00 ಯಕ್ಷಗಾನ, ಶ್ರೀಮತಿ ಶ್ರೀಪತಿ ಭಾಗ 9. 11:30 ತುಳು ಕಾರ್ಯಕ್ರಮ, ಗೀತಾ ಸಾಹಿತ್ಯ ಸಂಭ್ರಮ ಭಾಗ 2. 12:00 ತುಳು ಹಾಡುಗಳು, 12:30 ಬಾವಲಹರಿ. 1:00 ಜನಪದ ಹಾಡುಗಳ ಪ್ರಸಾರ. 1:30 ಪ್ರಾದೇಶಿಕ ವಾರ್ತೆಗಳು ಹಾಗೂ ಆರೋಗ್ಯ ಸಾರಂಗ್ ನೇರ ಪ್ರಸಾರ ಕಾರ್ಯಕ್ರಮ. 2:00 ಕೊಂಕಣಿ ಕಾರ್ಯಕ್ರಮ, 2:30 ಬ್ಯಾರಿ ಕಾರ್ಯಕ್ರಮ ಮರುಪ್ರಸಾರ. 3:00 ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮ. 4:00 ಹೃದಯ ರಾಗ ಧ್ವನಿ ಮುದ್ರಿತ ಕಾರ್ಯಕ್ರಮದ ಪ್ರಸಾರ. 5:00 ಡಾಕ್ಟರ್ ಗುರುರಾಜ್ ಕರ್ಜಿಗೆಯವರ ಕಾರ್ಯಕ್ರಮದ ಪ್ರಸಾರ. 6:00 ರೇಡಿಯೋ ಸಂಜೆ, 7:00 ತುಳು ಕಾರ್ಯಕ್ರಮ, 7:30 ಕನ್ನಡ ಕಾರ್ಯಕ್ರಮ, 8:00 ಯಕ್ಷಗಾನ ಮರುಪ್ರಸಾರ, 8:30 ಹಳೆಯ ಜನಪ್ರಿಯ ಹಾಡುಗಳ ಕಾರ್ಯಕ್ರಮ ಎಂದು ಮರೆಯದ ಹಾಡು. ಇವಿಷ್ಟು ಈ ದಿನ ರೇಡಿಯೋ ಸಾರಂಗ್ನಲ್ಲಿ ಪ್ರಸಾರವಾಗುವ ಕಾರ್ಯಕ್ರಮಗಳು. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ஹாய் நமஸ்கார, யார் நிக்கல்? அர்ஜுன் காபி கார்ட்.
1: நமஸ்கார், யார் நிக்கல்? விஜயகுமார் கொடியால் பயில் பாத்திருந்துல்ல.
2: யானு லயன் கிஷோர் டிஷெட்டி லகுமி தண்ட குட்லா.
3: நமஸ்கார, யார் நிக்கல? தெலிக்கத பள்ளி தேவதாஸ் காபி கார்ட்.
4: நமஸ்கார, யார் நிக்கல? தின குசந்தர சின்ன விண்டி படில் நிக்கிற கிளந்து பிளே 107.8 FM ரங்க ரங்கதா பதில்.
5: ಅಮ್ಮ, ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
6: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
7: ಹಲೋ ಪುಟ್ಟ.
5: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
7: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
5: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ. ನಾನ್ ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
8: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರ್ಸ್ ಇವತ್ತಿನ ಸಂಚಿಕೆಯಲ್ಲಿ ಆತ್ಮೀಯರೇ, ಮಸಲ್ ಕ್ರಾಂಪ್ಸ್, ಕಾಫ್ ಮಸಲ್ಸ್, ಈ ಒಂದು ಮೀನಖಂಡ ಒಂದೇ ಸಲ ಹಿಡ್ಕೊಂಡ್ ಬಿಡತ್ತೆ. ನನಗೆ ಬೇಕಾದ್ರೆ ಕ್ರ್ಯಾಂಪ್ ಆಗತ್ತೆ, ಒಂದೇ ಸಲ ಭುಜ ಹಿಡ್ಕೊಳತ್ತೆ. ಈ ತರ ಮಸಲ್ ಕ್ರ್ಯಾಂಪ್ ಆದಾಗ ಏನು ಮನೆ ಮದ್ದುಗಳನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆಯಲ್ಲಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಭಾವನಾ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮಸಲ್ ಕ್ರ್ಯಾಂಪ್ಸ್ ಕಡಿಮೆ ಮಾಡೋದು ಹೇಗೆ, ಮಸಲ್ ಕ್ರ್ಯಾಂಪ್ಸ್ ಏನ್ ಮಾಡಬೇಕು, ಯಾವ ಮನೆ ಮದ್ದು ಸೂಕ್ತ ಅನ್ನೋದನ್ನ ತಿಳಿಸ್ಕೊಡ್ತೇವೆ ಡಾಕ್ಟರ್. ಮಸಲ್ ಕ್ರ್ಯಾಂಪ್ಸ್,
2: ಈ ಮಸಲ್ ಕ್ರ್ಯಾಂಪ್ ಜಾಸ್ತಿಯಾಗಿ ನೈಟ್ ಅಲ್ಲಿ ಜಾಸ್ತಿ ಬರುತ್ತೆ. ಸಡನ್ಲಿ ಕಾಫ್ ಮಸಲ್ ಹಿಡ್ಕೊಳ್ಳುವಂತದ್ದು, ಸೊ ಮೂವ್ಮೆಂಟ್ಸ್ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಸಾಕಷ್ಟು ಪೇನ್ ಆಗುತ್ತೆ. ಸೊ ಮೇನ್ ಇದಕ್ಕೆ ರೀಸನ್ ಏನು ಅಂದ್ರೆ, ಫಸ್ಟ್ ವಾಟರ್ ಇಂಟೇಕ್ ಕಡಿಮೆ ತಗೋತಾರೆ, ನೀರನ್ನು ಕರೆಕ್ಟ್ ಆಗಿ ಕುಡಿಯುವುದಿಲ್ಲ. ಸೊ ಅದರಿಂದ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ, ಮೆಗ್ನೀಷಿಯಂ ಇರ್ಬೋದು, ಸೋಡಿಯಂ, ಪೊಟ್ಯಾಷಿಯಂ ಇದೆಲ್ಲ ಬಾಡಿಯಲ್ಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಮಸಲ್ ಕ್ಯಾಚ್ ಆಗುತ್ತೆ. ಸೆಕೆಂಡ್ ಒನ್, ಕರೆಕ್ಟ್ ಆಗಿ ಫ್ಯಾಟ್ ಅನ್ನು ಕನ್ಸ್ಯೂಮ್ ಮಾಡುವುದಿಲ್ಲ. ಫ್ಯಾಟ್ ಅಂದ್ರೆ ಒಳ್ಳೆಯ ಕೊಬ್ಬು, ಅದು ನಮ್ಮ ಬಾಡಿಗೆ ಬೇಕು. ಈ ತುಪ್ಪ ಇರ್ಬೋದು,
1: ಮಜ್ಜಿಗೆ, ಬೆಣ್ಣೆ, ಮೊಸರು, ಪನ್ನೀರ್, ಚೀಸ್, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಬಡವರ ಬಾದಾಮಿ, ಶೇಂಗಾ, ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ತುರಿ, ಬೀಜಗಳು, ಇದೆಲ್ಲವೂ ಕೂಡ ಒಳ್ಳೆ ಫ್ಯಾಟ್. ಇದನ್ನು ಜಾಸ್ತಿ ತೆಗೆದುಕೊಳ್ಳಿ, ಆಗ ಮಸಲ್ ಕ್ರ್ಯಾಂಪ್ಸ್ ಪದೇ ಪದೇ ಆಗುವುದನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ನೀರು ಕುಡಿಯುವಂತಹದ್ದು, ಸೊ ನೀರನ್ನ ನಾವು ಜಾಸ್ತಿ ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಅದೊಂದು ಒಳ್ಳೆ ಹ್ಯಾಬಿಟ್, ನೀರನ್ನು ಜಾಸ್ತಿ ಕುಡಿಯುವ ಹ್ಯಾಬಿಟ್ ಅನ್ನು ಡೆವಲಪ್ ಮಾಡ್ಕೋಬೇಕು. ಒಂದೇ ದಿವಸಲ್ಲಿ ಆಗಲ್ಲ, ಒಂದ್ ದಿವಸ 1 ಲೀಟರ್, ನಾಳೆ 1.5 ಲೀಟರ್, ಸ್ಲೋಲಿ ಜಾಸ್ತಿ ಮಾಡ್ತಾ ಹೋಗಿ 3 ಲೀಟರ್ ವರೆಗೂ ನಾವು ನೀರನ್ನ ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಇದೊಂದು ಒಳ್ಳೆ ಹವ್ಯಾಸ. ಈ ಕೆಟ್ಟ ಹವ್ಯಾಸ ಇರುತ್ತೆ, ದಿನ ಸಿಗರೇಟ್ ಸೇದ್ಲಿಕ್ಕೆ ಶುರು ಮಾಡಿದ್ರೆ ಸಿಗರೇಟ್ ಬಿಟ್ರೆ ಆಗೋದೇ ಇಲ್ಲ, ಅದು ಬ್ಯಾಡ್ ಹ್ಯಾಬಿಟ್. ಅದೇ ನೀರ್ ಕುಡಿಲಿಕ್ಕೆ ಶುರು ಮಾಡಿದ್ರೆ, ದಿನಾ ನೀರ್ ಕುಡಿತಾ ಬಂದ್ರೆ ಆಮೇಲೆ ನೀರ್ ಕುಡಿದ್ರೆ ಅಷ್ಟೇ ನಿಮ್ಗೆ ಖುಷಿ ಆಗತ್ತೆ. ಸೊ ಅದು ಒಳ್ಳೆ ಹ್ಯಾಬಿಟ್. ಸೊ ಒಳ್ಳೆ ಹ್ಯಾಬಿಟ್ ಅನ್ನು ಡೆವಲಪ್ ಮಾಡ್ಕೊಳ್ಳಿ.
2: ಅದೇ ರೀತಿ ಮೂರನೇದು ವಿಟಮಿನ್ ಇ ಒಂದು ಡೆಫಿಷಿಯನ್ಸಿ. ಸಾಕಷ್ಟು ಜನರಲ್ಲಿ ಮಸಲ್ ಕ್ರ್ಯಾಂಪ್ ಆಗುವಾಗ ವಿಟಮಿನ್ ಇ ಡೆಫಿಷಿಯನ್ಸಿ ಇರುತ್ತೆ. ಸೊ ಅವರು ಜಾಸ್ತಿಯಾಗಿ ನಟ್ಸ್ ಅನ್ನು ಜಾಸ್ತಿ ಉಪಯೋಗಬೇಕು. ನಟ್ಸ್ ಅಲ್ಲೂ ಈ ಬಾದಾಮ್ ಅಲ್ಲಿ ವಿಟಮಿನ್ ಇ ಜಾಸ್ತಿ ಇರುತ್ತೆ. ಸೊ 1 ಅಥವಾ 2 ಬಾದಾಮ್ ತಿಂದ್ರೆ ಆಗಲ್ಲ, 10 ಬಾದಾಮ್ ಡೈಲಿ.
1: ಸೊ ಅನೇಕರು ಹೇಳ್ತಾರೆ, ನಾನು 2 ಬಾದಾಮಿ ತಿಂತಾನೆ ಡಾಕ್ಟ್ರೇ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಸೊ 2 ಬಾದಾಮಿಯಿಂದ ಸಾಕಷ್ಟು ಪೋಷಕಾಂಶಗಳು ಸಿಗೋದಿಲ್ಲ. ವಿಟಮಿನ್ ಇ, ಬಾದಾಮಿಯಲ್ಲಿರುವಂತಹ ಎಲ್ಲ ಪೋಷಕಾಂಶಗಳು, ಒಳ್ಳೆಯ ಫ್ಯಾಟ್ ನಿಮ್ಗೆ ಸಿಗಬೇಕು ಅಂದ್ರೆ 10-15 ಬಾದಾಮಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡು ಸಿಪ್ಪೆ ತೆಗೆದಾರು ತಿನ್ನಿ, ಹಾಗೆ ಬೇಕಾದ್ರೂ ತಿನ್ನಿ, ನಿಮ್ಗೆ ಹೇಗೆ ಇಷ್ಟ ಆಗತ್ತೋ ಹಾಗೆ. ಒಂದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನುವಂತ ಹವ್ಯಾಸ, ಒಂದು 8 ತಾಸಾದ್ರೂ ನೆನೆಸಬೇಕು. ಆವಾಗ ಅದು ಹೆಚ್ಚು ರುಚಿಕರ ಆಗತ್ತೆ, ಜೊತೆಗೆ ಜೀರ್ಣಕ್ರಿಯೆಗೂ ಒಳ್ಳೇದು. ಸೊ ನೆನೆಸಿಟ್ಟು ಇಟ್ಟಂತಹ ಬಾದಾಮಿಯನ್ನು ತಿನ್ನುವಂತ ಹವ್ಯಾಸವನ್ನು ನೀವು ಬೆಳೆಸ್ಕೊಂಡ್ರೆ ಸಾಕಷ್ಟು ವಿಟಮಿನ್ ಇ ಸಿಗತ್ತೆ. ತನ್ಮೂಲಕ ಮಸಲ್ ಕ್ರ್ಯಾಂಪ್ ಪದೇ ಪದೇ ಬರೋದನ್ನ ಖಂಡಿತವಾಗಿ ನೀವು ತಡೆಗಟ್ಟಲಿಕ್ಕೆ ಸಾಧ್ಯ.
2: ಅದೇ ರೀತಿ ಆಯಿಲ್ ಅಲ್ಲಿ ಕ್ಷೀರಬಲ ತೈಲ ಅಂತ ಬರುತ್ತೆ, ಆಯುರ್ವೇದಿಕ್ ಶಾಪ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಕ್ಷೀರಬಲ ತೈಲವನ್ನು ಮಸಲ್ ಕ್ಯಾಚ್ ಆಗುವಂತ ಒಂದು ಪಾರ್ಟಿಗೆ ಅಪ್ಲೈ ಮಾಡಿ 1 hour ಅಥವಾ 1-2 hours ಇಟ್ಟಾದ್ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡುವಂತದ್ದು. ಸೊ ಇದು ಹೆಲ್ಪ್ ಆಗುತ್ತೆ.
1: ಕ್ಷೀರಬಲ ತೈಲ ನಿಮ್ಗೆ ಎಲ್ಲ ಬೇರೆ ಬೇರೆ ಕಂಪನಿಗಳವರು ಅದನ್ನ ಬಿಡುಗಡೆ ಮಾಡಿರ್ತಾರೆ. ನಿಮ್ಗೆ ಆಯುರ್ವೇದಿಕ್ ಅಂಗಡಿಯಲ್ಲಿ, ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಕ್ಷೀರಬಲ ತೈಲವನ್ನ ನೀವು ತಂದುಕೊಂಡು ನಿಧಾನವಾಗಿ ಮೃದುವಾಗಿ ಮಸಾಜ್ ಮಾಡೋದ್ರಿಂದಾಗಿ ಎಲ್ಲಿ ಮಸಲ್ ಕ್ರ್ಯಾಂಪ್ ಆಗುತ್ತೋ ಅಲ್ಲಿ ಡೈಲಿ ಮಸಾಜ್ ಮಾಡಿ 1-2 ತಾಸು ನಂತರ ಅದನ್ನು ವಾಶ್ ಮಾಡ್ಕೊಳ್ಳೋದ್ರಿಂದಾಗಿ, ಅಥವಾ ಸ್ನಾನಕ್ಕಿಂತ 2 ತಾಸು ಮುಂಚೆ ಆ ಒಂದು ಕ್ಷೀರಬಲ ತೈಲವನ್ನು ಹಚ್ಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಮಸಲ್ಸ್ಗೆ ಶಕ್ತಿ ಬರ್ಲಿಕ್ಕೆ ಅನುಕೂಲ ಆಗತ್ತೆ. ಹೆಸರು ಹೇಳುವಾಗ ಕ್ಷೀರಬಲ ಬಲವನ್ನ ಕೊಡುತ್ತೆ. ಸೊ ಆ ಬಲವನ್ನ ಕೊಡುವಂತ ಒಂದು ಕೆಲಸವನ್ನ ಕ್ಷೀರಬಲ ತೈಲ ಮಾಡುತ್ತೆ.
2: ಈಗ ಸಡನ್ ಮಸಲ್ ಕ್ಯಾಚ್ ಆಯ್ತು, ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು, ಐಸ್ ಪ್ಯಾಕ್ ಮೇನ್ಲಿ ಮನೆಯಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಸೊ ಅದನ್ನು ಕಾಟನ್ ಬಟ್ಟೆಗೆ ಹಾಕಿಕೊಂಡು ಎಲ್ಲಿ ಮಸಲ್ ಕ್ಯಾಚ್ ಆಗುತ್ತೆ ಸಡನ್ ರಿಲೀಫ್ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿದ ತಕ್ಷಣ ಅಲ್ಲಿ ಇಂಪ್ರೂವ್ ಆದ್ರೆ ಕರೆಕ್ಟ್ ಆಗಿ ಸ್ಲೋಲಿ ಪೇನ್ ಕಡಿಮೆ ಆಗುತ್ತೆ.
1: ಈಗ ಮಸಲ್ ಕ್ಯಾಚ್ ಆಗ್ಬಿಟ್ಟಿದೆ, ಕಾಲ್ ಹಿಡ್ಕೊಂಡ್ಬಿಟ್ಟಿದೆ, ಕೈ ಹಿಡ್ಕೊಂಡ್ಬಿಟ್ಟಿದೆ ಅಂತ ಟೈಮ್ ಅಲ್ಲಿ ಏನ್ ಮಾಡೋದು? ಸೊ ಇದಕ್ಕೆ ಐಸ್, ಸೊ ಐಸ್ ಪ್ಯಾಕ್ ಅನ್ನ ಇಡುವಂತದ್ದು. ಮನೆಯಲ್ಲಿ ಫ್ರೀಜರ್ ಅಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಸೊ ಅದನ್ನ ಒಂದು ಬಟ್ಟೆಯಲ್ಲಿ ತೆಗೆದುಕೊಂಡು, ಸೊ ಅಥವಾ ಒಂದು ಐಸ್ ಬ್ಯಾಗ್ ಅಂತಾನೆ ಬರುತ್ತೆ, ಅದರಲ್ಲಿ ತುಂಬಿಕೊಂಡು ಆ ಒಂದು ಭಾಗದಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ಸ್ಲೋಲಿ ರಿಲೀಸ್ ಆಗುತ್ತೆ, ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ನಿಮ್ಗೆ 2 ತಾಸು 1 ತಾಸು ಬೇಕಾಗೋದು, 5 ನಿಮಿಷದಲ್ಲಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗ್ಲಿಕ್ಕೆ ಐಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ. ಸೊ
2: ಜೊತೆಗೆ ಹಾಟ್ ಫುಡ್ ಇಮರ್ಷನ್, 2 ಕೈ ಮತ್ತೆ ಕಾಲನ್ನು ಬಿಸಿನೀರಲ್ಲಿ ಇಟ್ಕೊಳ್ಳಿ. ಈ ಎಪ್ಸಮ್ ಸಾಲ್ಟ್ ಸಿಗುತ್ತೆ ಅಥವಾ ನಾರ್ಮಲ್ ಉಪ್ಪನ್ನು ಉಪಯೋಗಿಸಿ,
1: ಕಲ್ಲುಪ್ಪು ಅಥವಾ ಎಪ್ಸಮ್ ಸಾಲ್ಟ್ ಅನ್ನ 2 ಬಕೆಟ್ ಬಿಸಿನೀರಲ್ಲಿ ತೆಗೆದುಕೊಂಡು, ಒಂದು ಕೆಳಗಡೆ ಇರುವಂತದ್ದು ಒಂದು ಸ್ಟೂವ್ ಮೇಲೆ ಇಟ್ಕೊಂಡು, ಅದ್ರಲ್ಲಿ ಎಪ್ಸಮ್ ಸಾಲ್ಟ್, ಮೆಗ್ನೀಷಿಯಂ ಸಲ್ಫೇಟ್ ನಿಮಗೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗುತ್ತೆ, 2 ಚಮಚ ಆ ಒಂದು ಸಾಲ್ಟ್ ಅನ್ನ ಬಕೆಟ್ಗೆ ಹಾಕೊಂಡು ಕೈ ಹಾಗೂ ಕಾಲನ್ನು ಅದ್ದಿ ಇಟ್ಕೊಳ್ಳೋದ್ರಿಂದಾಗಿ ಇದು ಕೂಡ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ, ನರಗಳಿಗೆ ಶಕ್ತಿಯನ್ನು ಕೊಡುತ್ತೆ, ಸೊ ಇದು ಕೂಡ ಮಸಲ್ ಕ್ರ್ಯಾಂಪ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಇಮಿಡಿಯೇಟ್ಲಿ ಸಹಾಯ ಮಾಡುತ್ತೆ.
2: ಜೊತೆಗೆ ಲಾಸ್ಟ್ ಗೆ ಏನಂದ್ರೆ ಮಲಗುವ ಟೈಮ್ ಅಲ್ಲಿ ಒಂದು ಸ್ಟ್ರೆಚಿಂಗ್ ಎಕ್ಸರ್ಸೈಸ್ ಮಾಡ್ಬೇಕು. ಸಡನ್ಲಿ ನೈಟ್ ಅಲ್ಲಿ ಕೆಲವರಿಗೆ ಮಸಲ್ ಕಾಫ್ ಮಸಲ್ ಕ್ಯಾಚ್ ಆಗುತ್ತೆ, ಅಂತವ್ರ ಏನ್ ಮಾಡ್ಬೇಕು ಅಂದ್ರೆ
1: ರಾತ್ರಿ ಮಲಗುವಾಗ ಮಲಗಿದಾಗ ಕೆಲವರಿಗೆ ಮೀನ ಖಂಡ ಹಿಡ್ಕೊಂಡ್ ಬಿಡುತ್ತೆ, ಅಂತವ್ರು ಒಂದು ವ್ಯಾಯಾಮವನ್ನ ಮಾಡಿ ಮಲಗೋದು ಒಳ್ಳೇದು. ಅದು ಯಾವ ವ್ಯಾಯಾಮ?
2: ಆಂಕಲ್ ಸ್ಟ್ರೆಚ್ ಮಾಡುವಂತದ್ದು, ಕೂತ್ಕೊಂಡೆ ಅಥವಾ ಮಲ್ಕೊಂಡೆ ಜಸ್ಟ್ ಆಂಕಲ್ ಅನ್ ಮೇಲೆ ಮತ್ತೆ ಕೆಳಗಡೆ
1: ಹಿಮ್ಮಡಿ ಹಿಮ್ಮಡಿ ಗಂಟೆ ಏನಿರತ್ತಲ್ಲ, ಸೊ ಆ ಗಂಟನ ಹೀಗಿಟ್ಕೊಂಡು ನೀವು ಮೇಲೆ ಕೆಳಗೆ ಮೇಲೆ ಕೆಳಗೆ ಎಕ್ಸರ್ಸೈಸ್ ಅನ್ನ ಮಾಡುವಂತದ್ದು. ಸೊ ಹೀಗ್ ಮಾಡೋದ್ರಿಂದಾಗಿ ನಿಮ್ಗೆ ಮಲಗುವ ಪೂರ್ವದಲ್ಲಿ ಈ ತರ ಒಂದು 25-30 ಸಲ ಮಾಡಿ ಮಲಗೋದ್ರಿಂದಾಗಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ಇಲ್ಲದೆ ನೀವು ಮಲಗುವಕ್ಕಿಂತ ಮುಂಚೆ ಹಿಮ್ಮಡಿ ಮೇಲೆ ನಡೆಯುವಂತದ್ದು ಹಾಗೂ ಮುಂಗಾಲುಗಳ ಮೇಲೆ ನಡೆಯುವಂತದ್ದು ಒಂದು 10-10 ಹೆಜ್ಜೆ 20-25 ಹೆಜ್ಜೆ ನಡೆಯೋದ್ರಿಂದಾಗಿ ನಿಮ್ಗೆ ಆ ಮಸಲ್ಸಿಗೆ ಕರೆಕ್ಟ್ ಆದ ವ್ಯಾಯಾಮ ಸಿಕ್ಕಿ ಮಸಲ್ ರಿಲ್ಯಾಕ್ಸ್ ಆಗುತ್ತೆ, ಮಸಲ್ ಕ್ರ್ಯಾಂಪ್ ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮಸಲ್ ಕ್ರ್ಯಾಂಪಿಗೆ ಕಾರಣ ಯಾವುದು, ಅದಕ್ಕೆ ಸರಳವಾದಂತಹ ಪರಿಹಾರಗಳೇನು ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಆಹಾರದಲ್ಲಿ ಬದಲಾವಣೆಯನ್ನು ಮಾಡೋದ್ರ ಮೂಲಕ ಪ್ರೋಟೀನ್ ಅನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೇದು. ಅಲ್ಫಾ ನ್ಯಾಚುರಲ್ ಪ್ರೋಟೀನ್ ಅನ್ನು ನಾವು ರೆಡಿ ಮಾಡಿದ್ದೇವೆ, ವೇ ಪ್ರೋಟೀನ್. ಸೊ ನೀವು ಪ್ರೋಟೀನ್ ಶೇಕ್ ಅನ್ನ ಡೈಲಿ 1 ಗ್ಲಾಸ್ ಕುಡಿತಾ ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. 1-2 ಚಮಚ ಪ್ರೋಟೀನ್ ಪೌಡರ್ ಒಂದು ಮಿಕ್ಸಿ ಜಾರನ್ನ ತೆಗೆದುಕೊಳ್ಬೇಕು. ಆ ಮಿಕ್ಸಿ ಜಾರಿಗೆ ಪ್ಯೂರ್ ವೇ ಪ್ರೋಟೀನ್, ನಿಮ್ಗೆ ಇವತ್ತು ಅನೇಕ ಕಂಪನಿಗಳ ಜಾಹೀರಾತನ್ನು ನೋಡಿ ನೀವು ಆ ಪ್ರೋಟೀನ್ ಈ ಪ್ರೋಟೀನ್ ಆ ಶೇಕ್ ಈ ಶೇಕ್ ಕುಡಿತಾ ಇದ್ದೀರಾ, ಸೈಡ್ ಇಫೆಕ್ಟ್ ಅನ್ನ ಟಿವಿಯಲ್ಲಿ ನೋಡ್ತಾ ಇದ್ದೀರಾ, ಅನೇಕರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಅನೇಕರಿಗೆ ಸಡನ್ ಆಗಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಿದೆ. ಆದ್ರೆ ನಮ್ಮ ವೇ ಪ್ರೋಟೀನ್ ಹಾಗೆ ಮಾಡೋದಿಲ್ಲ. 2 ಸ್ಪೂನ್ ವೇ ಪ್ರೋಟೀನು, 1 ಸೇಬು ಹಣ್ಣು ಅದನ್ನ ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿ, 1-5 ಬಾದಾಮಿ, 1 ಗ್ಲಾಸ್ ಹಾಲು, 1 ಗ್ಲಾಸ್ ನೀರು ಇದೆಲ್ಲ ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಗಿಂತ ಪೂರ್ವದಲ್ಲಿ ಅಥವಾ ಬ್ರೇಕ್ಫಾಸ್ಟ್ ಬದಲಿಗೆ ಅಥವಾ ರಾತ್ರಿ ಊಟದ ಬದಲಿಗೆ ರಾತ್ರಿ ಊಟಕ್ಕಿಂತ ಪೂರ್ವದಲ್ಲಿ ತೆಗೆದುಕೊಳ್ಳೋದ್ರಿಂದಾಗಿ ನೀವು ಊಟವನ್ನು ಕಡಿಮೆ ಮಾಡ್ತೀರಾ, ಸಾಕಷ್ಟು ಪ್ರೋಟೀನು ಸಿಗುತ್ತೆ, ಜೊತೆಗೆ ಈ ಮಸಲ್ ಕ್ರ್ಯಾಂಪ್ ಆಗೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮಾಂಸ ಖಂಡಗಳಿಗೆ ಪ್ರೋಟೀನ್ ಬೇಕು, ಸೊ ಆ ಪ್ರೋಟೀನ್ ನಮ್ಗೆ ಸಿಗುತ್ತೆ. ಸಸ್ಯಹಾರಿಗಳಲ್ಲಿ ಪ್ರೋಟೀನ್ ಕೊರತೆ ಇದೆ, ಸೊ ಪ್ರೋಟೀನ್ ನಮ್ಗೆ ಸಿಗ್ಲಿಕ್ಕೆ ಈ ಒಂದು ಪ್ರೋಟೀನ್ ಶೇಕ್ ಇಂದ ಸಾಧ್ಯ. ಸೊ ಇದಕ್ಕೆ ನೀವು ಅಲ್ಫಾ ನ್ಯಾಚುರಲ್ ವೇ ಪ್ರೋಟೀನ್ ಖಂಡಿತ ನಿಮ್ಗೆ ಲಭ್ಯ ಇದೆ, ಅದನ್ನ ತರಿಸ್ಕೊಳ್ಬಹುದು ಅನ್ನುವಂತ ಮಾತನ್ನ ಹೇಳ್ತಾ, ಡಾಕ್ಟ್ರೆ ಇವತ್ತು ಮಸಲ್ ಕ್ರ್ಯಾಂಪ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ಅತ್ಯಂತ ಪರಿಣಾಮಕಾರಿ ಮನೆಯಲ್ಲೇ ಮಾಡುವಂತಹ ಸರಳ ಉಪಾಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಪ್ರಕೃತಿಯ ನಡುವೆ, ನಿಸರ್ಗದ ನಡುವೆ, ಶಿರಸಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ನಿಸರ್ಗ ಮನೆ. ಸೊ ನಿಸರ್ಗ ಮನೆ ಅಂತಾನೆ ನೀವು ಸರ್ಚ್ ಮಾಡ್ಬೇಕು, ಇಲ್ದಿರ ಕನ್ಫ್ಯೂಸ್ ಆಗತ್ತೆ. ನಿಸರ್ಗ ಮನೆ ಅನ್ನುವಂತಹ ಒಂದು ಆಸ್ಪತ್ರೆ, ಅದು ವೇದ ವೆಲ್ನೆಸ್ ಸೆಂಟರ್ ಅಂತ ಆಸ್ಪತ್ರೆ ಹೆಸರು. ನಿಸರ್ಗ ಮನೆ ಆವಾರ, ಯಾಕೆಂದ್ರೆ ನಿಸರ್ಗದಲ್ಲೇ ಇದೆ. ನಿಸರ್ಗ ಮನೆ ಆವಾರದಲ್ಲಿ ನಾನು ಕೂಡ ಡಾಕ್ಟರ್ ವೆಂಕಟರಮಣ ಇಲ್ಲೇ ವಾಸಿಸ್ತಾ ಇದ್ದೇನೆ, ಜೊತೆಗೆ ನನ್ನ ಕುಟುಂಬ ಕೂಡ ಇದೆ, ನಮ್ಮ ವೈದ್ಯರ ಬಳಗ ಇಲ್ಲೇ ಇದ್ದಾರೆ. ಸೊ 24/7 ನಿಮ್ಗೆ ಕೇರ್ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ. ನೇಚರ್ ಅಲ್ಲಿ ಪ್ರಕೃತಿಯ ನಡುವೆ, ಪಕ್ಷಿಗಳ ಕಲರವದ ನಡುವೆ ನೀರು ಹರಿತಾ ಇದೆ. ಸೊ ಆ ನೀರಿನ ಸೌಂಡಿನ ನಡುವೆ ನೀವು ಪ್ರಕೃತಿಯನ್ನ ಎಂಜಾಯ್ ಮಾಡ್ತಾ ಖಂಡಿತವಾಗಿ ಪ್ರಕೃತಿ ಚಿಕಿತ್ಸೆಯನ್ನ, ಯೋಗ ಚಿಕಿತ್ಸೆಯನ್ನ, ಆಯುರ್ವೇದ ಚಿಕಿತ್ಸೆನ, ಫಿಸಿಯೋಥೆರಪಿ ಚಿಕಿತ್ಸೆನ, ಫಂಕ್ಷನಲ್ ಮೆಡಿಸಿನ್ ಚಿಕಿತ್ಸೆನ ಪಡೀಲಿಕ್ಕೆ ಸಾಧ್ಯ. ಸೊ ಬನ್ನಿ, ಚಿಕಿತ್ಸೆನ ಪಡೆಯಲು ತೊಂದರೆ ಇದ್ದರು ಅನ್ನುವಂತ ಮಾತನ್ನ ಹೇಳ್ತಾ ಡಾಕ್ಟರ್ಗೂ ಧನ್ಯವಾದಗಳು, ತಮಗೂ ವಂದನೆಗಳು.

ನಾನು ಸದಾಶಿವಾಳ್ವ ತಲಪಾಡಿ, ಯಕ್ಷಗಾನ ಕಲಾವಿದ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣ.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತರ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆನ್ನೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿರು ತಂಡು ಉಲ್ಗಮೆ ಕಾನುಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸುಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲಿ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವನು ಜೀವನತೋ ಶ್ರೀಮಂತಿಕೆಲ ಪಿನ ಜೀವನತೆ ರೂಪಿಸುವ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕೆಟ್ಟೊನೆಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ್ನ ಪ್ರಾಮಾಣಿಕತೆ ಜೀವನದಲ್ಲಿ ನೊರೆಯಿಟ್ಟಿಕೊನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೇ ಮಾನವೀಯ ಏಕತೆ ಪಿನ್ನ ಸೌಹಾರ್ದತೆ ಚೆಲ್ರದೆ ಎಲ್ಲಾ ಧರ್ಮತೋ ಸಂದೇಶ ಮಾಯಿಟ್ಟಿಕಡು. ಮನುಷ್ಯ ಆಗಾಸಲು ಪಕ್ಕಿರು ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರು ಪೋಲೆ ನೀಂದುಗು ಪಡ್ಚಿರ. ಐತೆಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡಿಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚನ್ನು ಫಲಕ ನೇರಾಯ ಫಲಕ. ದ್ವೇಷ ಮಚ್ಚಾರ ಹಸದ್ ಪಿನ್ನ ಒಡ ಪರಪರೊಟ್ಟುಗು ಪರಸ್ಪರ ಕಚ್ಚಾಟ ಚೆಲ್ರದೆ ಜೀವನತೋ ವಾಸ್ತವಿಕತೆರೆ ಇಲ್ಲಾಂಟಾಕರೆ. ದ್ವೇಷತಿಲಾಯಿಟ್ಟು ದ್ವೇಷ ಪರಕಡೆ ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತಗು ಮೂಲ ಕಾರಣ ಆಯಿಟಿಕಡೆ. ಐತೆಂಗ ಈ ಜೀವನದಲ್ಲಿ ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ರ ಸಂದೋಲತೆ ಬೇರೆ ಏದುಂ ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯ ಫಲಕ. ನೆರಡಂಗ್ಲೊಟ್ಟುಗು ಎಪ್ಪಂ ಅನ್ಯೋನ್ಯತಲು ಪಿರಿಸಪ್ಪಾಡಲು ಒರ್ಮೆಪಾಡಲು ಸೌಹಾರ್ದತಲಿಕ್ಕೊನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೋಕತ್ತ ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತ್ತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನನಗೂ ಅರ್ಥಾವರು. ಇನ್ಸಾನ್ ತಾಲ್ಚಿ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲೂ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ ಅವರು. ಪಿರಿಸಪ್ಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಅವರು ಪುದಿಯ ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚೆಲ್ರೋ ಅವರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ ನಲ್ಲೋ ಬಿಸಿಯ ನಲ್ಲೋ ಯೋಚನೆ ಒಡಪರ ಪೊರೊಟ್ಟುಗೂ ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಂಜಪ್ಪ ನಂಗ ಜೀವನ ಕೂಡ ಸಾರ್ಥಕ ಅವರು. ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತೆಂಗ ನಂಗೆ ಎಲ್ಲರೂ ಮನಸ್ಸಮ್ಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತೋ ಆಲ್ಮಾರುಡು ಹೃದಯತೆ ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪ್ಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತಾರೋ ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡು ಪೋಲಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕಡು. ಪಡಚೋಂಡ ನೆನಪು ಜೀವನತ ಉದ್ದೇಶ ಪಿನ ಸಾರ್ಥಕತರು ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತಲು ಪಿರಿಸಪ್ಪಾಡು ಒರ್ಮೆಪ್ಪಾಡಲು ಜೀವನತೆ ಮುನ್ನಲು ಕುಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವರು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಳು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಅಯಲ್ಡು ನಲ್ಲ ತೆರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಎಲ್ತಂಗ ಕೇಟೊಂಡ್ ಬಂದಾರೆ.

ಶ್ರೋತೃಗಳ ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಳು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಿಯೋನು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗ್ 107.8 FM ರಂಗ್ರಂಗ್ರು ಜೀವನ.

0: ഞാന് ഭാസ്കർ റൈ കുക്കുവള്ളി പാത്തിരുന്നുള്ള റേഡിയോ സാരംഗ് നമ്മ മാത്തടള മാധ്യമ യാൻലാ കേരുന്നുള്ള നിഖിലാ കേരളി രംഗ് രംഗത ബതു.
1: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರ ನೆನಪಿನಲ್ಲಿ ನಡೆದ ರಾಷ್ಟ್ರೀಯ ವಿಚಾರ ಸಂಕಿರಣ ಅಮೃತಾನುಸಂಧಾನ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: 1975 ನಾನು ವಿವೇಕಾನಂದ ಕಾಲೇಜಿಗೆ ಫಸ್ಟ್ BA ಸೇರಿದಾಗ ಅಮೃತರು ನನಗೆ ಗುರುಗಳಾಗಿದ್ದರು. ಆ ಕಾಲದಲ್ಲಿ 75, 76, 77 3 ಅವರು ತರಗತಿಯಲ್ಲಿ ಪಾಠ ಮಾಡುವುದರ ಜೊತೆಗೆ ಮಾಡಿದ ಕೆಲಸಗಳು 3. 1, ಅಲ್ಲಿ ವಿವೇಕಾನಂದ ಕಾಲೇಜಿನ ಹತ್ತಿರ ಮೇನ್ ರೋಡಲ್ಲಿ ಕಲ್ಲೆಗ ಅಂತ ಒಂದು ಭೂತಸ್ಥಾನ ಇದೆ. ಅಲ್ಲಿ ಪ್ರತಿ ವರ್ಷ ಕಲ್ಲುರ್ಟಿ ದೈವಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕೋಲ ನಡೀತಾ ಇತ್ತು. 3 ಕೂಡ ಕಲ್ಲೆಗಭೂತಕ್ಕೆ ಅಮೃತರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ನೋಡಿ ಅದು ಇದು ಎಲ್ಲ ಹೇಳ್ತಾ ಇದ್ರು. ಅಂದರೆ ಅಮೃತರು ಈ ಕಾಲದ ಅಥವಾ ಆ ಕಾಲದ ಇತರ ಅಧ್ಯಾಪಕರಿಗಿಂತ ಹೇಗೆ ಭಿನ್ನ ಆಗ್ತಿದ್ರು ಅಂತಂದರೆ, ಅವರು ತನ್ನ ಪ್ರವಚನವನ್ನು ತರಗತಿಗಳಿಗೆ ಮಾತ್ರ ಸೀಮಿತವಾಗಿರಿಸಿಕೊಳ್ಳದೆ ನನ್ನನ್ನು 3 ಕಲ್ಲೆಗಕ್ಕೆ ತಗೊಂಡೋಗಿದ್ದಾರೆ. ಈಗಲೂ ಕೂಡ ನನ್ನ ತಲೆಯಲ್ಲಿ ಆ ಪಿಕ್ಚರ್ಗಳು ಸರಿಯಾಗಿ ಅವರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನಮಗೆ. ಈಗ ತರಗತಿಯೊಳಗಡೆ ಕಲ್ಲೆಗದ ಬಗ್ಗೆ, ಕಲ್ಲುರಿಟಿ ಭೂತದ ಬಗ್ಗೆ ಪಾಠ ಮಾಡಲಿಕ್ಕೆ ಅವಕಾಶ ಇಲ್ಲ. ನಾವಲ್ಲಿ ಓದ್ತಾ ಇದ್ದದ್ದು ಪಂಪ, ಪೊನ್ನ, ರನ್ನ, ಮಣ್ಣಿನ ವಾಸನೆ ಗೋಪಾಲಕೃಷ್ಣ ಅಡಿಗರದು ಅಥವಾ ಭೂಮಿಗೀತ ಈ ಥರದ ಕೃತಿಗಳನ್ನು ಓದ್ತಾ ಇದ್ದಾಗ ಈ ಪಠ್ಯಕ್ರಮದ ಒಳಗಡೆ ಇಲ್ಲದೇ ಇರುವ ಕಲ್ಲೆಗಭೂತ ಕಲ್ಲುರ್ಟಿಯನ್ನು ನಮಗೆ ಪರಿಚಯ ಮಾಡಲಿಕ್ಕೆ ಅಮೃತರು ಕರ್ಕೊಂಡು ಹೋಗ್ತಾ ಇದ್ರು. ಅವರ ರೂಮ್ ಅಲ್ಲೇ ಇತ್ತು. ವಿವೇಕಾನಂದ ಕಾಲೇಜಿನಿಂದ ಒಂದು 1/2 kilometer ಬಂದರೆ ಕಲ್ಲೆಗ, ಅಲ್ಲಿಂದ ಒಂದು 1 furlong ದೂರ ಹೋದರೆ ಅವರ ರೂಮ್, ಒಂದು ಸಣ್ಣ ರೂಮ್ ಅದು. ಸೊ ಅದು ಸಮಾನಾಂತರ ರೇಖೆಯಲ್ಲಿ ಇರುವಂಥದ್ದು. ಕರ್ಕೊಂಡು ಹೋಗ್ತಾ ಇದ್ರು. 2, ಪುತ್ತೂರು ಜಾತ್ರೆ ಏಪ್ರಿಲ್ ತಿಂಗಳಲ್ಲಿ ನಡೀತದೆ. ಏಪ್ರಿಲ್ ತಿಂಗಳ ಕೊನೆಗೆ ನಮಗೆ ಎಕ್ಸಾಮ್ ಬರ್ತಾ ಇತ್ತು. ಪುತ್ತೂರು ಜಾತ್ರೆಯಲ್ಲಿ ಆ ಕಾಲದಲ್ಲಿ, ಇದು ನಾನು ಹೇಳ್ತಾ ಇರೋದು 75, 76, 77 ಒಂದು 3 ಮೇಳಗಳು ಅಲ್ಲಿ ಆಟ ಆಡ್ತಾ ಇರ್ತಾ ಇತ್ತು. ಒಂದು ಧರ್ಮಸ್ಥಳ ಮೇಳದ ಆಟ ಪಕ್ಕ ಇತ್ತು, ಇನ್ನೊಂದು ಕರ್ನಾಟಕ ಮೇಳದ ಆಟ ಪಕ್ಕ ಇತ್ತು, ಮತ್ತೆ ಆವಾಗ ಪುತ್ತೂರು ಮೇಳ ಇತ್ತು, ಆಟ ಇತ್ತು. ಅಮೃತರು ಕ್ಲಾಸ್ ಮುಗ್ದು ಆದಮೇಲೆ, ಇದು ಇವತ್ತು ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಆಟ ಉಂಟು, ಯಾರು ಹೋಗ್ತೀರಿ ಅಂತ ಕೇಳುದು. ಅವರು ಅಮೃತರ ಒಂದು ಶೈಲಿ ಉಂಟಲ್ಲ, ಮಾತಿನ ಶೈಲಿ ಅದು. ಅವರು ಮಾತಾಡ ಪಂಪ ಯಾವಾಗಲೂ ನೆನಪಾಗೋದು ನನಗೆ. ಹಿತಮಿತ ಮೃದು ವಚನಂ, ಹಿತಮಿತ ಮೃದು ವಚನಂ. ಪಂಪ ಅಮೃತರೊಳಗೋ ಅಮೃತ ಪಂಪರೊಳಗೋ ಗೊತ್ತಿಲ್ಲ, ಈ ತರ ಹಿತಮಿತ ಮೃದು ಯಾರೆಲ್ಲ ಹೋಗ್ತೀರಿ ಅಂತ. ಹೋಗ್ಲಿಕ್ಕೆ ನಮಗೆ ಮೂಗಿನವರೆಗೆ ಮನಸ್ಸು ಉಂಟು, ಕಿಸೆ ಖಾಲಿ. ಆಮೇಲೆ ಕ್ಲಾಸ್ ಅಲ್ಲಿ ದುಡ್ಡಿಲ್ಲ ಸರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಮರ್ಯಾದೆ ಪ್ರಶ್ನೆ ಅದು. ಹೆಣ್ಣು ಮಕ್ಕಳೆಲ್ಲ ಇರುವಾಗ ಇನ್ನೂ ಮರ್ಯಾದೆ ಪ್ರಶ್ನೆ ಆಗುದೇ ಇಲ್ಲ ಅದು. ಅದಕ್ಕೆ ಮೆಲ್ಲ ಅವರು ಹೊರಗೆ ಬಂದ ಮೇಲೆ ಅವರ ರೂಮಿಗೆ ಹೋಗುದು. ವಿವೇಕಾನಂದ ಕಾಲೇಜಿನ ಒಂದು ತುದಿಯಲ್ಲಿ ಅವರ ರೂಮ್ ಇತ್ತು. ಹಾ ಪುರುಷೋತ್ತಮ, ಏನು ಸರ್ ಆಟಕ್ಕೆ ಹೋಗಬೇಕು ಅಂತ. ಹಾ ಹೋಗಿ. ಅಲ್ಲ ದುಡ್ಡಿಲ್ಲ. ಓ, ಮತ್ತೆ ಕಿಸೆಯಿಂದ 2 rupees, 5 rupees, 1 rupee, ಅದು ಎಷ್ಟಿತ್ತೋ ಆ ಹೊತ್ತಿಗೆ. ಅವರು ಶನಿವಾರ ಸಾಮಾನ್ಯ ಮನೆಗೆ ಬರುವವರು, ಕೋಟೆಕಾರಿಗೆ ಬರುವವರು, ವಾರಕ್ಕೊಂದ್ಸರಿ ಬರ್ತಾ ಇದ್ರು. ಅವರು ತನ್ನನ್ನು ಸತಿ ಸಪ್ತಮಿ ಅಂತ ಹೇಳ್ತಾ ಇದ್ರು, ಅಂದ್ರೆ ನನ್ನ ಸತಿಯನ್ನು ಭೇಟಿ ಮಾಡುದು ವಾರಕ್ಕೊಮ್ಮೆ ಅಂತ ಸತಿ ಸಪ್ತಮಿ ಅಂತ ಕರಿತಾ ಇದ್ರು. ಹಾಗೆ ಹೋಗ್ಲಿಕ್ಕೆ ಮೊದಲು ದುಡ್ಡು ಕೊಟ್ಟು ಯಕ್ಷಗಾನ ನೋಡಿ ಅಂತ ಹೇಳಿದ್ರು. ನೋಡಿ, ಕರಾವಳಿಯ 2 ಹಾಗಿರುವ 2 ಮುಖ್ಯ ಅಮೃತರು ನಮಗೆ ತರಗತಿಯ ಒಳಗೆ ಹೇಳಿಕೊಟ್ಟದಕ್ಕಿಂತ ಹೊರಗೆ ಹೇಳಿಕೊಟ್ಟದ್ದು ಜಾಸ್ತಿ. ಇದು ನನಗೆ ಬಹಳ ಮುಖ್ಯವಾದ. ಯಾಕೆ ಅಂತಂದ್ರೆ, ಈ ಒಂದು ಅಂಶವನ್ನ ಈಗನ ಶಿಕ್ಷಣ ಪದ್ಧತಿ ಮರೆತು ಬಿಟ್ಟಿದೆ. ಈಗ ತರಗತಿಯಲ್ಲಿ ಕೂತುಕೊಳ್ಳುವುದೇ ಕಷ್ಟ. ಹೊರಗೆ ಬಂದ ಮೇಲೆ ಮೇಷ್ಟ್ರನ್ನ ಕಂಡ್ರೆ ಓಡುವುದು ಮಕ್ಕಳು, ಅಥವಾ ಮೇಷ್ಟ್ರುಗಳು ಕೂಡ ಹಾಗೆ ತರಗತಿಯ ಹೊರಗಡೆ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಕೂಡ ಇಲ್ಲ. ಆದರೆ ಅಮೃತರು ಹೆಗಲ ಮೇಲೆ ಕೈ ಹಾಕಿ, ಕಿಸೆಗೆ ದುಡ್ಡು ಹಾಕಿ, ಆಟ ನೋಡಿ, ಭೂತ ನೋಡಿ ಅಂತ ಹೇಳಿದ್ದಿದೆಯಲ್ಲ, ಚಾರಿತ್ರಿಕವಾಗಿ ಒಬ್ಬ ಅಧ್ಯಾಪಕ ಭಾರತೀಯ ಸಂದರ್ಭದಲ್ಲಿ ನಿರ್ವಹಿಸಬೇಕಾದಂಥ ಬಹುದೊಡ್ಡ ಕೆಲಸ ಎಂಬ ಕಾರಣಕ್ಕೆ ಅಮೃತರು ನನಗೆ ತುಂಬ ಮುಖ್ಯವಾಗಿ ಕಾಣ್ತಾರೆ. ಆಮೇಲೆ ವಾರದ ಕೊನೆಯಲ್ಲಿ ಅವರು ನಮ್ಮನ್ನು ಅಂದ್ರೆ ಪ್ರತಿ ಸಾರಿ ಅಲ್ಲ, ತಿಂಗಳಿಗೊಂದ್ಸಾರಿ ಅಥವಾ ಮನೆಯಲ್ಲಿ ಏನಾದರೂ ಪ್ರೋಗ್ರಾಮ್ ಇದ್ರೆ ಬನ್ನಿ. ಸಿ ಎನ್ ರಾಮಚಂದ್ರನ್ ಅಂತ ಇದ್ರು ನಮ್ಮ ಜೊತೆ, ನನ್ನ ಹಿರಿಯರು ಚಿನ್ನಪ್ಪಗೌಡರು ಇದ್ರು, ಆಮೇಲೆ ಪಾದಕಲ್ಲು ವಿಷ್ಣು ಭಟ್ರು ಇದ್ರು. ಅವರೆಲ್ಲ ತುಂಬ ಇಷ್ಟ ಅಮೃತರಿಗೆ, ಯಾಕಂದ್ರೆ ಅವರೆಲ್ಲ ಆಗಲೇ ವಿದ್ವಾಂಸರು ಬಹಳ ದೊಡ್ಡ. ನಾನು ಸ್ವಲ್ಪ ಪೋಕ್ರಿ ಟೈಪ್, ಅಂದರೆ ಭೂತಕ್ಕೆ ಹೋಗೋದು, ಆಟ ನೋಡೋದು ಈ ಥರ ಸ್ವಲ್ಪ ಬೇರೆ. ಅವರಿಗೆ ನನ್ನ ಹತ್ರ ಅಮೃತರಿಗೆ ವಿಶೇಷ ಪ್ರೀತಿ ಅಂದರೆ ಇದಕ್ಕೆ, ಇವ ಆಟ ನೋಡ್ತಾನೆ ಭೂತಕ್ಕೆ ಹೋಗ್ತಾನೆ ಅಂತ, ಅದು ಬೇರೆ ಅದು. ಆದರೆ ಯಾವಾಗಲೊಮ್ಮೆ ಕೋಟೆಕಾರಿಗೆ ಕರ್ಕೊಂಡು ಬರ್ತಾ ಇದ್ರು, ಅದು ಭಾಳ ಸುಲಭ. ಅದು ಅದಕ್ಕೆ ಕೂಡ ಬಸ್ ಚಾರ್ಜ್ ಅವರೇ ಕೊಡಬೇಕು, ಇದು ಕಂಪಲ್ಸರಿ, ಇದ್ರಲ್ಲಿ ಬೇರೆ ಕಾಂಪ್ರಮೈಸ್ ಇಲ್ಲ. ಅವರ ಮನೆಗೆ ಬರೋಕ್ಕೆ ನಾವು ರೆಡಿ, ಊಟ ಮಾಡಲಿಕ್ಕೂ ರೆಡಿ, ಆದರೆ ಬಸ್ ಚಾರ್ಜ್ ಅವರೇ ಕೊಡಬೇಕು. ಕರ್ಕೊಂಡು ಹೋಗ್ತಾ ಇದ್ರು ಕೆಂಪು ಬಸ್ಸಲ್ಲಿ, ಕೋಟೆಕಾರಲ್ಲಿ ಬಸ್ ಇಳಿದ್ರೆ ಅವರ ಹಳೆ ಮನೆ ಇತ್ತು. ಅಲ್ಲಿ ಹೋದ ತಕ್ಷಣ ನಮಗೆ ಫಸ್ಟ್ ಭೇಟಿ ಆಗ್ತಿದ್ದದು ಅವರ ಅಮ್ಮ. ಅದೆಂಥ ಒಂದು ತಾಯಿ ಅಂದರೆ ನನಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅವರು ಕೂತ್ಕೊಂಡು ಬನ್ನಿ ಬನ್ನಿ ಅಂತ ಎಲ್ಲರೂ ಕರೆಯುವುದು ಅಮ್ಮ. ಮೂಲೆ ಕೂತ್ಕೊಂಡಿರೋದು ಅವರು ಒಂದು ಕುರ್ಚಿಯಲ್ಲಿ, ಅಥವಾ ಹೆಚ್ಚು ಮಾತಿಲ್ಲ. ಮಗನ ಹತ್ರ ಮಲಯಾಳ ಮಾತಾಡ್ತಾ ಇದ್ರು ಅವರು, ಅಮೃತರ ಹತ್ರ ಮಲಯಾಳ, ನಮ್ಮ ಹತ್ರ ಕನ್ನಡ, ಇನ್ನೊಬ್ಬರ ಹತ್ರ ತುಳು. ಅಮೃತರು ಹೇಳ್ತಾ ಇದ್ರಲ್ಲ ತ್ರಯಂಬಕ, ಮೂರು ಭಾಷೆಯ ತಾಯಿ ನನಗೆ ಅಂತ, ಅದು ಕರೆಕ್ಟಾಗಿ ಅವರ ಮನೆಯಲ್ಲಿ ಇತ್ತಾಯ್ತು. ಹಾಗೆ ಅವರ ಮನೆಗೆ ಹೋಗುವಾಗ ನಮಗೆ ಸ್ವಲ್ಪ ಭಯ ಕೂಡ, ಮೇಷ್ಟ್ರ ಮನೆ, ಎಷ್ಟೇ ಹೇಳಿದ್ರು ಮೇಷ್ಟ್ರ ಅಲ್ವಾ. ನಾವೊಂದು ಅವರು ಹೇಳಿದ್ರು ಅವರು ನಮ್ಮ ಹೆಗಲ ಮೇಲೆ ಕೈ ಹಾಕ್ತಾರೆ ಅಂತ ನಾವು ಅವರ ಹೆಗಲ ಮೇಲೆ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಕಬಾರದು ಕೂಡ. ಆದರೆ ಕರ್ಕೊಂಡು ಹೋಗ್ತಾ ಇದ್ರು, ಊಟ ಹಾಕ್ತಾ ಇದ್ರು, ಪುಸ್ತಕಗಳನ್ನು ತೋರಿಸ್ತಾ ಇದ್ರು. ಆಮೇಲೆ ಸಾಯಂಕಾಲದ ಹೊತ್ತು ರುದ್ರಶಿಲೆಗೆ ಕರ್ಕೊಂಡು ಹೋಗ್ತಾ ಇದ್ರು. ನಾವೊಂದು ಐದಾರು ಜನ, ಸಿ ಎನ್ ರಾಮಚಂದ್ರನ್, ನಾನು, ಆಮೇಲೆ ಇನ್ನು ಕೆಲವರೆಲ್ಲ ಇದ್ರು. ರುದ್ರಶಿಲೆಗೆ ಕರ್ಕೊಂಡು ಹೋಗುವುದರ ಮೂಲಕ ರುದ್ರಶಿಲೆಯಲ್ಲಿ ಅವರು ತಾನು ಬರೆದ ಸಾಹಿತ್ಯಕ್ಕೆ ನಮಗೆ ಒಂದು ಪ್ರವೇಶ ಕೊಡ್ತಾ ಇದ್ರು. ವನಮಾಲೆಯ ಕವನಗಳನ್ನ ಅಲ್ಲಿ ಹಾಡ್ತಾ ಇದ್ದೀವಿ ನಾವು, ರುದ್ರಶಿಲೆಯ ಕಥೆಗಳನ್ನ ಅದರ ಮೇಲೆ ಕೂತು ಓದಿದ್ದೀವಿ ನಾವು. ಭ್ರಮಣ ಅಂತ ಒಂದು ಬಂತು. ಆಮೇಲೆ ಒಂದು ಸಾರಿ ನಾನು ಒಬ್ಬನೇ ಹೋದೆ, ಪುರುಷೋತ್ತಮ್ ಫ್ರೀ ಇದ್ರೆ ಬನ್ನಿ ಮನೆಗೆ ಅಂತ ಹೇಳಿದ್ರು. ನಾನು ಮತ್ತೆ ಹೋದೆ ಅವರೊಟ್ಟಿಗೆ. ನಾನು ಹೋದ್ರೆ ಅವರ ಮನೆಯಲ್ಲಿ ಒಳ್ಳೆ ಮೀನು ಸಾರು ಎಲ್ಲ ಸಿಗ್ತದೆ, ಆಮೇಲೆ ಅವರ ಅಮ್ಮ ಮಾತಾಡ್ತಾರೆ, ಆಮೇಲೆ ನರ್ಮದ ಅವರು ಒಂದು ಮುದ್ರಣ ಮನೋರಮೆ ಹಾಗೆ, ಅದು ದೂರದಳು ಕಂಡು ಕೈ ಹಿಡಿದು ಅಮೃತರು ವರ ಸತಿ ಸಪ್ತಮಿ ನೋಡಿ ಅದು. ಹಾಗಾಗಿ ಇವರು ಹೋಗುವಾಗ ದೂರದಲ್ಲಿ ನಿಂತು ಕೈ ಹಿಡಿದು ಕರೆದೊಯ್ದು ಒಳಗೆ ಕುಳ್ಳಿರಿಸಿ ತನಿವಣ್ಣಂ ತಿನ್ನಲಿತ್ತು, ಆ ಥರ ಅದು. ನನಗೆ ಮುದ್ರಣದನ್ನು ಓದುವಾಗ ಅಮೃತರು ಮತ್ತು ನರ್ಮದ ಮೇಡಮ್ ನೆನಪಾಗೋದು. ಅದು ಚಂದ, ಅದು ಭಾಳ ಚಂದ. ಅದು ಇಲ್ಲದ್ರೆ ಹೋದ ಕೂಡಲೇ ಒಂದು ಸಣ್ಣ ಜಗಳ, ಮೊನ್ನೆ ಯಾಕೆ ಬರಲಿಲ್ಲ, ಫೋನ್ ಮಾಡಿ ಏನೋ ಒಂದು, ಅದು ಏನಿಲ್ಲ. ಅದು ಭಾಳ ಚಂದದು, ಬ್ಯೂಟಿಫುಲ್. ಅದು ಒಂದು ಸಾಹಿತ್ಯದಲ್ಲಿ ಎಷ್ಟು ಅದ್ಭುತವಾದ ಸೃಷ್ಟಿಯೋ ಅದು ಅವರ ಮನೆಯಲ್ಲಿತ್ತು, ಅಮೃತರ ಮನೆಯಲ್ಲಿತ್ತು ಅದು. ಅದು ಅದು ಅಸಾಮಾನ್ಯವಾದ ಸೃಷ್ಟಿ, ಅದು ಕೊನೆವರೆಗಿತ್ತು. ಆಮೇಲೆ ಅಲ್ಲಿ ಕಳ್ಕೊಂಡು ಹೋಗ್ತಾರೆ. ಅಂದರೆ ಅಮೃತರ ತೀರದ ತೆರೆಯನ್ನು ನಾನು ಅಮೃತರ ಮನೆಯಲ್ಲೇ ಕೂತು ಓದಿದ್ದು. ಈಗ ನಾನು ಅದನ್ನು ಓದುವ ಕಾಲಕ್ಕೆ ಆ ಕಾದಂಬರಿ ಮಾರ್ಕೆಟಲ್ಲಿ ಇರಲಿಲ್ಲ, ಮತ್ತು ಕರಾವಳಿ ಅಥವಾ ಕನ್ನಡದ ಜನ ತೀರದ ತೆರೆ ಕಾದಂಬರಿಯ ಬಗ್ಗೆ ಚರ್ಚೆ ಮಾಡಬೇಕಾದಷ್ಟು ಮಾಡಿಲ್ಲ ಎಂಬ ಬೇಸರ ಅಮೃತರಿಗಿತ್ತು, ಅಮೃತರಿಂದ ಹೆಚ್ಚಾಗಿ ಅವರ ವಿದ್ಯಾರ್ಥಿಗಳಾದ ನಮಗೂ ಕೂಡ ಇದೆ. ಒಂದು ಪ್ರಾದೇಶಿಕ ಕಾದಂಬರಿ ಅಂತ ನಾವು ಗ್ರಾಮಾಯಣವನ್ನು ಹೇಳ್ತೇವೆ, ಮಿರ್ಜಿ ಅಣ್ಣರಾಯರ ನಿಸರ್ಗವನ್ನು ಹೇಳ್ತೇವೆ. ಆ ಮಟ್ಟದಲ್ಲಿ ಅಮೃತರ ತೀರದ ತೆರೆ ಇತ್ತು. ಆಮೇಲೆ ವಿಶುಕುಮಾರ್ ಒಂದು ಬರೆದ್ರು, ಸಿನಿಮಾ ಆಯಿತು, ಅದು ಕೂಡ ಒಂದು ಪ್ರಾದೇಶಿಕ ಕಾದಂಬರಿಯ ಈ ಈ ಕರಾವಳಿಯ ಪ್ರದೇಶದ ಮೀನುಗಾರರ ರಂಪಣಿಯ ಎನ್ನುವ ಒಂದು ಬದುಕಿನ ಚಿತ್ರವನ್ನು ಹಿಡಿದಿದ್ದು ಅಮೃತರು. ಭಾಳ ಭಾಳ ಒಳ್ಳೆ ಕಾದಂಬರಿ. ಈಗಲೂ ಕೂಡ ನನಗೆ ಅನ್ನಿಸ್ತದೆ ತೀರದ ತೆರೆ ತುಂಬ ಒಳ್ಳೆ ಕಾದಂಬರಿ ಅಂತ. ಹೀಗೆ ಅಮೃತರು ವೈಯಕ್ತಿಕವಾಗಿ ವಿದ್ಯಾರ್ಥಿಗಳನ್ನು ತರಗತಿಯ ಹೊರಗಡೆ ಬೆಳೆಸಿದ ಕ್ರಮ ಇದೆಯಲ್ಲ, ಅಮೇಝಿಂಗ್. ಅದು ಮತ್ತು ಚಾರಿತ್ರಿಕವಾದ್ದು ಅದು. ಅದನ್ನು ತಾಳ್ತಜೆಯವರು ಕೂಡ ಮಾಡ್ತಾ ಇದ್ರು. ತಾಳ್ತಜ ವಸಂತಕುಮಾರ್ ಕೂಡ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು, ಅಡ್ಡೆ ನಡ್ಕದವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರ ಮನೆ ಹಿಂದ್ಗಡೆ ಒಂದು ಗುಡ್ಡ ಇತ್ತು, ಸಾಯಂಕಾಲ ಗುಡ್ಡಕ್ಕೆ ಹೋಗಿ ಅಲ್ಲಿ ಸೂರ್ಯಾಸ್ತವನ್ನು ನೋಡುವುದು, ಹಾಡು ಹೇಳುವುದು, ಅಡಿಗರ ಪದ್ಯವನ್ನು ಓದುವುದು, ಅದರ ಅರ್ಥ ವಿವರಣೆ ಮಾಡುವುದು. ಅವರು ಮಣಿಮಾಲಿನಿ, ನಾವು ಅವರು ವಸಂತ ಅಣ್ಣ ಅಂತ ಕರಿತಾ ಇದ್ದೀವಿ. ನಾವು ವಸಂತ ಅಣ್ಣ ಅಂತಲೇ ಕರಿತೀವಿ ನೋಡಿ, ನಮ್ಮ ಮೇಷ್ಟನ್ನ ವಸಂತ ಅಣ್ಣ ಅಂತ. ಅವರ ಮಿಸ್ಸಸ್ ಮಣಿಮಾಲಿಯನ್ನು ನಾವು ಅತ್ತಿಗೆ ಅಂತಲೇ ಕರಿತಾ ಇದ್ದೀವಿ. ಎಲ್ಲರೂ ಮಕ್ಕಳು ನಾವೆಲ್ಲರೂ ಅತ್ತಿಗೆ ಅಂತಲೇ ಕರೆಯೋದು. ಈ ಥರದ ಅಂದರೆ ಅಧ್ಯಾಪಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಒಂದು ಸಂಬಂಧ, ಒಂದು ಮೇಷ್ಟ ಹೇಳಿದರು ಅದನ್ನು, ವಿವೇಕ್ ರೈಯವರು ಹೇಳಿದರು, ಒಂದು ಕೌಟುಂಬಿಕ ಸಂಬಂಧವಾಗಿ ಕನ್ವರ್ಟ್ ಮಾಡಿ, ಹಾಗೆ ಕೌಟುಂಬಿಕ ಸಂಬಂಧವಾಗಿ ಕನ್ವರ್ಟ್ ಮಾಡಿದಾಗ ಅದರ ದುರುಪಯೋಗ ಆಗದಂಥ ಒಂದು ಸಣ್ಣ ಮಾನಸಿಕ ಡಿಸ್ಟೆನ್ಸನ್ನು ಕೂಡ ಇಟ್ಟುಕೊಂಡು ಬೆಳೆಯುವ ಕ್ರಮ ಇದ್ದಲ್ಲ, ಇದು ಭಾಳ ಅದ್ಭುತ, ಇದು ಭಾಳ ಅದ್ಭುತ. ಬಹುಶಃ ಈ ಕಾಲಕ್ಕೆ ಒಂದು ಆದರ್ಶ. ಉಳಿದಂತೆ ಸಂಕ್ಷಿಪ್ತವಾಗಿ ನಾನು ಮೂರು ವಿಷಯಗಳನ್ನು ಹೇಳಬೇಕು ಅಂತಿದ್ದೇನೆ. ಒಂದು, ಮೇಷ್ಟ್ ಈಗಾಗಲೇ ಭಾಳ ಒಳ್ಳೆಯ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ, ರೈ ಅವರು ಕೊಟ್ಟಿದ್ದಾರೆ. ಮತ್ತು ನೋಡಿ, ಅವರು ಈ ವಯಸ್ಸಿನಲ್ಲಿ ಓದಿ ಟಿಪ್ಪಣಿ ಮಾಡಿಕೊಂಡು ಬಂದಿದ್ದಾರೆ, ಸಿ ಅವರು ಚೀಟಿ ಮಾಡ್ಕೊಂಡ್ಬಂದಿದ್ದಾರೆ, ಅದು ಲೇಖನ. ಈಗ ಅವ್ರು ಹೇಳಿದ್ರಲ್ಲ ಕೊನೆಗೆ, ಇಂಥದ್ದೆಲ್ಲ ದಾಖಲಾಗಬೇಕು ಯಾರಾದರೂ ಬೇಕು ಅಂತ, ನೋಡಿ ಅದು ನಿಜ. ಅದು ಅವರನ್ನೇ ಕೂತ್ಕೊಂಡು ಇದರ ಬಗ್ಗೆ 20 ಪೇಜ್ ಬರೀರಿ ಅಂತ ಹೇಳಕ್ಕಾಗಲ್ಲ. ಆದರೆ ಒಂದು ಅಮೃತರ ಬಗ್ಗೆ ಒಂದು ಪುಸ್ತಕ ಬರೆಯುವಷ್ಟು ಮಾಹಿತಿಗಳನ್ನು ಟಿಪ್ಪಣಿ ಮಾಡಿಕೊಂಡು ಈ ವಯಸ್ಸಿನಲ್ಲಿ ಅವರು ಬಂದಿರೋದಿದೆಯಲ್ಲ, ಇದು ಆ ತಲೆಮಾರಿನ ಏನದು, ಈ ತಲೆಮಾರಿನ ಗುಣ ಅದು. ಈಗ ಮೊನ್ನೆ ಒಬ್ಬರು ಯಕ್ಷಗಾನ ಕಲಾವಿದರು ಸಿಕ್ಕಿದ್ರು ನನಗೆ, ಏನು ಅಂತ ಕೇಳಿದೆ, ಏನು ಅರ್ಥ ಎಂಚ ಉಂಟು ತಾಳಮದ್ದಲೆ ಯಕ್ಷಗಾನ ಇತ್ತೆ ದಾಲೆ ಜಪ್ಪ ಉದಯವಾಣಿ ಓದುನಿ ಅರ್ಥವನ್ಪಿನಿ ಅಂತ ಹೇಳಿದರು. ಉದಯವಾಣಿ ಓದುವುದು ಅರ್ಥ ಹೇಳುವುದು ಅಂತ ಆ ಮಟ್ಟಕ್ಕೆ ವಿದ್ವತ್ತು ಬಂದು ನಿಲ್ಲುವಂತ ಒಂದು ಕಾಲದಲ್ಲಿ ಹಳೆಯ ತಲೆಮಾರಿನ ವಿದ್ವತ್ತು ಅದು ತುಂಬಾ ಗೌರವಿಸಬೇಕಾದ. ಸೊ ಮೂರು ವಿಷಯದಲ್ಲಿ, ಒಂದು ಈಗಾಗಲೇ ಅವರ ಎರಡು ಪುಸ್ತಕಗಳು ದೀಪದ ಕೆಳಗೆ ಮತ್ತು ಜಿಜ್ಞಾಸೆಯ ತುಣುಕುಗಳು ಒಂದು 2003 ಮತ್ತು 2015 ಬಂತು. ಇದರ ಬಗ್ಗೆ ಮುಂದೆ ಪಾದಕಲ್ ಅವರು, ಪ್ರಮೀಳಾ ಮೇಡಮ್ ಅವರು, ನನ್ನ ಮೇಡಮ್ ಅವರು ನನಗೆ ಪಾಠ ಮಾಡಿದ್ದಾರೆ ಅವರು ವಿವೇಕಾನಂದ ಕಾಲೇಜಿನಲ್ಲಿ. ಆಮೇಲೆ ಶಿವರಾಮ್ ಶೆಟ್ಟರು ಇವರೆಲ್ಲ ಮಾತಾಡ್ತಾರೆ, ಹಾಗಾಗಿ ನಾನು ತೀಳು ಆಳಕ್ಕೆ ಹೋಗದೆ ಒಂದೆರಡು ವಿಷಯ ಮಾತ್ರ. ಈಗ ಅವರ ವೈಚಾರಿಕತೆ, ಅಮೃತರ ವೈಚಾರಿಕತೆ ಇದೆಯಲ್ಲ, ಅದು ಕರಾವಳಿಯ ಮಾತ್ರ ಅಲ್ಲ ಭಾರತೀಯ ಸೈಕಿ ಅಂತ ನಾವು ಒಂದು ಹೇಳ್ತೀವಲ್ಲ ಅದಕ್ಕೆ ಬಹಳ ಹತ್ತಿರವಾದ ವೈಚಾರಿಕತೆ. ಈಗ ಧರ್ಮದ ನಿರಾಕರಣೆ ಅಮೃತರ ಯಾವ ಬರಹಗಳಲ್ಲಿ ಕೂಡ ಇಲ್ಲ, ಆದರೆ ಧರ್ಮದ ಸಾಂಸ್ಥೀಕರಣದ ಬಗ್ಗೆ, ಧರ್ಮವನ್ನ ಬೇರೆ ಯಾವುದೋ ಕಾರಣಕ್ಕೆ ದುರುಪಯೋಗಪಡಿಸಿಕೊಳ್ಳುವುದರ ಬಗ್ಗೆ ಅಮೃತರಲ್ಲಿ ಅಪಾರವಾದ ಅಸಹನೆ ಇತ್ತು, ಸಿಟ್ಟು ಇತ್ತು, ಅದರ ಬಗ್ಗೆ ಬರೆಯುವ ಧೈರ್ಯ ಕೂಡ ಇತ್ತು ಅವರಿಗೆ. ಇದು ನಮಗೆ ಎಲ್ಲಿಂದ ಕಾಣ್ತಂದ್ರೆ 18ನೇ ಶತಮಾನದ ಉತ್ತರಾರ್ಧ ಮತ್ತು 19ನೇ ಶತಮಾನದ ಉತ್ತರಾರ್ಧ ಮತ್ತು 20ನೇ ಶತಮಾನದ ಮೊದಲ ಭಾಗದಲ್ಲಿ ಕಾಣಿಸಿಕೊಂಡ ಪರಿಷ್ಕರಣಾವಾದಿಗಳ ಒಂದು ದೃಷ್ಟಿಕೋನ. ಅದು ಕರಾವಳಿಯಲ್ಲೇ ಶುರು ಆಯಿತು. ಪ್ರೊಫೆಸರ್ ರೈಯವರ ವಿದ್ಯಾರ್ಥಿ ಶಿವರಾಮ್ ಪಡಿಕಲ್ ಅದರ ಬಗ್ಗೆ ಬಹಳ ಒಳ್ಳೆ ಒಂದು ಥೀಸಿಸ್ ಮಾಡಿದರು. ಅಂದರೆ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಥಿಯೋಸಫಿಕಲ್ ಸೊಸೈಟಿ, ರಾಮಕೃಷ್ಣ ಮಿಷನ್, ಇವುಗಳೆಲ್ಲ ಸನಾತನ ಧರ್ಮವನ್ನು ಆಸ್ ಇಟ್ ಈಸ್ ಒಪ್ಪಿಕೊಂಡಿಲ್ಲ ಅವರು, ಆದರೆ ಅದರಲ್ಲಿರುವ ಅತ್ಯುತ್ತಮವಾದ ಅಂಶಗಳನ್ನು ಒಪ್ಪಿಕೊಂಡು ಅದರಲ್ಲಿ ಆಮೇಲೆ ಸೇರಿದ್ದೋ ಅಥವಾ ಆಧುನಿಕ ಕಾಲದಲ್ಲಿ ಸೇರಿದ್ದೋ ಕೆಲವು ಅಮಾನವೀಯವಾದ ಅಥವಾ ಆಧುನಿಕ ಕಾಲಕ್ಕೆ ಒಗ್ಗದೇ ಇರುವ ವಿಚಾರಗಳನ್ನು ನಾವು ಬಿಡಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಕೋನ. ಇದನ್ನು ರಾಜಾರಾಮ್ ಮೋಹನ್ ರಾಯ್ ಒಂದು ಪೇಪರ್ ಶುರು ಮಾಡ್ತಾರೆ ಆ ಕಾಲದಲ್ಲಿ, ನಿಯೋ ಬ್ರಾಹ್ಮಣಿಕಲ್ ಮ್ಯಾಗಝೀನ್ ಅಂತ ಅದರ ಹೆಸರು. ನಿಯೋ ಬ್ರಾಹ್ಮಣಿಕ್ ಅಂದರೆ ಬ್ರಾಹ್ಮಣ್ಯದ ನಿರಾಕರಣೆ ಇಲ್ಲ ಅಲ್ಲಿ, ಆದರೆ ಹಳೆಯ ಬ್ರಾಹ್ಮಣ್ಯವನ್ನು ಹಾಗೆ ಒಪ್ಪಿಕೊಳ್ಳುವ, ಅಸ್ಪೃಶ್ಯತೆಯನ್ನು ಒಪ್ಪಿಕೊಳ್ಳುವ, ಅಥವಾ ಮಹಿಳೆಗೆ ಶಿಕ್ಷಣ ಬೇಡ ಅಂತ ಹೇಳೋದು, ವಿಧವಾ ವಿವಾಹ ಏನೇ ಇರ್ಬೋದು, ಇದನ್ನ ಒಪ್ಪಿಕೊಂಡ್ರೆ ಅದು ಬೇಡ ಅಂತೇಳಿ ಅದನ್ನ ನಿಯೋ ಬ್ರಾಹ್ಮಣಿಕಲ್ ಮ್ಯಾಗಝೀನ್ ಅಂತ ಅವರ ತುಂಬಾ ಒಂದು ರೂಪಕದ ತರ ಆ ಮ್ಯಾಗಝೀನ್ನ ಹೆಸರೇ ಕಾಣ್ತದೆ. ಇದು ಬ್ರಹ್ಮ ಸಮಾಜ, ಆರ್ಯ ಸಮಾಜದವರು ಎಲ್ಲ ಮಾಡಿದರು, ಈವನ್ ಗಾಂಧಿಯವರು ಮಾಡಿದರು, ನೆಹರು ಅವರು ಮಾಡಿದರು, ಇವರೆಲ್ಲ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲಿಷರ ವಿರುದ್ಧ ಹೋರಾಡಿದರು, ಇಂಗ್ಲಿಷಿನ ವಿರುದ್ಧ ಹೋರಾಡಲಿಲ್ಲ, ಇಂಗ್ಲಿಷರ ವಿರುದ್ಧ ಹೋರಾಡಿದರು. ಆದರೆ ಇವರೆಲ್ಲರೂ ಇಂಗ್ಲೆಂಡ್ಗೆ ಹೋಗಿ ಇಂಗ್ಲಿಷ್ ಓದಿ ಬಂದು ವೆಸ್ಟರ್ನ್ ಥಿಂಕಿಂಗ್ನ ಬೆಳಕಿನಲ್ಲಿ ಭಾರತ ಸಂಸ್ಕೃತಿಯನ್ನು ಪರಿಷ್ಕರಿಸಿ ಅದನ್ನು ಉದ್ಧಾರ ಮಾಡುವ, ಅದನ್ನು ಸ್ವಲ್ಪ ಮೇಲೆತ್ತುವ ಕೆಲಸಗಳನ್ನು ಇವರೆಲ್ಲರೂ ಮಾಡಿದರು. ಆದ್ದರಿಂದ ಕನ್ನಡದ ಮೊದಲ ಕಾದಂಬರಿಗಳು ನಿಮಗೆಲ್ಲ ಗೊತ್ತಿದೆ, ಗುಲುವಾಡಿ ವೆಂಕಟರಾಯರ ಇಂದಿರಾ, ಆಮೇಲೆ ವಾಗ್ದೇವಿ, ಇವೆಲ್ಲ ಏನು ಹೇಳ್ತದೆ, ಮಹಿಳೆಯನ್ನು ಶಾಲೆಗೆ ಕಳಿಸಿ ಅಂತ. ವಿಧವೆಯೊಬ್ಬಳು ಮಠಕ್ಕೆ ಕಳಿಸಿದರೆ ಮಠದ ಸ್ವಾಮಿ ಅವಳೊಟ್ಟಿಗೆ ಕೆಟ್ಟದಾಗಿ ನಡ್ಕೊಳ್ತಾನೆ. ಆವಾಗ ವಿದೇಶದಿಂದ ಇಂಗ್ಲಿಷ್ ಓದಿದ ಭಾಸ್ಕರ್ ರಾಯ್ ಅಂತ ಒಬ್ಬ ಬರ್ತಾನೆ, ಅವಳನ್ನು ಮದುವೆ ಆಗ್ತಾನೆ, ಅವಳಿಗೊಂದು ಹೊಸ ಬದುಕು ಕೊಡ್ತಾನೆ. ಅಂದರೆ ಮಹಿಳೆಗೆ ವಿದ್ಯೆ, ಮಹಿಳೆ ವಿಧವೆಯನ್ನಾಗಿಸಿದ ಮೇಲೆ ಅವಳನ್ನು ಮಠಕ್ಕೆ ಸೇರಿಸಿ ಅವಳ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಆಗುವ ಹಾಗೆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುದು, ಇದರೆಲ್ಲದರ ವಿರುದ್ಧ ನಮ್ಮ ಮೊದಲ ಹಂತದ ಬರಹಗಾರರು ತುಂಬಾ ಚೆನ್ನಾಗಿ ಮಾಡಿದರು. ಈ ಕರಾವಳಿಯ ಈ ಪರಿಷ್ಕರಣವಾದದ ಮುಂದುವರಿಕೆ, ಅತ್ಯುತ್ತಮವಾದ ಮುಂದುವರಿಕೆ 20ನೇ ಶತಮಾನದ ಕೊನೆಯ ಭಾಗದಲ್ಲಿ ಕಾಣುವುದು ಅಮೃತರಲ್ಲಿ. ಆದ್ದರಿಂದ ಅವರು ಈಗಾಗಲೇ ಪ್ರೊಫೆಸರ್ ಹೇಳಿದರು ಅದನ್ನ, ಮಹಿಳೆಯರ ಮೇಲೆ, ಅಸ್ಪೃಶ್ಯತೆ ಮೇಲೆ, ಕೊರಗರ ಮೇಲೆ ಬಹಳ ದಿಟ್ಟವಾಗಿ ಬರೆದರು. ಸ್ವಲ್ಪ ನಾವೆಲ್ಲ ಹೋದಾಗ ನೋಡಿ ಅವರು ನನಗೆ ಹೀಗೆ ಬೈದಿದ್ದಾರೆ ಅಂತೆಲ್ಲ ಅವರಿಗೆ, ಅಂದರೆ ಈಗ ಟ್ರೋಲ್ ಮಾಡೋದು ಬೇರೆ ಥರ, ಆಗಿನ ಟ್ರೋಲ್ ಕೂಡ ಒಂದು ಬೇರೆ ಥರ ಇತ್ತು. ಈ ಥರ ಎಲ್ಲ ಅವರು ಒಂದು ಸಣ್ಣ ಜಗಳ, ಆಮೇಲೆ ಇಲ್ಲ ಇದು ಸರಿ ಇಲ್ಲ ತಾನು ಹೇಳಿದ್ದನ್ನು ಬರೆಯುವುದು, ಈ ಥರದ ಒಂದು ಪರಿಷ್ಕರಣವಾದವನ್ನು ಕರಾವಳಿಯ 20ನೇ ಶತಮಾನ 21ನೇ ಶತಮಾನಕ್ಕೆ ಮುಂದುವರೆದರು. ಇದು ನನಗೆ ಇವತ್ತು ನಿಂತು ನೋಡುವಾಗ ಅನ್ನಿಸಿದ್ರೆ ಬಹಳ ಮುಖ್ಯ ಅಂತ. ಯಾಕಂದರೆ ಈ ದೇಶದಲ್ಲಿ ತೀರ ರೆವಲ್ಯೂಷನರಿ ಆಗಿ ಹೋದವರು ಯಾರೂ ಉಳಿದಿಲ್ಲ, ಆದರೆ ಪರಿಷ್ಕರಣವಾದಿಗಳನ್ನು ಒಪ್ಪಿಕೊಳ್ತಾರೆ, ಜನ ಒಪ್ಪಿಕೊಂಡಿದ್ದಾರೆ ಗಾಂಧಿಗೆ ಬಹಳ ದೊಡ್ಡ, ಅಂದರೆ ಎಲ್ಲರೂ, ನಾನು ಕೆಲವು ಹೆಸರುಗಳನ್ನು ಹೇಳುವುದಿಲ್ಲ ಸಮಯ ಇಲ್ಲದರಿಂದ. ಸೊ ಅದು ಅವರ ಬಹಳ ದೊಡ್ಡ ಕೊಡುಗೆ. ಎರಡನೇದು, ಪ್ರೊಫೆಸರ್ ಈಗಾಗಲೇ ಹೇಳಿದರು ಅಥವಾ ನಿಮಗೆಲ್ಲ ಗೊತ್ತಿದೆ, ತುಳು. ಇದು ಏನಾಗಿದೆ ಅಂತಂದರೆ, ತುಳುನಾಡಿನಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅದರ ಕಾರಣಗಳನ್ನು ವಿಶ್ಲೇಷಿಸುವುದು ಬೇಡ. ತುಳುನಾಡಿನಲ್ಲಿ ಒಂದು ದೊಡ್ಡ ವಿದ್ವತ್ ಬೆಳೆದಿದೆ. ಸೇಡಿಯಾಪ್ ಇರ್ಬೋದು, ಕುಕ್ಕಿಲ ಕೃಷ್ಣ ಭಟ್ ಇರ್ಬೋದು, ಮರಿಯಪ್ಪ ಭಟ್ರು ಇರ್ಬೋದು, ಕುಶಾಲಪ್ಪ ಗೌಡರು ಇರ್ಬೋದು, ಮುಳಿಯ ತಿಮ್ಮಪ್ಪಯ್ಯನವರು ಇರ್ಬೋದು, ಒಂದು ದೊಡ್ಡ ವಿದ್ವತ್ ಪರಂಪರೆ ಇದೆ ಅಲ್ಲಿ. ಪಾದೆಕಲ್ಲು ನರಸಿಂಹ ಭಟ್ರು, ಈ ಕಾವ್ಯ ಮೀಮಾಂಸೆ, ಹಳೆಗನ್ನಡ ಕಾವ್ಯ ಶಾಸ್ತ್ರ, ಆಮೇಲೆ ಸಂಶೋಧನೆ, ಭಾಷೆಯ ಕುರಿತಾದಂಥ ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿರುವುದು ಕರಾವಳಿ. ಇದಕ್ಕೆ ಕರಾವಳಿ ಮೊದಲೇ ವಸಾಹತೀಕರಣಕ್ಕೆ ಒಳಗಾದ ಒಂದು ಕಾರಣ ಇರ್ಬೋದು. ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ನಾವು ಸೇರಿದ್ವಿ. ಮೆಡ್ರಾಸಿನಲ್ಲಿ ನಾನು MA 77, 78, 79 ಎಂ ಎ ಮಾಡಿದಾಗ ಮೆಡ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು ಇದ್ದರು. ಅವರು ಪುತ್ತೂರಿನವರವರು, ಮರಿಯಪ್ಪ ಭಟ್ರು ಇದ್ರು ಅಲ್ಲಿ ಪುತ್ತೂರಿನವರವರು. ಸೊ ಒಂದು ಒಂದು ಒಂದು ಕನೆಕ್ಷನ್ ಇತ್ತು, ಮತ್ತು ವಿದ್ವತ್ ಇತ್ತು. ಕುಶಾಲಪ್ಪ ಗೌಡರು ಕೂಡ ಸುಳ್ಳ್ಯದವರು ಅಲ್ಲಿ, ಬಹಳ ದೊಡ್ಡ ವಿದ್ವಾಂಸರು ಅವರು. ಕುಶಾಲಪ್ಪ ಗೌಡರು ಎಷ್ಟು ದೊಡ್ಡ ವಿದ್ವಾಂಸರು ಅಂದರೆ, ಅವರು ನಮಗೆ ಕಾದಂಬರಿ ಪಾಠ ಮಾಡ್ತಾ ಇದ್ರು. ಕಾದಂಬರಿ, ಬಾಣನ ಕಾದಂಬರಿಯನ್ನು ಕನ್ನಡದಲ್ಲಿ ನಾಗವರ್ಮ ಬರೆದ. ಅಲ್ಲಿ ಚಂದ್ರಪೀಡ, ಮಹಾಶ್ವೇತೆ ಇವರ ಪ್ರೇಮದ ಬಹಳ ಬಹಳ ನಮ್ಮ ಎಂ ಎ ಓದುವ ನಮ್ಮ ವಯಸ್ಸಿಗೆ ಅತ್ಯಂತ ಆಪ್ತವಾದ ವಿವರಣೆಗಳು ಬರ್ತವೆ. ಪ್ರೇಮದ ಕತೆ ಪ್ರೊಫೆಸರ್ ಪಾಠ ಮಾಡಿ, ಇದೇನು ಚಂದ್ರಪೀಡನ ನೋಡಿ ಅವಳ ಮೈಯೆಲ್ಲ ಕಂಪಿಸ್ತದೆ, ಮೈಯೆಲ್ಲ ಬೆವರುತ್ತದೆ, ನಮಗೆ ಭಾರಿ ಖುಷಿ. ಪ್ರೇಮದ ಉತ್ಕಟ ಭಾವಗಳನ್ನು ಹೇಳುವ ಕತೆ. ವಿವೇಕರಿ ಅವರು ಕುಶಾಲಪ್ಪ ಅವರು ತಕ್ಷಣ ನಿಲ್ಲಿಸಿ, ನೋಡಿ ಇಲ್ಲಿ ಆರನೇ ವಿಭಕ್ತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಂತ ಪ್ರೇಮವನ್ನು ಭಂಗಿಸಿ ಆರನೇ ವಿಭಕ್ತಿ ಬಗ್ಗೆ ಪಾಠ ಮಾಡಿದರು. ಮತ್ತು ಅಲ್ಲಿಂದ ಐದನೇ ವಿಭಕ್ತಿಗೆ ಹೋಗಿ, ಕನ್ನಡದಲ್ಲಿ ಐದನೇ ವಿಭಕ್ತಿ ಇದೆಯೋ ಇಲ್ಲವೋ, ಇಂದ ಅದು ಮೂರನೇ ವಿಭಕ್ತಿ ಆಗ್ತದೆ. ಇವರ ವಿದ್ವತ್ತಿನ ನಡುವೆ ನಮ್ಮ ಪ್ರೇಮ ಎಲ್ಲಿ ಹೋಯ್ತು ಅಂತ ನಮಗೆ ಗೊತ್ತಿಲ್ಲ. ಈ ತರದ ವಿದ್ವತ್ ಅದು. ಅಂದ್ರೆ ಅವರಿಗೆ ಈ ರಸಿಕತೆ ಅರ್ಥ ಆಗ್ತಿಲ್ಲ ಅಂತಲ್ಲ, ನಮ್ಕಿಂತ ದೊಡ್ಡ ರಸಿಕರು ಅವರು. ಈ ನಮ್ಮ ಪ್ರೊಫೆಸರ್ ಬಹಳ ಚೆನ್ನಾಗಿ ಹೇಳಿದ್ರು, ತುಳು ಅಲ್ಲಿ ಸ್ವಲ್ಪ ನಾನು ಕೂಡ ಹೋಗ್ತಿದ್ದೆ, ಹೊಸಬೆಟ್ಟು ಸೀತಾರಾಮಾಚಾರ್ಯರು ಮತ್ತು ಅಮೃತರು ಒಟ್ಟಿಗೆ ಕೂತ್ರೆ ಕತೆ ಮುಗಿಯಿತು. ನಮಗೆ ಅಮೃತರ ಗುರುಗಳು ನಗಬೇಕೋ ಬೇಡೋ ಅಂತ ನಮಗೆ ಅದು ಕಷ್ಟ. ನಮಗೆ ವಿದ್ಯಾರ್ಥಿಗಳು ಸಣ್ಣವರು, ಆಮ ಹೊಸಬೆಟ್ಟವರು, ಏ ನಿನಗೆ ನಗಲಿಕ್ಕೂ ಆಗೋದಿಲ್ಲ ಮಾರೆ ನಿನಗೆ ಅಂತ ಎಂತೆಂಥ ಮಾತುಗಳು ಈಗ ಅಂತ ಅಂದರೆ ಒಂದು ಬಹಳ ದೊಡ್ಡ ವಿದ್ವಾಂಸರು ಅವರು. ಹೊಸಬೆಟ್ಟು ಬಹಳ ದೊಡ್ಡ ವಿದ್ವಾಂಸರು ಅವರು. ಕನ್ನಡ ಕಾವ್ಯದ ಬಗ್ಗೆ ಯಾವ ಕಾವ್ಯ ಬೇಕಾದರೂ ತೆಗೆದು ಬಾಯಿ ಕಿಸೆಯಿಂದ ತೆಗೆದು ಹೇಳಬಲ್ಲಂಥ ದೊಡ್ಡ ವಿದ್ವತ್ ಇತ್ತು ಅವರಿಗೆ. ಹಾಗಾಗಿ ಅದೆಲ್ಲ ಇತ್ತು ಅದು. ಆದರೆ ಈ ವಿದ್ವತ್ತು ಏನು ಮಾಡ್ತದೆ ಅಂದರೆ, ಎಷ್ಟೋ ಬಾರಿ ಅವರ ವಿದ್ವತ್ತು ಎಷ್ಟು ಆಳವಾಗಿರ್ತದೆ ಅಂತಂದರೆ, ನೀವು ಏನು ಕೊಟ್ಟರು ಕೂಡ ಅದು ವಿದ್ವತ್ತಿನ ಚೌಕಟ್ಟಿನಲ್ಲೇ ಅದನ್ನು ನೋಡುವಂಥ ಕಮಿಟ್ಮೆಂಟ್, ಬದ್ಧತೆ, ವಿದ್ವತ್ತಿನ ಬದ್ಧತೆ ಇದು ಮಾಡ್ತಾ ಇದ್ರು. ಇದು ಮಾಡ್ತಾ ಇದ್ದಾಗ 60ರ ದಶಕದಲ್ಲಿ ಪ್ರೊಫೆಸರ್ ಹೇಳಿದ್ರು ಅದನ್ನು, 60ರ ದಶಕಕ್ಕೆ ಆಗುವಾಗ ಈ ವಿದ್ವತ್ತಿಗೆ ಇದು ಬಹಳ ದೊಡ್ಡ ವಿದ್ವತ್ತು ಎಂಬುದನ್ನು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಮುಳಿಯ ತಿಮ್ಮಪ್ಪಯ್ಯನವರು ಪಂಪನ ಬಗ್ಗೆ ಪುಸ್ತಕ ಬರೆಯದೇ ಹೋದರೆ ನಾವು 45 ವರ್ಷ ಪಂಪನ ಬಗ್ಗೆ ಪಾಠ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸೇಡಿಯಾಪ್ ಕೃಷ್ಣ ಭಟ್ರು ತುಳು ಅಂತ ಒಂದು ಲೇಖನ ಬರೆಯದೇ ಹೋದರೆ, ತುಳು ಅಂದರೆ ಏನು ಅಂತ ನಮಗೆ ಜಗತ್ತಿನಾದ್ಯಂತ ಬೇರೆ ಬೇರೆ ಕಡೆ ಹೋದಾಗ ಕೇಳುವಾಗ ನಮಗೆ ಉತ್ತರ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಅದರ ಬಗ್ಗೆ ಅದು ಭಾಳ ದೊಡ್ಡ ಒಂದು ಕೊಡುಗೆ ಅದು. ಕುಕ್ಕಿಲ ಕೃಷ್ಣ ಭಟ್ರು ಪಾರ್ಥಿಸುಬ್ಬನ ಬಗ್ಗೆ ಬರೆಯದೇ ಹೋಗಿದ್ರೆ ನಮಗೆ ಯಕ್ಷಗಾನ ಏನು ಹೇಳಬೇಕು ಅಂತೇಳಿ ಗೊತ್ತಿರಲಿಲ್ಲ. ಇದೆಲ್ಲ ನಮ್ಮ ಸಮಸ್ಯೆಗಳು. ಆದರೆ ದೊಡ್ಡ ವಿದ್ವತ್ತು ಈ ವಿದ್ವತ್ತಿಗೆ, ಕರಾವಳಿಯ ವಿದ್ವತ್ತಿಗೆ, ಈ ವಿದ್ವತ್ತಿನ ಕಾರಣಾಂತರದಿಂದ ವಿದ್ವತ್ತಿನ ಹೊರಗಡೆ ಉಳಿದಿದ್ದಂಥ ತುಳು ಸಂಸ್ಕೃತಿಯ ವಿವರಗಳನ್ನು ಜೋಡಿಸಿದ ಬಹಳ ದೊಡ್ಡ ಕೆಲಸ ಮಾಡಿದವರು ಅಮೃತರು. ನೋಡಿ, ಮೆಕೆನ್ಸಿ ಕರಾವಳಿಗೆ ಬಂದು 1792ರಿಂದ ಟಿಪ್ಪುವಿನ ವಿರುದ್ಧ ಕೆಲಸ ಮಾಡಲಿಕ್ಕೆ ಬಂದವನು ಸುಮಾರು ಕೈಫಿಯತ್ತುಗಳನ್ನು ಕಲೆಕ್ಟ್ ಮಾಡಿದ. ಕೈಫಿಯತ್ತು ಉಡುಪಿ ಮಠದ ಬಗ್ಗೆ 8 ಕೈಫಿಯತ್ ಇದೆ. ಕದ್ರಿ ಮಂಜುನಾಥ ದೇವಸ್ಥಾನದ ಬಗ್ಗೆ ಒಂದು ಕೈಫಿಯತ್ ಇದೆ. ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದ ಬಗ್ಗೆ ಒಂದು ಕೈಫಿಯತ್ ಇದೆ. ಆಮೇಲೆ ಅದು ಯಾವುದೋ ಶಂಕರನಾರಾಯಣ ದೇವಸ್ಥಾನದ ಬಗ್ಗೆ ಒಂದು ಕೈಫಿಯತ್ ಇದೆ. ಎಲ್ಲ ಕೈಫಿಯತ್ತುಗಳನ್ನು ಅದು ಒಂದು ಒಂದು ಒಳ್ಳೆಯ ಸಂಗ್ರಹ ಅದು. ಆದರೆ ಆ ಕಾಲದಲ್ಲಿ ಜನಪ್ರಿಯವಾಗಿದ್ದಂಥ ಭೂತಾರಾಧನೆ ಮೇಲೆ ಒಂದು ಕೈಫಿಯತ್ ಇಲ್ಲ. ಆ ಕಾಲದಲ್ಲಿ ಪಾರ್ಥಿಸುಬ್ಬಯ್ಯ ಅದಕ್ಕಿಂತ ಮೊದಲೇ ಬರೆದು ಯಕ್ಷಗಾನ ಜನಪ್ರಿಯವಾಗಿತ್ತು. ಯಕ್ಷಗಾನದ ಮೇಲೆ ಒಂದು ಕೈಫಿಯತ್ತು ಕೂಡ ಇಲ್ಲ. ಅಂದರೆ ನಮ್ಮ ವಿದ್ವತ್ತು ಲೋಕದ ಚರ್ಚೆಗೆ ಒಂದು ಸಣ್ಣ ಮಿತಿ ಅಂತ ಹೇಳೋದು ಅಥವಾ ಅದೇನೋ ಒಂದು

ಸಂಪೂರ್ಣ ಚಿತ್ರ ಸಿಕ್ಕಿದಾಗಾಯ್ತು ನೋಡಿ, ಇಲ್ಲದ್ರೆ ಒಂದು ಪಾರ್ಶ್ವಿಕವಾಗ್ತಾ ಇತ್ತು. ಈ ದೊಡ್ಡ ಕೆಲಸವನ್ನು ಅಮೃತರು ಮಾಡಿದ್ರು. ಅವರು ಒಂದು ಒಂದು ಬಹಳ ಒಳ್ಳೆ ಉದಾಹರಣೆ ಯಾವುದು ಅಂತಂದ್ರೆ, ಒಂದು ಭಾಷೆ ಮೇಲೆ ಬರೀತಾರೆ ಅವರು, ಭಾಷೆ ಮೇಲೆ, ಲ್ಯಾಂಗ್ವೇಜ್ ಮೇಲೆ. ನಾನು ಅದನ್ನು ಇತ್ತೀಚೆಗೆ ಸ್ವಲ್ಪ ಎಲಾಬರೇಟ್ ಮಾಡಿ ಒಂದು ಲೇಖನ ಬರೆದೆ, ಅದು ಅಮೃತರಿಂದ ನನಗೆ ಪ್ರೇರಣೆ ಸಿಕ್ಕಿದ್ದು. ಅದು ಯಾವುದು ಅಂತಂದ್ರೆ, ಈಗ ಭಾಷೆ, ಈಗ ಧಾರ್ಮಿಕ ಭಾಷೆ ಅಂತ ಇದೆ. ಜೋಶಿ ಅವರು ಇದರ ಬಗ್ಗೆ ಅಧಿಕೃತವಾಗಿ ಮಾತಾಡಬಲ್ಲವರು. ನಾನು ಆಗಾಗ ಫೋನ್ ಗಿನ್ ಮಾತಾಡ್ತಾ ಇರ್ತಾನೆ. ಅದು ಬಹಳ ದೊಡ್ಡ ಎತ್ತರಕ್ಕೆ ಏರಿದ ವ್ಯಕ್ತಿ ಅವರು. ಈ ಧಾರ್ಮಿಕ ಭಾಷೆ ನಾವು ನೀವು ಮಾತಾಡುವ ಭಾಷೆ ಆದರೆ, ಅದೇ ಆದರೆ ಅದು ಧಾರ್ಮಿಕ ಭಾಷೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಎತ್ತರಕ್ಕೆ ಇರಬೇಕು, ಒಂದು ಎತ್ತರಕ್ಕೆ ಏರಬೇಕು. ಅಂದರೆ ಇಟ್ ಹ್ಯಾಸ್ ಟು ಒಂದು ಒಂದು ನೆಗೆಟಿವ್, ಒಂದು ನೆಗೆತ ಬೇಕದಕ್ಕೆ, ಬೇರೆ ಲೆವೆಲ್ಗೆ ಒಂದು ಹೋಗಬೇಕು. ಅದು ಒಂದು. ಎರಡನೇದು ಧಾರ್ಮಿಕ ಭಾಷೆ ಆದ್ದರಿಂದ ಅದಕ್ಕೆ ಒಂದು ಪಾವಿತ್ರ್ಯ ಕೊಡಬೇಕು. ಒಂದು ಒಂದು ಒಂದು ಪಾವಿತ್ರ್ಯ ಇಲ್ಲದಿದ್ದರೆ ಆ ಭಾಷೆ ಅದು ಧಾರ್ಮಿಕ ಭಾಷೆ ಆಗುವುದಿಲ್ಲ. ಈಗ ದೇವರು ಅಮೂರ್ತ ದೇವರು, ಅಮೂರ್ತವಾದ ದೇವರನ್ನು ನೀವು ಮೂರ್ತವಾದ ಭಾಷೆಯಲ್ಲಿ ಹೇಳುವುದು ಹೇಗೆ? ಬಹಳ ಚಾಲೆಂಜಿಂಗ್ ಇದು. ಮಂತ್ರಗಳನ್ನು ಕಟ್ಟುವಾಗ ಯಾವ ಭಾಷೆಯನ್ನು ಅಮೂರ್ತ, ನೀವು ಮೂರ್ತವಾದ ಭಾಷೆಯಲ್ಲಿ ಅಮೂರ್ತವಾದನ್ನು ಹೇಳುವುದು ಹೇಗೆ ಎಂಬುದೇ ಸಮಸ್ಯೆ. ಭೂತ ಜನಸ್ಥಿತಿಗೆ ಈತ ಕಾರಣ, ಈತಂಗಿಲ್ಲ ಕಾರಣ ಅಂತ ಕುಮಾರವ್ಯಾಸ ಹೇಳಿ ಕೈ ತೊಳ್ಕೊಂಡ್ಬಿಟ್ಟ. ಸುಲಭ, ಅವ ಏನು ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಆದರೆ ಭೂತ ಜನಸ್ಥಿತಿಗೆ ಈತ ಕಾರಣ ಕೃಷ್ಣ. ಹಾಗಾದ್ರೆ ಕೇಳ್ತಾರೆ ನಮ್ಮ ಪ್ರಕಾಶ್ ಚಂದ್ರ ಶಿಶಲ ಅಂತವ್ರು, ಹಾಗಾದ್ರೆ ಈತಂಗೆ ಯಾರು ಕಾರಣ? ಈತಂಗೆ ಇಲ್ಲ ಕಾರಣ ಅಂತ ಹೇಳಿ ತಪ್ಪಿಸಿಬಿಟ್ಟ, ಬಚಾವ್ ಆಗ್ಬಿಟ್ಟ. ಈ ತರ ಈ ಈ ಪಾವಿತ್ರ್ಯದ ಭಾಷೆ, ಅದರ ಪರಿಭಾಷೆಗಳು, ಅದನ್ನು ಹೇಳುವ ಕ್ರಮ, ಅದನ್ನು ಉಚ್ಚರಿಸುವ ಕ್ರಮ, ಅದು ನಾವು ನೀವು ಮಾತಾಡುವ ಭಾಷೆಗಿಂತ ಸ್ವಲ್ಪ ಬೇರೆ ಆಗ್ಲೇಬೇಕದು. ಇದು ಧಾರ್ಮಿಕ ಭಾಷೆಯ ಗುಣ. ಇದು ಹೌದಾಗಿದ್ರೆ ಭೂತಾರಾಧನೆಯಲ್ಲಿ ಮಾಡಿಕೊಳ್ಳುವ ಪ್ರಾರ್ಥನೆ, ಪತ್ತು ಕುಡ್ದಿನ ತಂಟು ಮುತ್ತುಂಡಿಗೆಂದು ಹಿರಿಯರ್ ಮಲ್ತಿ ಕಟ್ಟು ಎಂಕಲ ದಾಳ ತೆರೆಯಂದಿ ನರಮಲ್ಲು ನಿಕಲ ಮಾಮಲ್ಲ ಸತ್ಯಲು ಇತ್ತೆ ನಮ್ಮ ಮಲ್ತಿ ಓಮುಡು ಗೋತಿ ಗೊಗ್ಗುರುಡು ಬಳಸಿ ಬಸಾನಡು ಸುಭನ ಅಶುಭನ ಉರಿಯೋ ತಿರಿಯೋ ಅನ್ನಂಕು ಪನಿಯರವಲ್ಲಿ ನೇಮದ ಹೆಚ್ಚಿಗೆ ಉಂತಿನ ಪತಿಮಾನಿ ವಿತ್ತು ಮುಕ್ಕಾಲು ಮೂಜುಗಳಿಗೆ ವಯಸ್ಸಾದು ಪೊರ್ಲು ದನಾಲ ಅಭಯನು ಕೊರ್ದು. ಈ ಇದು ಯಾವ ಭಾಷೆ? ಇದು ಇದು ಧಾರ್ಮಿಕ ಭಾಷೆ ಹೌದಾ? ಭೂತಕ್ಕೆ ಈಗ ಭೂತಕ್ಕೆ ಎಣ್ಣೆ ಬುಳ್ಯ ಕೊರ್ನಾಗ ಎಣ್ಣೆ ಬುಳ್ಯ ಕೊಡುವಾಗ ಹೇಳಿಕೊಳ್ಬೇಕಲ್ಲ ನಾವು, ಇದು ಯಾವ ಭಾಷೆ? ಇದು ಅಲ್ಲಿ ತುಳು, ಯಾವ ತುಳು ಬಳಕೆಯಾಗ್ತದೆ? ಮತ್ತೆ ಅಲ್ಲಿ ಬಳಕೆಯಾಗುವ ತುಳು ನಾವು ನೀವು ಮಾತನಾಡುವ ಸಾಮಾನ್ಯ ತುಳುವಿಗಿಂತ ಹೇಗೆ ಭಿನ್ನ ಆಗ್ತದೆ ಎಂಬುದನ್ನು ಚರ್ಚೆ ಮಾಡಿದ ಅಮೃತರು ಕೊನೆಗೆ ಹೇಳ್ತಾರೆ, ತುಳುವಿನಲ್ಲಿ ಇರುವುದು ಕೂಡ ಧಾರ್ಮಿಕ ಭಾಷೆಯೇ. ಇದು ಬಹಳ ದೊಡ್ಡ ಸ್ಟೇಟ್ಮೆಂಟ್. ಇದು ನಮ್ಮಲ್ಲಿ ಸಂಸ್ಕೃತದಲ್ಲಿ ಹೇಳಿದ್ದು ಮಾತ್ರ ಧಾರ್ಮಿಕ ಭಾಷೆ ಎಂಬ ಒಂದು ಭಾವನೆ ಜನಪ್ರಿಯವಾಗಿದ್ದಾಗ, ಯಾಕಂದ್ರೆ ಯಕ್ಷಗಾನಕ್ಕೆ ಬಂದಾಗ ಒಂದು ಬಂತು, ನೀವೆಲ್ಲ ಅದನ್ನು ವಿರೋಧ ಮಾಡಲಿಲ್ಲ, ಆದರೆ ಕೆಲವರು ಹೇಳಿದರು ಶ್ರೀರಾಮ ಎಂಥದ್ದು ತುಳುವಲ್ಲಿ ಮಾತಾಡೋದು ಅಂತ. ಆವಾಗ ಇದು 79-80 ನಾವೆಲ್ಲ ಸಕ್ರಿಯವಾಗಿದ್ದೀವಿ. ಆಗ ಚಂದ್ರಶೇಖರ ದಾಮಲೆ ನಾವೆಲ್ಲ ತೆಂಕುತಿಟ್ಟು ಯಕ್ಷಗಾನ ಹಿತರಕ್ಷಣಾ ಸಮಿತಿ ಎಲ್ಲ ಕರ್ಕೊಂಡು ದೊಡ್ಡ ತುಳು ಆವಾಗ ಬಂದಾಗ ದೊಡ್ಡ ಗಲಾಟೆ ಮಾಡಿದಾಗ ಅಮೃತರು ಒಮ್ಮೆ ನನ್ನನ್ನು ಕರೆದು ಸರಿ ಬೈದರು ನನಗೆ, ಎಂಥದ್ದು ನೀನು ಮಾತಾಡೋದು, ಎಂಥದ್ದು ಮಾಡೋದು, ಎಂಥದ್ದು ನೀವು ತುಳು ಯಾಕೆ, ನಿಮ್ಮ ರಾಮ ಕನ್ನಡದಲ್ಲಿ ಮಾತಾಡಬಹುದಾದ್ರೆ ತುಳುವಲ್ಲಿ ಯಾಕೆ ಮಾತಾಡಬಾರದು ಅಂತ ಒಂದು ಪ್ರಶ್ನೆ ಕೇಳಿದರು. ನನಗೆ ಆಮೇಲೆ ಸ್ವಲ್ಪ ಜ್ಞಾನೋದಯ ಆಯಿತು, ಮೇಷ್ಟ್ರು ಹೇಳೋದು ಕರೆಕ್ಟ್ ಮಾರ್ರೆ, ಹೌದಲ್ಲ. ಈಗ ಅವನು ಸಂಸ್ಕೃತ ವಾಲ್ಮೀಕಿ ರಾಮಾಯಣದಲ್ಲಿ ಅವನು ಸಂಸ್ಕೃತ ಮಾತಾಡ್ತಾ ಇದ್ದ, ಪಾರ್ಥಿ ಸುಬ್ಬ ಅದನ್ನು ಕನ್ನಡದಲ್ಲಿ ಮಾತಾಡಿಸಿದ, ಇನ್ನು ನಮ್ಮ ಬಂಗಾಡಿ ಅಂತ ಬಂಗಾಡಿ ಸರ್ ಅವರು ಅನಂತರಾಮ್ ಬಂಗಾಡಿ ಅವರು ತುಳುವಲ್ಲಿ ಮಾತಾಡಿಸಿದರು, ಫೈನ್. ಅಥವಾ ಕೃಷ್ಣಾರ್ಜುನ ಕಾಳಗೋ ತುಳುವಿನಲ್ಲಿ ಬರೆದವರು ಕೃಷ್ಣನ ತುಳುವಲ್ಲಿ ಮಾತಾಡಿಸಿದರು. ಅಂದರೆ ಭಾಷೆಯ ಬಗೆಗಿರುವ ಮಡಿವಂತಿಕೆ ಇದೆಯಲ್ಲ, ಅದನ್ನ ಅಮೃತರು ಒಡೆದ್ರು. ಅಟ್ಲೀಸ್ಟ್ ಅದು ಎಷ್ಟು ಅಂದರೆ ನನ್ನ ಮಟ್ಟಿಗೆ ಅದು ಕ್ರಾಂತಿಕಾರಕವಾದಂಥ. ಹಾಗಾಗಿ ಇವತ್ತಿಗೂ ಕೂಡ ಆ ಲೇಖನ ಭಾಷೆಯ ಬಗ್ಗೆ ಅವರು ಹೇಳಿದ್ದು, ಧಾರ್ಮಿಕ ಅಂದರೆ ಮಂತ್ರಕ್ಕೆ ಭಾಷಾ ಬಂಧನವಿಲ್ಲ ಎಂಬ ಮಾತನ್ನು ಹೇಳ್ತಾರೆ. ಆದರೆ ಹಾಗೆ ಹೇಳುವಾಗ ಮಂತ್ರಕ್ಕೆ ಭಾಷಾ ಅಂದರೆ ಇದು ಇಲ್ಲ, ಅದರ ಗುಣಗಳನ್ನು ಹೇಳಿ ತುಳುವಿನಲ್ಲಿ ಕೂಡ ಇದ್ದರೆ ಇದು ಕೂಡ ಒಂದು ಮಾಂತ್ರಿಕ ಭಾಷೆ ಅಂತ ಹೇಳಿದ ಒಂದು ಲೇಖನ 86-87 ಬರೆದ್ರಲ್ಲ ಅವರು, ಬಹಳ ಅದ್ಭುತವಾದ ಲೇಖನ. ಕೊನೆಯದಾಗಿ ಅವರ ತುಳುವಿನ ಈ ಪ್ರೇಮಕ್ಕೆ ಅದರೆಲ್ಲ ವಿವರಗಳನ್ನು ಹೇಳೋಕ್ಕೋಗಲ್ಲ ನಾನು. ಅವರಿಗೆ ಈ ತುಳು ನಾಟಕಗಳು ಬಂದಾಗ ಪ್ರೊಫೆಸರ್ ವಿವೇಕರು ಹೇಳಿ ತುಳು ನಾಟಕಗಳು ಬಂದಾಗಲೂ ಕೂಡ ಅವರು ನೋಡಿ, ಆಗ ನಮ್ಮಲ್ಲಿ ನಿಮಗೆ ನಾವು ತುಳು ನಾಟಕಗಳನ್ನು ನೋಡಿಕೊಂಡೇ ಬೆಳೆದವರು, ಉಚ್ಚಿರು ನಾವೆಲ್ಲ ಬಲೆ ಚಾಪರ್ಕದಿಂದ ಶುರುವಾದರೆ ನಾನು ಕೆ ಎನ್ ಟೈಲರ್ ಅನೇಕ ನಾಟಕಗಳಲ್ಲಿ ಪಾತ್ರ ಮಾಡಿದ್ದೆ ನಾನು. ಕೆ ಎನ್ ಟೈಲರ್ ಆ ಗುತ್ತಿಗಾರು, ನಮ್ಮ ಊರು ಗುತ್ತಿಗಾರು ಪಂಜದಲ್ಲಿ ಕೆ ಎನ್ ಟೈಲರ್, ನಾನು ಸ್ತ್ರೀವೇಷ, ನಾನು ಸ್ವಲ್ಪ ಮುಖ ಉರುಟಿತ್ತು, ಕಪ್ಪು ಇದ್ದೆ, ಬಣ್ಣ ಹಾಕಿದ್ರೆ ಸರಿ ಅಂಟಿಕೊಳ್ತಿತ್ತು ಅದು.
ಹಾಗಾಗಿ

0: ಏ ಪುರುಷೋತ್ತಮ ಶ್ರೀವೇಶ ಅಂತ ಸರಿ ಅಂತ ಅದರಲ್ಲಿ ಮರಲೇದಿ ಮರಲೇದಿಯಲ್ಲಿ ನಾನು ಮರಲೇದಿ. ಅಯ್ಯೋ ಬೆಳಿಗ್ಗೆ ಮರಲೇದಿ ಬಾವಿಗೆ ಹಾರುವಾಗ ನಾನು ಕೂಗಬೇಕು, ಪ್ರೇಕ್ಷಕರು ಕೂಗಬೇಕು, ಭಾರಿ ವೇಷ, ಭಾರಿ ಕೇನ್ ಟೈಲರ್. ಇದು ತುಳುವಿನ ರಂಗಭೂಮಿಯ ಒಂದು ಮಾದರಿಯನ್ನು ಕೆಎನ್ ಟೈಲರು, ಸಂಜೀವ ದಂಡಿಕೇರಿ ಅಲ್ವಾ, ಸಂಜೀವ ದಂಡಿಕೇರಿ ಇವರೆಲ್ಲ ಬರೆದರು. ಬರೀ ಚೆನ್ನಾಗಿತ್ತು, ಅದು ಪಾಪ್ಯುಲರ್ ಆಗಿತ್ತು, ಥಿಯೇಟರ್ನ ತುಂಬ ಪಾಪ್ಯುಲರ್ ಮಾಡಿತ್ತು. ಆದರೆ ಆ ನಾಟಕಗಳು ತುಳು ಸಂಸ್ಕೃತಿಯನ್ನು ಆಧರಿಸಿಕೊಂಡು ಬೆಳೆದದ್ದು ಕಡಿಮೆ. ಸೊ ಇದು ಸಮಥಿಂಗ್ ವಾಸ್ ಮಿಸ್ಸಿಂಗ್ ಆ ಪಾಪ್ಯುಲರ್ ನಾಟಕಗಳಲ್ಲಿ. ಬಲೆ ಚಾಪರ್ಕದಲ್ಲಿ ನೀವು ನಗ್ತೀರಿ, ದುಡ್ಡು ಕೊಡ್ತೀರಿ, ಅವರಿಗೂ ದುಡ್ಡು ಆಗ್ತದೆ, ಅದೆಲ್ಲ ಆಯ್ತು. ಅದು ಪಾಪ್ಯುಲರ್ ಕಲ್ಚರ್ನ ವಿರೋಧಿ ಅಲ್ಲ ನಾನು, ಅದು ಬೇಕಾಗ್ತದೆ. ಆದರೆ ಅದು ಗೋಂದೋಳು ಅಂತ ನಾಟಕದ ಜೊತೆಗೆ ರಾಯರಾವುತೆ ಅಂತ, ನಾ ರಾಯರಾವುತೆ ಆ್ಯಕ್ಚುಲಿ 16ನೇ ಶತಮಾನದ ಕುಮಾರ ರಾಮನ ರತ್ನಾಜಿಯ ಕಥೆಯ ಒಂದು ರೀ ಅಡಾಪ್ಷನ್. ತುಂಬ ಬ್ಯೂಟಿಫುಲ್ ಆದ ನಾಟಕ ಅದು, ಮೇಸ್ಟ್ ಪ್ರಿಂಟ್ ಮಾಡಿದ್ರೆ ಅದನ್ನು ರಾಯರಾವುತೆ ಇರ್ಬೋದು. ಇದು ಏನು ಮಾಡಿದೆ ಅಂದರೆ ತುಳು ಸಂಸ್ಕೃತಿಯನ್ನು ಅವರು 1976ರಲ್ಲಿ ತುಳುನಾಡ ಕಲ್ಕುಡೆ ಬರೆದ್ರು. ಅದರಲ್ಲಿ ಬೀರು ಕಲ್ಕುಡದ ವೇಷವನ್ನು ನನ್ನ ಕೈಲಿ ಮಾಡಿಸಿದ್ರು ವಿವೇಕಾನಂದ ಕಾಲೇಜಿನಲ್ಲಿ, ಪುತ್ತೂರು ವಿವೇಕಾನಂದ ಕಾಲೇಜ್. ಬೀರು ಮಗನ ಅಮ್ಮೆ ಅಮ್ಮೆ ಕೆತ್ತಿನ ಗೊಮ್ಮಟನ ತರೆತ ಎಡತ ಮರಗಲುಗಲ ಬಲತ ಮರಗಲುಗಲ ಒಂದು ನೂಲುದಾದ ಹೆಚ್ಚು ಕಮ್ಮಿ ಉಂಡು ಅಮ್ಮೇರೆ ಅಂತ ಹೇಳುವಾಗ ಅಪ್ಪ ಚೂರಿ ಹಾಕೊಂಡು ಸಾಯುವುದು, ಮಗ ಅಳುವುದು, ನಾನು ಆ ವೇಷ ಮಾಡಿದ್ದೆ 76ರಲ್ಲಿ ಮಾಡಿದ್ದೆ. ಆಮೇಲೆ ಅದು ಪ್ರಿಂಟ್ ಆಗಿ ಬಂತು. ಮತ್ತೆ ನೋಡಿ ಅವರು 1978ರಲ್ಲಿ ಈ ಕನ್ನಡ ಯಕ್ಷಗಾನ ಮತ್ತು ತುಳು ಯಕ್ಷಗಾನಗಳು ಹುಟ್ಟಿಕೊಳ್ಳುವ ಒಂದು ಬಿಕ್ಕಟ್ಟಿನ ಕ್ಷಣದಲ್ಲಿ ಅಮೃತರು ಅಮರಶಿಲ್ಪಿ ವೀರಕಲ್ಕೋಡೆ ಬರೆದು ತುಳುಗೊಂದು ಗೌರವ ತಂದುಕೊಟ್ರು ನೋಡಿ ಆ ಯಕ್ಷಗಾನ. ಅದು ಬಹಳ ಅದು ಟ್ರಾನ್ಸ್ಫಾರ್ಮೇಷನ್ಗೆ ತುಂಬ ಒಳ್ಳೆಯ ಎಕ್ಸಾಂಪಲ್ ಅದು. ಆ ಯಕ್ಷಗಾನ ಶುರು ಆಗೋದು ಕನ್ನಡದಲ್ಲಿ, ದೇವಲೋಕದಲ್ಲಿ ಸಾಹೇಬರದಲ್ಲಿ ವೇಷ, ಪ್ರಭಾಕರ ಜೋಶಿ ಅವರದಲ್ಲಿ ವೇಷ ಮಾಡಿದ್ದನ್ನು ಕೂಡ ನೋಡಿದ್ದೆ ನಾನು. ಶ್ರೇಣಿಯವರು ವಿಶ್ವರೂಪನ ಅರ್ಥ ಹೇಳುವುದನ್ನು ನೋಡಿದ್ದೆ ನಾನು. ತುಂಬ ಒಳ್ಳೆಯ ಭಾಗ ಸೆಕೆಂಡ್ ಹಾಫ್ ತುಳು ನೋಡಿ, ಕನ್ನಡದಲ್ಲೇ ಆರಂಭವಾಗಿ ತುಳುವಿನಲ್ಲಿ ಕೊನೆಯಾಗುವ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ, ಅದು 78-79ರಲ್ಲಿ ಅಮೃತರು ಅಮರಶಿಲ್ಪಿ ವೀರಕಲ್ಕೋಡದಲ್ಲಿ ಬರೆದರು. ನಾನು ಕನೀ ಅಂದರೆ ಒಂದು 10 ಸರ್ತಿ ನೋಡಿದ್ದೇನೆ ಅದನ್ನು. ಸುರತ್ಕಲ್ ಮೇಳದವರು ತೊಕ್ಕೊಟ್ಟಿನಲ್ಲಿ ಆಡಿದ ಆಟ ನೋಡಿದ್ದು ನಾನು, ಆಗ ಮಂಗಳೂರು ಯೂನಿವರ್ಸಿಟಿಲಿದ್ದೆ. ಅದು ಬಹುಶಃ ನಾನು ನೋಡಿದ ಕೊನೆಯ ಅಮರಶಿಲ್ಪಿ ವೀರಕಲ್ಕೋಡ. ಅಂದರೆ ಅಮೃತರಿಗೆ ತುಳು ಸಂಸ್ಕೃತಿಯನ್ನು ಯಕ್ಷಗಾನದ ಮೂಲಕ, ಲೇಖನಗಳ ಮೂಲಕ, ಹಾಡುಗಳ ಮೂಲಕ, ಮಂತ್ರಗಳ ಮೂಲಕ, ನಾಟಕಗಳ ಮೂಲಕ, ಸಂಶೋಧನೆಗಳ ಮೂಲಕ ಎತ್ತರಿಸಬೇಕು ಎಂಬ ಒಂದು ಒಂದು ಧೋರಣೆ, ಮತ್ತು ಆ ಧೋರಣೆಯನ್ನು ಸಮರ್ಥಿಸಿಕೊಳ್ಳಬಲ್ಲಂತ ಒಂದು ತಾತ್ವಿಕ ಹಿನ್ನೆಲೆ, ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಲ್ಲ, ಅದು ಭಾಳ ಗಟ್ಟಿಯಾಗಿತ್ತು. ಅದನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಜೀವನದ ಕೊನೆವರೆಗೆ ಅವರು ಅದನ್ನು ಮಾಡ್ತಾ ಇದ್ರು. ಯಕ್ಷಗಾನ ನಾನು ಹೆಚ್ಚು ಹೇಳೋದಲ್ಲ ಮುಂದೆ ಇದೆ. ಆದರೆ ಅವರು 79ರಲ್ಲಿ ಅದನ್ನು ಮಾಡಿದ್ರು. ಆಮೇಲೆ ಧರ್ಮಸ್ಥಳ ಮೇಳಕ್ಕೆ ಅವರು ಸುಮಾರು 15 ಯಕ್ಷಗಾನ ಅಂದರೆ ಪ್ರಸಂಗ ಜಾಸ್ತಿನೇ ಬರೆದ್ರು. ಆದರೆ ನಾನಿದನ್ನು ಹಿಂದೆ ಒಂದು ಸಾರಿ ಗೋವಿಂದ ಭಟ್ರು ಮತ್ತು ಕುಂಬಳೆ ಸುಂದರರಿಗೆ ಒಂದು ಅಭಿನಂದನಾ ಗ್ರಂಥ ಮಾಡುವಾಗ ನಾನೊಂದು ಮಾತು ಹೇಳಿದೆ. ಈಗಲೂ ಕೂಡ ಆ ಮಾತನ್ನು ಹೇಳಬೇಕು ಅಂತ ಅನ್ನಿಸ್ತದೆ ನನಗೆ. ಯಾಕಂದರೆ 70ರ ದಶಕದ ಯಕ್ಷಗಾನ ಸುವರ್ಣಯುಗ ಅಂತ, ಯಕ್ಷಗಾನದ ಸುವರ್ಣಯುಗ ಅಂತ. ಶ್ರೇಣಿಯವರು ವೇಷ ಮಾಡ್ತಾ ಇದ್ರು, ಸೂರ್ಯಕುಮಾರ್ ಗೋವಿಂದ ಭಟ್ರು ವೇಷ ಮಾಡ್ತಾ ಇದ್ರು, ತಾರಾನಾಥ ಬಲ್ಯಾಯ ವೇಷ ಮಾಡ್ತಾ ಇದ್ರು, ಕಡತೊಕ್ಕದವರು ಹಾಡ್ತಾ ಇದ್ರು. ಆಮೇಲೆ ಬೇರೆ ಬೇರೆ ಮೇಳಗಳಲ್ಲಿ ಅತ್ಯದ್ಭುತ ಕಲಾವಿದರುಗಳಿದ್ರು. ಧರ್ಮಸ್ಥಳ ಮೇಳಕ್ಕೆ ಅಮೃತರು ಬರೆದ ಪ್ರಸಂಗ ಮಹಾರಥಿ ಕರ್ಣ, ಭುವನದ ಭಾಗ್ಯ, ಭುವನ ಭಾಗ್ಯ, ಮಹಾಶುರ ಭೌಮಾಸುರ, ಅಂದ್ರೆ ಅಮೃತರಿಗೆ ಒಂದು ಐಡಿಯಾ ಇತ್ತು ಧರ್ಮಸ್ಥಳ ಮೇಳದಲ್ಲಿ ಯಾವ ಕಲಾವಿದರು ಇದ್ದಾರೆ. ನಾನು ಒಂದ್ಸರಿ ಕೇಳಿದಾಗ ಹೇಳಿದ್ರು, ಹಾ ಅವರಿಗೋಸ್ಕರ ಬರೆಯುವುದಿಲ್ಲ ನಾನು, ಯಾಕಂದ್ರೆ ಧರ್ಮಸ್ಥಳ ಮೇಳದವರು ಆಡದಿದ್ರೆ ನನ್ನ ಯಕ್ಷಗಾನವನ್ನು ಬೇರೆಯವರು ಕೂಡ ಆಡಬೇಕಲ್ಲ. ಆದರೆ ಧರ್ಮಸ್ಥಳ ಮೇಳದಲ್ಲಿ ಇಂಥ ಕಲಾವಿದರು ಇದ್ದಾರೆ ಎಂಬುದನ್ನು ಗಮನಿಸಿ ಅವರಿಗೆ ಅನುಕೂಲ. ಈಗ ಉದಾಹರಣೆಗೆ ಸಾಮುಗರಿದ್ದರು, ವಾಸುದೇವ ಸಾಮುಗ ಯಕ್ಷಗಾನದ ಅಸಾಮಾನ್ಯ ಪ್ರತಿಭಾವಂತ. ಆದರೆ ಆ ಪ್ರತಿಭೆ ಒಂದು ಒಂದು ಒಂದು ಒಂದು ವಿಚಿತ್ರ ಪ್ರತಿಭೆ, ಒಂದು ವಿಚಿತ್ರ ಪ್ರತಿಭೆ ಅದು. ಅದನ್ನು ಆ ಪ್ರತಿ ಈಗ ಗೋವಿಂದ ಭಟ್ರ ಪ್ರತಿಭೆ ಅದು ಬೇರೆ, ವಾಸುದೇವ ಸಾಮಗ್ರ ಪ್ರತಿಭೆ ಅದು ಬೇರೆ, ಒಂದು ವಿಚಿತ್ರ ಪ್ರತಿಭೆ. ಈ ವಿಚಿತ್ರ ಪ್ರತಿಭೆಗೆ ವಿಚಿತ್ರವಾದಂಥ ಒಂದು ಕ್ಯಾರೆಕ್ಟರ್ನ ನಿರ್ಮಾಣ ಮಾಡಿದರೆ ರಂಗಭೂಮಿಯಲ್ಲಿ ಅದಕ್ಕಿಂತ ಅದ್ಭುತವೇ ಬೇರೆ ಇಲ್ಲ. ಹಾಗಾಗಿ ಕಾಯಕಲ್ಪ, ತ್ರಿಪುರ ಮತನ, ಕುಂಬಳೆ ಸುಂದರಾಯರಿದ್ದರು. ತ್ರಿಪುರ ಮತನದಲ್ಲಿ ಕುಂಬಳೆ ಸುಂದರಾಯರ ಚಾರುವಾಕ ಇಡೀ ಕರಾವಳಿಯಲ್ಲಿ ಸೆನ್ಸೇಷನ್ ನಿರ್ಮಾಣ ಮಾಡಿತ್ತು. ಮಹಾಶೂರ ಭೌಮಾಸುರದಲ್ಲಿ ಗೋವಿಂದ ಭಟ್ರು ಮಾಡಿದ ಭೌಮಾಸುರ ಪಾತ್ರ ಉಂಟಲ್ಲ, ನಾನಿದನ್ನು ಎಕ್ಸಾಗರೇಷನ್ ಹೇಳ್ತಾ ಇಲ್ಲ, ಶೇಕ್ಸ್ಪಿಯರ್ನ ಯಾವುದೇ ನಾಟಕಗಳಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಅದು ರಂಗಭೂಮಿ ಮೇಲೆ ಕಾಣ್ತಾ ಇತ್ತು. ನಾನೇ ಕಂಡಿದ್ದೇನೆ. ನಾನು ಪ್ರೊಫೆಸರ್ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಮಂಗಳೂರಿಂದ ಬಸ್ ಹತ್ತಿಕೊಂಡು ವಿಟ್ಲಕ್ಕೆ ಹೋಗಿ ಮಹಾಶೂರ ಭೌಮಾಸುರ ನೋಡಿದ್ದೆ ನಾನು. ಅದು ಎಷ್ಟು ಇಂಪ್ರೆಸ್ ಆಯ್ತು ಅಂತಂದ್ರೆ, ಎರಡು ದಿವಸ ಬಿಟ್ಟು ಮತ್ತೆ ಬಂಟ್ವಾಳಕ್ಕೆ ಹೋಗಿ ಅದೇ ಮಹಿಷಾಸುರನ್ನು ನೋಡಿದೆ. ಅದ್ರ ಅದು ಎಷ್ಟು ಚೆನ್ನಾಗಿದೆ ಅಂದ್ರೆ, ವರಾಹ ವಿಷ್ಣು ಅಲ್ವಾ ಸರ್, ಆಮೇಲೆ ಭೂಮಿ ತಾಯಿ, ಭೂಮಿ ತಾಯಿಯನ್ನು ರಕ್ಷಿಸುವುದು, ಅಪ್ಪ ವಿಷ್ಣು, ಅಮ್ಮ ಭೂತಾಯಿ, ಇಬ್ಬರು ದೇವತೆಗಳೇ, ಮಗ ಹುಟ್ಟುವಾಗ ನರಕಪಾಲದಲ್ಲಿ ತಲೆ ರಾಕ್ಷಸ. ಗೋವಿಂದ ಭಟ್ರು ರಂಗಭೂಮಿಗೆ ಪ್ರವೇಶ ಮಾಡಿ ಒಂದು ವೇಷ ನೋಡ್ಬೇಕು ನೀವು, ನೆನಪಿದೆ ನನ್ನ ಕಣ್ಣಲ್ಲಿ ಈಗಲೂ ಕುಣಿತಾ ಇದೆ, ಗೋವಿಂದ ಭಟ್ರು ಕುಣಿತಾ ಇರೋದು. ಹಾಕಿ ಬಟ್ಟೆ ಎಲ್ಲ ಹಾಕಿ ಒಂದು ಬಿಳಿ ದೊಗಲೆಯನ್ನು ಕೆಳಗೆ ಇಳಿಸಿಬಿಡುದು, ಸಾರಿ ಕಪ್ಪು ದೊಗಲೆ, ಕಪ್ಪು ದೊಗಲೆ, ಆ ಕಪ್ಪು ದೊಗಲೆ ರಾಕ್ಷಸ ಎಂಬುದಕ್ಕೆ ಒಂದು ಸಂಕೇತ, ಉಳಿದಿದೆಲ್ಲ ಮಾಮೂಲು ವೇಷ. ಅದು ಎಷ್ಟು ಚಂದ ಕಾಣ್ತಿತ್ತು ಅಂತಂದ್ರೆ, ದೇವತೆಗಳು ಅಪ್ಪ ಅಮ್ಮ, ಮಗ ರಾಕ್ಷಸ, ಸಾಯುವುದು ಕೊನೆಗೆ ಅಪ್ಪ ಅಮ್ಮನಿಂದಲೇ, ಕೃಷ್ಣ ಮತ್ತು ಸತ್ಯಭಾಮೆಯಿಂದಲೇ ಸಾಯುವುದು ನರಕಾಸುರ. ಇದು ಅಮೃತರ ಅತ್ಯದ್ಭುತ ಕೊಡುಗೆ. ಆದರೆ ಗಿರೀಶ್ ಕಾರ್ನಾಡರು ಮಾಡಿದಾಗ ಅವರಿಗೆ ಜ್ಞಾನಪೀಠ ಬಂತು, ಶೇಕ್ಸ್ಪಿಯರ್ ಮಾಡಿದಾಗ ಇಂಟರ್ನ್ಯಾಷನಲ್ ರೆಪ್ಯುಟೇಷನ್ ಬಂತು, ಅಮೃತರಂಥವ್ರು ಯಕ್ಷಗಾನದಲ್ಲಿ ಮಾಡಿದಾಗ ನಮಗೆ ಅದನ್ನು ಆ ಮಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ಆಗಲಿಲ್ಲ. ಅದು ಅಮೃತರ ಸಮಸ್ಯೆ ಅಲ್ಲ, ಅದು ನಮ್ಮ ಸಮಸ್ಯೆ. ಸೊ ಹೀಗೆ ಅಮೃತರು ಯಕ್ಷಗಾನಕ್ಕೆ ಕೊಟ್ಟ ಡೈಮೆನ್ಷನ್, ತುಳುಗೆ ಕೊಟ್ಟ ಡೈಮೆನ್ಷನ್, ವೈಚಾರಿಕತೆಯನ್ನು ಮುಂದೆ ತೆಗೆದುಕೊಂಡು ಹೋದ ಡೈಮೆನ್ಷನ್ ಏನಿದೆ, ನನ್ನ ಒಂದು ಕಾಮನ್ ಸೆನ್ಸ್ ಪ್ರಕಾರ ಕರಾವಳಿಯ ಇವತ್ತಿನ ಕರಾವಳಿಯ ಇವತ್ತಿನ ಕರಾವಳಿಗೆ ಮಾರ್ಗದರ್ಶಕವಾಗಬಹುದಾದ, ಇನ್ನು ಮುಂದಿನ ಒಂದು ಶತಮಾನಗಳ ಕಾಲ, ಒಂದು 100 ವರ್ಷಗಳ ಕಾಲ ನಮ್ಮ ನಿಮ್ಮಂಥವರಿಗೆ ಮಾರ್ಗದರ್ಶನ ಮಾಡಬಲ್ಲ ಮುನ್ನೋಟವಿರುವ, ಮುನ್ನೋಟ ಇದ್ದ ಲೇಖಕ ಅಮೃತರು. ಅವರು ನನ್ನ ಗುರುಗಳಾಗಿದ್ದರು, ನನ್ನ ಸ್ನೇಹಿತರಾಗಿದ್ದರು. ನನ್ನ ಕಾಗೆ ಮುಟ್ಟಿದ ನೀರು ಬಂದಾಗ ಅದೊಂದು ಫೋಟೋ ಕಳಿಸಿದ್ರು ನನಗೆ, ಬಹುಶಃ ರಾಜಿ ಕಳಿಸಿದ್ರು. ಮನೆಯಲ್ಲಿ ಆ ಪುಸ್ತಕ ಬಂದ ತಕ್ಷಣ ಓದಿದ್ದಾರೆ ಅವರು, ಅದು ನನಗೆ ಒಂದು ಪತ್ರ ಕೂಡ ಬರೆದ್ರು. ಆದರೆ ಆ ಪುಸ್ತಕವನ್ನು ಇಟ್ಟು ಹೀಗೆ ಹೀಗೆ ನೋಡಿ, ಅದು ಒಂದು ಗುರುಗಳು ಸೆಲೆಬ್ರೇಟ್ ಮಾಡೋದಂದ್ರೆ ಸಮಥಿಂಗ್ ಅಮೇಝಿಂಗ್ ಅಂತ ಹೇಳುದು. ನಾನು ಡೆಲ್ಲಿಯ ನನ್ನ ಜೆಎನ್ಯುನ ಫ್ರೆಂಡ್ಗಳಿಗೆ ಹೋಗ, ಅವ್ರು ಬಹಳ ಇಸ್ ಇಟ್ ಟ್ರೂ, ಇದು ಹಿಂಗೆ ಆಗ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದರು. ನಾನು ಹೇಳಿದ್ದೆ ವಾಟ್ ಇಸ್ ಇಟ್, ಅವರು ಫೋಟೋ ಫೋಟೋ ಪುಸ್ತಕ ಹಿಂಗೆ ಇಟ್ಕೊಂಡು, ನರ್ಮದಾ ಮೇಡಮ್ ಅನ್ನ ಪಕ್ಕ ರಾಜಿ, ಆಮೇಲೆ ನಮ್ಮ ಎಲ್ಲರೂ ಮಕ್ಕಳದು, ಆಮೇಲೆ ಎಲ್ಲರನ್ನು ಸುತ್ತ ಮೊಮ್ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು. ಅಂದರೆ ಹಿ ಸೆಲೆಬ್ರೇಟೆಡ್ ಮೈ ಬುಕ್ ವಿತ್ ಹಿಸ್ ಫ್ಯಾಮಿಲಿ. ಒಬ್ಬ ಗುರು ಎಲ್ಲ ಫ್ಯಾಮಿಲಿ ಅವರು ಜಚ್ಕೊಂಡು ನಾನು ಬರೆದ ಒಂದು, ಅದು ಮಹಾಪುಸ್ತಕ ಏನೂ ಅಲ್ಲ, ಎಲ್ರಿಗೂ ಗೊತ್ತಿದೆ, ಅದು ಶಿಷ್ಯನ ಮೇಲೆ ಅವರಿಗಿರುವ ಪ್ರೀತಿ. ಅದು ಪುಸ್ತಕ ಅದ್ಭುತ ಪುಸ್ತಕ ಅಂತ ಅಲ್ಲ, ಪ್ರೀತಿ. ಅದು ಇಂಥ ಪ್ರೀತಿ ಪಡೆದ ನಾವು ಧನ್ಯರು. ಇವತ್ತು ನನಗೆ ಅವರ ಫೋಟೋಕ್ಕೆ ದೀಪ ಉರಿಸುವಾಗ ತುಂಬ ನೆನಪಾಯಿತು, ಕ್ಷಮಿಸಿ. ನಮಸ್ಕಾರ.
1: ಇಷ್ಟವರೆಗೆ ಅಮೃತಾನುಸಂಧಾನದಲ್ಲಿ ಮಾತನಾಡಿದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM. ಬಣ್ಣ

ಕಲಾವಿದ ಮಾರುಕೂಟ ದೇರ್ಲಕಟ್ಟೆ ಉಳ್ಳಾಲ ತಾಲೂಕು ಇದರ ತರಫಲು ನಡೆದು ಮಕ್ಕಳ ಪಡಿಪುಲು ಉಮ್ಮ ಅಬ್ಬರೇ ಜವಾಬ್ದಾರಿ ಈ ಓರ್ ಚರ್ಚಾಗೋಷ್ಠಿ ಕಾರ್ಯಕ್ರಮ ಪ್ರಸಾರ ಐತೆ. ಈ ಚರ್ಚಾಗೋಷ್ಠಿಯಲ್ಲಿ ಭಾಗವಹಿಸಿಯಂಗ ಕನೀಜಾ ಫಾತಿಮಾ, ಶಮೀಮಾ ಕುತ್ತ, ರೈಹಾನ ವಿಕೆ ಸಚ್ಚೇರಿಪೇಟೆ, ರಹಮತ್ ಮನ್ಸೂರ್, ಒಮೇರಾ ಬಾನು, ಸಂಶುದ್ದೀನ್ ಮಡಿಕೇರಿ, ಅಬ್ದುಲ್ ರಹಮಾನ್ ಕುತ್ತೂರು, ಅಬ್ದುಲ್ ರಜಾ ಕನಂತಾಡಿ, ಎ ಕೆ ಕುಕ್ಕಿಲ, ಹುಸೇನ್ ಕಾಟಿಪಳ್ಳ. ಇದು ಇಂಡತ್ ಮೈಕಲ್ದ ಪಲಕ ಕಾರ್ಯಕ್ರಮ ಕೇಟೊಂಡಿಕರು. ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ ರಂಗ್ರು ಜೀವನ.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಜ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದೌ, ಎಂಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ ಕೊನೆಯ ಕಂತು.

0: ಎಂತ ನನಗಾನೆ ಎಣ್ಣ ಬಾರಿ ನಿನ್ನ ತಿಂಗಳಿಗೆ ನೀವು ನೋಡ ನಿಕ್ಕೆ ಸಣ್ಣ ಮೇಲೆ ಪಾಲನೆ ನಿಕ್ಕೆ ಓ ದೇವರೇನೆ ನಿಕ್ಕೆ ಬೆದಿನ ಬಾರಿ ನೀವು ಯೋಗ್ಯತೆ ಇದ್ದೀನಿಕ್ಕೆ ಎಣ್ಣ ಬಾರಿ ಬರೋದು ಮಾನ ಬರ ತುಳೆ ತುಳೆ ಅದು ತುಳೆ ಈ ನಮ್ಮ ಬಾರಿ ಬರೋದು ಮಾನ ಅವರೇ ಸಣ್ಣ ನೀರು ಬಯರೆ
1: ಶ್ರೀಮತಿ ದುಃಖ ಮಾಡ್ಬೇಡ ನಿನ್ನ ವರ್ತನೆ ರಕ್ತ ಸೋಲಿತಾನೆ ಬಾತು ಅಂತ ಬಾಲನ್ನು ಕೊಂಡಾಟ ಮಾಡ್ಬಿಟ್ಟು ತಪ್ಪು.

0: ಇದಕ್ಕೆ ನಿನ್ನ ಬಾಲನ್ ಹೊರಿಕೊಂಡ್ರೆ ತೀರ್ತಿದ್ದಿ. ಭಾಗ್ಯಹೀನರಾಯಣಂತನ ನಮ. ಈ ಆ ಬಾಲನ್ ದಾರಿ ಮುಟ್ಟರೆ ಪೋಲಿತನು ಆ ಬಾಲನ ಮುಟ್ಟಿನ ಯೋಗ ಭಾಗ್ಯ ನಂಜಿ.
1: ಕೈಟು ಬರ್ತಿನವನ್ನೇ ಒಂದು ತಪ್ಪು ಬಾಯಿ ಬರ್ತಿನಕ್ಕೆ ತಿಳಿಯಲ್ಲಿ ಎಂತ ಬಾಲೆ ನಾನು ಮುಕ್ಕು ತಿಂದಿನಲ್ಲಿ ಕೊಟ್ಟಾದ ಅಲ್ಲ ಬಾಯ ಅಲ್ಲ ನಾರಾಯಣ ಆ ಪಾತ್ರ ಬರ್ತದಂತೆ.
0: ಸಮಾಧಾನ
1: ಸಮಾಧಾನ
0: ಮಲ್ತನು ಇತ್ತೆ ಸಮಾಧಾನನೇ ಪ್ರಾಮುಖ್ಯ. ದೇವರು ನಮ್ಮ ಹಣಿಟಿಂಚ ಬರೆದಿತ್ತಿಲ್ಲ ಇಲ್ಲಿ ತಪ್ಪ ಯಾರಿಕ್ ಯಾನ್ ಬಾಲೆ ತೆಂಕಿ ಬಾಲೆ ದೇವರು ನಮ್ಮ ಹಣೆ ಟಾತೆ ಬರೀತೀನಿ ಬಲಪು

0: ಮಾತಾಡ್ತಾ ಇದೆ. ಕಣ್ಣು ಕಟ್ಟಿರ್ನ ಕರ್ಮ
1: ಯಥಾರ್ಥ ವಿಚಾರ ಆಲೋಚನೆ ಮಾಡ್ಕೋ. ಆ ಬಾಲೆ ಏರ್ನ ಬಾಲೆ
0: ಬಾಲೆ ಅಲ್ಲೇ ಇತ್ತ
1: ಅಲ್ಲ ಬಾಲೆ ನಾಳೆ ಮುಖ್ಯಮಂತ್ರಿ ನಾನ ಇತ್ತ ಆಲೆಗೆ ಅಲ್ಲನೇ ಬಾಲೆ ಅಂದ್ ಗೊತ್ತಾನು ನಾನ ಈ ಬಾಲೆ ಬಿಕ್ಕುಂಡ
0: ಅವ ಎಂಚ ಗೊತ್ತಾಪ್ನೆ ಬೋಡತ್ತ ಎಂಚ ಗೊತ್ತಾಪ್ನಣ್ಣ ಎರಡತ್ತ ಬಾಲೆ ಉಳಾಯಿನಿ
1: ಅವಾಗ ಸತ್ಯ ಸಂಗತಿ ನಿನ್ನ ಇನಿ ಮುಟ್ಟ ಬಂತೀನಿ ಬಂದ ಬಗ್ಗೆ
0: ಎಂಜಿನ
1: ಯಾವ ಬಾಲೆ ಹೊಣೋದು ಬಂದಣ
0: ಅಂದಿ
1: ಯಾನ್ ಮುಸ್ಕು ಮಾಡೋದು ಭಯಣ
0: ವಾರಿ
1: ಹೊಣೆಯ ಮಿಕ್ಕಿ ಎದುರ್ದಿಕ್ಕೆ ಅಂದಪ್ಪ
0: ಓದೇವರೇ ಇತ್ತ ಬಂಡರಿ
1: ಎದುರ್ದಿಕ್ಕಿನ ಮಾತ್ರ ಈ ಪುನಃ ತೈತನ ಬಾಲೆ ನಾನು ಹೊತ್ತು ಓದಿದ್ದ
0: ಅಂದಿ
1: ಹೌದಾದದ್ ಕೇಳಿ ಯಥಾರ್ಥ ವಿಷಯ
0: ಅಯ್ಯೋ
1: ಆಯನೇ ತನ್ನ ಕೈಯಾರೆ ಬಾಲಿನ ಕೊಡತದ ಕೊರಿ ಆನ ಬಾಲಿನ ಕೊಡ್ತಾನೆ ಆಯನೆಯ ಆಲೆಗೆ ಪುಟ್ಟದ ಬಾಲೆ ಈ ಬಾಲೆ ಅಂದ್ ಆಲೆಗೆ ಗೊತ್ತು ಚಿನ್ನಾಣಲ್ಲ ಕಣ್ಣರಿಯದಿದ್ದರು ಕರುಳರಿಯದೆ ಆ ಕರ್ಲದ ಸಂಬಂಧ ಒಬ್ಬರು ಗೋಪಣ
0: ಅಂದ
1: ಇತ್ತ ನಿನ್ನ ಬಾಲನ ಎನ್ನ ಪಲಿನ ಬಾಲೆ ಪಣಪುಣ ಮೋಕೆಡ್ ಬತ್ತದಾಲೆ ಅವನು ಪೊರ್ತು ಆನ ಮನಸ್ಸಿಗೆ ಬೇಜಾರಾಪ್ಲಕ್ಕೆ ನಡತ
0: ಸರ್ವನಾಶ ಆದ ಹೋಯ್ತಿರ್ಲಿ ಅಲ್ಲಿ ಉಂದಿತ್ತೆ ವಿಷಯ ನಿಜ ಗೊತ್ತಾಯ್ನೆ ಅಲ್ಲ ಕಂಡನದು ಕಂಡನೆ ಗೊತ್ತಾಯ್ನ ವಿಚಾರ ಒಂದೇದಿರು ಕಣ್ಣ ಬುದ್ಧಿಗಿರಿಗೂ ಗೊತ್ತಾವಂದೆ ಉಪ್ಪುಣಿ ಹುಟ್ಟು ರಟ್ಟ ಅಂದೆ ಉಪ್ಪುಣ ಅಪಗ ನಮ್ಮ ಪರಿಸ್ಥಿತಿ ಒಡೆಗೆತ್ತು ಮುಲ್ಪದ ಅಧಿಕಾರ ಕೊಟ್ಟಾಯ ಗೋಪುಣ ಇದ್ದ ಇಲ್ಲ ಇನ್ನಾಲೋಚನೆ ಮಾಡ್ಕೊಳ್ತಾಯ್ರಿ
1: ಎಲ್ಲ ದಾನೆ ಹಾವು ಪಣಪಣಕ್ಕೆ ಉತ್ತರ ನಮ್ಮಡಿ
0: ಅಂದ
1: ಬಹು ಬತ್ತದ ನಮ್ಮ ಎದುರು ಸಾರ ತಯಾರವರು ಅಂಚಾದಿ ಆ ಅಂಚಿನ ತಪ್ಪು ಕೆಲಸ ಮಲ್ಪಾಯ ಪಡ್ಬೋದು ವಿಶ್ವಾಸ ಇಟ್ಕೊಂಡು
0: ಅವು ಹೆಂಗ್ ಗೊತ್ತಿಜ್ಜಿ ಆ ಎಂಕ ಮಲ್ಪಲ್ಲ ಅಧಿಕಾರ ಕೊಡು ಯಾನ ಪಣ್ಲಿಕ್ಕ ಕೇಂದ್ರ ಮಾಡಿದ್ರಿ ಕೊಯ್ ಭಾಷೆ ಬರ್ಲಿ
1: ಎಲ್ಲ ನಿನ್ನ ಬಿಡ್ತಿ ಯಾನ ಹಿಂಚಿ ಪಡ್ತಾನೆ ಈ ಪಣ್ಣನ ಯಾಪಲ್ ನಡ್ಕೋಜಾನು
0: ಅಂದ
1: ದಾದ ಅವ್ರು
0: ಅಪಗಂಡ ದಾದ ಅವಡು ಈರ್ನ ಮೆಗ್ಗಿಗೆ ಗೊತ್ತ ಅಂತ ವಿಷಯ ಅಲ್ಲೇ ಗೊತ್ತಾರ ಬಲ್ಲಿ ಗೊತ್ತರ ಬಲ್ಲಿ ದಾದ ಬಂದ್ ಕೊಡು ಈರ್ನ ಆಗ ವಿಷಯ ಕೊಡ್ದು ಕೇಳು ಈರ್ನ ಮೆಗ್ಗಿ ಆಗಿ ತಾಯಿ
1: ಅಂಚಿನ ಮೆಕ್ಕೆಯನ್ನು ಪಡೆಯೋದ್ರೆ ಯಾರು ಜನ್ಮ ಬರಬಹುದು
0: ಅಂದ
1: ಅಂಚಿನ ಮೆಕ್ಕೆಗೆ ವಿಷ ಮಾಡಿ ಕೇರೋಣ
0: ನಂಕ ಅಧಿಕಾರ ತಿಳಿ ಕೇರಳೆ
1: ಯಾನುತ್ತ ಇವೆ
0: ಹಂಚಿನ
1: ದೇವತಾ
0: ಅಂದ ಕೆಲ್ಪುಣ್ಯ ಜರ ಕೆಲ್ಪುಣ್ಯ ಜರ ಕೆಲ್ಪುಜನ ಬರ್ಚಿ ಈರ್ನಾಥಕ್ಕೆ ಬದುಕ ಯಾರು ಇತ್ತೆ ಒಂದು ಗುಹೆಲ್ ಆಗಿದೆ ಬಿಡಿ ಯಾರು ಇತ್ತೆ ಉಗಿಯಲ್ಲಾಗಿವೆ ಯಾನ್ ಸೈಪೆ
1: ಎನ್ನ ಬದುಕಿನ ಬಡಿದು ಬಂಡ ಈ ಊರಿಗೆ
0: ಅಂದ
1: ನಿನ್ನ ಅನ್ಬಿಡ್ತಿ ಅನ್ನೋ ವ್ಯವಹಾರ ಬೋಡೆತ್ತಿ ಒವೇನ ಹಂಡಲ ಅವೇನ ಕೇಳು
0: ಅಂದತ
1: ಈ ಬೋಡಿಯೋಸ್ಕರ ಒವೇನ ತ್ಯಾಗ ಮಾಡ್ಕೊಳ್ತಾರೆ
0: ಅಂದತ ಆಲೆನ ಕೆರುಡುಂದಿಜ್ಜಿ ಆಲೆ ತಲ್ಲ ಕೊಂಡು ಒಂಜು ಹೊತ್ತ ಬುಕ್ಕ ನಮ್ಮ ಕೈ ತೊಲ ಆಯ್ತ ಉಪ್ಪುನು ಈರ್ನ ಮೆಗ್ಗಿಯ ಮಾತ್ರ ನಮ್ಮ ಕಣ್ಣದು ಮೂ ಬದುಕದು ಪೆರವಲ್ಲಿ
1: ಒಂದು ಮರೆ ಮರೈತಿ ಕೆರ್ರೆ ಪೋಣ ಒಳ್ಳೆ ಕೆರ್ಪಣ ಪ್ರಯತ್ನ ಬರ್ತ ಅಂದ್ರೆ ಊರ್ ದಕ್ಕಲೆ ಗೊತ್ತವಣ ನೀಡುವರೆ ನಾನು
0: ಸಂಗತಿ ಮಲ್ಪಳೆ ಒಂಜಿ ಪೇರಿಗೆ ಪಣಿತು ವಿಷ ಬಾರದು ಕೊಡ್ತಾಪ್ಪ ಎಂಕ ಈರ ಇಂಚನೆ ಎಂಕೆ ಕೊರ್ಪದ ಅಂದ್ ದಾನೇ ಒಂದೇ ಮನಸ್ ಯಾರು ಮನೆ ಕೇಳ್ಬಾರ ಯಾರು ಇತ್ತೆ ಸೈಪೆ ಸೈಪೆ ಅಂತ ಸೈವೇನೆ ಹೊರಡಿ ಎಂಚೆ ಕೊರ್ಪುಣಿ ಒಂದು ಪಾತ್ರ ಪಾತ್ರ ಕೊರ್ಪು ತಯಾರು ಮಾತ್ರ ಮಾತಾಡ್ ಕೊರ್ಪೆ ಅವನು ಕೊಡೋದು ಕೊರಿಯಾರ ಹತ್ತಿಗೆ ತಗೊಳ್ತಕ್ಕ ಮಾತಿರ್ಬೇಕು.

0: ದಾಟಬೇಕು. ಯಾನೆ ನಿನ್ನ ಮೌಳೆ ಇಟ್ಟು ಒಂದು ಸೆನೆಕ್
1: ಈ ಪ್ರಪಂಚ ನೀರನ್ನು ಕಡೆ ಮುಂದೆ ಯಾರು ಬದುಕೊಡಿ
0: ಬದುಕೊಡು
1: ಬದುಕೊಡಿ ಆ ಬದುಕಿ ಗೋಡೆ ಬದುಕಿ ನನ್ನ ಬದುಕು ಅರ್ಥ ಉಂಡಿ ನೀರಿನ ಕಡೆ ಒಂದು ಈ ಪ್ರಪಂಚ ಬದುಕುನಂತಿನ ಚೈತನ್ಯ ಎಂಕು ಶಕ್ತಿ ಹೆಚ್ಚಿ ನೀರನ್ನು ಕಡೆ ಒಂದು ಯಾರು ಬದುಕು ಎಂಕು ಬಡ್ಚಿ ಆ ಜೀವನ ಎಂಕು ಬಡ್ಚಿ ಆಡುವಂಜಿ ಮಾತಿನ ನೆನಪು ನೀವೆ ಇನ್ನ ಫಲ ಈಗ ಓಡಾದಿ ಈರು ಅಕ್ಕಲು ಕೊರ್ಪುನಂಚಿನ ವಿಷಯ ಇರು ಪರಿಹಾರ ತಯಾರಾದಿಲ್ಲ ಯಾನು ಈ ಪ್ರಪಂಚದ ಯಾನು ಬದುಕೊಳ್ಳಿ ಕಂಡನೆ ಬಿಡಿದು ಬಂಡ ನಮ್ಮ ಜೀವನ ಎಂಚ ಒಂಜಿ ತುಡಾರು ಬೊತ್ತೋಡು ನಾನು ಕೇವಲ ನಿನ್ನೆ ಇತ್ತಿಲ್ಲ ಯಾವುದೇ ಐಕ ಎಣ್ಣೆಲ್ಲ ಬೋಡು ಈರು ನಿನ್ನ ತಲೆಕ್ಕ ಅಂತ ಈರಿನ ಒಟ್ಟಿಗೆ ಎಣ್ಣೆದ ಲೆಕ್ಕ ಇತ್ತದೆ ಆ ತುಡಾರು ಬೊತ್ತು ನಲ್ಪ ಯಾಲ್ಲ ಉಪ್ಪಿ ಐಕ ಬೋಡ ನೀನ್ ಕೊಂಚ ಉಪಕಾರ ಮಲ್ಪೋರಿ
0: ಒಂಜಿ ಉಪಕಾರ ಸಹಿಪುಡ ಅಂತೀನಿ ಎರಡು ತಾತು ಮಲ್ಪರ ತಿನ್ನು ಎರಡು ಎರಡು ಎಂಡೆ ತಾಲಚ್ಚಿ ಎಂಡೆ ತಾಲಚ್ಚಿ ಬಂದಿ ನಿಲ್ಕ ಉಪ್ಪು ಕೊರೆ ತೀರಿಸಿ ಬೈಕು ಗುಂಡು ಕೊರೆ ತೀರಿಸಿ
1: ಕುಡ್ಚಿ ಕುಡ್ಚಿ ಊರ ಕೊರ್ತಾರೆ ಎಂದು ದಾಲ ಕಮ್ಮಿ ಆಗಿದೆ ಆಗ ಒಂದೇ ಹಾಕಿ ಎಂದು ಪಾತ್ರೆ ನಾನು ಪಾತ್ರ ಕೊರಲೆ
0: ಅದು ಕೊಡ್ಚಿ
1: ಎಲ್ಲದ ದಿನ ಎಲ್ಲ ಅಣ್ಣೆಲ್ಲ ಹತ್ತಿಗೆಲ್ಲ ಕೊರ್ಪುನ ಆ ಪಾಯಸ ವಿಷದ ಪಾಯಸ ನೀರು ಪರ್ಪರತ್ತೆ ಇನ್ನ ಬದುಕಿನ ಪಟ್ಟು ನೀರಿನ ಒಟ್ಟಿಗೆ ಇಟ್ಟು ನಾನು ಯಾನು ನೀರು ಪರ್ಪುನ ವಿಷಕ್ಕೆ ಅರ್ಥ ವಿಷ ಎಂದು ಕೊರ್ಪರೆ
0: ಜನ್ಮ ಸಾರ್ಥಕ ಅಂಡಿ ಎನ್ನ ಜನ್ಮ ಸಾರ್ಥಕ ಅಂಡಿ ನಿನ್ನ ಕೈ ಬತ್ತಿನ ಕೊರತು ಯಾರು ಮಂಡಿನ ಒಂಜೆ ಎನ್ನ ಸೌಭಾಗ್ಯ ಲಕ್ಷ್ಮಿ ಹಾಂಡ ಕೈ ಬತ್ತಿನ ಗುಣದಿಗಳ ಅನ್ಯಾಯ ಮಲ್ಕತ್ತೆ ಅದು ಕೈ ಬತ್ತಿನ ಗುಣದಿಗಳ ಅನ್ಯಾಯ ಮಲ್ಕೆ ಯಾರು ವಿಶ್ವಾಸಘಾತಕ ಮಲ್ತೆ ನಿನ್ನ ಮಕ್ಕಳಲ್ಲಿ ಆ ನೀನು ಮಾನ ನಿಂತ ಬಾಲೆ ನಿನ್ನ ಕೈತಲ್ಲಿ ಈ ಸೈತಿನ ಸೈತಿನ ಬಿಳ್ತ ನಿಂತ ಆ ಸೈತಿನ ಬಾಲೆ ನಿನ್ನ ಆ ಮಾನ ನಿಂತಿರ ಬಾಲೆ ನಿನ್ನ ಯಾವೇ ಎನ್ನ ಅಣ್ಣ
1: ಸೈತಿನ ಬಾಲೆನ ತಿಗಲೆಗೆ ಒತ್ತು ಬಂದದ್ದು ತಿಗಲೆ ತಿಗಲೆ ಮುಂಡ ಮುಂಡಗೆ ಹಾಕೊಂಡು ಅಯ್ಯೋ ಎನ್ನ ಬಾಲೆ ಎಲ್ಲ ಕೈ ತಪ್ಪಲು ಕೊಂಡೆ ದೇವರೇ ದೇವರ ಪಾದನ ಸೇರುಂಡು ಎನ್ನ ಬಾಲೆ ಎಲ್ಲ ಕರ್ಲ ಕೊಡೆ ಎನ್ನ ಕೈ ಮುಡಿದು ಕೊಂಡು ತಿಗಲೆ ತಿಗಲೆ ಹಾಕೊಂಡು ಬರ್ಪನಗಲ್ಲ ಇಲ್ಲ ಕಲ್ಲು ಕಂಚಿನ ಮನಸ್ಸು ಕರಗಿ ಜತೆ ಒಂದು ಬಾಲೆ ತೆದ್ದಿನ ಬಾಲೆ ಸೈತಿನ ಬಾಲೆ ಸೈಪುಣ ತೆದ್ದಿನ ಉರಣೆ ಗುಲ್ಪುನ ಬಾಲೆ ಆ ಬಾಲೆ ಗುಲ್ಪುನಗೆ ಎನ್ನ ಬಾಲೆ ಎಲ್ಲ ಕಿನಗೆ ಐಕ ಬಿಡದೆ ಅದೇ ಕೈ ಕಾಲಾದ ಗುಲ್ಪುನ ಕಾಲಲ್ಲಿ ಪಾತ್ರ ಬಂಡಲ್ಲಿ ನಿನ್ನ ಬಾಲಿನ ಮುಕ್ಕದು ತಿಂತ ಎನ್ನ ಬಾಲೆ ಪತ್ತೊಂದಿ ಎನ್ನ ಬಾಲೆ
0: ಈ ಬಾಲಿನ ಬತ್ತದ ಬತ್ತನ್ನು ಎನ್ನ ಅನ್ನೇ ಕಲುವೆ ಹಾಕಿ ಎನ್ನ ಅತ್ತಿಗೆ ಬರ್ತಾ ಬಂದ್ಬೇರಿ ಐದು ಕೇಂದ್ರ ಯಾರು ಬದುಕೊಂಡೆ ಅಂತ ಬದಲಿಗೆ ಏನು ಸಹಿ ಪಡೆದ ಹೇಳ್ತೆ ಆ ಕಾರಣ ಎನ್ನ ಅಣ್ಣನೇ ಕಲುವೆ ಬರ್ತೀಯ ಎನ್ನ ಅಣ್ಣನೇ ಕಲುವೆ ಎನ್ನ ಅಣ್ಣೆ ಕಲುವೆ ಅರವಲ್ಲಿ ಎಲ್ಲ ಅಣ್ಣಗೆ ಬಿಡ್ಚಂದ್ರ ಪಾತ್ರೆ ಎಲ್ಲ ಬದಲಿ ಎಲ್ಲ ಅಣ್ಣಗೆ ಬಿಡ್ಚಂದ್ರ ಪಾತ್ರೆ ಬದಲಿ ನಮ್ಮ
1: ಅರ್ಧ ಗಳಿಗೆ ಎನ್ನ ಎನ್ನ ಬಂದು ಸೋಡ್ದ ಅವರ ಯಾರು ಮಾಡಿದ ಪಾತ್ರ ಸತ್ಯ ಎನ್ನ ಬಾಲೆ ಆರ್ನ ಕೈಯಲ್ಲಿ ಒಯ್ತದ ಕಣಪೇಂದು ಅನ್ಬೋದಂತೆ ಎನ್ನ ಮನಸ್ಸಿಗೆ ಏನಾದರೂ ಆ ವ್ಯವಹಾರ ಮಲ್ಪಿಟ್ಟು ಕಾರಣ ದಾರಿ ಗೊತ್ತೆ ಎಲ್ಲ ಅಕ್ಕಲು ಕೊರ್ಪುನ ವಿಸತ್ತ ಪಾಯಸ ನೀರ್ಲ ಬರ್ಪುರಿ ಅನ್ನ ಬರ್ಪೆ ನಮ್ಮ ಅಡ್ಡಿ ಜನ ಸೈಪ ಸೈಪುಣೆ ಅಂತ ಅರ್ಧ ಗಳಿಗೆ ಆ ಬಾಲೆ ನಮ್ಮ ಒಂದು ಪಂಡಿತ ಐತ ಭವಿಷ್ಯತ್ತಿನ ತಾಯಿ ಅನ್ಕಿರಡಿ அல்ல மாட்டேங்கிறாங்கள என்ன பாலே பழுத்து
0: ಎಲ್ಲದ ದಿನದ ಸಾವದ ದಿನ ಕಾತೊಂದು ಇಪ್ಪು ನಿಂಚಿನ ಈ ನತ ದೃಷ್ಟಿಯಲ್ಲಿ ಅವನು ದೇವರಲ್ಲಿ ಎತ್ತೊಂದಿಲ್ಲೇ ನಮ್ಮನ್ನು ದೇವರಲ್ಲಿ ಎತ್ತೊಂದಿಲ್ಲೇ ಶ್ರೀಮತಿ ನಿನ್ನಡೆಗೆ ಪಾತ್ರ ಹೆಚ್ಚಿನೋಡ ಆನಿದ ತಿರುಟ ಅರಮನೆ ಬಿಡ್ತು ಕಾಡನ್ನು ಸೇರಿದು ಪ್ರತಿಗು ಗುಡಿಸಿಡಿ ನಮ್ಮ ಇರುವೆರು ಒಂಜಾದಿ ಆ ರಾತ್ರದ ಒಂಜು ನೆನಪು ನಿನ್ನ ಆ ಮಗಳು ತೆಲಿಕೆ ನಿನ್ನ ಆ ಸೇಲದ ನೋಟ ಆ ನೋಟನ ಇತ್ತೆಲ್ಲ ಎಂದು ತೂಡಿದ ಆಸೆ ಉಂಡ್ಯ என்ன மோகனை தூது வர தெளிப்பியா என்ன பங்காரத்த என்ன ஜீவத்தை என்ன ஜீவத்த என்ன மோகனை தூது வர தெளிப்பியா

0: ದಾಯಿಂಚಮಲ್ತಾರಮ್ಮ, ದಾಯಿ ಮಲ್ತಾರೆ.
1: ಪರರಿಗಿಟ್ಟ ಶೂಲ ತನಗೆ ಪಂಡಿತ ಒಂದು ಆಚಾರವನ್ನು ಮಾಡ. ಮುಖವರಿಗೆ ಅನ್ಯಾಯ ಮಲ್ಪಡು ಒಂದು ಎಣ್ಣೆ ನೆಟ್ಲಿಕ್ಕೆ ಅನ್ಯಾಯ ಅವಂದೆ ಕುಂದುಚಿ. ದಾಯ ಪಂಡ, ನಿನ್ನ ಅನ್ಯಾಯವಡಿ ಆಯ್ನ ಬಿಡಿದಿ ಅವಡಿ ಈ ಕುಟುಂಬದ ಏಳಿಗೆ ಬೋಡ ಅದು ವಾ ಪ್ರಯತ್ನ ಮಲ್ತಿನಟ್ಲ ನಿಸ್ವಾರ್ಥ ಮನೋಭಾವ ಏರು ಬದುಕು ಬೇರೋ ಅಕ್ಕಲಿಗೆ ಪರಮಾತ್ಮನ ಪೂರ್ಣಾನುಗ್ರಹ ಪ್ರಾಪ್ತ ಆತ್ಮನ ಪಡ್ಕೊಳಕ್ಕೆ ನಿಕ್ಲೇ ಸಾಕ್ಷಿ. ನಟ್ಟು ನಷ್ಟಿತಿ ತಿತ್ತಿನಾಲೆ ನಿನ್ನಕ್ಕೆ ಭಗ್ನೆ ಮಲ್ತದೆ ಬಿದ್ದಲ್ಲ ಸ್ತ್ರೀಯಸ್ಯ ಚರಿತ್ರ ಪುರುಷಸ್ಯ ಭಾಗ್ಯ ಪಂಟೇ ಈ ಎದ್ದೆ ಆತ ಸೈತಿನಟ್ಲೆ ಗುಲ್ಪರೆ ಏಪಲ ಬಲ್ಲಿಗೆ ಆಂಡ ಪಂಜಿ ಮನಸ್ಸು ಹೃದಯ ಭಾವ ಪಂಪನ ಇಪ್ಪುಂಡು ಅರಮನೆಗೆ ಅಂಚಾದ ಕಣ ನೀರು ಬರ್ತದೆ ತೆರಿನಕ್ಲು ಒಂದು ಪಾತ್ರೆ ಪಣ್ತೇರೆ ಮಗ
0: ದಾದಮ್ಮ
1: ಸೈತಿನಕ್ಲಿ ಕಣ ನೀರು ಪಾಡಿದ ನಿಕಲ್ನ ಸಂಬಂಧದ ಆತ್ಮೀಯರು ಕೋರಿನ ಕಾಣಿಕೆ ಅಂದ್ರೆ ಯಮದೇವರೇ ಆ ಕಣ ನೀರನ್ನ ಆಕಲ್ನ ಬಾಯಿಗೆ ಬಾಡ್ದು ಆ ಜೀವಾತ್ಮಕ್ಕೆ ಬಾಡ್ದು ಅಂತ ಅಂಚಾದ ಉಲ್ಪರೆ ಆ ಒಂದು ದುಷ್ಟ ಜನಕ್ಕೂ ದೂರ ಪೋಯಿ ನಿಕ್ಲಿ ಎದ್ದೆನ್ನಿ ನಕ್ಲಿ ನೂದು ಕಾಲ ಸುಕೊಟ್ಟು ಬದುಕೋಡು ಯಾನು ನನ್ನ ಒಂದು ಬೆಳಗ್ಗೆಲ್ಲ ಮೂರು ಉಂಟೇರೆ ಮನಸ್ಸಿದ್ದಿ ಅಂಕಿ ಅಂಚಾದಿ ಯಾಂಗ ಒಂದು ಎಲ್ಲಿಯ ಪಾಪ ಕಾರ್ಯ ಮಲ್ತೆ ಮಗನ ಕೇರಿನಲ್ಲಿ ಯಾತ್ರೆಗೆ ಹೋಗಿ ಕಾಶಿ ವಿಶ್ವನಾಥನ ಸಂದರ್ಶನ ಮಲ್ತದೆ ಅಲ್ಪನೇ ನನ್ನ ಆತ್ಮಾಹುತಿ ಅವರು
0: ಆ ನಾಸಿಗೆ ನಮ್ಮ ಅಡ್ಡಿ ಬರ್ಕೊಂಡ್ಬಿಡ್ಚಿ ಯಾತ್ರೆಗೆ ಅಂದ್ರೆ ಪಿದಡ್ನಂತೆ ನಾರಿಗೆ ಮಾತ್ರ ವ್ಯವಸ್ಥೆಯನ್ನು ಮಾಡ್ಕೊಂಡು ವ್ಯವಸ್ಥೆ ಅನ್ಮಲ್ತೆ ಆಂಡ ಜನಕ್ಕೆ ಬರ್ಬಿಡಕ್ಕೆ ನಾನು ಅನ್ಯಾಯ ದೂರ ಅಂಡೆ ಧರ್ಮ ಒರಿಂದು ಧರ್ಮ ಒರಿ ನಡೆದಾತ್ರ ಈ ಮಣ್ಣಿಗೆ ಶ್ರೀಪತಿಲ ಶ್ರೀಮತಿಲ ಈ ಮಣ್ಣದ ಕಾಣಿಕೆ ಆದ ಒರಿ ಜನಕ್ಕೆಲ್ಲ ಉಡಲ್ಲಿ ಇತ್ತಿಲ್ಲ ತುಡರದ ಲೆಕ್ಕ ಪೊತ್ತನ ಏರ್ಲಿಕ್ಕೆಂಡ ಶ್ರೀಮತಿಲ ಶ್ರೀಪತಿಲ ಆಕಳ ಉಡಲು ಶಾಶ್ವತವಾದ ಒರಿಯಾಡು ಅಪ್ಪೆ ಮಂಗಳಾದೇವಿ ನೆನ್ನದು ಕತೆಗೆ ಮಂಗಳ ಮಲ್ಪರೆ ಹೋಗ್ತೀವಿ
2: ಮಗ್ಗಣ ತ್ರಿಗುಣ ಗುಣಗಿ ಶ್ರೀದೇವಿ ಮಂಗಳ ಭಕ್ತರ

ಇದುವರೆಗೆ ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ, ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನದ ಇದುವರೆಗೆ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ರೇಡಿಯೋ ಸಾರಂಗ್ 107.8 FM, ರಂಗ ರಂಗದ ಬದುಕು. ಇತ್ತೆ ತುಳು ಪ್ರಸ.

0: ವಿನಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಕೊಲ್ನಾಡು ಮುಲ್ಕಿ ಅಂಚನೆ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಮಂಗಳೂರು ಉನ್ನತ ಆಶ್ರಯಡ್ ಇಂಚಿಪ ಮುಲ್ಕಿ ಕೊಲ್ನಾಡು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸೇರಿ ಈ ಲೇಸಿಡ್ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಬೊಕ್ಕ ಅರ್ನ ತಂಡದಕಲು ನಡಪಾದ ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಈ ಕಾರ್ಯಕ್ರಮದ ರೆಡ್ಡನೇ ಯಜ್ಞೆ
1: ಅಂಡ ಇತ್ತೆ ಈ ಶಿಕ್ಷಣ ತಂತ್ರಜ್ಞಾನ ಬಣ್ಪುಣ ಜೋಕುಲು ಬೇಗ ಬೇಗ ಕಲ್ಪೋಡು ಬಣ್ಪುಣ ದಾವಂತೋಡು ಮೂಜರೆ ವರ್ಸೋಡೆ ಇತಿದ್ದಪ್ಪದ ಬೂಕುಲೆ ನಟ್ಟಿಬಾಡ್ದು ಇಂದ ಐತೆ ಕಡೆದು ಬರ್ನಾಗ ಫಸ್ಟ್ ಲೈನ್ ಬರೆದವಡು ಐತೆ ಮಣುಲಿ ಮುರಿದು ಬಣ್ಣಾಗ ಎರಡನೇ ಲೈನ್ ಅವಡು ಐತೆ ಒಗ್ಗರನೆ ಬಾಡ್ದು ಬಣ್ಣಾಗ ಮಗ್ಗಿ ಬರೆದವಡು ಬೊಗ್ಗಿಗೆ ಉಣ್ಪು ಬಾಡ್ದು ಬಣ್ಣಾಗ ಮಗ್ಗಿ ಬರೆದವಡು ಆಜಿ ವರ್ಷ ಮುಟ್ಟ ಬಾಲ್ಯ ಮುಟ್ಟ ಬಾಲ್ಯೋಡು ಪ್ರಕೃತಿಡು ಮಲ್ಲಾವುಣ ಆವಡ ನಂಚಿನ ಜೋಕ್ಲೇನು ಮೂಜರೆ ವರ್ಸೋಡೆ ಇತಿದ್ದಪ್ಪದ ಬೂಕಲೆ ನಟ್ಟಿಬಾಡ್ದು ಪ್ರಕೃತಿ ಹಿಡ್ದು ದೂರ ಮಲ್ತದು ಖಾಲಿ ತಂತ್ರಜ್ಞಾನ ಬುಟ್ಟಿನಿಡ್ದವರ ಇನಿ ಹೈಯೆಸ್ಟ್ ಜೋಕ್ಲಿಗೆ ಡಿಪ್ರೆಷನ್ ಕಾಯಿಲೆ ಬರೊಂದುಂಡು ಕಣ್ಣುಗಳ ಮನಸ್ಸುಗಳ ಸಮಸ್ಯೆ ಒಂದುಂಡು ಪ್ರಾಕೃತಿಕ ಸಂಬಂಧ ದೂರ ಆಯ್ ನಡೆದವರ ಅಂದು ಪಣೊಂದು ಐ ಕಾನಿ ಒಂಜೆ ಒಂಜರೆ ವರ್ಷೋ ದೇವರಿಗೆ ಕನಿಕರವತ್ತಿನ ಜೋಕ್ಲ ನಮಿತ್ ಐಕೆ ಎಲ್ ಕೆ ಜಿ ಹಿಡ್ದ ಐನೇ ಕ್ಲಾಸ್ ಮುಟ್ಟದ ಜೋಕ್ಲಿಗೆ ದೇವರ ಒಂಜಿ ಎರಡು ವರ್ಷ ರಾಜ್ಯ ಸ್ಯಾಂಕ್ಷನ್ ಮಲ್ತು ಬಿಟ್ಟಿ ಆಂಡ ಆ ಟೈಮ್ ಜೋಕ್ಲೆಗೆ ಓ ತಿಕ್ಕಿರವಲ್ಲಿಯ ಮೂಜಿ ವಿಷಯ ಅತ್ತಾಂದನ ಪ್ರಾಯಡು ತಿಕ್ಕಿರವಲ್ಲಿಗೆ ನಂಗೆ ಒಂಜಿ ಮೊಬೈಲ್ ಒಂಜಿ ಮೀಡಿಯಾ ಒಂಜಿ ಮನಿ ನೆತ್ತ ಬಗ್ಗೆ ಜಾಗ್ರತೆ ಮಲ್ತೊಳ್ಳೆ ಈಜಿನಡ ಆಲೋಚನೆ ಮಲ್ಪಲ್ಲ ಎಲ್ಲೆಲ್ಲಿಯ ಪ್ರಾಯಡು ಸುಸೈಡ್ ಕಾರಣದಾನೆ ಕೇಂಡ ಅಪ್ಪ ಅಮ್ಮ ಗೊತ್ತಿಜಿ ಸರಿ ಇತ್ತಪ್ಪ ಸರಿ ಇತ್ತೇ ಸರಿ ಇತ್ತಲಾಲು ಕಾರಣವಳು ಕಾರಣ ನೆಟ್ಟಿಲೋಕಾದು ಐಕ್ ಪ್ರಕೃತಿ ಇಂಡೈರೆಕ್ಟ್ ಆದ ಪಂಡ್ರೆಂಡು ಲಾಕ್ ಡೌನ್ ಇನಿ ಕಲಿತುಕೊಳ್ಳಿಕ್ಕೆ ಬೇಕಾಗಿ ಮನೆಯಲ್ಲಿರುವಂಥ ಎತ್ತು ಇಲ್ಲದ ಕೌಟುಂಬಿಕ ಸಾಮರಸ್ಯ ನಡೆದವರ ಹಾಳ ಒಂದುಂಡು ದುಂಬು ಕೃಷಿ ಕುಟುಂಬಡು ಎತ್ತು ಜನ ಎತ್ತೇರ ಒಂಜೊಂಜು ಇಲ್ಲಲು ಆತು ಹೊಂದಾಣಿಕೆ ಮಲ್ತೊಂದು ಪೋಂದಿತ್ತೇರತ್ತ ಇನಿ ದಾನೆ ಆತನೊಂದು ಪಂಡ ಈ ತಂತ್ರಜ್ಞಾನ ಇಲ್ಲಲ್ದ ಉಪಯೋಗ ಜಾಸ್ತಿ ಆದ ಕೃಷಿತ್ತ ಒಟ್ಟಿಗೆ ಪ್ರಕೃತಿದೊಟ್ಟಿಗೆ ನಮ್ಮ ಸಂಬಂಧ ಕಮ್ಮಿ ಆದ ಮೃದುಣಿ ಕುಸುಮಣಪ್ಪಿಯಾರೆ ಶುರುವಾಯ್ ಐಕೆ ದಯಮಲ್ತದ ಜೋಕ್ಲೆನ ಆಜಿ ವರ್ಷ ಮುಟ್ಟ ಪ್ರಕೃತಿ ಗೊಬ್ಬೆರ ಬುಡ್ಲೆ ದಾಯಕಿಂದ ಬಣ್ಣದಾಂಡ ಬಂಡಿ ಸ್ಪೀಡ್ ಬೋಡು ನಾಂಡ ಬೋರಿಗಾ ಕೊಡತ್ತಂದೆ ಗಾಡಿಗಾಕಿರವಲ್ಲಿ ಶಿಕ್ಷಣ ಬಂಡ ಇಂಚಿನ ನಮ್ಮ ಆಲೋಚನೆ ಮಲ್ತೊಂದ ರೀತಿ ಭಂಗ ಉಂಡು ಒಂಜಿ ಡಾಕ್ಟ್ರಿಗೆ ಮುಲ್ಕಿಡ್ದು ಫೋನ್ ಬೋಂಡು ಡಾಕ್ಟ್ರೆ ಸಕಲೇಶ್ಪುರಡು ಲೇದಾಯ್ತಾನ್ಪೋಡು ಡಾಕ್ಟ್ರಿಗೆ ಏನಿರ್ದಾನೆ ಸಕಲೇಶ್ಪುರ ಅದು ದಿನಕ್ಕೆ 5 ಕಿಲೋಮೀಟರ್ ನಡಪೋಡು ಅಂತಾರತ್ತ ಎಂತ ಸಕಲೇಶ್ಪುರಡುಲ್ಲೆ ನನ್ನ ಆಸನಗೆ ಬೋಡ ಬಸ್ ಡುಗುಳ್ಳೋಡ ಆರು ಪಣ್ಣೆ ಅವಳೇ ನಡಪುಳೆ ದಿಂಬೆ ಉದ್ಯೋಗ ಹೋಯ್ನಿ ನೆಲ್ಲಿ ಅಡಿ ಅದು ಅರ್ಥ ಮಲ್ತೋದ ನಾವು ವ್ಯತ್ಯಾಸ ಆತ ನಮ್ಮ ಜೋಕ್ಲಿಗೆ ಶಿಕ್ಷಣ ಬಂಡ ಇಂಚಿನ ಪ್ರಕೃತಿನ ಬಿಡ್ದು ನಮ್ಮ ಬದುಕಿಯರ ಸಾಧ್ಯ ಉಂಡ ನಂಕೆ ತಾನೆ ಗೊತ್ತಿಗಿತ್ತಿನ ಕರಿ ವರ್ಷ ಏರಾಂಡ್ಲ ಕನ ಮನಸ್ಸಿಡು ಎನ್ನದಿತ್ತನ ಇಂಚಿನ ಒಂಜಿ ವೈರಸ್ ಬರು ಲಾಸ್ಟ್ಗೆ ವೈರಸ್ ದೇತೊಂಡೆ ಇರಲ್ಲ ಅಂಗಡಿ ಇಜ್ಜೆ ಅಂದ ಲೆಕ್ಕಾವು ಇರುವ ಜನಟ್ಟೊಂಜಿ ಒಕ್ಕೆಲಾವು ಐವ ಜನಟ್ಟೊಂಜಿ ಮದುವೆ ಆವೊಂದು ಎರಾಂಡ ನಮ್ಮ ಕಣ ಮನಸ್ಸಿಡು ಎನ್ನದಿತ್ತಾನ ಕೈತಲ್ದಿಲ್ಲಲ್ದ ಎಲ್ಲ ಸುಕೋಟಿ ಪಾಡಂದು ನಂಗೆ ಭಾವನೆ ಬತ್ತನ್ನೇ ಕೊರೋ ನಡೆದು ಬಕ್ಕತ್ತ ಈಜಿಂದ ಆಡೆ ಪಾಸಿಟಿವ್ ಹತ್ತಂಡ ಮೂಳು ಸೀಲ್ ಪಾಡಬೇರಿ ಎಲ್ಲ ಎಡ್ಡೆಡಿ ಪಾಡು ಈಜಿನ ಎಂಕ್ಲಿಗೆ ಒಂಜಿ ಇತ್ತುಂಡು ಅಯ್ಯೋ ಪ್ರಕೃತಿ ಅವ್ವ ಅಂದು ಪೂರೆಕ್ಲ ದುಡ್ಡು ಮುಖ್ಯ ಅಂದು ಕರಿ ವರ್ಷ ತೋಜ್ಪಾದ ಕೊರಿಯರದು ಪ್ರಕೃತಿ ದೇವಿ ತೋಜ್ಪಾದ ಕೊರ್ರು ಪ್ರಕೃತಿಗೆ ಧರ್ಮ ಬಣಪಣ ಚಿನಜ್ಜಿ ಅವು ತೋಜ್ಪಾದ ಕೊರಂಡದಾದ ಕೊರೋನಾಡು ಬಿನ್ನಿ ಪಾಸಿಟಿವ್ ಬತ್ತದು ನಿನ್ನ ಜೀವ ಪೋಣಂದಾಂಡ ಮೂಜಿ ಜನ ಪಿಪಿ ಕಿಟ್ಟು ಪಾಡ್ನ ನೀಲಿದಕ್ಕಲ್ಲ ನೀಲಿದ ಒಂಜಿ ಪ್ಯಾಕೆಟ್ಲ ಒಂದು ಬುಡ್ದು ಅಪ್ಪಮ್ಮಗೆ ಜೋಕ್ಲ ನಮಕ್ ಮೋಣೆದು ಎರಜ್ಜಿ ಜೋಕ್ಲಿಗೆ ನೀರು ಬಿಡ್ರಿ ಅವಕಾಶ ಅಜ್ಜಿ ಏರೇರಿಗೆ 25,000 ರೂಪಾಯಿ ಕೊರೆದು ಹೊರ ಶವ ಸಂಸ್ಕಾರ ಮಲ್ಪು ಪಂಡದು ಆ ಪ್ಯಾಕೆಟ್ದಲ್ಲ ಎಂಚಿನ ಉಂಡುದಲ್ಲ ಗೊತ್ತಿಜ್ಜಿ ಇತ್ತೆ ಪಣು ನಿನ್ನಕ್ಲಿ ಏರು ಏರ್ಲಜ್ಜಿ ಐಕ ಪ್ರಾಕೃತಿಕ ಸಂಬಂಧನು ಜೋಕ್ಲ ಹಿಡಿದು ದೂರ ಮಲ್ಪಡ್ಚಿ ಐಕ ಆಜಿ ವರ್ಷ ಮುಟ್ಟ ಜೋಕ್ಲಿಗೆ ಶಾಲೆಗೆ ಸೇರ್ಸಾಂಡಲ್ಲ ಒತ್ತಡ ಕೊರಡ್ಚಿ ನೆತ್ತ ಒತ್ತಡ ಕೊರಡ್ಚಿ ಪ್ರಕೃತಿ ಗೊಬ್ಬರ ಬಿಡ್ಲೆ ಅತ್ತಂದೆ ನೇನು ಕೃಷಿ ಐಕ ಅಂತೆ ಕೃಷಿತ ಜ್ಞಾನ ಕೊರಲೆ ಪ್ರಕೃತಿ ಗೊಬ್ಬರ ಬಿಡ್ಲೆ ನೆಟ್ಟು ಗೊಬ್ಬರ ಬಿಡೋಡ್ಚಿ ಐಕ ಬಂಡಿಗಾ ಕೊಡ್ಚಿ ಬೋರಿ ಬಾಲ್ಯದ ಮನಸ್ಸು ಉಳಾಯುಂಡು ಐನು ಪರಿವರ್ತನೆ ಮಲ್ಪುಲೆ ಒಂಡೀರು ಏತು ಶೋಕದ ಪಾತೇರದುಲಿ ವಿಜ್ಞಾನ ತಂತ್ರಜ್ಞಾನನೇ ಮುಖ್ಯ ಅಂದಾಂಡ ಮೂಜಿ ಸೇನದ ಮಹಾದಂಡನಾಯಕ ಪೋಪಣಂಚಿನ ಹೆಲಿಕಾಪ್ಟರ್ ಅಡು ನಂಕ ಬದುಕ ಒಂದಲ್ಲಿ ಅತ್ತ ಆ ಪ್ರಾಕೃತಿಕ ವಿಕೋಪದ ಎದುರು ನಂಕ ಬದುಕ ಉಣ್ಣೀರಾಂಡ ಅಪ್ಪಗ ವಿಜ್ಞಾನ ತಂತ್ರಜ್ಞಾನಕ್ಕೂ ಮೀರ್ನಂಚಿನ ಒಂಜಿ ಶಕ್ತಿ ಉಂಡತ್ತ ಐಕ್ ಅಪ್ಪೇಂದಲೆತ್ತಿರ್ ಪ್ರಕೃತಿ ಮಾತೇ. ನಿಕ್ ಪ್ರಕೃತಿಯೇ ಮಾತ ಪೂರ ಐಟೇ ಪುಣೆ ಅಂಚ ಪ್ರಕೃತಿ ಮಾತೆ ಅಂದು ನಮ್ಮ ಬೇತೆ ಅಂದು ನೀನು ಪಾತ ಒಂದು ಕುಳ್ಳು ನಡೆದವರ ಈ ಸಮಸ್ಯೆ ಆಯ್ತು. ಐಕೆ ಆಜಿ ವರ್ಷ ಮುಟ್ಟ ದಯ ಮಲ್ತದ ಮನಸ್ಸು ಬದಲಾವಣೆ ಮಲ್ಪುಳೆ ಪ್ರಕೃತಿ ಗೊಬ್ಬರ ಬಿಡ್ಲಿ. ಒಂಜಿ ಅಪ್ಪಗ ಭಾರಿ ಸಮಸ್ಯೆ ಉಂಟು, 4 ವರ್ಷದ ಬಾಲೆ ಕೊಂಬೆರಳು ಚೀಪೊಂದುಂಡು ಏಪಳ ಆಕೆರ ಬಳ್ಳಿಂದ ದುಮ್ಮನಾಣಿ ಕಾರ್ಯಕ್ರಮ ಆರ್ಕೆ ಎಂದಿ ಹೆಂಗ ಪೋಣು ಅಲ್ಪ ನೆಟ್ಟಿತ್ತೀರಿ ಈರ್ನ ಇಲ್ಲ ಅಲ್ಲಿ ಬಿಡುದು ಒಪ್ಪೆ ದಾಣೆ ಒಡಾಣಲ ಅಲ್ಪುಳಿ ಪಣ್ ಪುಣಮಲ್ಲ ಜ ಸಂಗತಿ ಅತ್ತ ಸ್ಟೇಜಿಡಿ ಅಂಡ್ ಆರೋಗ್ಯ ಒಂಜಿ ಎಡ್ಡೆ ಆಲೋಚನೆ ಬರ್ತಾನೆ ದಾದಾ ಲೂಸದ ಒಂಜಿ ಚಡ್ಡಿ ಬಾಡ್ದು ಉಡಿಯ ನನ್ನ ಓಡೆ ಬಾಯಿಗೋ ಬೇರೆಲ್ಲ ಓಡನೆ ಪತ್ತೊಂದು ಎದುರು ಕೂಡ ಅಂಚಿ ಒಂಜಿ ಬುಂಡ ಪುಸ್ಕಬೋ ಕೊಂಜಿ ಬೋಬು ಅಂಚ ಆಜಿ ವರ್ಷ ಮುಟ್ಟ ದಯಮಲ್ತ ಶಾಲೆಗೆ ಸೇರ್ಸಾಂಡಲ ಮಾನಸಿಕ ಒತ್ತಡ ಕೊರಡ್ಚಿ ಡಿಪ್ರೆಷನ್ಗೆ ಪೋಪೇರು ಜೋಕುಲು ಒಂದು ನಮ್ಮ ಹಿರಿಯಕ್ಲು ಪಣ್ಣು ಆಚೆಡ್ದು 15 ವರ್ಷ ಮುಟ್ಟ ಮಣ್ಣು ದಕರ ಮಲ್ಲ ಮಲ್ಪುಲೆ ಕಮಲ್ಪುಲಿ ತುಳೆ ಮೂಲು ಪೂರ ಮಣ್ಣು ದಕರಟ್ಟು ದೀತಿ ಏತ್ ಮಲ್ಲ ಕೋಟಿಗಟ್ಲೆ ಸಂಪಾದನೆ ಮಲ್ತ ನಾಯಕಲ ಲಾಸ್ಟ್ಗೆ ಬೋರ್ಡ್ ಅಯ್ಯ ಮಣ್ಣು ದಕರಲ್ಲ ಮಣ್ಣಿಲ್ಲ ರಡ್ಡಿ ಬಕಾಯವೂ ಲಜ್ಜಿ ಕಾಸುಂಡು ಮಂಡದು ಬೊಳ್ಳಿದೆಟ್ಟು ಪತ್ತೊಂದು ಸುತ್ತಿಯರ ಮಣ್ಪುಜೀರ್ ಸಂಸ್ಕಾರ ಅಣಗ ಮರತ್ತೆಟ್ಟೇ ಪೋದು ಕತ್ತಿಡು ಒಟ್ಟೆ ಅನ್ಪರ ಅನ್ಪುಣಿ ಐಕೆ ಮಣ್ಣು ದಕರ ಮಲ್ಲ ಮಲ್ಪುಳೆ ಕಮಲ್ಪುಳೆ ಬಂಡಾರ್ಥ ಇಂಚಿನ ಒಂಜಿ ಕೈ ಕರ ಮಲ್ಪುಣಗ ಉಳಾಯಿಪುಂಡದುಲೇ ಒಂಜಿ ಕೈ ಪಿದಾಯಿಪುಣಿಂಚ ಮೋಕ್ಯದ ಕೈನೊಂತೆ ಉಳಾಯ್ದಿಲೇ ತಪ್ಪು ಮಲ್ಪುಣಗ ತಟ್ಟದು ತಟ್ಟದು ತಪ್ಪುನು ಸರಿ ಮಲ್ತೊಂದು ಶೇಪು ಕೊರ್ಲಿ ಬಾಲೆಗೆ ಆತನಗ ಅವು ಕರ ಪುರ್ಲು ಶೇಪುಡು ಬರ್ಪುಂಡು ಅಂಡಿ ತುಲೆ ಎಂಚಿನ ಎಂಚಿನ ಕಲ್ಪನೆ ನಮ್ಮ ಕೃಷಿ ಕುಟುಂಬದ ದುಂಬುದ ಕಲ್ಪನೆ ಆಲೋಚನೆ ಮಲ್ಪುಲಿ ಐಡದು ಬಕ್ಕ ಕೌಟುಂಬಿಕ ವ್ಯವಸ್ಥೆ ಕೃಷಿ ವ್ಯವಸ್ಥೆ ದೂರ ದೂರ ದೂರ ಅದು ಪ್ರತಿಯೊಂಜಕ್ಲ ನಮ್ಮನ್ನು ಎಚ್ಚರಿಸಾವಡಾಯ್ನಂಚಿನ ಪರಿಸ್ಥಿತಿ ಬತ್ತಂಡು ಐಕೆ ಸುರೂಕು ಬತ್ತನೆ ಕುಕ್ಕರ್ ಕುಕ್ಕರ್ ವಿಸಿಲ್ ಬಾಡೋಡು ದೇವಂಡ್ರೆ ನಾಲ್ಕು ಧಾರವಾಯ್ದವಳು ಪೋಣಮ್ಮ ತುಂಬ ವಿಸಿಲ್ ಬಾಡ್ರೆ ಏರ್ ಲಜ್ಜ ಕುಕ್ಕರ್ಗೆ ವಿಸಿಲ್ ಬತ್ತಂಡು ಪೇರು ಬೈಪು ನೆಕ್ ಮಲ್ಪು ನೆಕ್ ವಿಸಿಲ್ ಬತ್ತಂಡು ಪಂಡ ಪ್ರತಿಯೊಂಜರಕ್ಕೆಲ್ಲ ನಮ್ಮನ್ನು ಎಚ್ಚರಿಸಾವಡಾಯ್ನಂಚಿನ ಪರಿಸ್ಥಿತಿ ಬತ್ತಂಡು ಕೂಡು ಕುಟುಂಬ ಪದ್ಧತಿ ದೂರ ಬೋಣು ಐಕೆ ಕಲಿತುಕೊಳ್ಳುವುದಕ್ಕಾಗಿ ಎತ್ತು ಫ್ಯಾಮಿಲಿ ಇನಿ ಹಾಳ ಒಂದುಂಡು ಬಂಡ ಬಂದುಲೆ ಇನಿ ಕಂಡನಿ ಬೊಡೆದಿನಿ ಮುಟ್ಟೋಲಿ ಬೊಡೆದಿನ ಮೊಬೈಲ್ ಮುಟ್ಟರೆ ಅಲ್ಲಿ ಬೊಡೆದಿ ಕಂಡನನ್ನು ಮುಟ್ಟೋಲಿ ಕಂಡನ ಮೊಬೈಲ್ ಮುಟ್ಟರೆ ಬಲ್ಲಿ ಜೋಕ್ಲಿಗೆ ಸಾರಗಟ್ಲದ ಮೊಬೈಲ್ ದೆತ್ತುಕೊರಳಿ ಆಂಡ ಮೊಬೈಲ್ ಮುಟ್ಟರೆ ಬಲ್ಲಿ ದುಂಬು ಇತ್ತನೆ ಕೃಷಿ ಕುಟುಂಬಡು ಒಂಜಿ ಲ್ಯಾಂಡ್ ಫೋನು ಅವು ನಡೂಟಿತ್ತು ಅವು ಏರದೆಪ್ಪಡ ಅರೆದೆಪ್ಪು ಇರ್ಬೋದು ದುಂಬು ರಿಂಗ ಆಂಡಲ್ಲ ಬಾಕಿ ದಾಖಲೆ ದೆಪ್ಪ ಯಾರು ಒಂಜಿ ಕಾಲ ಹತ್ತಂಡ್ರಿ ಅತ ಇತ್ತೆ ಉಪಾಯ ಜೀವನಕ ಒಂತೆ ಬದಲಾವಣೆ ಮಲ್ತು ನೋಡು ನಮ್ಮ ಒಂಜಿ ಫೋನು ದೆತ್ತು ಪಾತೇರ್ರಿ ಮುಗಿಂಡಾಡೆ ವಿಷಯ ಇತ್ತೆ ಒಂಜಿ ಫೋನ್ ಬಣ್ಣೆಟ್ಟ ನರಮಣಿ ಸರಿಪ್ಪು ಫೋನ್ ರಿಂಗ ಅಂಟ ಒಂಜಿ ಸ್ಟ್ಯಾರ್ ಕೇಸುಕೊಂಡು ಒಂಜಿ ಕುಕ್ಕುದ ಮರ ತಡಿಕೊಂಡು ಒಂಜಿ ತರ ತಾರಾಯ್ ದಾಡಿಕೊಂಡು ಒಂಜಿ ನೆಕ್ಕಬೋಡು ಎಂಚಿನಂದು ಗೊತ್ತಿಚ್ಚು ಕುಲ್ಲೊಂದು ಬಾತಿರ್ನ ಭಾರಿ ಕಮ್ಮಿ ಒಂಜಿ ಅಭ್ಯಾಸ ಆದ ಬೋತು ನಾನು ಎಂಕ್ಲಿಗೆ ಈ ಅಭ್ಯಾಸ ಅಂಡ ಬಂಗಾಗೆ ಈ ಮಾರ್ಗಡು ಜೋಕ್ಲು ಕ್ರಿಕೆಟ್ಗೆ ಬಂದಿಪ್ಪುನಾಗ ಒಂಜಿ ಬಾಲ್ ಬೋದು ಒಂಜಿ ಇಲ್ಲದ ಕಿಟಕಿಗೆ ಬೂರ್ನು ಗ್ಲಾಸ್ ದರಿದು ತಿರ್ತು ಬೂರ್ನು ತಿರ್ತು ಬುರ್ದಾಪುಣ್ಣಿ ಯಜಮಾನ್ರ ಬಿ ದೈವತ್ತು ಕಂಡಿರಿಕೆ ಒಡ್ರಸಿ ಮತ್ತೆ ಇಲ್ಲಿ ಮತ್ತೆ ಆಡಿದ್ರೆ ಮತ್ತೆ ಗ್ಲಾಸ್ ಮತ್ತೆ ಒಡೆದ್ರೆ ಮತ್ತೆ ಅಪ್ಪ ಮತ್ತೆ ಕೊಡ್ತಾನ ಮತ್ತೆ ಅಂದು ಜೋಕ್ಲೆ ಬೆಚ್ಚ ಅಂಡು ಮೇರೆ ನೆರಡು ಮಾರ್ರೆ ಮತ್ತೆ ಮತ್ತೆ ಅಂದ ಅಣ್ಣಪುಣಿ ತೂನಾಗಾರ ಹಂಗಡ್ಡು ಸಾಮಾನು ಕಟ್ಟನಾರ ಅವಳ ಅಭ್ಯಾಸ ಏನೇ ರೀ ಪೇಸ್ಟ್ ಕೊಡಿ ಮತ್ತೆ ಬ್ರಷ್ ಕೊಡಿ ಮತ್ತೆ ಬೆಲ್ಲ ಕೊಡಿ ಮತ್ತೆ ಸಕ್ಕರೆ ಕೊಡಿ ಮತ್ತೆ ಆ ಮತ್ತೆ ಮತ್ತೆ ಮೂಲ ಅಭ್ಯಾಸ ಐಕೆ ನಮ್ಮ ಎಲ್ಲಿ ಅಪ್ಪಣಗ ಈ ಅಭ್ಯಾಸವನ್ನೇ ಜಾಸ್ತಿ ಮಲ್ಪರ ಕೊರ್ನು ನಾಂಡ ಈ ಪ್ರಕೃತಿದ ಟಚ್ ಬಿಡ್ದು ಬೋಪುಂಡು ಐಕೆ ಇನಿ ಕೃಷಿಕರಲಾತೆ ಏತ ಮಲ್ಲ ಕೃಷಿ ಇತ್ತಂಡಲ್ಲ ಎನ್ನ ಮಗೆ ಕೃಷಿಕೆ ಆವೋಡು ಒಂದು ಭಾವನೆ ಬರ್ಪುಜಿ ದಯಪಂಡ ಜನದಿಕ್ಕುಜಿ ಐಕೆ ಈ ಕೃಷಿತ ವಿಷಯಡು ತಂತ್ರಜ್ಞಾನ ನಾಡದು ಬತ್ತದು ಮ್ಯಾನ್ ಪವರ್ ತಿಕ್ಕಿಜಿಂಡಲ ಕೃಷಿ ಒರಿಪಾವಣಂಚ ಪ್ರಯತ್ನ ಮಲ್ತನಂಚಿನ ಮಾತ ಕೃಷಿ ವಿಜ್ಞಾನಿಗೆ ನಮ್ಮ ಸುರೂತ ಸೊಲ್ಮೆ ಸಂದವಡು ಬಂದುಲಿ ಇನಿ ಮರದು ಬುಡುಪುಣ ಪಂಪು ಇಪ್ಪಾಡು ಹೆಂಚಿನ ಕೃಷಿ ಸಲಕರಣೆಲು ಇಪ್ಪಾಡು ಅಯ್ಯನಕಲು ನಾಡದು ಬತ್ತದಿರತ್ತ ಅಕಲು ಇಡೀ ಪ್ರಪಂಚಡ್ದು ರಾಕೆಟ್ ಕಡಪುಣಕ್ಲಿಡ್ದಲ್ಲ ಶ್ರೇಷ್ಠ ವಿಜ್ಞಾನಿಲು ದಯಪಂಡ ರಾಕೆಟ್ ಪೋಯ್ಚಿನ್ಲದೊಂದರಜ್ಜಿ ಮುಳು ಪಾಕೆಟ್ ದಿಂಜೋಡತ್ತ ಜನ ಇಜ್ಜಿ ಪಂಡದು ನಮ್ಮ ಕೃಷಿನೇ ಬುಡಿ ಅಂದಂಡ ಎಲ್ಲಂಜಿದಾದ ತಿನ್ಪುಣಿ ಐಕೆ ನಮ್ಮ ಜೋಕುಲ್ನ ದೃಷ್ಟಿಡಿ ಹೀರೋ ಅವಡಾಯನೆ ಆ ಯೋಗಿ ರಾಜಕೀಯ ಬಾತಿಯರು ಜಿ ಯಾನು ಬಣ ಒಂದು ಇಪ್ಪುಣೆ ಉಳುವ ಯೋಗಿ ಇದೆ ಪಾತೆರ್ರೆ ವಂಗಾಪಣೆ ಅಂಚಾನೆ ಪಂಡ ಒಂದು ಆಂಡ್ರೆ ತೀರ್ಮಾನ ಮಲ್ತದ ಆಂಡ್ ಯೋಗಿ ಯಾನ ಆ ಯೋಗಿನ ಬಗ್ಗೆ ಪಾತೆರ್ನೇನೆ ಅತ್ತು ಯಾನ ಕೃಷಿ ಸಿರಿಟ್ಟು ಆ ಉಳುವ ಯೋಗಿನ ಬಗ್ಗೆ ಪಂಡಜೀನಾಂಡ ಎಂಚಿನ ಬತ್ತಂಡಲ್ಲ ಪ್ರಕೃತಿ ನಂಬೋಡಿತ್ತನಂಚಿನ ಆ ಕಂಡೋಡು ಬೆಣ್ಪುಣಂಚಿನ ಆ ಕೃಷಿಕಾಗಿ ಒಂಜಿ ನಮ್ಮ ರಾಜ್ಯ ಮಟ್ಟದ ಕೃಷಿ ಸಮ್ಮೇಳನೋಡು ಒಂಜಿ ಕನ್ನಡಡೊಂಜಿ ಫೇಮಸ್ ಆಯ್ ನಂಚಿನ ಆ ಒಂಜಿ ಸಾಹಿತ್ಯನ ಪರಿಚಯ ಮಲ್ತೊಂದುಲ್ಲ ಬಂದುಲೆ ಚಪ್ಪಾಲೆಡು ಪ್ರೋತ್ಸಾಹ ಕೊರ್ಲು.

ಒಂಜಿ ಚಪ್ಪಾಳೆ ಕೊರ್ಲೆ ಬಂತು ಲೈಕೋಸ್ಕರ. ಕೃಷಿ ಕೃಷಿ ಕ್ಷೇತ್ರ ಕೃಷಿ ಪಣ್ಪುಣಂಚಿನವು ಆ ಇತ್ತ ಬಗ್ಗೆ ಕೀಳರಿಮೆ ನನತ ಜನರೇಷನ್ಗೆ ಖಂಡಿತವಾದಲ್ಲ ಬರೆಯರ ಬರಲಿ. ಆಯ್ಕೆ ಅಂಚಿನ ಮನೋಮಾಲಿನ್ಯ ಇತ್ತಿನದಾಂಡ ನಮ್ಮ ಅಂತೆ ದೂರ ಮಲ್ಪೋಡು ದಯಪಣ್ಣದಾಂಡ ಇನಿ ಸಮಸ್ಯೆ ಮರಣಿ ಇದು ಒಂಜಿ ಭಾರಿ ಶೋಕದ ಕತೆ ಬತ್ತಿತ್ತು. ಒರೆಯಾಗಿ ಗಲ್ಲು ಶಿಕ್ಷೆಗೆ ಜಜ್ಮೆಂಟ್ ಆಂಡ್ ಕೋರ್ಟುಡು ಗಲ್ಲು ಶಿಕ್ಷೆ ಅಂತ ಕೊರ್ಪುಣೆ ಅಂದಾಂಡ್ ಆಂಡ ಜಡ್ಜಿಲ್ ಎತ್ತದ ಬಂಡೇರಿಗೆ ನಿಕ್ಕ ರಡ್ಡ ಅವಕಾಶ ಉಂಡು ಒಂಜಿ ಕೆಕ್ಕಿಲ್ಗೆ ಬಲ್ಲಬಾರ್ದು ಒಯ್ಪುಂಡು ಅವು ಹತ್ತಂದಾಂಡ ಕಾಳಿಂಗ ಸರ್ಪಡು ತುಚ್ಚಾ ಉಂಡು ನಿಕ್ಕ ಓ ಅವು ಆತನಕ ಆರ್ ಬಂಡೇರಿಗೆ ಕೆಕ್ಕಿಲ್ಗೆ ಬಲ್ಲು ಬಾಂಡ ಏತ ಸಮಯ ಬೋಡಾಪುಂಡು ಸಹ್ಯಾರೆ ಒಂಜಿ ಮಿನಿಮಮ್ 20 ಮಿನಿಟ್ಸ್ ಬೋಡಾಪುಂಡು. ಹಾಂ ಸರಿ ಇಂದು ಕಾಳಿಂಗ ಸರ್ಪಾಂಡ ಕಾಳಿಂಗ ಸರ್ಪಾಂಡ 2 ನಿಮಿಷದೊಳಗೆ ಅಳಕ್ಕ ಪೋಪಾಂಡಿ ಅಪಗ ಕಾಳಿಂಗ ಸರ್ಪಣೆ ಅವಂಡಿ ಸರಿ ಮಣದಾನಿ ಆಯನ ಗಲ್ಲು ಶಿಕ್ಷದ ಅಡಿಗೆ ಲೆತ್ತೊಂದು ಬೋಂಡು ಲೆತ್ತೊಂದು ಬೋದು ಮೋನದ ಕುಂಟುಪುರದ ಎತ್ತಂಡು ಮೋನದ ಕುಂಟುಪುರದ ಎತ್ತದಾಪುಣ್ಣಿ ಈ ಉಚ್ಚುನದ ಎತ್ತ ದೋಜಿಪಾಯರು ಇಂದ ಜಸ್ಟ್ ಕೊಣಕ್ತಿನಾತೆ ಬಣ್ಣೇರು ಕಟ್ಟಾಡ್ದು ವಿಷಾಪುರ ಫುಲ್ಲುಂಡು ಟೆಸ್ಟ್ ಮಲ್ ತಿಂಡು ಇಂದು ಇತ್ತೆ ನಿಕ್ಕ ತುಚ್ಚುಂಡು ಸೆಲ್ಫಿ ದೆಪ್ಪು ಅಂಡ ದೆಪ್ಪು ಸುರುಕಿ ಒಕ್ಕ ಸೆಲ್ಫಿ ದೆಪ್ಪರಜ್ಜತ್ತ ಅಂಚಾದ ಸೆಲ್ಫಿ ದೆಪ್ಪು ಅಂಡ ದೆಪ್ಪು ದಾಳ ಬೊಡ್ಚಿ ನಿಕ್ಕಲ್ ನಿಕ್ಕಲ್ನ ಬೇಲೆ ಅಲ್ಪಲೇ ಬಂಡಿ ಸರಿ ಓಕೆ ಬಂಡದು ಮೋನೈಗೆ ಕುಂಟು ಬಾಡ್ದು ಉಚ್ಚುಂದೆತ್ತು ಬರಿಕದಿಯರಿಗೆ ರಡ್ಡು ಗುಂಡು ಪಿನ್ನು ನಡಿಕೆ ಕುತ್ತಿಯರು ರಿಸಲ್ಟ್ ಹೆಂಚಿನ ಬಂಡ ರಡ್ಡೇ ನಿಮಿಷೋಡು ಜೀವಬೋದು ದಾಯೇ ಆಯನ ಮನಸ್ಸುಡು ಹೆಂಕ ಉಚ್ಚು ತುಚ್ಚುಂಡು ಹೆಂಕ ಉಚ್ಚು ತುಚ್ಚುಂಡು ಹೆಂಕ ಉಚ್ಚು ತುಚ್ಚುಂಡು ಒಂದು ನೆಗೆಟಿವ್ ಫೀಲಿಂಗ್ ಜಾಸ್ತಿ ಅನ್ನಾಗ ನಮ್ಮ ಬಾಡಿ ಡಿಪ್ಪುಣಂಚಿನ ಹಾರ್ಮೋನೇ ವಿಷ ಬಿಡುಗಡೆ ಮಲ್ಪಡು ಲಾಸ್ಟ್ಗೆ ಪೋಸ್ಟ್ ಮಾರ್ಟಮ್ ಬ್ಲಡ್ ರಿಪೋರ್ಟುಡು ತೂನಾಗ ನೆತ್ತೆರಡು ವಿಷ ಉಂಡು ಇನಿ ಮನಯೇವ ಮನುಷ್ಯಾನಾಂ ಕಾರಣಂ ಬಂದ ಮೋಕ್ಷಯೋ ಪ್ರತಿ ಒಂಜಿ ಮನೋಮಾಲಿನ್ಯಗಳ ನಮ್ಮ ಮನಸ್ಸೇ ಕಾರಣ ಅಂದ ಇನಿತ್ತ ಮಾನಸಿಕ ನಮ್ಮ ಜೋಕುಲ್ ದಾಯಿ

നരമണെ മരളുപോടി നമ്മനെ പെരലി അത് ഒഞ്ചി മകേപ്പുണെ മൂജി മാളികത ഇല്ല കാട്ടതെത്താ നന ബളതെ പെരമേ നമ്മയാർപ്പേനെ നന കഞ്ചികാര കൂട് കാട്ടത് ഗുലാബി ഇന്ദു പാരിവാള കുള്ളാടവളു മരള തമ്പ്യാക്ക് ബൊക്ക ഒഞ്ചി മണ്ട ആക്കണ കാസാത്ത ബൊക്കതായിത്താമ്പു പൊരുള് ഉണ്ടത് പോണ കവൺപുണടയല്ലോ ಐಕ್ಕೆ ಮಾನಸಿಕ ನೆಮ್ಮದಿ ಬೋಡುಂದ ಅಂಡ ಬಂದುಲೆ ಕೆಲವು ವಿಷಯ ನಮ್ಮ ಅರ್ಕಟ ಪಾಡು ನೆನ ಬಿಡೋಡು ಕೃಷಿ ತಬಕೆಲಾತೆ ಕೃಷಿ ಆವಂದಿಯ ಕೃಷಿ ನನ ಆವಂದು ಕೃಷಿ ಆವಂದ ಪಂಡದ ಅನಗ ನಮ್ಮ ಐಡದು ದೂರ ದೂರ ದೂರ ದೂರ ಪೋಂಡ ಈ ಪ್ರಕೃತಿ ಸಂಪತ್ತನ್ನು ನಮ್ಮ ನೆಕ್ಸ್ಟ್ ಜನರೇಷನ್ಗೆ ಒರಿಪಾದ ಕೊರಿಜ ಅಂದ ದಾದ ಮಲ್ಪುಣಿ ಐಕ್ಕೆ ಇಲ್ಲೋ ಕೇಳ ಇತ್ತಂಡಲ್ಲ ನಮ್ಮ ಆಲೋಚನೆ ಮಲ್ಪೋಡು ಕೆಲವು ಇಲ್ಲ ಬೈಯಾಡ್ ಬರ್ಪೇರು ಬೈಯಾಡ್ ಬತ್ತದು ಓಳಿಗೆ ಮಾಲ್ಟ್ ಪರಂದು ತಿಂದದ್ದು ಸೀದ ಉಳಾಯಿ ಒಪ್ಪೇರು ಓ ಇಲ್ಲಿ ಭಾರಿ ಮಲ್ಲ ಆತಂಡಿ ಭಾರಿ ಶೋಕ ಆತ ಲೈಟಿಂಗ್ ಪೂರ ಸೂಪರ್ ಆತದ ಅಂಡ ಒಂಜಿ ಮಿಸ್ಟೇಕ್ ಮಲ್ತಾರೆ ಈ ಬೀಮ್ ಈ ರಿಂಚದ ಎತ್ತಂಡ್ರೆ ಅಲ್ಲಿ ಇತ್ತು ಅಂದರೆ ಇಂಚ 30 feet ಎತ್ತೊಂದು ಅವಳು ರೆಡ್ ಕುಟ್ಟಿ ಪಿಲ್ಲರ್ ಪಾಡದು ಇಂಚ ಸುಲಾಬಡಿರೆ ಕೊಂಚ 4 inches ಸ್ಲ್ಯಾಪಡು ವರ್ಕ್ ಏರಿಯಾ ಆತ ಏಪಂದು ಇಲ್ಲೊಕ್ಕೆಲ್ದಾಣಿ ಬಯ್ಯಾ ಆರ್ನಾಣ ಉಕ್ರೇನ್ ಹಿಡಿದು ಕ್ರೇನ್ ಕೊಂಡು ರೋಡು ಪಿಲ್ಲಾರು ತಿರ್ಗಾರ ಒಕ್ಕೇಲ್ ದಾಣಿ ಬೈಯಾಗಬೋದು ಪುರಿ ಉಡ್ರೆ ಅಲ್ಲಿ ಆಂಡ್ ಅವು ಆತೆಕ್ಕೆ ಮುಗಿಂಡ ಮುಗಿಂಡ ತೊಂದರೆ ಅಜ್ಜಿ ಕೆಲವಿಲ್ಲ ಪೊಂಜನಕ್ಕಲು ಸೇರೋಣ ಬೇರೆ ಪಂಡೆ ಅಂದು ಪಂಡೆ ಆಣಿ ಇಂಚಾಂಜಿ ಪಾಡ್ಗ ತೆತೊಂಡ್ಗ ಆಂಡದು ಈ ಕೆಪ್ಪ ಗೊತ್ತಾಯ್ಸವೆ ಪಂಡೆ ಸುರುತಾಣಿಯೇ ಪುರಿ ಬಿಡ್ದು ಹೋಯ್ ಆ ಇಲ್ಲಲ್ದ ಯಜಮಾನಿಯಾಗ ಪಾಪ ಮಣದಾಣಿ ಬಿಲ್ಲೇತು ಬರ್ಬುಂಡು ಕ್ಯಾಟ್ರಿಂಗ್ದ ಅಂದು ಆರು ಮಂಡೆ ಚಡುಲ್ಲೇರು ಈ ಜನ ಪಿಲ್ಲಾರದಿರ್ಗಾರ ಬಿದಾಡ್ದು ಕಣ್ಣೊಟ್ಲ ತೋಜುನೆ ಪಿಲ್ಲಾರಿ ಐಡುದಲ ಡೇಂಜರ್ ಮನೋಮಾಲ್ ಇನ್ಯವ ಪಂಡ ಬೈಯಾಡಿ ಬರ್ನ ಕೆಲ ಒಂತೆ ವಾಸ್ತು ಗೊತ್ತಿತ್ತು ನಕಲು ಬರ್ಪಿರು ಒಂತೆ ಟಿ ವಿ ಹಿಡಿದು ಅಕಲು ಬಣ್ಣಗಣಿ ಹೋದು ಪೋದು ಮೂಲ್ದಾಯಿ ಕಟ್ಟಿ ಸೋಪು ಏನಂದು ಪಶ್ಚಿಮ ತಗ್ಗತಿ ಪಶ್ಚಿಮಲ ತಗ್ಗು ದಕ್ಷಿಣಲ ತಗ್ಗು ಮೂಲಡ್ಡಾರ ಬಂಗಾಂಡು ಒಂಜಿ ಪುರಿ ಬಿಡ್ದು ಮಣದಾನಿ ಇಲ್ಲಲ್ದಾಕ್ಲೆ ಗ್ಯಾಸ್ಟ್ರಿಕ್ ಸುರು ಅಂಡಲ ಅಕ್ಲಿಗೆ ಪುಣಿ ಪಶ್ಚಿಮ ತಗ್ಗು ಕೆರೆಂಗದ ಪೋಡಿ ತಿನ್ನ ಗೊತ್ತೇಜಿ ಸುರೂಕ್ ನಮ್ಮ ನಂಬಿಕೆಲು ಪ್ರಾರಂಭವಾಯ್ನ ಇನಿ ನಮ್ಮ ಮಲ್ಲ ಮಲ್ಲ ಪ್ರಾರ್ಥನಾಲಯನ ಕಟ್ಟದಿಪ್ಪ ಮಲ್ಲ ಮಲ್ಲ ದೇವಸ್ಥಾನಲೇನು ಕಟ್ಟದಿಪ್ಪ ಮಲ್ಲ ಮಲ್ಲ ಧರ್ಮದ ಬೇತೆ ಬೇತೆ ಧರ್ಮದ ಬೇರೆ ಬೇರೆ ಮಲ್ಲ ಮಲ್ಲ ರೀತಿ ಕಟ್ಟದಿಪ್ಪ ಮೂಲೋಡು ನಮ್ಮ ದೇವೇರನ್ನು ದುಯ್ನೆ ಮರಟ್ಟಲ ಕಲ್ಲಿಡ್ಲ ಅಂದಾತ ತುಲಿ ಮೂಲೋಡು ದೇವೇರನ್ನು ದುಯ್ನೆ ಪ್ರಕೃತಿ ಡೇ ಇನಿ ನಮ್ಮ ಅನುಕೂಲತೆಗೆ ಬೇತೆ ಬೇತೆ ರೀತಿ ಮಲ್ತೊಂದ ಅಂಡ ಐಕೆ ಮೂಢ ನಂಬಿಕೆಲೆಡದು ಸುರೂಕ ನಮ್ಮ ಜೋಕ್ಲೇನ ಪಿದಾಯಿ ಪತ್ತೊಂದು ಬತ್ತದು ನಮಲ ಪಿದಾಯಿ ಬತ್ತದು ಮೂಲ ನಂಬಿಕೆ ಪ್ರಕೃತಿ ದೇವೇರನ ದೂಪಣಂಚಿನ ನಂಬಿಕೆ ಉಂಡತ್ತ ಕೃಷಿಟ್ ದೇವೇರನ ದೂಪಣಂಚಿನ ನಂಬಿಕೆ ಉಂಡತ್ತ ಆ ನಂಬಿಕೆನ ಏಪ್ಪೊಗುಲ ನಮ್ಮ ದೂರ ಮಲ್ಪೆರ ಬಲ್ಲಿ ನಮ್ಮ ಜೋಕುಲು ವಾ ಡಿಗ್ರಿಗೆ ಪೋವಾಡು ಓಡೆಗೆ ಪೋವಾಡು ಬಂಜಿಗೆ ನುಪ್ಪೇ ದಿನ ಇನ್ನು ಮೂಢ ನಂಬಿಕೆಲು ಜಾಸ್ತಿ ಆದ ಕಡೆಕ್ ನಂಕು ವಿಶ್ವಾಸ ಇಜ್ಜ ಅಂದೆ ಐಕೆ ಪ್ರಕೃತಿ ನಾಶ ಮಲ್ತದು ಬದುಕುಣತ್ತು ಕೌಟುಂಬಿಕ ಸಾಮರಸ್ಯ ದೂರ ಮಲ್ಪುಣೆತ್ತು ಇನಿ ಭಾರತ ಉಂತುದಿತ್ತಿನ್ಲ ಪ್ರಕೃತಿದ ಮಿತ್ತಲ ಕೌಟುಂಬಿಕ ಸಾಮರಸ್ಯದ ಮಿತ್ತಲ ಮುಂದೂರಡ್ಡ ಪೋಣಂದಾಂಡ ನಮ್ಮ ಭವಿಷ್ಯ ಪೋಂಡು ನೆಕ್ಸ್ಟ್ ಜನರೇಷನ್ಲ ಪೋಂಡು ಐಕೆ ನಮ್ಮ ಕಡಪುಣಂಚಿನ ಒಂಜಿ ಮರಟ್ಟು ಅತ್ತನ ನಮ್ಮ ಕೃಷಿಕೆರಾದಿತ್ತಿನ ನಮ್ಮ ನಡ್ನಂಚಿನ ಒಂಜಿ ದೈಟು ಏರು ಪೂರ ಇಪ್ಪೇರು ಐಕೆ ಆ ಮರಕ್ಕೆ ಪುದರ ಬಡಿಚಿ ಹಸಿರು ಹಸಿರಿನ ಹೆಸರಿಲ್ಲದ ಮರ ಅಂದು ಭಾರಿ ಶೋಕಡೆ ಒಂಜಿ ಕವಿತೆ ಬರೆತ್ತೀರು ಬಂದುಲೆ ದಾಯ ನಮ್ಮ ಪ್ರಕೃತಿನ ಒರಿಪಾವಡು ಒಂದು ಪಂಡ ಕೇವಲ ದುಡ್ಡುಡು ಮಾತ್ರ ತಂತ್ರಜ್ಞಾನಡು ಮಾತ್ರ ಬದುಕಿಯರ ಸಾಧ್ಯ ಜಿದಾಯೇ ಇತ್ತೇನೆ ಜಾಗತಿಕ ತಾಪಮಾನ ಏರೊಂದು ಏರೊಂದು ಏರೊಂದು ಏರೊಂದುಂಡು ಐಕೋಸ್ಕರ ಒಂತೆ ಪ್ರಾಕೃತಿಕವಾದ ನಮ್ಮ ಜೋಕ್ಲಿನ ಮಲ್ಲ ಮಲ್ಪುಣಂಚಿನ ಪ್ರಯತ್ನ ಮಲ್ಪುಗ ಒಂತೆ ಪ್ರಕೃತಿ ಪ್ರೀತಿಲ ಆಕಲಮಿತ್ತು ಪಾಡ್ಗ ಇಜ್ಜಿಂದಾಂಡ ಕಾಲಿ ಈತೆಟ್ಟು ಉಂತುಂಡು ಐಕೋಸ್ಕರ ಹಸಿರು ಹಸಿರಿನ ಹೆಸರಿಲ್ಲದ ಮರ ಒಂಜೆಡ್ಡೆ ಸಾಹಿತ್ಯನು ಪರಿಚಯ ಮಲ್ತೊಂದುಲ್ಲ ಚಪ್ಪಾಳೆ ದೊಟ್ಟುಗೂ ಪ್ರೋತ್ಸಾಹ.

ಈತನೇಟ ವಿನಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಕೊಲ್ನಾಡು ಮುಲ್ಕಿ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಕುಡ್ಲ ಉಂದತ ಒಟ್ಟು ಆಶ್ರಯಡ್ ಇಂಚಿಪ್ಪ ಕೊಲ್ನಾಡು ಮುಲ್ಕಿ ತಾಲೂಕು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ ಈ ಲೇಸಿಡ್ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಬೊಕ್ಕ ಅರ್ನ ತಂಡದ ಕುಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಈ ಲೇಸದ ರಡ್ಡನ ಯಜ್ಞೆ ಕೆಂಡರ್ ನನ್ನ ದುಂಬುದ ಯಜ್ಞೆ ಎಲ್ಲದೂ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.

ಈತನೇಟ ಕೆಲವಂಚಿ ತುಳುತ ಪದಕುಲೆನ್ನು ಕೇನೊಂದು ಬತ್ತಾರೆ. ಇಡೆಗು ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಮೆಲು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

ನನ್ನೆದೆಯ ಗೂಡಿನಲ್ಲಿ ಬಂದ ಮೊದಲನೆಯ ಹಾಡು, ನನ್ನೆದೆಯ ಗೂಡಿನಲ್ಲಿ ಬಂದ ಮೊದಲನೆಯ

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ

ಜೀವಗಳ ಕಂಬನಿಯ ಒರೆಸಿ ಶಕ್ತಿ ತುಂಬುವಂಥ ಹಳ್ಳಿಗೂ ಹೆಸರಾದ ಸಂಸಾರ ಚಿನ್ನದಂಥ ನಮ್ಮಯ ಸಂಸಾರ.

ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು. ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು. ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

0: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು
1: ಭಾಗ್ಯದ ಬಳೆಗಾರ ಹೋಗಿ ಬಂದಂತವರಿಗೆ ಭಾಗ್ಯದ

ಹೋಗಿ ಉತ್ನಳ್ಳಿ ಮಾರವ್ವ, ನಿನ್ನ ಭಾವನಾದ ನಂಜುಂಡೇಶ್ವರ ಹೋಗಿ 3 ತಿಂಗಳು ಆಯ್ತಲ್ಲವ್ವ. ಅವನು ಹೋದಾಗ್ನಿಂದ ನನ್ ಕಂದ ನನ್ ಜನ್ಮಕ್ಕೆ ಅನ್ನ ನೀರು ನಿದ್ದೆಯೊಂದು ಸೇರ್ತಾ ಇಲ್ಲವ್ವ. ನೆತ್ತಿ ಮ್ಯಾಲೆ ನೆರೆ ಕೂದ್ಲು ಬಂದಿರ್ತಕ್ಕಂತ ಮುದಿ ನನ್ ಸೌತಿರ್ಗೆಲ್ಲ

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಅಕ್ಷಯ್ ಹೆಚ್ಎಂ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್, ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೂರವಾಣಿ ಸಂಭಾಷಣೆ, ಬಾಂಧವ್ಯ ಬಲವರ್ಧನೆಗೆ ಸಹಮತ. ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆ ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ಸಂಪನ್ನ. ಬಿಹಾರದಲ್ಲಿ ದೋಣಿ ದುರಂತ, 13 ಮಂದಿ ಸಾವು, ಉಪರಾಷ್ಟಪತಿ ಪ್ರಧಾನಿಯವರಿಂದ ಸಂತಾಪ, ಪರಿಹಾರ ಘೋಷಣೆ. ಹಾಗೂ ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ತನ್ವಿ ಶರ್ಮಾ, ಕಿಡಂಬಿ ಶ್ರೀಕಾಂತ್ ಎರಡನೇ ಸುತ್ತಿಗೆ ಪ್ರವೇಶ. ವಾರ್ತೆಗಳ ವಿವರ. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್, ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನವನ್ನು ಸಂಸ್ಕೃತಿ ಸಚಿವಾಲಯ ಆಯೋಜಿಸಿದೆ. ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. 3 ದಿನಗಳ ಈ ಸಮ್ಮೇಳನ 50 ರಾಷ್ಟಗಳ ಪ್ರತಿನಿಧಿಗಳು, ರಾಯಭಾರಿಗಳು ಮತ್ತು ವಿದ್ವಾಂಸರನ್ನು ಒಟ್ಟುಗೂಡಿಸಿ ಇಡೀ ಪ್ರಪಂಚದೊಂದಿಗೆ ಭಾರತದ ಐತಿಹಾಸಿಕ ಮತ್ತು ಸಮಕಾಲೀನ ಸಾಂಸ್ಕೃತಿಕ ಸಂಪರ್ಕಗಳ ಕುರಿತು ಚರ್ಚೆ ಮಾಡಲು ವೇದಿಕೆ ಒದಗಿಸಲಿದೆ. ಪ್ರಧಾನಿ ನರೇಂದ್ರ ಮೋದಿ ಈ ಸಂದರ್ಭದಲ್ಲಿ ವಿಶೇಷ ವಿಡಿಯೋ ಸಂದೇಶದ ಮೂಲಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಚೀನಾ, ಜಪಾನ್, ಮಂಗೋಲಿಯಾ, ನೇಪಾಳ ಮತ್ತು ಇರಾನ್ ಸೇರಿದಂತೆ ಇತರ ದೇಶಗಳ ಪ್ರತಿನಿಧಿಗಳು ಹಂಚಿಕೆಯ ಸಾಂಸ್ಕೃತಿಕ ಪರಂಪರೆ ಮತ್ತು ನಾಗರಿಕತೆಯ ವಿನಿಮಯದ ಕುರಿತು ವಿಚಾರ ವಿನಿಮಯ ಮಾಡಿಕೊಳ್ಳಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರು ದೂರವಾಣಿ ಮೂಲಕ ಫಲಪ್ರದ ಮಾತುಕತೆ ನಡೆಸಿದ್ದು, ಉಭಯ ದೇಶಗಳ ನಡುವಿನ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಸಮ್ಮತಿಸಿದ್ದಾರೆ. ವ್ಯಾಪಾರ, ಇಂಧನ, ತಂತ್ರಜ್ಞಾನ, ಭದ್ರತೆ ಮತ್ತು ಜನರ ನಡುವಿನ ಬಾಂಧವ್ಯ ಸೇರಿದಂತೆ ಪ್ರಮುಖ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಪ್ರಗತಿಯನ್ನು ಸಾಧಿಸಲು ಒಮ್ಮತ ವ್ಯಕ್ತಪಡಿಸಲಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಭಾರತ ಮತ್ತು ಕೆನಡಾ ಒಟ್ಟಾಗಿ ಹೆಚ್ಚು ಸ್ಥಿರ ಹಾಗೂ ಸಮೃದ್ದ ಜಾಗತಿಕ ಸಮಾಜದ ನಿರ್ಮಾಣಕ್ಕೆ ಕೊಡುಗೆ ನೀಡುತ್ತಿವೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ನಡುವೆ ಕೆನಡಾದ ವಿದೇಶಾಂಗ ಸಚಿವೆ ಅನಿತಾ ಆನಂದ್ 2 ದಿನಗಳ ಅಧಿಕೃತ ಭೇಟಿಗಾಗಿ ನಿನ್ನೆ ಸಂಜೆ ನವದೆಹಲಿಗೆ ಆಗಮಿಸಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಅವರು ಇಂದು ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಹಾಗೂ ಕೌಶಲ್ಯ ಅಭಿವೃದ್ದಿ ಮತ್ತು ಉದ್ಯಮಶೀಲತೆ ಸಚಿವ ಜಯಂತ್ ಚೌಧರಿ ಅವರನ್ನು ಭೇಟಿ ಮಾಡಿ ದ್ವಿಪಕ್ಷೀಯ ಸಹಕಾರ ಕುರಿತು ಮಾತುಕತೆ ನಡೆಸಲಿದ್ದಾರೆ. ನವದೆಹಲಿಯಲ್ಲಿ ನಡೆದ ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆಯು ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ನಿನ್ನೆ ಮುಕ್ತಾಯಗೊಂಡಿತು. ಈ ಘೋಷಣೆಯಲ್ಲಿ ಬಿಮ್ಸ್ಟೆಕ್ ರಾಷ್ಟಗಳು ಗಡಿಯಾಚೆಗಿನ ಭಯೋತ್ಪಾದನೆ ಸೇರಿದಂತೆ ಭಯೋತ್ಪಾದನೆ ಮತ್ತು ಹಿಂಸಾತ್ಮಕ ಉಗ್ರವಾದದ ಎಲ್ಲಾ ರೂಪಗಳು ಹಾಗೂ ಅಭಿವ್ಯಕ್ತಿಗಳನ್ನು ಬಲವಾಗಿ ಖಂಡಿಸಿವೆ. ವಿಶ್ವಸಂಸ್ಥೆಯ ನಾಗರಿಕ ಸಂಹಿತೆ ಮತ್ತು ಅಂತಾರಾಷ್ಟೀಯ ಕಾನೂನಿಗೆ ಅನುಗುಣವಾಗಿ ಭಯೋತ್ಪಾದನೆ ಹಾಗೂ ಅದಕ್ಕೆ ಪೂರಕವಾದ ಹಿಂಸಾತ್ಮಕ ಉಗ್ರವಾದವನ್ನು ತಡೆಗಟ್ಟಲು, ಎದುರಿಸಲು ಮತ್ತು ನಿರ್ಮೂಲನೆ ಮಾಡಲು ಸಮಗ್ರ ಹಾಗೂ ನಿರಂತರ ರೀತಿಯಲ್ಲಿ ಶ್ರಮಿಸುವ ತಮ್ಮ ದೃಢ ನಿಶ್ಚಯವನ್ನು ಈ ರಾಷ್ಟಗಳು ಪುನರುಚ್ಚರಿಸಿವೆ. ಸಂಪರ್ಕಿತ, ಸುರಕ್ಷಿತ, ಸ್ಥಿತಿಸ್ಥಾಪಕ, ಅಭಿವೃದ್ದಿ ಹೊಂದಿದ ಮತ್ತು ಸಮೃದ್ದ ಬಿಮ್ಸ್ಟೆಕ್ ಪ್ರದೇಶವನ್ನು ಸಾಕಾರಗೊಳಿಸಲು ಈ ಸಂಘಟನೆಯ ಅಡಿಯಲ್ಲಿ ಪ್ರಾದೇಶಿಕ ಸಹಕಾರವನ್ನು ಬಲಪಡಿಸಲು ಬದ್ದರಾಗಿರುವುದಾಗಿ ತಿಳಿಸಿವೆ. ಮಾನವ ಕಳ್ಳಸಾಗಣೆ, ಮಾದಕ ವಸ್ತುಗಳು, ಅಕ್ರಮ ಹಣ ವರ್ಗಾವಣೆ ತಡೆಗಟ್ಟುವಿಕೆ ಕ್ಷೇತ್ರಗಳಲ್ಲಿ ಅಂತಿಮಗೊಳಿಸಲಾದ ಕ್ರಿಯಾ ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಹಾಗೂ ಭಯೋತ್ಪಾದನೆ ವಿರುದ್ದದ ಕ್ರಮಗಳಿಗೆ ಸಹಕಾರ ಕುರಿತ ಉಪ ಗುಂಪು ಸಿದ್ದಪಡಿಸಲಿರುವ ಕ್ರಿಯಾ ಯೋಜನೆ ಅಂತಿಮಗೊಳಿಸಲು ದೆಹಲಿ ಘೋಷಣೆ ಕರೆ ನೀಡಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ದತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಕುರಿತ ಒಂದು ವರದಿ ಇಲ್ಲಿದೆ. ಬಡ ಕುಟುಂಬಗಳ ಮಹಿಳೆಯರಿಗೆ ಉತ್ತಮ ಆರೋಗ್ಯ ಹಾಗೂ ಸಮಾನ ಅವಕಾಶ ಕಲ್ಪಿಸುವ ಉದ್ದೇಶದಿಂದ 2016 ಆರಂಭವಾದ ಪ್ರಧಾನಮಂತ್ರಿ ಉಜ್ವಲ ಯೋಜನೆಯು ದೇಶಾದ್ಯಂತ ದೊಡ್ಡ ಪರಿವರ್ತನೆ ತಂದಿದೆ. ಮನೆಯ ಮಹಿಳೆಯ ಹೆಸರಿನಲ್ಲಿಯೇ ಎಲ್ಪಿಜಿ ಸಂಪರ್ಕ ನೀಡುವುದರ ಮೂಲಕ ಕೋಟ್ಯಾಂತರ ಕುಟುಂಬಗಳನ್ನು ಕಟ್ಟಿಗೆ ವಲಯ ಹೊಗೆಯಿಂದ ಮುಕ್ತಗೊಳಿಸಿದೆ. 2026 ಮೇ ತಿಂಗಳ ವೇಳೆಗೆ ದೇಶದ ಬಡ ಮಹಿಳೆಯರಿಗೆ 10.5 ಕೋಟಿಗೂ ಅಧಿಕ ಉಚಿತ ಎಲ್ಪಿಜಿ ಸಂಪರ್ಕಗಳನ್ನು ವಿತರಿಸಲಾಗಿದೆ. ಈ ಯೋಜನೆಯಿಂದ ರಾಷ್ಟೀಯ ಮಟ್ಟದಲ್ಲಿ ಒಟ್ಟಾರೆ ಎಲ್ಪಿಜಿ ಸಂಪರ್ಕಗಳ ಸಂಖ್ಯೆ 2014 14.51 ಕೋಟಿಯಿಂದ 33.39 ಕೋಟಿಗೆ ಏರಿಕೆಯಾಗಿದ್ದು ಬಳಕೆಯು ದುಪ್ಪಟ್ಟಾಗಿದೆ. ಅನಿಲ ಮರುಪೂರಣ ಪ್ರಮಾಣ 2021-22 ಪ್ರತಿ ಫಲಾನುಭವಿಗೆ ಸರಾಸರಿ 3 ಇದ್ದದ್ದು 2025-26 ವೇಳೆಗೆ ಸುಮಾರು 5ಕ್ಕೆ ಏರಿಕೆಯಾಗಿದೆ. ಬಿಹಾರದ ವೈಶಾಲಿ ಜಿಲ್ಲೆಯ ರಘುಪುರ್ ದಿಯಾರ ಪ್ರದೇಶದಲ್ಲಿ ನಿನ್ನೆ ರಾತ್ರಿ ಗಂಗಾ ನದಿಯಲ್ಲಿ ದೋಣಿಯೊಂದು ಮಗುಚಿ ಬಿದ್ದ ಪರಿಣಾಮ 13 ಮೃತಪಟ್ಟಿದ್ದು 6 ರಕ್ಷಿಸಲಾಗಿದೆ ಎಂದು ವೈಶಾಲಿ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ವರ್ಷಾ ಸಿಂಗ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ. ಮೃತಪಟ್ಟವರಲ್ಲಿ ಹೆಚ್ಚಿನವರು ಅಪ್ರಾಪ್ತರಾಗಿದ್ದು ಇವರು ಔತಣಕೂಟವೊಂದರಲ್ಲಿ ಭಾಗವಹಿಸಲು ದೋಣಿಯಲ್ಲಿ ಪ್ರಯಾಣಿಸುತ್ತಿದ್ದರು. ದೋಣಿಯಲ್ಲಿ ಸುಮಾರು 15-20 ಇದ್ದರು. ಗಾಯಗೊಂಡ ಇತರ 7 ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ರವಾನಿಸಲಾಗಿದೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ದೋಣಿ ದುರಂತದಲ್ಲಿ ಸಂಭವಿಸಿದ ಜೀವಹಾನಿಯ ಬಗ್ಗೆ ತೀವ್ರ ಸಂತಾಪ ವ್ಯಕ್ತಪಡಿಸಿದ್ದಾರೆ. ದೋಣಿ ದುರಂತದಲ್ಲಿ ಸಂಭವಿಸಿದ ಜೀವಹಾನಿಯು ಅತ್ಯಂತ ನೋವಿನ ಸಂಗತಿಯಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಮೃತರ ಕುಟುಂಬದವರಿಗೆ ತಲಾ 2 ರೂಪಾಯಿ ಮತ್ತು ಗಾಯಗೊಂಡವರಿಗೆ ತಲಾ 50,000 ರೂಪಾಯಿ ಪರಿಹಾರವನ್ನು ಪ್ರಧಾನಿ ಘೋಷಿಸಿದ್ದಾರೆ. ಘಟನೆ ಕುರಿತು ದುಃಖ ವ್ಯಕ್ತಪಡಿಸಿರುವ ಮುಖ್ಯಮಂತ್ರಿ ಸಾಮ್ರಾಟ್ ಚೌಧರಿ ಮೃತರ ಕುಟುಂಬಗಳಿಗೆ ತಲಾ 4 ರೂಪಾಯಿ ಪರಿಹಾರ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆಗಳು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತಿವೆ ಮತ್ತು ಪ್ರಸ್ತುತ ಒಂದು ಒಪ್ಪಂದವನ್ನು ಅಂತಿಮಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಬ್ಲೂಂಬರ್ಗ್ ನೂತನ ಆರ್ಥಿಕತೆ ವೇದಿಕೆಯಲ್ಲಿ ಮಾತನಾಡಿದ ಅವರು, ಉಭಯ ದೇಶಗಳ ವ್ಯಾಪಾರ ಸಚಿವರು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಮತ್ತು ವ್ಯಾಪಾರ ಒಪ್ಪಂದದ ಮಾತುಕತೆಗಳ ಪ್ರಕ್ರಿಯೆಯಲ್ಲಿ ಎರಡೂ ರಾಷ್ಟಗಳು ಸಾಕಷ್ಟು ಮುಂದುವರೆದಿದೆ ಎಂದು ತಿಳಿಸಿದ್ದಾರೆ. ಡೆನ್ಮಾರ್ಕ್ ಓಪನ್ ಬ್ಯಾಡ್ಮಿಂಟನ್ 2026 ತಮ್ಮ ಆರಂಭಿಕ ಪಂದ್ಯಗಳಲ್ಲಿ ಭಾರತದ ತನ್ವಿ ಶರ್ಮಾ ಮತ್ತು ಕಿಡಂಬಿ ಶ್ರೀಕಾಂತ್ ಕಠಿಣ ಹೋರಾಟದ ನಂತರ ಜಯಗಳಿಸಿ 2 ಸುತ್ತಿಗೆ ಪ್ರವೇಶಿಸಿದ್ದಾರೆ. ತನ್ವಿ ರೋಚಕ 3 ಪಂದ್ಯದಲ್ಲಿ ಜಪಾನ್ನ ನಾತ್ಸುಕಿ ನಿದಾರಾ ಅವರನ್ನು 2-1 ಅಂತರದಿಂದ ಸೋಲಿಸಿದರು. ಅವರು ಮುಂದಿನ ಪಂದ್ಯದಲ್ಲಿ ಜರ್ಮನಿಯ ಆಟಗಾರ್ತಿ ಇವೋನ್ ಲೀ ಅವರನ್ನು ಎದುರಿಸಲಿದ್ದಾರೆ. ಕಿಡಂಬಿ ಶ್ರೀಕಾಂತ್ ಫ್ರಾನ್ಸ್ನ ಆಟಗಾರ ಅರ್ನಾಡ್ ಮೆಕ್ಲೆ ಅವರನ್ನು 2-0 ಅಂತರದಿಂದ ಸೋಲಿಸಿದರು. 16 ಘಟ್ಟದ ಪಂದ್ಯದಲ್ಲಿ ಅವರು ಫ್ರಾನ್ಸ್ನ ಮತ್ತೊಬ್ಬ ಆಟಗಾರ ಅಲೆಕ್ಸ್ ಲಾನಿಯರ್ ಅವರನ್ನು ಎದುರಿಸಲಿದ್ದಾರೆ. ಪ್ರಶಸ್ತಿ ನಿರೀಕ್ಷೆಗಳನ್ನು ಹೊತ್ತಿದ್ದ ಭಾರತದ ಪಿವಿ ಸಿಂಧು ಮತ್ತು ಲಕ್ಷ್ಯ ಸೇನ್ ಮೊದಲ ಸುತ್ತಿನಲ್ಲೇ ಸೋತು ಟೂರ್ನಿಯಿಂದ ನಿರ್ಗಮಿಸಿದ್ದಾರೆ. ಭಾರತದ ಡಬಲ್ಸ್ ಅಭಿಯಾನವು ಇಂದು ಆರಂಭವಾಗಲಿದ್ದು, ಪುರುಷರ ವಿಭಾಗದಲ್ಲಿ ಸಾತ್ವಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಚಿರಾಗ್ ಶೆಟ್ಟಿ ಜೋಡಿ ಮತ್ತು ಮಹಿಳೆಯರ ವಿಭಾಗದಲ್ಲಿ ತ್ರಿಸಾ ಜಾಲಿ ಗಾಯತ್ರಿ ಗೋಪಿಚಂದ್ ಜೋಡಿ ಕಣಕ್ಕೆ ಇಳಿಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದಿನಿಂದ ಬೃಹತ್ತರ್ ಭಾರತ್ ವಿಶ್ವದಾದ್ಯಂತ ಭಾರತದ ಸಾಂಸ್ಕೃತಿಕ ಸಂಪರ್ಕಗಳು ಕುರಿತ ಅಂತಾರಾಷ್ಟೀಯ ಸಮ್ಮೇಳನ. ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದೂರವಾಣಿ ಸಂಭಾಷಣೆ, ಬಾಂಧವ್ಯ ಬಲವರ್ಧನೆಗೆ ಸಹಮತ. ಮೊದಲ ಬಿಮ್ಸ್ಟೆಕ್ ಗೃಹ ಸಚಿವರ ಸಭೆ ದೆಹಲಿ ಘೋಷಣೆ ಅಂಗೀಕಾರದೊಂದಿಗೆ ಸಂಪನ್ನ.

0: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ಆರೋಗ್ಯ ಸಾರಂಗ್ ಕಾರ್ಯಕ್ರಮಕ್ಕೆ ಸ್ವಾಗತ.
1: ನೆಗಡೆ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆ ಶಿರ್ಸ್ ಇವತ್ತಿನ ಸಂಚಿಕೆಯಲ್ಲಿ ಆತ್ಮೀಯರೇ, ಮಸಲ್ ಕ್ರ್ಯಾಂಪ್ಸ್, ಕಾಫ್ ಮಸಲ್ಸ್, ಈ ಒಂದು ಮೀನಖಂಡ ಒಂದೇ ಸಲ ಹಿಡ್ಕೊಂಡು ಬಿಡತ್ತೆ, ನಡಿಬೇಕಾದ್ರೆ ಕ್ರ್ಯಾಂಪ್ ಆಗತ್ತೆ, ಒಂದೇ ಸಲ ಭುಜ ಹಿಡ್ಕೊಳತ್ತೆ. ಈ ತರ ಮಸಲ್ ಕ್ರ್ಯಾಂಪ್ ಆದಾಗ ಏನು ಮನೆ ಮದ್ದುಗಳನ್ನ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ಲಿಕ್ಕೆ ನಮ್ಮ ವೇದ ವೆಲ್ನೆಸ್ ಸೆಂಟರ್ ನಿಸರ್ಗ ಮನೆಯಲ್ಲಿ ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಡಾಕ್ಟರ್ ಭಾವನಾ ಅವರಿದ್ದಾರೆ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಸಂಚಿಕೆಯಲ್ಲಿ ಮಸಲ್ ಕ್ರ್ಯಾಂಪ್ಸ್ ಕಡಿಮೆ ಮಾಡೋದು ಹೇಗೆ, ಮಸಲ್ ಕ್ರ್ಯಾಂಪ್ಸ್ ಏನ್ ಮಾಡಬೇಕು, ಯಾವ ಮನೆ ಮದ್ದು ಸೂಕ್ತ ಅನ್ನೋದನ್ನ ತಿಳಿಸ್ಕೊಡ್ತೇವೆ ಡಾಕ್ಟರ್. ಮಸಲ್ ಕ್ರ್ಯಾಂಪ್ಸ್,
2: ಈ ಮಸಲ್ ಕ್ರ್ಯಾಂಪ್ ಜಾಸ್ತಿ ಆಗಿ ನೈಟ್ ಅಲ್ಲಿ ಜಾಸ್ತಿ ಬರುತ್ತೆ. ಸಡನ್ಲಿ ಕಾಫ್ ಮಸಲ್ ಹಿಡ್ಕೊಳ್ಳುವಂತದ್ದು, ಸೊ ಮೂಮೆಂಟ್ಸ್ ಮಾಡ್ಲಿಕ್ಕೆ ಆಗಲ್ಲ, ತುಂಬಾ ಸಾಕಷ್ಟು ಪೇನ್ ಆಗುತ್ತೆ. ಸೊ ಮೇನ್ ಇದಕ್ಕೆ ರೀಸನ್ ಏನು ಅಂದ್ರೆ, ಫಸ್ಟ್ ವಾಟರ್ ಇಂಟೇಕ್ ಕಡಿಮೆ ತಗೋತಾರೆ, ನೀರನ್ನು ಕರೆಕ್ಟ್ ಆಗಿ ಕುಡಿಯುವುದಿಲ್ಲ. ಸೊ ಅದರಿಂದ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗುತ್ತೆ, ಮೆಗ್ನೀಷಿಯಂ ಇರ್ಬೋದು, ಸೋಡಿಯಂ, ಪೊಟ್ಯಾಷಿಯಂ ಇದೆಲ್ಲ ಬಾಡಿಲಿ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಮಸಲ್ ಕ್ಯಾಚ್ ಆಗುತ್ತೆ. ಸೆಕೆಂಡ್ ಒನ್, ಕರೆಕ್ಟ್ ಆಗಿ ಫ್ಯಾಟ್ ಅನ್ನು ಕನ್ಸ್ಯೂಮ್ ಮಾಡುವುದಿಲ್ಲ. ಫ್ಯಾಟ್ ಅಂದ್ರೆ ಒಳ್ಳೆಯ ಕೊಬ್ಬು, ಅದು ನಮ್ಮ ಬಾಡಿಗೆ ಬೇಕು. ಈ ತುಪ್ಪ ಇರ್ಬೋದು, ಮಜ್ಜಿಗೆ,
1: ಬೆಣ್ಣೆ, ಮೊಸರು, ಪನ್ನೀರ್, ಚೀಸ್, ಗೋಡಂಬಿ, ಬಾದಾಮಿ, ಪಿಸ್ತಾ, ವಾಲ್ನಟ್, ಬಡವರ ಬಾದಾಮಿ, ಶೇಂಗಾ, ತೆಂಗಿನಕಾಯಿ ಹಾಲು, ತೆಂಗಿನಕಾಯಿ ತುರಿ, ಬೀಜಗಳು, ಇದೆಲ್ಲವೂ ಕೂಡ ಒಳ್ಳೆ ಫ್ಯಾಟ್. ಇದನ್ನು ಜಾಸ್ತಿ ತೆಗೆದುಕೊಳ್ಳಿ, ಆಗ ಮಸಲ್ ಕ್ರ್ಯಾಂಪ್ಸ್ ಪದೇ ಪದೇ ಆಗೋದನ್ನು ಕಡಿಮೆ ಮಾಡ್ಲಿಕ್ಕೆ ಸಾಧ್ಯ. ನೀರು ಕುಡಿಯುವಂಥದ್ದು, ಸೊ ನೀರನ್ನ ನಾವು ಜಾಸ್ತಿ ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಅದೊಂದು ಒಳ್ಳೆ ಹ್ಯಾಬಿಟ್, ನೀರನ್ನು ಜಾಸ್ತಿ ಕುಡಿಯುವ ಹ್ಯಾಬಿಟ್ ಅನ್ನು ಡೆವಲಪ್ ಮಾಡ್ಕೋಬೇಕು. ಒಂದೇ ದಿವಸಲ್ಲಿ ಆಗಲ್ಲ, ಒಂದ್ ದಿವಸ 1 ಲೀಟ್ರ್, ನಾಳೆ 1.5 ಲೀಟ್ರ್, ಸ್ಲೋಲಿ ಜಾಸ್ತಿ ಮಾಡ್ತಾ ಹೋಗಿ 3 ಲೀಟರ್ ವರೆಗೂ ನಾವು ನೀರನ್ನ ಕುಡಿಯುವಂತಹ ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು. ಇದೊಂದು ಒಳ್ಳೆ ಹವ್ಯಾಸ. ಈ ಕೆಟ್ಟ ಹವ್ಯಾಸ ಇರುತ್ತೆ, ದಿನ ಸಿಗರೇಟ್ ಸೇದ್ಲಿಕ್ಕೆ ಶುರು ಮಾಡಿದ್ರೆ ಸಿಗರೇಟ್ ಬಿಟ್ಟರೆ ಆಗೋದೇ ಇಲ್ಲ, ಅದು ಬ್ಯಾಡ್ ಹ್ಯಾಬಿಟ್. ಅದೇ ನೀರು ಕುಡಿಲಿಕ್ಕೆ ಶುರು ಮಾಡಿದ್ರೆ, ದಿನಾ ನೀರು ಕುಡಿತಾ ಬಂದ್ರೆ ಆಮೇಲೆ ನೀರು ಕುಡಿದ್ರೆ ಅಷ್ಟೇ ನಿಮ್ಗೆ ಖುಷಿ ಆಗುತ್ತೆ. ಸೊ ಅದು ಒಳ್ಳೆ ಹ್ಯಾಬಿಟ್. ಸೊ ಒಳ್ಳೆ ಹ್ಯಾಬಿಟ್ ಅನ್ನು ಡೆವಲಪ್ ಮಾಡ್ಕೊಳ್ಳಿ. ಓಕೆ,
2: ಅದೇ ರೀತಿ ಮೂರನೇದು ವಿಟಮಿನ್ ಇ ಒಂದು ಡೆಫಿಷಿಯನ್ಸಿ. ಸಾಕಷ್ಟು ಜನರಲ್ಲಿ ಮಸಲ್ ಕ್ರ್ಯಾಂಪ್ ಆಗುವಾಗ ವಿಟಮಿನ್ ಇ ಡೆಫಿಷಿಯನ್ಸಿ ಇರುತ್ತೆ. ಸೊ ಅವರು ಜಾಸ್ತಿ ಆಗಿ ನಟ್ಸ್ ಅನ್ನು ಜಾಸ್ತಿ ಉಪಯೋಗಬೇಕು. ನಟ್ಸ್ ಅಲ್ಲೂ ಈ ಬಾದಾಮ್ ಅಲ್ಲಿ ವಿಟಮಿನ್ ಇ ಜಾಸ್ತಿ ಇರುತ್ತೆ. ಸೊ 1 ಅಥವಾ 2 ಬಾದಾಮ್ ತಿಂದ್ರೆ ಆಗಲ್ಲ, 10 ಬಾದಾಮ್ ಡೈಲಿ.
1: ಸೊ ಅನೇಕರು ಹೇಳ್ತಾರೆ, ನಾನು 2 ಬಾದಾಮಿ ತಿಂತಾನೆ ಡಾಕ್ಟ್ರೇ ಅಂತೇಳಿ ಬಹಳ ಹೆಮ್ಮೆಯಿಂದ ಹೇಳ್ತಾರೆ. ಸೊ 2 ಬಾದಾಮಿಯಿಂದ ಸಾಕಷ್ಟು ಪೋಷಕಾಂಶಗಳು ಸಿಗೋದಿಲ್ಲ. ವಿಟಮಿನ್ ಇ, ಬಾದಾಮಿಯಲ್ಲಿರುವಂತ ಎಲ್ಲ ಪೋಷಕಾಂಶಗಳು, ಒಳ್ಳೆಯ ಫ್ಯಾಟ್ ನಿಮಗೆ ಸಿಗಬೇಕು ಅಂದ್ರೆ 10 ರಿಂದ 15 ಬಾದಾಮಿಯನ್ನು ನೀರಲ್ಲಿ ನೆನೆಸಿಟ್ಕೊಂಡು ಸಿಪ್ಪೆ ತೆಗೆದಾರು ತಿನ್ನಿ, ಹಾಗೆ ಬೇಕಾದ್ರೂ ತಿನ್ನಿ, ನಿಮ್ಗೆ ಹೇಗೆ ಇಷ್ಟ ಆಗತ್ತೋ ಹಾಗೆ. ಒಂದು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನುವಂತಹ ಹವ್ಯಾಸ, ಒಂದು 8 ತಾಸಾದ್ರು ನೆನೆಸ್ಬೇಕು. ಆವಾಗ ಅದು ಹೆಚ್ಚು ರುಚಿಕರ ಆಗತ್ತೆ, ಜೊತೆಗೆ ಜೀರ್ಣಕ್ರಿಯೆಗೂ ಒಳ್ಳೇದು. ಸೊ ನೆನೆಸಿಟ್ಟು ಇಟ್ಟಂತಹ ಬಾದಾಮಿಯನ್ನು ತಿನ್ನುವಂತಹ ಹವ್ಯಾಸವನ್ನು ನೀವು ಬೆಳೆಸ್ಕೊಂಡ್ರೆ ಸಾಕಷ್ಟು ವಿಟಮಿನ್ ಇ ಸಿಗತ್ತೆ. ತನ್ಮೂಲಕ ಮಸಲ್ ಕ್ರ್ಯಾಂಪ್ ಪದೇ ಪದೇ ಬರೋದನ್ನ ಖಂಡಿತವಾಗಿ ನೀವು ತಡೆಗಟ್ಟಲಿಕ್ಕೆ ಸಾಧ್ಯ.
2: ಅದೇ ರೀತಿ ಆಯಿಲ್ ಅಲ್ಲಿ ಕ್ಷೀರಬಲ ತೈಲ ಅಂತ ಬರುತ್ತೆ, ಆಯುರ್ವೇದಿಕ್ ಶಾಪ್ ಅಲ್ಲಿ ಸಿಗುತ್ತೆ. ಸೊ ಈ ಒಂದು ಕ್ಷೀರಬಲ ತೈಲವನ್ನು ಮಸಲ್ ಕ್ಯಾಚ್ ಆಗುವಂತ ಒಂದು ಪಾರ್ಟಿಗೆ ಅಪ್ಲೈ ಮಾಡಿ ಒಂದು 1 hour ಅಥವಾ 1-2 hours ಇಟ್ಟಾದ್ಮೇಲೆ ಬಿಸಿ ನೀರಲ್ಲಿ ಸ್ನಾನ ಮಾಡುವಂತದ್ದು. ಸೊ ಇದು ಹೆಲ್ಪ್ ಆಗುತ್ತೆ.
1: ಸೊ ಕ್ಷೀರಬಲ ತೈಲ ನಿಮ್ಗೆ ಎಲ್ಲ ಬೇರೆ ಬೇರೆ ಕಂಪನಿಗಳವರು ಅದನ್ನ ಬಿಡುಗಡೆ ಮಾಡಿರ್ತಾರೆ. ನಿಮ್ಗೆ ಆಯುರ್ವೇದಿಕ್ ಅಂಗಡಿಯಲ್ಲಿ, ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ. ಕ್ಷೀರಬಲ ತೈಲವನ್ನ ನೀವು ತಂದುಕೊಂಡು ನಿಧಾನವಾಗಿ ಮೃದುವಾಗಿ ಮಸಾಜ್ ಮಾಡೋದ್ರಿಂದಾಗಿ ಎಲ್ಲಿ ಮಸಲ್ ಕ್ರ್ಯಾಂಪ್ ಆಗುತ್ತೋ ಅಲ್ಲಿ ಡೈಲಿ ಮಸಾಜ್ ಮಾಡಿ ಒಂದು 2 ತಾಸು ನಂತರ ಅದನ್ನು ವಾಶ್ ಮಾಡ್ಕೊಳ್ಳೋದ್ರಿಂದಾಗಿ, ಅಥವಾ ಸ್ನಾನಕ್ಕಿಂತ 2 ತಾಸು ಮುಂಚೆ ಆ ಒಂದು ಕ್ಷೀರಬಲ ತೈಲವನ್ನು ಹಚ್ಕೊಳ್ಳೋದ್ರಿಂದಾಗಿ ಖಂಡಿತವಾಗಿ ಮಸಲ್ಸ್ಗೆ ಶಕ್ತಿ ಬರಲಿಕ್ಕೆ ಅನುಕೂಲ ಆಗುತ್ತೆ. ಹೆಸರು ಹೇಳುವಾಗೆ ಕ್ಷೀರಬಲ ಬಲವನ್ನ ಕೊಡುತ್ತೆ. ಸೊ ಆ ಬಲವನ್ನ ಕೊಡುವಂತಹ ಒಂದು ಕೆಲಸವನ್ನ ಕ್ಷೀರಬಲ ತೈಲ ಮಾಡುತ್ತೆ.
2: ಈಗ ಸಡನ್ ಮಸಲ್ ಕ್ಯಾಚ್ ಆಯ್ತು, ಆ ಟೈಮ್ ಅಲ್ಲಿ ಏನ್ ಮಾಡಬೇಕು, ಐಸ್ ಪ್ಯಾಕ್ ಮೇನ್ಲಿ ಮನೆಯಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಸೊ ಅದನ್ನು ಕಾಟನ್ ಬಟ್ಟೆಗೆ ಹಾಕಿಕೊಂಡು ಎಲ್ಲಿ ಮಸಲ್ ಕ್ಯಾಚ್ ಆಗುತ್ತೆ ಸಡನ್ ರಿಲೀಫ್ ಆಗುತ್ತೆ. ಸೊ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಿದ ತಕ್ಷಣ ಅಲ್ಲಿ ಇಂಪ್ರೂವ್ ಆದ್ರೆ ಕರೆಕ್ಟ್ ಆಗಿ ಸ್ಲೋಲಿ ಪೇನ್ ಕಡಿಮೆ ಆಗುತ್ತೆ.
1: ಸೊ ಈಗ ಮಸಲ್ ಕ್ಯಾಚ್ ಆಗ್ಬಿಟ್ಟಿದೆ, ಕಾಲು ಹಿಡ್ಕೊಂಡ್ಬಿಟ್ಟಿದೆ, ಕೈ ಹಿಡ್ಕೊಂಡ್ಬಿಟ್ಟಿದೆ ಅಂತ ಟೈಮಲ್ಲಿ ಏನ್ ಮಾಡೋದು? ಸೊ ಇದಕ್ಕೆ ಐಸ್, ಸೊ ಐಸ್ ಪ್ಯಾಕ್ ಅನ್ನ ಇಡುವಂಥದ್ದು. ಮನೆಯಲ್ಲಿ ಫ್ರೀಜರ್ ಅಲ್ಲಿ ಐಸ್ ಕ್ಯೂಬ್ಸ್ ಇರುತ್ತೆ. ಸೊ ಅದನ್ನ ಒಂದು ಬಟ್ಟೆಯಲ್ಲಿ ತೆಗೆದುಕೊಂಡು, ಸೊ ಅಥವಾ ಒಂದು ಐಸ್ ಬ್ಯಾಗ್ ಅಂತಾನೆ ಬರುತ್ತೆ, ಅದರಲ್ಲಿ ತುಂಬಿಕೊಂಡು ಆ ಒಂದು ಭಾಗದಲ್ಲಿ ಇಟ್ಕೊಳ್ಳೋದ್ರಿಂದಾಗಿ ಸ್ಲೋಲಿ ರಿಲೀಸ್ ಆಗುತ್ತೆ, ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ನಿಮಗೆ 2 ತಾಸು 1 ತಾಸು ಬೇಕಾಗೋದು, 5 ನಿಮಿಷದಲ್ಲಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗಲಿಕ್ಕೆ ಐಸ್ ಪ್ಯಾಕ್ ಹೆಲ್ಪ್ ಮಾಡುತ್ತೆ. ಸೊ
2: ಜೊತೆಗೆ ಹಾಟ್ ಫುಡ್ ಇಮರ್ಷನ್, 2 ಕೈ ಮತ್ತೆ ಕಾಲನ್ನು ಬಿಸಿನೀರಲ್ಲಿ ಇಟ್ಕೊಳ್ಳಿ. ಈ ಎಪ್ಸಮ್ ಸಾಲ್ಟ್ ಸಿಗುತ್ತೆ.

0: ಅಥವಾ ನಾರ್ಮಲ್ ಉಪ್ಪನ್ನು ಉಪಯೋಗಿಸ್ತೀವಿ?
1: ಕಲ್ಲುಪ್ಪು ಅಥವಾ ಎಪ್ಸಮ್ ಸಾಲ್ಟ್ ಅನ್ನ ಎರಡು ಬಕೆಟ್ ಬಿಸಿನೀರಲ್ಲಿ ತೆಗೆದುಕೊಂಡು, ಒಂದು ಕೆಳಗಡೆ ಇರುವಂಥದ್ದು, ಒಂದು ಒಂದು ಸ್ಟೂವ್ ಮೇಲೆ ಇಟ್ಕೊಂಡು, ಅದರಲ್ಲಿ ಎಪ್ಸಮ್ ಸಾಲ್ಟ್ ಮೆಗ್ನೀಷಿಯಂ ಸಲ್ಫೇಟ್ ನಿಮಗೆ ಮೆಡಿಕಲ್ ಶಾಪಲ್ಲಿ ಸಿಗುತ್ತೆ, ಎರಡೆರಡು ಚಮಚ ಆ ಒಂದು ಸಾಲ್ಟನ್ನು ಬಕೆಟಿಗೆ ಹಾಕ್ಕೊಂಡು ಕೈ ಹಾಗೂ ಕಾಲನ್ನು ಅದ್ದಿ ಇಟ್ಕೊಳ್ಳೋದ್ರಿಂದಾಗಿ ಇದು ಕೂಡ ಸರ್ಕ್ಯುಲೇಷನ್ನ ಇಂಪ್ರೂವ್ ಮಾಡುತ್ತೆ, ನರಗಳಿಗೆ ಶಕ್ತಿಯನ್ನು ಕೊಡುತ್ತೆ. ಸೊ ಇದು ಕೂಡ ಮಸಲ್ ಕ್ರ್ಯಾಂಪನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ, ಇಮಿಡಿಯೇಟ್ಲಿ ಸಹಾಯ ಮಾಡುತ್ತೆ.
0: ಜೊತೆಗೆ ಲಾಸ್ಟ್ ಏನಂದ್ರೆ, ಮಲಗುವ ಟೈಮ್ ಅಲ್ಲಿ ಒಂದು ಸ್ಟ್ರೆಚಿಂಗ್ ಎಕ್ಸಸೈಸ್ ಮಾಡ್ಬೇಕು. ಸಡನ್ಲಿ ನೈಟ್ ಅಲ್ಲಿ ಕೆಲವರಿಗೆ ಮಸಲ್ ಕಾಫ್ ಮಸಲ್ ಕ್ಯಾಚ್ ಆಗುತ್ತೆ. ಸೊ ಅಂತವ್ರ ಏನ್ ಮಾಡ್ಬೇಕು ಅಂದ್ರೆ,
1: ರಾತ್ರಿ ಮಲಗುವಾಗ ಮಲಗಿದಾಗ ಕೆಲವರಿಗೆ ಮೀನ ಖಂಡ ಹಿಡ್ಕೊಂಡ್ ಬಿಡುತ್ತೆ, ಅಂತವ್ರು ಒಂದು ವ್ಯಾಯಾಮವನ್ನ ಮಾಡಿ ಮಲಗೋದು ಒಳ್ಳೇದು. ಅದು ಯಾವ ವ್ಯಾಯಾಮ?
0: ಆಂಕಲ್ ಸ್ಟ್ರೆಚ್ ಮಾಡುವಂತದ್ದು, ಕೂತ್ಕೊಂಡೆ ಅಥವಾ ಮಲ್ಕೊಂಡೆ ಜಸ್ಟ್ ಆಂಕಲ್ ಅನ್ ಮೇಲೆ ಮತ್ತೆ ಕೆಳಗಡೆ
1: ಹಿಮ್ಮಡಿ ಹಿಮ್ಮಡಿ ಗಂಟೆ ಇರತ್ತಲ್ಲ, ಸೊ ಆ ಗಂಟನ ಹೀಗಿಟ್ಟುಕೊಂಡು ನೀವು ಮೇಲೆ ಕೆಳಗೆ ಮೇಲೆ ಕೆಳಗೆ ಎಕ್ಸಸೈಸ್ ಅನ್ನು ಮಾಡುವಂಥದ್ದು. ಸೊ ಹೀಗೆ ಮಾಡೋದ್ರಿಂದಾಗಿ ನಿಮಗೆ ಮಲಗುವ ಪೂರ್ವದಲ್ಲಿ ಈ ಥರ ಒಂದು 25 ಸಲ 30 ಸಲ ಮಾಡಿ ಮಲಗೋದ್ರಿಂದಾಗಿ ಮಸಲ್ ಕ್ರ್ಯಾಂಪ್ ಕಡಿಮೆ ಆಗುತ್ತೆ. ಇಲ್ಲದೆ ನೀವು ಮಲಗುವಕ್ಕಿಂತ ಮುಂಚೆ ಹಿಮ್ಮಡಿ ಮೇಲೆ ನಡೆಯುವಂಥದ್ದು ಹಾಗೂ ಮುಂಗಾಲುಗಳ ಮೇಲೆ ನಡೆಯುವಂಥದ್ದು ಒಂದು 10 ಹೆಜ್ಜೆ 20-20 ಹೆಜ್ಜೆ ನಡೆಯೋದ್ರಿಂದಾಗಿ ನಿಮಗೆ ಆ ಮಸಲ್ಸಿಗೆ ಕರೆಕ್ಟಾದ ವ್ಯಾಯಾಮ ಸಿಕ್ಕಿ ಮಸಲ್ ರಿಲ್ಯಾಕ್ಸ್ ಆಗುತ್ತೆ, ಮಸಲ್ ಕ್ರ್ಯಾಂಪ್ ಆಗೋದನ್ನು ತಪ್ಪಿಸ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ಇವತ್ತಿನ ಸಂಚಿಕೆಯಲ್ಲಿ ಮಸಲ್ ಕ್ರ್ಯಾಂಪಿಗೆ ಕಾರಣ ಯಾವುದು, ಅದಕ್ಕೆ ಸರಳವಾದಂಥ ಪರಿಹಾರಗಳೇನು ಅನ್ನೋದನ್ನು ತಿಳ್ಕೊಂಡಿದ್ದೇವೆ. ಆಹಾರದಲ್ಲಿ ಬದಲಾವಣೆಯನ್ನು ಮಾಡೋದ್ರ ಮೂಲಕ ಪ್ರೋಟೀನ್ ಅನ್ನು ತೆಗೆದುಕೊಳ್ಳೋದು ಬಹಳ ಒಳ್ಳೆಯದು. ಆಲ್ಫಾ ನ್ಯಾಚುರಲ್ ಪ್ರೋಟೀನ್ ಅನ್ನು ನಾವು ರೆಡಿ ಮಾಡಿದ್ದೇವೆ, ವೇ ಪ್ರೋಟೀನ್. ಸೊ ನೀವು ಪ್ರೋಟೀನ್ ಶೇಕ್ ಅನ್ನು ಡೈಲಿ 1 ಗ್ಲಾಸ್ ಕುಡಿತಾ ಬಂದ್ರೆ ತುಂಬಾ ಅನುಕೂಲ ಆಗುತ್ತೆ. 1-2 ಚಮಚ ಪ್ರೋಟೀನ್ ಪೌಡರ್ ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಳ್ಬೇಕು. ಆ ಮಿಕ್ಸಿ ಜಾರಿಗೆ ಪ್ಯೂರ್ ವೇ ಪ್ರೋಟೀನ್, ನಿಮ್ಗೆ ಇವತ್ತು ಅನೇಕ ಕಂಪನಿಗಳ ಜಾಹೀರಾತನ್ನು ನೋಡಿ ನೀವು ಆ ಪ್ರೋಟೀನ್ ಈ ಪ್ರೋಟೀನ್ ಎಲ್ಲ ಆ ಶೇಕು ಈ ಶೇಕು ಕುಡಿತಾ ಇದ್ದೀರಾ, ಸೈಡ್ ಇಫೆಕ್ಟ್ ಅನ್ನ ಟಿ ವಿಯಲ್ಲಿ ನೋಡ್ತಾ ಇದ್ದೀರಾ, ಅನೇಕರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿದೆ, ಅನೇಕರಿಗೆ ಸಡನ್ ಆಗಿ ಅನೇಕ ಸಮಸ್ಯೆಗಳನ್ನು ಉಂಟು ಮಾಡಿದೆ. ಆದರೆ ನಮ್ಮ ವೇ ಪ್ರೋಟೀನ್ ಹಾಗೆ ಮಾಡೋದಿಲ್ಲ. 2 ಸ್ಪೂನ್ ವೇ ಪ್ರೋಟೀನು, 1 ಸೇಬು ಹಣ್ಣು ಅದನ್ನು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿ, 1-5 ಬಾದಾಮಿ, 1 ಗ್ಲಾಸ್ ಹಾಲು, 1 ಗ್ಲಾಸ್ ನೀರು ಇದೆಲ್ಲ ಹಾಕಿ ಮಿಕ್ಸಿಯಲ್ಲಿ ತಿರುಗಿಸಿ ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಿಂತ ಪೂರ್ವದಲ್ಲಿ ಅಥವಾ ಬ್ರೇಕ್ಫಾಸ್ಟ್ ಬದಲಿಗೆ ಅಥವಾ ರಾತ್ರಿ ಊಟದ ಬದಲಿಗೆ ರಾತ್ರಿ ಊಟಕ್ಕಿಂತ ಪೂರ್ವದಲ್ಲಿ ತೆಗೆದುಕೊಳ್ಳೋದ್ರಿಂದಾಗಿ ನೀವು ಊಟವನ್ನು ಕಡಿಮೆ ಮಾಡ್ತೀರಾ, ಸಾಕಷ್ಟು ಪ್ರೋಟೀನು ಸಿಗುತ್ತೆ, ಜೊತೆಗೆ ಈ ಮಸಲ್ ಕ್ರ್ಯಾಂಪ್ ಆಗೋದನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಮಾಂಸಖಂಡಗಳಿಗೆ ಪ್ರೋಟೀನ್ ಬೇಕು, ಸೊ ಆ ಪ್ರೋಟೀನ್ ನಮಗೆ ಸಿಗುತ್ತೆ. ಸಸ್ಯಾಹಾರಿಗಳಲ್ಲಿ ಪ್ರೋಟೀನ್ ಕೊರತೆ ಇದೆ, ಸೊ ಪ್ರೋಟೀನ್ ನಮಗೆ ಸಿಗಲಿಕ್ಕೆ ಈ ಒಂದು ಪ್ರೋಟೀನ್ ಶೇಕಿಂದ ಸಾಧ್ಯ. ಸೊ ಇದಕ್ಕೆ ನೀವು ಆಲ್ಫಾ ನ್ಯಾಚುರಲ್ ವೇ ಪ್ರೋಟೀನ್ ಖಂಡಿತ ನಿಮಗೆ ಲಭ್ಯ ಇದೆ, ಅದನ್ನು ತರಿಸ್ಕೊಳ್ಬೋದು ಅನ್ನುವಂಥ ಮಾತನ್ನು ಹೇಳ್ತಾ, ಡಾಕ್ಟ್ರೇ ಇವತ್ತು ಮಸಲ್ ಕ್ರ್ಯಾಂಪನ್ನು ಕಡಿಮೆ ಮಾಡಲಿಕ್ಕೆ ಅತ್ಯಂತ ಪರಿಣಾಮಕಾರಿ ಮನೆಯಲ್ಲೇ ಮಾಡುವಂತಹ ಸರಳ ಉಪಾಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಪ್ರಕೃತಿಯ ನಡುವೆ, ನಿಸರ್ಗದ ನಡುವೆ, ಶಿರಸಿಯಿಂದ ಕೇವಲ 5 ಕಿಲೋಮೀಟರ್ ದೂರದಲ್ಲಿ ನಿಸರ್ಗ ಮನೆ. ಸೊ ನಿಸರ್ಗ ಮನೆ ಅಂತಲೇ ನೀವು ಸರ್ಚ್ ಮಾಡಬೇಕು, ಇಲ್ಲದೆ ಕನ್ಫ್ಯೂಸ್ ಆಗುತ್ತೆ. ನಿಸರ್ಗ ಮನೆ ಅನ್ನುವಂತಹ ಒಂದು ಆಸ್ಪತ್ರೆ, ಅದು ವೇದ ವೆಲ್ನೆಸ್ ಸೆಂಟರ್ ಅಂತ ಆಸ್ಪತ್ರೆ ಹೆಸರು. ನಿಸರ್ಗ ಮನೆ ಆವಾರ, ಯಾಕೆಂದ್ರೆ ನಿಸರ್ಗದಲ್ಲೇ ಇದೆ. ನಿಸರ್ಗ ಮನೆ ಆವಾರದಲ್ಲಿ ನಾನು ಕೂಡ ಡಾಕ್ಟರ್ ವೆಂಕಟರಮಣ ಇಲ್ಲೇ ವಾಸಿಸ್ತಾ ಇದ್ದೇನೆ, ಜೊತೆಗೆ ನನ್ನ ಕುಟುಂಬ ಕೂಡ ಇದೆ, ನಮ್ಮ ವೈದ್ಯರ ಬಳಗ ಇಲ್ಲೇ ಇದ್ದಾರೆ. ಸೊ 24/7 ನಿಮಗೆ ಕೇರ್ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ. ನೇಚರಲ್ಲಿ ಪ್ರಕೃತಿಯ ನಡುವೆ, ಪಕ್ಷಿಗಳ ಕಲರವದ ನಡುವೆ ನೀರು ಹರಿತಾ ಇದೆ. ಸೊ ಆ ನೀರಿನ ಸೌಂಡಿನ ನಡುವೆ ನೀವು ಪ್ರಕೃತಿಯನ್ನು ಎಂಜಾಯ್ ಮಾಡ್ತಾ ಖಂಡಿತವಾಗಿ ಪ್ರಕೃತಿ ಚಿಕಿತ್ಸೆಯನ್ನು, ಯೋಗ ಚಿಕಿತ್ಸೆಯನ್ನು, ಆಯುರ್ವೇದ ಚಿಕಿತ್ಸೆಯನ್ನು, ಫಿಸಿಯೋಥೆರಪಿ ಚಿಕಿತ್ಸೆಯನ್ನು, ಫಂಕ್ಷನಲ್ ಮೆಡಿಸಿನ್ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಸಾಧ್ಯ. ಸೊ ಬನ್ನಿ, ಚಿಕಿತ್ಸೆಯನ್ನು ಪಡೆಯಿರಿ, ತೊಂದರೆ ಇದ್ದರು ಅನ್ನುವಂಥ ಮಾತನ್ನು ಹೇಳ್ತಾ ಡಾಕ್ಟರಿಗೂ ಧನ್ಯವಾದಗಳು, ತಮಗೂ ವಂದನೆಗಳು.

ಮನುಷ್ಯ ಸಮಾಜ ಜೀವಿ, ಅವನು ಸಮಾಜದೊಟ್ಟಿಗೆ ಜೀವಿಸನು. ಸಮಾಜತೆ ಬಿಟ್ಟುಟ್ಟು ಅವನಿಗೂ ಪ್ರತ್ಯೇಕ ಅಸ್ತಿತ್ವ ಇಲ್ಲ. ಅವನು ತಂಡು ಜೀವನ ಸಾರ್ಥಕಾವನೆಂಗೆ ಮಾನವೀಯತೆ ಪಿನ ಸೌಹಾರ್ದತೆ ಜೀವನದಲ್ಲಿ ಅಳವಡಿಸನು. ಮಾನವೀಯತೆ ಚೆನ್ನೆಂಗೆ ಪಿರ್ಸಪಾಡು ವರ್ಮೆಪಾಡು. ಮನುಷ್ಯ ತಂಡು ಸಂತೃಪ್ತಿರು ತಂಡು ಉಲ್ಗಮೆ ಕಾನುಗು ಮಾನವೀಯತೆ ಪಿನ ಸೌಹಾರ್ದತೆ ಅವನು ಜೀವನದಲ್ಲಿ ಸಹಕರಿಕರು. ಮಿರ್ಗತ್ತು ಕಾಂಡಿ ಶ್ರೇಷ್ಠಮಾಯಿಟ್ಟುಳ್ಳ ಮನುಷ್ಯ ತಂಡು ಜೀವನತೆ ಸಾರ್ಥಕಗೊಳಿಸಗು. ಈ ಸಮಾನತೆ, ಈ ಮಾನವೀಯತೆ ಪಿನ ಸೌಹಾರ್ದತೆ ಇದು ಜೀವನದಲ್ಲಿ ರೂಢಿಸಿರೋ ಚೊಮ್ಮೆ ಅಗತ್ಯ. ಮನುಷ್ಯರು ಅಭ್ಯುದಯ, ಪ್ರಗತಿ, ವಿಕಾಸ ಎಲ್ಲಂ ಅವನು ಜೀವನತ ಶ್ರೀಮಂತಿಕೆಲ ಪಿನ ಜೀವನತೆ ರೂಪಿಸಿಯೋ ವಿಧಾನದಲ್ಲಿ ಸಾಧಿಸಿಟ್ಟು ಕಾಟ್ರೆ. ಜೀವನದಲ್ಲಿ ಸುಖ ಸಂದೋಲ ಪಿನ್ನ ನೆಮ್ಮದಿ ಕೆಟ್ಟೊನೆಂಗೆ ಸಮಾನತೆ, ಸೌಹಾರ್ದತೆ, ಮಾನವೀಯತೆ ಪಿನ ಪ್ರಾಮಾಣಿಕತೆ ಜೀವನದಲ್ಲಿ ನೊರೆಯಿಟ್ಟಿಕೊನು. ಪ್ರತಿಯೊರು ಧರ್ಮಂ ಮಾನವೀಯ ಮೌಲ್ಯತೆಗೆ ಅನುಗುಣಮಾಯಿಟ್ಟು ಜೀವನತೆ ರೂಪಿಸೋಗು ಕರೆ ಕೊಡ್ತರು. ಅಂಗನಮೆ ಮಾನವೀಯ ಏಕತೆ ಪಿನ್ನ ಸೌಹಾರ್ದತೆ ಚೆಲ್ರದು ಎಲ್ಲ ಧರ್ಮತೋ ಸಂದೇಶ ಮಾಯಿಟ್ಟಿಕಡು. ಮನುಷ್ಯ ಆಗಾಸಲು ಪಕ್ಕಿರು ಪೋಲೆ ಪಾರೋಗು ಪಡ್ಚಿರ, ತನ್ನಿಲು ಮೀನ್ರ ಪೋಲೆ ನೀಂದೋಗು ಪಡ್ಚಿರ. ಐತೆಂಗ ಈ ಭೂಮಿಲು ಮನುಷ್ಯರ ಪೋಲೆ ಜೀವಿಸೋಗು ಇನ್ನೂ ಪಡ್ಚಿಟ್ಲೆ. ಇದು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಚನ್ನ ಫಲಕ ನೇರಾಯೋ ಫಲಕ. ದ್ವೇಷ ಮಚ್ಚಾರ ಹಸದ್ ಪಿನ್ನ ಒಡ ಪರಪರೊಟ್ಟುಗೂ ಪರಸ್ಪರ ಕಚ್ಚಾಟ ಚೆಲ್ರದು ಜೀವನದ ವಾಸ್ತವಿಕತೆ ಇಲ್ಲಾಂಟಾಕರು. ದ್ವೇಷತಲಾಯಿಟ್ಟು ದ್ವೇಷ ಪರಕಡು, ಅಲ್ಲಾಂಟೆ ದ್ವೇಷ ಚೆಲ್ರದು ನಾಶತಗೂ ಮೂಲ ಕಾರಣ ಆಯಿಟಿಕಡು. ಐತೆಂಗ ಈ ಜೀವನದಲ್ಲಿ ಮಾನವೀಯತೆ ಪಿನ ಸೌಹಾರ್ದತೆ ತಂಡತ್ರ ಸಂದೋಲತೆ ಬೇರೆ ಏದೂ ಖಂಡಿತ ತಂಡ್ರಲೆ ತರಗು ಸಾಧ್ಯಮಿಲ್ಲ. ಇದು ನೇರಾಯೋ ಫಲಕ. ನೆರಡಂಗಲೊಟ್ಟುಗು ಎಪ್ಪಂ ಅನ್ಯೋನ್ಯತಲು ಪಿರಿಸಪಾಡಲು ಒರ್ಮೆಪಾಡಲು ಸೌಹಾರ್ದತಲಿಕ್ಕೊನು ಚೆನ್ನಟ್ಟು ರಸೂಲ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಲೋಕತ್ತ ಸಮಗ್ರ ಮಾನವ ಕೋಟಿಗೂ ಕೂಡ ಕರೆ ಕೊಡ್ತರು. ನಂಗ ಇನ್ನೊರ್ತರೊಟ್ಟುಗೂ ಸೌಹಾರ್ದತಲು ಪಿನ ಮಾನವೀಯ ದೃಷ್ಟಿಯಲ್ಲಿ ವರ್ತಿಸಿಯಪ್ಪ. ಇನ್ನೊರ್ತಂ ನಂಗಲೆ ಪಿರಿಸತಲು ಕಂಡಪ್ಪ ಮಾತ್ರ ಈ ಮಾನವೀಯತರ ಮೌಲ್ಯ ನಂಗಗೂ ಅರ್ಥಾವರು. ಇನ್ಸಾನು ತಾಲ್ಚೆ ಮೇಲೆ ವರ್ತಿಸಿಯಪ್ಪ ಜೀವನದಲ್ಲಿ ಶಾಂತಿ ಸೊಬರು ಸಮಾಧಾನತೆ ಸಾಧಿಸೋಗು ಸಾಧ್ಯ. ಅವರು ಪಿರಿಸಪಾಡಲು ಒರ್ಮೆಪಾಡಲು ಕಿರ್ಫತ್ತಲು ಸೌಹಾರ್ದತಲು ಮಾನವೀಯತಲು ಅವರು ಪುದಿಯು ಜೀವನ ಬೀರಿಡು. ಅಲ್ಲಾಂಟೆ ಜೀವನದಲ್ಲಿ ಇನ್ನೂ ಮಿಂಜನು ಚೆಲ್ರೋ ಅವರು ಆಸಕ್ತಿ ನೊರೆಯಿರು. ನಲ್ಲೋ ನಡವಡಿ ನಲ್ಲೋ ಬಿಸಿಯ ನಲ್ಲೋ ಯೋಚನೆ ಒಡಪರಪ್ಪರೊಟ್ಟುಗೂ ನೊರೆಂಜು ಪಿರಿಸಪ್ಪಾಡು ಪಿನ್ನ ಕಿರ್ಫ ಇದೆಲ್ಲ ಜೀವನದಲ್ಲಿ ನೊರೆಯಪ್ಪ ನಂಗಲ ಜೀವನ ಕೂಡ ಸಾರ್ಥಕ. ಅವರು ಸಮಾಜದಲ್ಲಿ ಆಚಾರ ವಿಚಾರ ಭಾಷೆ ನಂಬಿಕೆ ನಡವಡಿಲೆಲ್ಲ ವ್ಯತ್ಯಾಸ ಇಕ್ಕರು. ಐತೆಂಗ ನಂಗ ಎಲ್ಲರೂ ಮನಸ್ಸಮ್ಮಾರು ಚೆಲ್ರೋ ನೆಲಲು ಜೀವನದಲ್ಲಿ ಒರ್ಮಿಚ್ಚು ಕೂಡಿಯಪ್ಪ ಈ ಜೀವನ ಚೆಲ್ರದು ಅರ್ಥಪೂರ್ಣ ಆವುಡು. ಸಹೋದರತೆ ಪಿನ ಮಾನವೀಯತೆ ಚೆಲ್ರದು ಎಲ್ಲ ಜನಾಂಗತ್ತು ಆಲ್ಮಾರುಡು ಹೃದಯತ್ತು ಒನ್ನಾಕರು. ಪಿರಿಸಪ್ಪಾಡು ಒರ್ಮೆಪಾಡು ಕಿರ್ಫ ಸಮಾನತೆ ಪಿನ ಸಹೋದರತೆ ಜೀವನದಲ್ಲಿ ಅಳವಡಿಸಿರದೆ ಮಾನವೀಯತೆ. ಜೀವನದಲ್ಲಿ ತಂಡೋರ್ತರು ನಲ್ಲರ ಮಾತ್ರ ಬಿಯಾರಿಕಿರೋನು ಸ್ವಾರ್ಥಿ. ತಂಡ ಪೋಲಮೆ ಎನಿವರ್ತಂ ಚೆಲ್ರದೆ ಮಾನವ ಧರ್ಮತ್ತು ಮೂಲ ಮಂತ್ರ ಆಯಿಟಿಕಡು. ಪಡಚೋಂಡ ನೆನಪು ಜೀವನದ ಉದ್ದೇಶ ಪಿನ ಸಾರ್ಥಕತರ ಮುನ್ನಲು ಬೇಯಿಚಿಟ್ಟು ಮಾನವೀಯತೆ ಪಿನ ಸೌಹಾರ್ದತೆ ಪಿರಿಸಪ್ಪಾಡು ಒರ್ಮೆಪಾಡಲು ಜೀವನತೆ ಮುನ್ನಲು ಕುಂಪೋನು. ಅಪ್ಪ ಮಾತ್ರ ಈ ಜೀವನ ಚೆಲ್ರದೆ ಸಾರ್ಥಕ ಅವರು ಅರ್ಥಪೂರ್ಣ ಆವರು. ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಕವಿ ಪಿನ ಚಿಂತಕಾಯಿಟ್ಟುಲು ಕೆ ಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಐಲ್ಡು ನಲ್ಲ ತೆರು ಬುಕ್ಕಲ್ ನಿಂಡತ್ತು ಜೀವನತ್ತೆ ಪ್ರತಿಬಿಂಬಿಸಿರೋ ಮಾನವೀಯತೆ ಪಿನ ಸೌಹಾರ್ದತೆ ಈ ಎಲ್ತಂಗ ಕೇಟೊಂಡ್ ಬಂದಾರೆ.

ಶ್ರೋತೃಗಳೇ, ಇದುವರೆಗೂ ಬ್ಯಾರಿಡು ಹಿರಿಯ ಲೇಖಕ ಚಿಂತಕ ಆಯಿಟುಲು ಕೆಪಿ ಅಬ್ದುಲ್ ಖಾದರ್ ಕುತ್ತೆತ್ತೂರು ಎಲ್ದಿಯೋ ನಂಗಲೆ ನಂಗಮೇ ತೆರಞ್ಞು ಈ ಊರು ಎಲ್ತಂಗ ಕೇಟೊಂಡು ಬಂದಾರೆ. ಎಪ್ಪಂ ಕೇಟೊಂಡಿಕ್ಕರು ಇದು ರೇಡಿಯೋ ಸಾರಂಗುನ್ 07.8 FM ರಂಗ್ರಂಗ್ರು ಜೀವನ.

0: ಹಾಯ್ ಹಲೋ ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 7.8 FM. ಇದು ಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ನಾನು ಅರ್ಜಯ ಬಿಂದ್ಯಾ ಕುಲಾಲ್. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತಾಡ್ತಿರುವಂಥದ್ದು ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡುವಂಥ ಸಂಖ್ಯೆ 6-3-6-4-2-0-4-9-4-9. ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡಬಹುದು, ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಮಾತಾಡ್ತಿರ್ಬೇಕಾದ್ರೆ ಮೊದಲ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ನಮಸ್ಕಾರ ಮೇಡಮ್, ನಾನು ಪುಟ್ಟರಾಜ್ ಮಾತಾಡೋದು.
0: ಪುಟ್ಟರಾಜ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಳಿ.
1: ಥ್ಯಾಂಕ್ ಯು ಮೇಡಮ್. ಮೇಡಮ್, ಇದು ಶ್ರೀಕೃಷ್ಣ ದೇವರಾಯ ಚಿತ್ರದಿಂದ.
0: ಯಾವುದು?
1: ಶ್ರೀಕೃಷ್ಣ ದೇವರಾಯ.
0: ಶ್ರೀಕೃಷ್ಣ ದೇವರಾಯ.
1: ಶ್ರೀ ಚಾಮುಂಡೇಶ್ವರಿ ಅನ್ನ ಆಡ್ಬೇಕಿತ್ತು ಮೇಡಮ್, ಭಕ್ತಿ ಗೀತೆ ಅದು.
0: ಶ್ರೀ ಚಾಮುಂಡೇಶ್ವರಿಯ?
1: ಹೌದು.
0: ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಪುಟ್ಟರಾಜ್ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಶ್ರೀ ಚಾಮುಂಡೇಶ್ವರಿ ಅನ್ನುವಂತಹ ಶ್ರೀಕೃಷ್ಣ ದೇವರಾಯ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಈ ಒಂದು ಹಾಡು ಖಂಡಿತ ಸ್ವಲ್ಪ ಹೊತ್ತಲ್ಲೇ ಪ್ರಸಾರ ಆಗುತ್ತೆ. ಕೆ ಪ್ರಭಾಕರ್ ಶಾಸ್ತ್ರಿ ಅವರ ಸಾಹಿತ್ಯ ಇರುವಂತಹ ಒಂದು ಗೀತೆ ಇದು. ಸ್ವಲ್ಪ ಹೊತ್ತಲ್ಲೇ ಹಾಡನ್ನು ಪ್ರಸಾರ ಮಾಡ್ತೀನಿ. ಅದೇ ರೀತಿ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ಹಲೋ ನಮಸ್ತೆ.
0: ನಮಸ್ತೆ
2: ನಮಸ್ತೆ. ಅಶೋಕ್ ಮಂಗಳದಿಂದ.
0: ಅಶೋಕ್ ಅಣ್ಣ ಮಂಗಳದೇವಿಯಿಂದ. ಅಶೋಕ್ ಅಣ್ಣ, ರೇಡಿಯೋ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ತೀರಾ?
2: ಅದು ಸ್ವಲ್ಪ ದೂರ ಉಂಟು.
0: ದೂರ ಇದೆಯಾ? ಆದರೂ ಓಕೆ ಓಕೆ, ಈಗ ಮಾತಾಡಿ.
2: ಅದೇ ನಂಗೆ ಮಂಗ ಒಂದು ತುಳು ಭಕ್ತಿ ಗೀತೆ.
0: ತುಳು ಭಕ್ತಿ ಗೀತೆ.
2: ಮಂಗಳ ದೇವಿ ನಕ್ಷತ್ರ ಮಾರಾಯಣದ ಪೂಜೆ. ಎಲ್ಲ ಸಾರಂ ಕೇಳಿದವರಿಗೂ
0: ಓಕೆ,
2: ಮತ್ತೆ ದಸರಾ ಮಾಸ ಎಲ್ಲರಿಗೂ ಶುಭಾಶಯಗಳು. ಆಯ್ತಾಯ್ತು.
0: ಓಕೆ, ಇದು ಅಶೋಕ್ ಅವರು ಮಂಗಳದೇವಿಯಿಂದ ಕರೆಯನ್ನು ಮಾಡಿ ಕೇಳ್ತಾ ಇರುವಂತಹ ಹಾಡು ಮಂಗಳದೇವಿನ ಕ್ಷೇತ್ರಡು ಮಾರ್ನಿಮಿದ ಪೂಜೆ ಅನ್ನುವಂತಹ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಎರಡು ಹಾಡುಗಳನ್ನ ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ರೆ ಕೇಳ್ತಾ ಬನ್ನಿ. ಇದು ರೇಡಿಯೋ ಸಾರಂಗ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋ ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನ ಕೇಳ್ತಾ ಇದ್ರೆ ನಿಮ್ಮ ಒಲವಿನ ಹಾಡನ್ನ ಕೇಳುವಂತ ಹೊತ್ತು. ಮುಂದಿನ ಕಾಲರ್ ಇದ್ದಾರೆ, ಯಾರು ನೋಡೋಣ. ಹಲೋ, ನಮಸ್ತೆ.
1: ಹಲೋ, ನಮಸ್ತೆ ರೀ ಮೇಡಮ್.
0: ನಮಸ್ತೆ ನಮಸ್ತೆ.
1: ನಾ ವಿಜಯಪುರದಿಂದ ನವಾಜ್ ಅಂತೀರಿ ಮೇಡಮ್?
0: ನವಾಜ್ ಅವರು ವಿಜಯಪುರದಿಂದ. ಹೇಗಿದ್ರೆ ನವಾಜ್ ಅವರೇ?
1: ಆರಾಮ ಅದಾರ ಮೇಡಮ್, ನೀವು ಆರಾಮ ಅದಿರಿ ಮೇಡಮ್?
0: ನಾವು ಕೂಡ ಆರಾಮ.
1: ಹಾ, ನಿಮ್ ಕಡೆ ಊಟದ ಆಯ್ತಿಲ್ರಿ ಈಗ?
0: ಯಾವ್ದು
1: ಊಟ? ಊಟ್ರಿ, ಊಟ ಮಾಡಿದ್ರಿಲ್ಲ?
0: ಊಟ ಊಟ ಆಯ್ತು. ನಿಮ್ದಾಯ್ತಾ?
1: ನಮ್ದು ಆಯ್ತ್ರಿ ಮೇಡಮ್, ಊಟ ಮಾಡ್ಕೊಂಡು ಕಾರ್ಯಕ್ರಮ ಕೆಳಗತ್ತಿದ್ರಿ. ಬಿಸಿಲು ಹೆಂಗಾದ್ರಿ ಮೇಡಮ್ ನಿಮ್ ಕಡೆ?
0: ಬಿಸಿಲು ಜೋರಿದೆ.
1: ನಮ್ ಕಡೆ ಜೋರಿದೆ ರೀ ಮೇಡಮ್, ಮೋಡಿ ಎಲ್ಲ ಮಳೆ ಇಲ್ಲ, ಬರೀ ಗಾಳಿ ಇಟ್ಟ ಆದ್ರಿ, ಬಿಸಿಲು ಬಾಳ್ರಿ ಮೇಡಮ್ ನಮ್ಗ.
0: ಹೌದಾ?
1: ಹ್ಞೂ ಮೇಡಮ್.
0: ಓಕೆ, ಹೇಳಿ ನವಾಜ್ ಅವರು ಇವತ್ತು ಯಾವ ಹಾಡು ಕೇಳುವ?
1: ಇವತ್ತು ನಮಗೆ ಹಿಂದಿ ಹಾಡ್ರಿ ಮೇಡಮ್, ಜೈ ಸಂತೋಷಿ ಮಾ.
0: ಜೈ ಸಂತೋಷಿ ಮಾನಾ?
1: ಅದ್ರಾಗ ಆದ್ ನೋಡ್ರಿ ಮೇಡಮ್, ಜೈ ಜೈ ಸಂತೋಷಿ ಮತ ಜಯ ಮಾ ಮೈತು ಆರುತಿ ಉತಾರು ರೇ, ಈ ಹಾಡ್ರಿ ಮೇಡಮ್.
0: ಯಾಕೆ
1: ಉಷಾ ಮಂಗೇಶ್ಕರ್ ಹಾಡಿರ್ಬೇಕ್ರಿ ಇದು? ಹಾಡು ಪ್ರಸಾರ ಮಾಡ್ಬೇಕ್ರಿ ಮೇಡಮ್, ಎಲ್ಲ ನಮಗ ನಿಮಗ ಎಲ್ಲ ಕೇಳುವರಿಗೆ.
0: ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ.
1: ಹ್ಞೂ ಮೇಡಮ್,
0: ಧನ್ಯವಾದಗಳು ಕರೆ ಮಾಡಿದ್ದೆ.
1: ಧನ್ಯವಾದ, ನಮಸ್ಕಾರ ರೀ ಮೇಡಮ್, ನಮಸ್ಕಾರ.
0: ಓಕೆ, ನವಾಜ್ ಅವರು ಕರೆಯನ್ನ ಮಾಡ್ತಾ ಇರುವಂತದ್ದು ವಿಜಯಪುರದಿಂದ. ಅವರು ಕರೆ ಮಾಡಿ ಕೇಳ್ತಾ ಇರುವಂತಹ ಹಾಡು ಜೈ ಸಂತೋಷಿ ಮಾತಾ ಅನ್ನುವಂತ ಹಾಡನ್ನ ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ಜೈ ಸಂತೋಷಿ ಮಾ ಚಿತ್ರದ ಗೀತೆಯನ್ನ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಒಲವಿನ ಹಾಡನ್ನ ಕೇಳೋದಕ್ಕೆ 6364204949 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡುವ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ಕರೆ ಮಾಡಿ ಮಾತಾಡಿ 6364204949 ಈ ಒಂದು ಸಂಖ್ಯೆಗೆ. ಈಗ ನವರಾತ್ರಿ ಹಬ್ಬ ಪ್ರಾರಂಭ ಆಗಿರುವಂಥದ್ದು. ನವರಾತ್ರಿ ಹಬ್ಬ ಎಲ್ಲೆಡೆ ಏನು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದಾವೆ. ಹಾಗಿರುವಾಗ ಒಂದಿಷ್ಟು ಹಬ್ಬದ ವಾತಾವರಣ ಮನೆ ಮನೆಗಳಲ್ಲಿ ನೆರೆಯಾಗಿರುವಂಥದ್ದು ಅಂತಲೂ ಹೇಳ್ಬೋದು. ಕರೆ ಮಾಡಿ ಮಾತಾಡಿ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ಯಾರು ಮಾತಾಡ್ತಿರೋದು?
2: ಅಶೋಕ್
0: ಅವರು ನಿಂಜೂರಿನಿಂದ. ಹೇಗಿದ್ದೀರಾ ಅಶೋಕ್ ಅಣ್ಣ? ಸೌಖ್ಯ. ಓಕೆ, ಹೇಳಿ ಅಶೋಕ್ ಅಣ್ಣ, ಇವತ್ತು ಯಾವ ಹಾಡು ಕೇಳುವ ನಿಮ್ಗೆ? ಯಾವ್ದು? ಚಿತ್ರಲೇಖ. ಓಕೆ, ಚಿತ್ರದ ಹೆಸರು ಚಿತ್ರಲೇಖ ಅಲ್ಲ? ಓಕೆ, ನಾನು ಹೆಣ್ಣು ನೀನು ಹೆಣ್ಣು. ಓಕೆ, ಖಂಡಿತ. ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೇನೆ. ಧನ್ಯವಾದಗಳು. ಓಕೆ, ಚಿತ್ರಲೇಖ ಚಿತ್ರದ ಗೀತೆಯನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ರೆ, ನಾನು ಹೆಣ್ಣು ನೀನು ಹೆಣ್ಣು ಅನ್ನುವಂಥ ಹಾಡನ್ನು ದೇವರಾಜ್ ಧೃತಿ ಶ್ರುತಿ ಅವರ ಅಭಿನಯದ ಚಿತ್ರ ಇದು. ಧೃತಿ ಈ ಒಂದು ಹಾಡನ್ನು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಅದರೀತಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಕೆ ಎಸ್ ಚಿತ್ರ ಅವರು ಹಾಡಿರುವಂಥ ಹಾಡು. ಹಂಸಲೇಖ ಅವರು ಸಾಹಿತ್ಯ ಹಾಗೆ ಸಂಗೀತವನ್ನು ನೀಡಿದ್ದಾರೆ. ಸ್ವಲ್ಪ ಹೊತ್ತಲ್ಲಿ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ನೀವು ಕೂಡ ಕರೆ ಮಾಡಬಹುದು ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಕೇಳ್ತಾ ಇರಿ ರೇಡಿಯೋ ಸಾರಂಗ್ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ಅಮ್ಮ ಸೋನು ಹಾಗೂ ಅವಳ ಪೇರೆಂಟ್ಸ್ ನಾಳೆ ಝೂಗೆ ಹೋಗ್ತಾ ಇದ್ದಾರೆ, ನಾವು ಹೋಗೋಣ?
1: ಅನು, ನಾನು ತುಂಬಾ ಬ್ಯುಸಿ ಇದ್ದೇನೆ, ಪಪ್ಪನ ಹತ್ರ ಕೇಳು.
2: ಹಲೋ ಪುಟ್ಟ.
0: ಡ್ಯಾಡಿ ಡ್ಯಾಡಿ, ನಾಳೆ ಸಂಡೇ, ಝೂಗ್ ಹೋಗೋಣ ಪ್ಲೀಸ್.
2: ನಾನ್ ನಿನ್ ಜೊತೆ ಝೂಗ್ ಬಂದ್ರೆ ಆಫೀಸ್ ಕೆಲಸ ಯಾರು ಮಾಡ್ತಾರೆ? ಹೋಗು, ಅಮ್ಮಂಗೆ ಹೇಳು.
0: ಒಂದು ವರ್ಷದಿಂದ ಕೇಳ್ತಿದ್ದೀನಿ, ಡ್ಯಾಡಿ ಕೇಳಿದ್ರೆ ಮಮ್ಮಿ ಕೇಳು ಅಂತಾರೆ, ಮಮ್ಮಿ ಹತ್ರ ಹೇಳಿದ್ರೆ ಡ್ಯಾಡಿ ಕೇಳು ಅಂತಾರೆ, ನಾನು ಯಾರ ಜೊತೆ ಆಡ್ಲಿ? ನನ್ನ ಹೊರಗ್ ಕರ್ಕೊಂಡು ಹೋಗೋರು ಯಾರು?
3: ನೀವು ನಿಮ್ಮ ಮಕ್ಕಳಿಗೆ ಕೊಡಬಹುದಾದ ಅದ್ಭುತ ಕೊಡುಗೆ ಎಂದರೆ ನೀವು ಸಂಪಾದಿಸಿದ ಹಣವಲ್ಲ, ನೀವು ಅವರ ಜೊತೆ ಕಳೆಯುವ ಸಮಯ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.
4: ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಕೇಳ್ತಿರೋದು ರೇಡಿಯೋ ಸಾರಂಗ್ ನಾಟ್ 7.8 FM. ಇದು ಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರೆ ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
1: ಸುನಂದ ಕಯ್ಯಾರ್.
0: ಸುನಂದ ಅವರು ಕಯ್ಯಾರ್ನಿಂದ. ಓಕೆ, ಇವತ್ತು ಸುನಂದ ಅವರಿಗೆ ಯಾವ ಹಾಡು ಪ್ರಸಾರ ಮಾಡಬೇಕು?
1: ನನಗೆ ಒಂದು ಹಾಡು ಬೇಕಿದೆ. ಸಿರಿದೇವಿ ಶ್ರೀಲಕ್ಷ್ಮಿ ಮಹಿಮೆ ಹಾಡುವ ನಾವು, ಜನ ಜನದಿ ಲಕ್ಷಿಪದ ಕನಕ ವೃಷ್ಟಿಯ ತರುವ, ಕನಕ ವೃಷ್ಟಿಯ ತರುವ ಹಾಡಬೇಕು.
0: ಓಕೆ, ಸಿರಿದೇವಿ ಶ್ರೀಲಕ್ಷ್ಮಿ ಹಾಡನ್ನ ಕಸ್ತೂರಿ ಶಂಕರದ ರೀತಿ ಕೆ ಎಸ್ ಸುರೇಖ ಅವರು ಹಾಡಿದಾರಲ್ವಾ? ಅದೇ ಹಾಡಲ್ವಾ? ಓಕೆ ಓಕೆ, ಖಂಡಿತ ಪ್ರಸಾರ ಮಾಡ್ತೀನಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಿಮಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳು. ಓಕೆ, ಶ್ರೀದೇವಿ ಶ್ರೀ ಲಕ್ಷ್ಮಿ ಮಹಿಮೆ ಈ ಒಂದು ಹಾಡನ್ನು ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ಕರೆ ಮಾಡಬಹುದು. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ 6364240494 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ಅದೇ ರೀತಿ ನಿಮ್ಮ ಇಷ್ಟದ ಹಾಡನ್ನು ಕೇಳ್ಬೋದು. ಅದೇ ರೀತಿ ನಮ್ಮ ರೇಡಿಯೋ ಸಾರಂಗನ್ನು ಕೇವಲ ರೇಡಿಯೋದ ಮೂಲಕ ಮಾತ್ರ ಅಲ್ಲ, ಆ್ಯಪ್ ಮೂಲಕ ಕೇಳ್ತಾ ಇದ್ದೀರಾ, ರೇಡಿಯೋ ಗಾರ್ಡನ್ ಮೂಲಕ ಕೇಳ್ತಾ ಇದ್ದೀರಾ, ಒಂದಿಷ್ಟು ಕಾರ್ಯಕ್ರಮವನ್ನು ಕೇಳುವಂಥ ಅವಕಾಶ ಇತ್ತೀಚಿನ ದಿನಗಳಲ್ಲಿ ಇರುವಂಥದ್ದು. ಹಾಗಿರುವಾಗ ಎರಡೂ ಹಾಡುಗಳನ್ನು ಪ್ರಸಾರ ಮಾಡುವಂಥ ಹೊತ್ತು. ಆದರೆ ಅದಕ್ಕಿಂತ ಮುಂಚೆ ಒಬ್ಬರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
0: ನಮಸ್ತೆ ನಮಸ್ತೆ, ಯಾರು ಮಾತಾಡ್ತಿರೋದು?
2: ನವರಾತ್ರಿ
0: ಹಬ್ಬದ ಶುಭಾಶಯಗಳು ನಿಮಗೂ ಕೂಡ. ಸೌಖ್ಯ ಇರನ್ ಚೊಲ್ಲರ್?
2: ಮಂಗಳದೇವಿನ
0: ಓಕೆ, ನವರಾತ್ರಿ ಹಬ್ಬಕ್ಕೆ ಸಂಬಂಧಪಟ್ಟು ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ನೋಡೋಣ, ದಸರಾಕ್ಕೆ ಸಂಬಂಧಪಟ್ಟ ಅಥವಾ ನವರಾತ್ರಿಗೆ ಸಂಬಂಧಪಟ್ಟು ಖಂಡಿತ ಒಂದು ಹಾಡನ್ನು ಪ್ರಸಾರ ಮಾಡ್ತೀನಿ. ಇದೇ ರೀತಿ ನೀವು ಕೂಡ ಕರೆ ಮಾಡ್ಬೋದು. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕೇಳ್ತಾ ಇರಿ ರೇಡಿಯೋ ಸಾರಂಗ ನೋಟ್ 7.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ರೇಡಿಯೋ ಸಾರಂಗ ನೋಡ್ 7.8 FM. ಇದು ಒಲವಿನ ಹಾಡು ನೇರ ಪ್ರಸಾರದ ಕಾರ್ಯಕ್ರಮ ನವಶಕ್ತಿ ವೈಭವ ಚಿತ್ರದ ಗೀತೆಯನ್ನು ಕೇಳ್ತಾ ಬಂದ್ರೆ ಮುಂದಿನ ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
1: ಹಲೋ ನಮಸ್ತೆ.
0: ಯಾರು ಮಾತಾಡ್ತಿರೋದು?
1: ಮಾರ್ನಿಮಿಕಟ್ಟೆಯಿಂದ ಶಾಲಿನಿ.
0: ಮಾರ್ನಿಮಿಕಟ್ಟೆಯಿಂದ ಶಾಲಿನಿ ಅವರು.
1: ನವರಾತ್ರಿ ಶುಭಾಶಯಗಳು.
0: ನವರಾತ್ರಿ ಹಬ್ಬದ ಶುಭಾಶಯಗಳು ನಿಮಗೂ ಕೂಡ. ಹೇಳಿ ಶಾಲಿನಿ ಅವರು, ಯಾವ ಹಾಡು ಕೇಳುವತ್ತು?
1: ಕಟೀಲಿದು ಕಟೀಲ ತನಕ ಪೀಟೋಡು, ಮಲ್ಲಿಗೆ ತನ ಕಾರೋಡು, ಕೂತ ಪೂಜೆ ಕೈಸಳು ಕಟೀಲೇಶ್ವರಿಯೇ.
0: ಆ ಹಾಡನ್ನ ಕೇಳ್ಬೇಕಾ?
1: ಹೌದು.
0: ಓಕೆ, ಖಂಡಿತ ಪ್ರಸಾರ ಮಾಡ್ತೇನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ, ಇದು ಶಾಲಿನಿ ಅವರು ಕರೆಯನ್ನು ಮಾಡಿ ಕೇಳ್ತಾ ಇರುವಂಥ ಹಾಡು ಕಟೀಲ ತಲತ ಕ್ಷೇತ್ರಗಳು ಅನ್ನುವಂಥ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ.
0: ನಮಸ್ತೆ, ಯಾರು ಮಾತಾಡ್ತಿರೋದು?
2: ದಿನೇಶ್.
0: ದಿನೇಶ್ ಅವರು ಕಾಸರಗೋಡಿನಿಂದ. ದಿನೇಶ್ ಅವರಿಗೆ ಇವತ್ತು ಯಾವ ಹಾಡು ಕೇಳುವ?
2: ಮೇಡಮ್ ಇವತ್ತು ಮೀನಾಕ್ಷಿ ಹಿಂದಿ ಹಾಡು.
0: ಯಾವುದು?
2: ಮೀನಾಕ್ಷಿ ಅಂತ ಹಿಂದಿ.
0: ಮೀನಾಕ್ಷಿ ಚಿತ್ರದ ಹೆಸರು ಮೀನಾಕ್ಷಿಯಾ?
2: ಹೌದು.
0: ಅದರಲ್ಲಿ ಯಾವ ಹಾಡು?
2: ಅದರಲ್ಲಿ ಚಿನ್ನಮ್ಮ ಚಿಲಗಮ್ಮ ಅಂತ ಒಂದು ಹಾಡು.
0: ಚಿನ್ನಮ್ಮ ಚಿಲಗಮ್ಮ. ಓಕೆ, ಚಿನ್ನಮ್ಮ ಚಿಲಕಮ್ಮ. ಓಕೆ, ಖಂಡಿತ ಪ್ರಸಾರ ಮಾಡ್ತೇನೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಓಕೆ ಓಕೆ ಓಕೆ. ಮೀನಾಕ್ಷಿ ಚಿತ್ರದ ಹಾಡನ್ನು ಪ್ರಸಾರ ಮಾಡಿ ಅಂತ ಕೇಳ್ತಾ ಇದ್ದಾರೆ ದಿನೇಶ್ ಅವರು ಕಾಸರಗೋಡಿನಿಂದ ಕರೆಯನ್ನು ಮಾಡಿ. ಖಂಡಿತ ಸ್ವಲ್ಪ ಹೊತ್ತಲ್ಲಿ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡ್ತಾ ಇದ್ದೀನಿ. ಇದೇ ರೀತಿ ನೀವು ಕೂಡ ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಕರೆಯನ್ನು ಮಾಡಬಹುದು. 6364240499 ಈ ಒಂದು ಸಂಖ್ಯೆಗೆ ನೀವು ಕರೆಯನ್ನು ಮಾಡೋದ್ರ ಮೂಲಕ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು. ನಿಮ್ಮ ಒಲವಿನ ಹಾಡನ್ನು ಕೇಳೋದಕ್ಕೆ ಎರಡು ಹಾಡುಗಳು ಬ್ಯಾಕ್ ಟು ಬ್ಯಾಕ್ ಬರ್ತಾ ಇದೆ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

0: ಕೇಳ್ತಿರೋದು ಸಾರಂಗ ನೋಡ್ 7.8 FM. ಇದು ಒಲವಿನ ಹಾಡು. ನೇರ ಪ್ರಸಾರದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ರ ನಿಮ್ಮ ಒಲವಿನ ಹಾಡನ್ನು ಕೇಳುವಂತ ಹೊತ್ತು ಕರೆ ಮಾಡುವಂಥ ಸಂಖ್ಯೆ 6 3 6 4 2 0 4 9 4 9 ಈ ಒಂದು ಸಂಖ್ಯೆಗೆ. ಈಗಾಗಲೇ ಎರಡು ಹಾಡುಗಳನ್ನು ಬ್ಯಾಕ್ ಟು ಬ್ಯಾಕ್ ಕೇಳ್ತಾ ಬಂದೆ. ಅದೇ ರೀತಿ ಇವತ್ತಿನ ಒಲವಿನ ಹಾಡು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಕೊನೆಯ ಕಾಲರ್ಗೊಂದು ಖಂಡಿತ ಅವಕಾಶ ಇದೆ. ಕರೆ ಮಾಡ್ಬೋದು ಯಾರಿಗಾದರೂ ಹಾಡನ್ನು ಕೇಳಬೇಕು ಅಂತ ಅಂದ್ಕೊಳ್ತಾ ಇದ್ದರೆ ಕರೆ ಮಾಡುವಂಥ ಸಂಖ್ಯೆಯನ್ನು ಹೇಳುತ್ತಿದ್ರೆ 6 3 6 4 2 0 4 9 4 9 ಈ ಒಂದು ಸಂಖ್ಯೆಗೆ. ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
1: ನಮಸ್ತೆ
0: ನಮಸ್ತೆ, ಯಾರು ಮಾತಾಡ್ತಿರೋದು? ಬಂಟ್ವಾಳದಿಂದ ಲತಕ್ಕ. ಲತಕ್ಕನಿಗೆ ಇವತ್ತು ಯಾವ ಹಾಡು ಕೇಳುವ? ಯಾವುದು?
1: ಕಟೀಲಿದ್ದು ಭಕ್ತಿಗೀತೆ.
0: ಕಟೀಲಿದ್ದು ಭಕ್ತಿಗೀತೆಯಾ? ಹ್ಮ್ ಹ್ಮ್ ಹ್ಮ್.

0: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 ಎಫ್ಎಂ ಬಣ್ಣ ಬಣ್ಣದ ಬದುಕು. ಈ ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮ ಸ್ವಾಗತ. ಹೃದಯದಿಂದ ಹೃದಯಕ್ಕೆ ಸೇತುವೆ ಕಟ್ಟುವಂಥ, ಮನದ ಕದ ತಟ್ಟುವಂಥ ಏಕೈಕ ಕಾರ್ಯಕ್ರಮ ಹೃದಯ ರಾಗ. ಸೊ ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಓರ್ವ ಅತಿಥಿ ಕೂಡ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಕೇಳುಗರೆ, ಸಂಗೀತ ಮೈ ಮನಸ್ಸಿಗೆ ಮುದ ನೀಡುತ್ತೆ, ಬಾಡದೆ ಬದುಕಿಗೆ ಸಂಗೀತವೂ ಮದ್ದಾಗುತ್ತೆ. ಸಂಗೀತ ಸಂಜೀವಿನಿಯೂ ಹೌದು. ಸಂಗೀತವನ್ನೇ ಉಸಿರಾಗಿಸಿಕೊಂಡು ಬಾಳಲ್ಲಿ ಹಸಿರು ಕಂಡವರು ಹಲವಾರು, ಅದರಲ್ಲಿ ನಮ್ಮ ಬಾಲಚಂದ್ರ ಪೇರಾಜು ಕೂಡ ಓರ್ವರು. 30 ವರ್ಷದಿಂದ ಸ್ಯಾಕ್ಸೋಫೋನ್ ವಾದಕರಾಗಿ ಕರ್ನಾಟಕ, ತಮಿಳುನಾಡು, ಆಂಧ್ರ, ಮುಂಬೈ, ಗೋವಾ ಮುಂತಾದೆಡೆ ಸ್ಯಾಕ್ಸೋಫೋನ್ ಸಂಗೀತ ಕಚೇರಿ ಕೂಡ ನೀಡಿದ್ದಾರೆ. ಹಲವಾರು ಜನರ ಸಂಗೀತ ರಸಿಕರ ಮನವನ್ನು ಇವರು ಗೆದ್ದಿದ್ದಾರೆ. ಶಾಸ್ತ್ರೀಯ ಸಂಗೀತದಲ್ಲಿ ಕೂಡ ವಿದ್ವತ್ ಪಡೆದಿದ್ದಾರೆ. ಆರಂಭದಲ್ಲಿ ಇವರಿಗೆ ಗುರುವಾದರು ಇವರ ಸ್ವತಃ ತಂದೆ ಸತ್ಯಭಾಮ ಟೀಚರ್ ಹಾಗೂ ಆರ್ ಪ್ರಭಾಕರ್ ಹಾಗೂ ಕಾಂಚನ ಈಶ್ವರ ಇವರಿಂದ ತರಬೇತಿ ಕೂಡ ಪಡೆದಿದ್ದಾರೆ. ಸ್ಯಾಕ್ಸೋಫೋನ್ ಶಾಸ್ತ್ರೀಯ ಸಂಗೀತ, ಭಕ್ತಿಗೀತೆ, ಭಾವಗೀತೆ, ಜನಪದ ಗೀತೆಯನ್ನು ಕೂಡ ಸ್ಯಾಕ್ಸೋಫೋನ್ನಲ್ಲಿ ನುಡಿಸುತ್ತಾರೆ. ಕೇಶವಯೋಗ ವೇದ ಕಲಾಸ್ಮತಿ ಪ್ರಶಸ್ತಿ, 10 ಹಲವು ಪ್ರಶಸ್ತಿಗಳನ್ನು ಇವರು ಗಳಿಸಿದ್ದಾರೆ. ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಗೌರವಿಸಿವೆ. ಇವತ್ತು ಸ್ಯಾಕ್ಸೋಫೋನ್ ವಾದನದ ಸ್ವಲ್ಪ ಸವಿರುಚಿಯನ್ನು ನಮಗೆ ಉಣಿಸಲಿಕ್ಕಾಗಿ ಸ್ಟುಡಿಯೋದಲ್ಲಿ ನಮ್ಮ ಜೊತೆ ಬಾಲಚಂದ್ರ ಪೇರಾಜವರ ಇದ್ದಾರೆ. ಸೊ ನಮಸ್ಕಾರ ಸರ್. ಹೇಗಿದ್ದೀರಾ ಸರ್?
1: ಚೆನ್ನಾಗಿದ್ದೀನಿ.
0: ತುಂಬ ದೂರದಿಂದ ಸುಳ್ಯದಿಂದ ಬಂದಿದ್ದೀರಿ, ಏನಾದರೂ ದಣಿವಾಯ್ತಾ? ಫ್ರೀಯಾಗಿದ್ದೀರಿ? 2 ಗಂಟೆ ಪ್ರಯಾಣ ಮಾಡಿಕೊಂಡು ನಮ್ಮ ಈ ಸ್ಟುಡಿಯೋಗೆ ಬಂದಿದ್ದೀರಿ. ಓಕೆ ಪೇರಾಜವರೇ, ಸ್ಯಾಕ್ಸೋಫೋನ್ ಅಂದ ತಕ್ಷಣ ನಮಗೆ ನೆನಪಿಗೆ ಬರುವುದಂತೂ ಕೆಲವಾರು ಶಾಸ್ತ್ರೀಯ ಗಾಯನಗಳು, ಅದರಲ್ಲಿ ಬರುವಂತ ಮೂಡಿ ಬಂದದ್ದು.
1: ಹೌದು ಹೌದು.
0: ಬಹಳ ಇತ್ತೀಚೆಗೆ ಕೆಲವು ಸಿನಿಮಾ ಗೀತೆಗಳನ್ನು ಜಾಸ್ತಿಯಾಗಿ ಸ್ಯಾಕ್ಸೋಫೋನ್ ಅಲ್ಲಿ ನುಡಿಸ್ತಾರೆ. ಆದ್ರೂ ಒಂದು ಆ ಸ್ಯಾಕ್ಸೋಫೋನ್ ಅಲ್ಲಿ ಒಂದು ಭಕ್ತಿ ಗೀತೆಯನ್ನು ಕೇಳಿದ್ರೆ,
1: ಹೌದು,
0: ಶಾಸ್ತ್ರೀಯ ಸಂಗೀತವನ್ನು ಕೇಳಿದ್ರೆ ಅದರಿಂದ ಆಗುವಷ್ಟು ಖುಷಿ ಬೇರೊಂದಿಲ್ಲ.
1: ಹೌದು.
0: ಸೊ ಒಂದು ಮೊದಲನೇದಾಗಿ ನಮ್ಮ ಕೇಳುಗರಿಗಾಗಿ ಯಾವ ಒಂದು ಸಂಗೀತವನ್ನು ನುಡಿಸ್ತೀರಿ
1: ಅಂದ್ರೆ, ನಾವು ಮೊದಲನೇದಾಗಿ ಏನಿದ್ರು ಕ್ಲಾಸಿಕಲ್ ನುಡಿಸುವಾಗ ನಾವು ಮೊದಲದಲ್ಲಿ ಆರಂಭದಲ್ಲಿ ಗಣಪತಿಯ ಇದನ್ನೇ ನುಡಿಸ್ತೇವೆ ಎಲ್ಲ ಕಡೆ ಕಚೇರಿಗೆ. ಗಣಪತಿ ಅಂತ ಹೇಳಿದ ಕೂಡಲೇ ನಾವು ಫಸ್ಟ್ಗೆ ಬರೋದು, ನಾವು ಹಂಸಧ್ವನಿ ರಾಗದಲ್ಲಿ ಯಾವುದೇ ಕಚೇರಿಗೆ ಹೋದ್ರು ಸಹ ವಾತಾಪಿ ಅಂತ ಹೇಳುವಂತ ಒಂದು ಕೃತಿ ಇದೆ, ಅದನ್ನೇ ನಾವು ಜಾಸ್ತಿ ನುಡಿಸುವ. ಯಾವುದೇ ಕಚೇರಿಗಳಲ್ಲಿ ಆದ್ರೂ ಸಹ ಯಾವುದೇ ಇದರಲ್ಲಿ ಸಹ ವಾತಾಪಿ ಗಣಪತಿ ಗಜೇಂದ್ರೆ ಗಣಪತಿಯನ್ನು ಮೊದಲಿಟ್ಟು ನಾವು ಏನಿದ್ರು ಶುರು ಮಾಡೋದು. ಹಾಗೆ ನಾನು ಹಂಸಧ್ವನಿ ರಾಗದಲ್ಲಿ ವಾತಾಪಿ ಅಂತ ಹೇಳುವ ಒಂದು ಕೃತಿಯನ್ನು ಸ್ವಲ್ಪ ನುಡಿಸ್ತೇವೆ.
0: ಹಾಗೆ ಮೊದಲಿಗೆ ಹೀಗೆ ಗಾಯನವನ್ನು ನುಡಿಸ್ತೀರಿ?
1: ಹೌದು ಹೌದು.
0: ಓಕೆ. ಕೇಳುಗರೆ, ನಮ್ಮ ಬಾಲಚಂದ್ರ ಪೇರಾಜ್ ಅವರು ಈಗ ಮೊದಲಿಗೆ ಒಂದು ಭಕ್ತಿ ಗೀತೆಯನ್ನು ನುಡಿಸ್ತಾರೆ, ವಾತಾಪಿ ಗಣಪತಿ ಎನ್ನುವ ಗೀತೆಯೊಂದಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸ್ತಾರೆ. ಈಗ ಅವರ ಒಂದು ಭಕ್ತಿಯ ಗಾಯನವನ್ನು ಕೇಳೋಣ. ನಮ್ಮ ಸಾರಂಗ್ ಸ್ಟುಡಿಯೋಗೆ ಸಂಗೀತ ವಾದಕರು ಬರುವುದೇ ಅಪರೂಪ. ಆದರೆ ನಿಮ್ಮಂಥ ಸ್ಯಾಕ್ಸೋಫೋನ್ ವಾದಕರು ನಾನು ಎನಿಸುವ ಪ್ರಕಾರ ಮೊತ್ತ ಮೊದಲು ಬರೋದ.
1: ಓಕೆ.
0: ನಿಮ್ಮ ಸಂಗೀತ ನಮ್ಮ ಸಾರಂಗದಲ್ಲಿ ಕೇಳ್ತಾ ಇರೋದು ಮೊತ್ತ ಮೊದಲು ಅಂತ, ಏಕೆಂದ್ರೆ ಇದುವರೆಗೆ ಸ್ಯಾಕ್ಸೋಫೋನ್ ವಾದಕರು ಈ ಸ್ಟುಡಿಯೋದಲ್ಲಿ ಬಂದಿರಲಿಲ್ಲ.
1: ನನಗೆ ಒಂದು ಯೋಗ, ನನ್ನ ಪುಣ್ಯ. ಮೊದಲನೇದಾಗಿ ಬಂದದ್ದು.
0: ಓಕೆ, ಕೇಳೋಣ ನಿಮ್ಮ ಸಂಗೀತ ಸುದೆಯನ್ನು.
1: ಆಯ್ತು, ನುಡಿಸ್ತೇನೆ. ಹಂಸಧ್ವನಿ ರಾಗ ಇದು ಆದಿತಾಳ ಮುತ್ತುಸ್ವಾಮಿ ದೀಕ್ಷಿತರ ಕೃತಿ.
0: ಓಕೆ.

0: ಬಹಳ ಚೆನ್ನಾಗಿ ನುಡಿಸಿದ್ರಿ, ಬಹಳ ಖುಷಿ ಆಯ್ತು. ಒಂದು ಕೇವಲ ಈ ಸ್ಯಾಕ್ಸೋಫೋನ್ ವಾದನವನ್ನು ನಾವು ಕೇಳ್ತಾ ಇರೋದು ಒಂದು ದೇವಸ್ಥಾನದಲ್ಲಿ ಅಥವಾ ಮದುವೆ ಕಾರ್ಯಕ್ರಮಗಳ ಶುಭ ಕಾರ್ಯಗಳಲ್ಲಿ ನಾವು ಅದನ್ನು ಕೇಳ್ತಾ ಇರೋದು. ಆದ್ರೆ ಇದೊಂದು ನನಗೆ ಅಂತೂ ಸಂಗೀತ ಖಂಡಿತ ಹೇಳಿದ್ರೆ ಒಂದು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಏನೋ ಭಾಗವಹಿಸ್ತಾ ಇದ್ದೇವೆ ಅಥವಾ ಒಂದು ಮದುವೆ ಕಾರ್ಯಕ್ರಮದಲ್ಲಿ ಏನೋ ಭಾಗವಹಿಸ್ತಾ ಇದ್ದೀನಿ ಅಂತ ಒಂದು
1: ಬರ್ತಾ ಇದೆ, ಆ ಒಂದು ಕಲ್ಪನೆ ಬರ್ತದೆ.
0: ಸಂಗೀತವನ್ನು ಮೊದಲು ತಂದೆಯಿಂದ ಕಲಿತೀರಿ?
1: ಹೌದು,
0: ತಂದೆ ಕೂಡ ಈ ಸ್ಯಾಕ್ಸೋಫೋನ್ ವಾದಕರು.
1: ಹೌದು, ನಮ್ಮ ತಂದೆ ಅಂದ್ರೆ ಪುತ್ತೂರಿನಲ್ಲಿ ಖ್ಯಾತ ಸ್ಯಾಕ್ಸೋಫೋನ್ ವಾದಕರಾದಂತ ವೆಂಕಟ ಪಟೋಗ್ರ ಅಂತ ಇದ್ರು. ಅಂದ್ರೆ ಅವರು ಸ್ಯಾಕ್ಸೋಫೋನ್ ಅನ್ನು ಫಸ್ಟಿಗೆ ದಕ್ಷಿಣ ಕರ್ನಾಟಕ ಪರಿಚಯ ಮಾಡಿದ್ದು ನಮ್ಮ ತಂದೆ ಹೇಳುವ ಪ್ರಕಾರ ಹೇಳಿದ್ದು ಅಂದ್ರೆ ಅವರೇ ವೆಂಕಟ ಪಟೋಗ್ರ ಅಂತ ಪುತ್ತೂರಿನವರಿದ್ರು. ಹಾಗೆ ಅವರು ಈ ಸ್ಯಾಕ್ಸೋಫೋನ್ ವಾದ್ಯವನ್ನು ಅವರು ದೊಡ್ಡ ಕಲಾವಿದರು, ಹಳೆ ಕಲಾವಿದರು. ಈಗೆಲ್ಲ ಅವರು ದಿವಂಗತ, ಈಗ ಅವರ ಮಗ ಇದ್ದಾರೆ ಒಬ್ರು, ಹರಿದಾಸ್ ಅಂತೇಳಿ, ಹರಿದಾಸ್ ಡೋಗ್ರ ಅಂತ ಹೇಳಿದ್ದಾರೆ. ಹಾಗೆ ನಮ್ಮ ತಂದೆ ಅವರ ಹತ್ರ ವೆಂಕಟ ಪಟೋಗ್ರ ಅಂತ ಹೇಳಿದ್ರು, ಅವ್ರ ಹತ್ರ ಕಲ್ತರು ವಾದ್ಯ. ಹಾಗೆ ಅವ್ರ ಹತ್ರ ಸುಮಾರು ವರ್ಷ ಅಭ್ಯಾಸ ಮಾಡಿದ ಮೇಲೆ ಅವ್ರು ನುಡಿಸ್ತಾ ಇದ್ರು. ಹಾಗೆ ತಂದೆ ನನಗೆ ಕಲಿಸಿದ್ರು.
0: ತಂದೆ ಜೊತೆಗೆ ನೀವೆಲ್ಲ ಕಚೇರಿಗೆ ಹೋಗ್ತಾ ಇದ್ರಿ?
1: ತಂದೆ ಜೊತೆಗೆ ನಾವು ಕಚೇರಿಗೆ ಹೋಗ್ತಾ ಇದ್ವಿ. ಅಂದ್ರೆ ನಾನು SSLC ಶಾಲೆ ಮುಗಿಸಿದ ಕೂಡಲೇ ಈ ಫೀಲ್ಡ್ಗೆ ಬಂದೆ ನಾನು. ಇದಕ್ಕೆ
0: ತಂದೆ ವಿದ್ಯಾಭ್ಯಾಸ ಮುಂದುವರಿಸಿಲ್ಲ?
1: ಇಲ್ಲ, ಅದನ್ನು ಮುಂದುವರಿಸಲಿಲ್ಲ. ಅಂದ್ರೆ ನನಗೆ ಇದರಲ್ಲಿ ಭಾರಿ ಇಂಟ್ರೆಸ್ಟ್ ಇತ್ತು, ಆಸಕ್ತಿ ಇತ್ತು. ಹಾಗೆ ತಂದೆ ನನಗೆ ಇದನ್ನು ಅಭ್ಯಾಸ ಮಾಡಿಸಿದ್ರು. ಹಾಗೆ ತಂದೆ ಹತ್ರ ಕಲ್ತ ಮೇಲೆ ಮತ್ತೆ ನಾನು ಸ್ವಲ್ಪ ಹೊರಗಡೆ ಎಲ್ಲ ಬೇರೆ ಬೇರೆ ಗುರುಗಳ ಹತ್ರ ಎಲ್ಲ ಕಲಿತೆ. ಹಾಗೆ ಮೊದಲಿಗೆ ನಾನು ತಂದೆ ಕಲ್ತ ಮೇಲೆ ನಾನು ಅದು ನಮ್ಮ ಬಳ್ಳಾರಿಯಲ್ಲಿ ಒಬ್ರು ಸತ್ಯಭಾಮ ಮೇಡಮ್ ಟೀಚರ್ ಅಂತ ಇದ್ರು, ಅವರು ಸುಳ್ಯದಲ್ಲಿ ಸಂಗೀತ ತರಗತಿ ಮಾಡ್ತಾ ಇದ್ರು ಕ್ಲಾಸ್. ಹಾಗೆ ಮತ್ತೆ ನಾನು ಅವ್ರ ಹತ್ರ ಮಾಡಿದೆ, ಅವ್ರ ಹತ್ರ ಜೂನಿಯರ್ ಗ್ರೇಡ್ ಅವ್ರ ಹತ್ರ ಮಾಡಿದೆ. ಜೂನಿಯರ್ ಅಂದ್ರೆ ನಮ್ಮ ಕ್ಲಾಸಿಕಲ್ ಸಂಗೀತದಲ್ಲಿ. ಹಾಗೆ ಅದಾದ ನಂತರ ಸ್ವಲ್ಪ ಸಮಯ ಆಗುವಾಗ ನಮಗೆ ಮೈಸೂರಿನವರು ಆರ್ ಪ್ರಭಾಕರ್ ಅಂತೇಳಿ ಒಬ್ಬರು ಪರಿಚಯ ಆದರು. ಹಾಗೆ ಅವರು ಇದರಲ್ಲಿ ಅವರಂದ್ರೆ ಇದು ನಮ್ಮ ಕದ್ರಿ ಗೋಪಾಲನಾಥ್ ಇದ್ದಾರೆ, ಅವ್ರ ಹತ್ರ ಪಾಠ, ಅವರ ಶಿಷ್ಯ. ಮತ್ತೆ ಅವರು ಮೈಸೂರಿನಲ್ಲಿ ಹಲವಾರು ಗುರುಗಳ ಹತ್ರ ಪಾಠ ಮಾಡಿದ್ದಾರೆ, ಯಾರು AR ಪ್ರಭಾಕರ್ನವರು. ಹಾಗೆ ಅವ್ರ ಹತ್ರ ಮತ್ತೆ ನಾನು ಉನ್ನತ ಇದ್ರ ಸ್ಯಾಕ್ಸೋಫೋನಿನ ಉನ್ನತ ವ್ಯಾಸಂಗವನ್ನು ನಾನು ಅವ್ರ ಹತ್ರ ಮಾಡಿದೆ, ಆರ್ ಪ್ರಭಾಕರ್ ಅಂತೇಳಿ. ಅಂದ್ರೆ ಇದರ ಒಳ ತಿರುವುಗಳೆಲ್ಲ ನಮಗೆ ಗೊತ್ತಿರಲಿಲ್ಲ ಅಲ್ಲ. ಹಾಗಾದ್ರೆ ಇದಂದ್ರೆ ಕ್ಲಿಷ್ಟಕರವಾದ ವಾದ್ಯ ಇದು, ಇದು ಬಾರಿ ಕಷ್ಟ ಇದು ನುಡಿಸೋದು. ಕೆಲವು ಮನೆಗಳೆಲ್ಲ ಇದರಲ್ಲಿ ಈಸಿಯಾಗಿ ಬರೋದಿಲ್ಲ. ನಿಮ್ಮ ಈ ಫ್ಲೂಟು ನಾಗಸ್ವರ ಎಲ್ಲ ಆದ್ರೆ ಅದರಲ್ಲಿ ಮನೆಗಳೆಲ್ಲ ಬೆರಲಿನಲ್ಲಿ ಬೇಕಾದಾಗಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಇದಕ್ಕೆ ಆದ್ರೆ ಹಾಗಿಲ್ಲ, ಇದಕ್ಕೆ ಕೀಗಳಿದ್ದಾವೆ. ಅಂದ್ರೆ ಈ ಬೆರಳಿನಲ್ಲಿ ಈ ಕೆಲವು ಮನೆಗಳೆಲ್ಲ ನುಡಿಸಬೇಕಾದ್ರೆ ಅದು ಬಾರಿ ಕಷ್ಟದ ಇದು. ಸತತ ಪ್ರಾಕ್ಟೀಸ್ ಇರಬೇಕು, ನಿರಂತರ ಇದಕ್ಕೆ ಅಭ್ಯಾಸ ಬೇಕು. ಹಾಗೆ ಅದನ್ನೆಲ್ಲ ನಾನು ಅವ್ರ ಹತ್ರ ಕಲಿತೆ, ಯಾರು ಪ್ರಭಾಕರ್. ಮತ್ತೆ ಹೆಚ್ಚಿನ ವ್ಯಾಸಂಗವನ್ನು ಕೂಡ ದೊಡ್ಡ ಕೆಲವು ಪಾಠವನ್ನು ನನಗೆ ವಿದ್ವತ್ವರೆಗಿದ್ದ ಪಾಠವನ್ನು ಸಹ ಅವರು ಮಾಡಿದ್ರು. ಕೆಲವು ದೊಡ್ಡ ದೊಡ್ಡ ಕೃತಿಗಳನ್ನು, ಕೀರ್ತನೆಗಳನ್ನೆಲ್ಲ ಅವರು ಮಾಡಿದ್ರು. ಅನಂತರ ನನಗೆ ನಾನು ಕಾಂಚನ ಈಶ್ವರ ಭಟ್ ಅಂತ ಇದ್ರು ಸುಳ್ಯದಲ್ಲಿ, ಇವಾಗಲೂ ಅವರು ಮಾಡ್ತಾ ಇದ್ದಾರೆ, ಕ್ಲಾಸ್ ಮಾಡ್ತಾ ಇದ್ದಾರೆ. ಹಾಗೆ ಅವ್ರ ಹತ್ರ ಸಹ ಹೋಗ್ತಾ ಇದ್ದೇನೆ
0: ಈಗ
1: ಕಲಿತಾ ಇದ್ದೇನೆ, ಆದ್ರೂ ಸಹ ಈಗಲೂ ನಾನು ಕಲಿತಾ ಇದ್ದೇನೆ. ಹಾಗೆ ಅವ್ರ ಹತ್ರ
0: ಅಭ್ಯಾಸ ಮಾಡ್ತಾ ಇದ್ದೀರಿ?
1: ಈಗಲೂ ಸಹ ಅವ್ರ ಹತ್ರ ನಾನು ಅಭ್ಯಾಸ ಮಾಡ್ತಾ ಇದ್ದೇನೆ. ಈಶ್ವರ ಭಟ್ ಅವ್ರ ಹತ್ರ ವಿದ್ವತ್ತು ಪಾಠ ಎಲ್ಲ ಮಾಡ್ತಾ ಇದ್ದೇನೆ.
0: ಅಂದ್ರೆ ಈ ಸ್ಯಾಕ್ಸೋಫೋನ್ ಅಲ್ಲಿ ಕಲೀಲಿಕ್ಕೆ ತುಂಬಾ ಇದೆ?
1: ತುಂಬಾ ಇದೆ. ಅಂದ್ರೆ ಹೌದು, ಅಂದ್ರೆ ಇದಕ್ಕೆ ಏನಂದ್ರೆ ನಾವು ಎಲ್ಲಾ ವಾದ್ಯದಾಗಿ ಇದು ಸಹ ಈಗ ಕೊಳಲು ಇರ್ಬೋದು, ನಾಗಸ್ವರ ಇರ್ಬೋದು, ವಯಲಿನ್ ಈ ತರ ಏನಿದ್ರು ಇದಕ್ಕೆಲ್ಲ ಉಪಕರಣಗಳು ಬೇರೆ ಆದ್ರೂ ಸಹ ಪಾಠ, ಶಾಸ್ತ್ರೀಯ ಸಂಗೀತ ಪಾಠ ಎಲ್ಲ ಒಂದೇ. ಏನಿದ್ರು ನಾವು ಅದನ್ನು ಕರಗತ ಮಾಡಿಕೊಂಡು ಇದರಲ್ಲಿ ನುಡಿಸುವಂತದ್ದು. ಈಗ ವಯಲಿನ್ ಅವರು ಕೂಡ ಹಾಗೆ ಅದನ್ನು ಅಭ್ಯಾಸ ಮಾಡಿ ಕೀರ್ತನೆಗಳನ್ನು ಅದನ್ನೆಲ್ಲ ಅಭ್ಯಾಸ ಮಾಡಿ ಅದನ್ನು ನಾವು ಇದರಲ್ಲಿ ನುಡಿಸುವುದು. ಹಾಗೆ ಇದು ಹೆಚ್ಚಾಗಿ ಇದು ಏನು ಅಂತ ಹೇಳಿದ್ರೆ ಸ್ಯಾಕ್ಸೋಫೋನ್ ಏನು ಅಂತ ಹೇಳಿದ್ರೆ ಇದು ಪಾಶ್ಚಾತ್ಯ ವಾದ್ಯ. ಇದು ಸ್ಯಾಕ್ಸ್ ಸ್ಯಾಡಲಿಸ್ಟ್ ಅಂತ ಹೇಳುವ ಒಬ್ಬ ಇದನ್ನು ಕಂಡು ಹುಡುಕಿದ ಅಂತ ಹೇಳ್ತಾರೆ. ಹಾಗೆ ಇದೇನಿದ್ರು ಇದು ಇಂಟರ್ ಇದು ಪಾಶ್ಚಾತ್ಯ ವಾದ್ಯ. ಇದನ್ನು ಬ್ಯಾಂಡಿನಲ್ಲಿ ಅದರಲ್ಲಿ ನುಡಿಸ್ತಾ ಇದ್ರು. ಹಾಗೆ ಇದನ್ನು ಕರ್ನಾಟಕ ಸಂಗೀತಕ್ಕೆ ಅಳವಡಿಸಿದವರು ನಮ್ಮ ಇಲ್ಲಿ ಗೊತ್ತಿದ್ದಾಗೆ ಅದೇ ನಮ್ಮ ವೆಂಕಟ ಪಟೋಗ್ರ ಅಂತ ಹೇಳ್ತಾರೆ. ಹಾಗೆ ಅವರು ಮಾಡಿದ್ರಂತೆ. ಆಮೇಲೆ ಕದ್ರಿ ಗೋಪಾಲನಾಥ್ ಸರ್ ಅದನ್ನೆಲ್ಲ ಉನ್ನತ ಮಟ್ಟಕ್ಕೆ ಎಲ್ಲ ಅದನ್ನು ಕೊಂಡೋದ್ರು. ಇದಕ್ಕೆ ಒಳ್ಳೆ ಅಂತಾರಾಷ್ಟ್ರೀಯ ಇದಕ್ಕೆ ಒಂದು ಒಳ್ಳೆ ವೇದಿಕೆಯನ್ನು ಅವರು ತಂದುಕೊಟ್ರು. ಇವತ್ತು ಸಹ ನಾವು ಈಗ ನಮ್ಮ ಎಲ್ಲ ವಾದ್ಯದವರು ನಾವು ಅವರನ್ನು ಪೂಜ್ಯವನ್ನು ನೋಡಬೇಕು, ಯಾಕಂದ್ರೆ ಅವರಿಂದಾಗಿ ಈಗ ಒಂದು ಒಳ್ಳೆ ಗೌರವ ಹೆಸರು ಬಂದಿದೆ. ಏನಿದ್ರು ವಾದ್ಯದವರು ಅಂತ ಹೇಳಿದ ಕೂಡಲೇ ಹಾಗೆ
0: ಒಬ್ಬರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
2: ನಮಸ್ತೆ
0: ಸರ್. ಶ್ಯಾಮ್ ಅವರೇ ಹೇಳಿ.
1: ನಮಸ್ತೆ. ನಮಸ್ತೆ ಸರ್. ನಮಸ್ತೆ. ಧನ್ಯವಾದಗಳು ಸರ್.
0: ಏನಾದ್ರು ಪ್ರಶ್ನೆ ಇದೆಯಾ? ಓಕೆ ಓಕೆ, ಧನ್ಯವಾದಗಳು. ಓಕೆ, ಅವರು ಕೂಡ ಹೇಳ್ತಾ ಇದ್ದಾರೆ ಬಹಳ ಒಂದು ಮದುವೆ ವಾತಾವರಣ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಸ್ಯಾಕ್ಸೋಫೋನ್ ಅಲ್ಲಿ ಕೂಡ ನೀವು ಜನಪದ ಗೀತೆಯನ್ನು ಬಾರಿಸ್ತೀರಿ, ಫೇವರೇಟ್ ಹಾಡು ಕೂಡ. ಒಂದು ಹಾಡನ್ನು
1: ಜನಪದ ಗೀತೆ, ಸರಿ ಓಕೆ, ನುಡಿಸುವ
0: ಒಂದೆರಡು ಲೈನ್ಗಳನ್ನು.
1: ಆಯ್ತು ಆಯ್ತು, ನುಡಿಸ್ತೇನೆ.
0: ಜನಪದ ಗೀತೆಯಲ್ಲಿ ಯಾವೆಲ್ಲ ನಿಮಗೆ?
1: ಜನಪದ ಗೀತೆಯಲ್ಲಿ ತುಂಬಾ ನುಡಿಸ್ತೇನೆ, ಆದ್ರೂ ನಾನು ಜಾಸ್ತಿಯಾಗಿ ಎಲ್ಲರೂ ಇದ್ದಂತ ಒಂದು ಶಿಶುನಾಳ ಸರಿಪರ ಒಂದು ಕೋಡಗನ ಕೋಳಿ
0: ಕೋಡಗನ ಕೋಳಿ ಒಳ್ಳೆ ಅರ್ಥಗರ್ಭಿತ.
1: ಹೌದು ಹೌದು.

0: ಒಡಗನ ಕೋಳಿ ನಿಂಗಿತ್ತ ಈ ಹಾಡು ತುಂಬಾ ಇಷ್ಟ ಯಾಕೆ ಅಂತ
1: ಅಂದ್ರೆ ಇದಂದ್ರೆ ಶಿಶುನಾಳ ಶರೀಫರದ್ದು ಎಲ್ಲಾ ಹಾಡುಗಳು ನನಗೆ ಇಷ್ಟನೇ. ಅಂದ್ರೆ ಇದು ಬಹಳ ಪಾಪ್ಯುಲರ್ ಆದಾಗಿದೆ. ನಾನು ಸಣ್ಣದಿರುವಾಗ ಈ ಹಾಡನ್ನು ಶಾಲೆಯಲ್ಲಿ ಎಲ್ಲ ಆಡ್ತಾ ಇದ್ದೆ. ಈ ಹಾಡಿಗೆ ನನಗೆ ಶಾಲೆಯಲ್ಲಿ ಏನಿದ್ರು ಅವಾಗ ನಾವು ಶಾಲೆ ಹೋಗುವ ಫಸ್ಟ್ ಪ್ರೈಸ್ ನನಗೆ ಬರ್ತಾ ಇತ್ತು ಶಾಲೆಯಲ್ಲಿ ಹಾಡುವಾಗ. ಜನಪದ ಗೀತೆ ಯಾವ್ದಿದ್ರು ಸಹ ಹಾಗೆ ನನಗೆ ಸಣ್ಣದರಲ್ಲಿ ಈ ಹಾಡು ಇಷ್ಟ.
0: ಸಣ್ಣದರಲ್ಲಿ ಕೋಡಗನ ಕೋಳಿ ನುಂಗಿತ್ತ ಹಾಡನ್ನು ತುಂಬಾ ಇಷ್ಟಪಡ್ತಾ ಇದ್ರಿ.
1: ಹೌದು.
0: ಓಕೆ. ಹಾಗೆ ಬೇರೆ ಬೇರೆ ಭಾವಗೀತೆಗಳನ್ನು ಕೂಡ ನೀವು ನುಡಿಸ್ತಾ ಇದ್ರಿ.
1: ಹೌದು ಹೌದು, ಭಾವಗೀತೆಗಳು ಭಕ್ತಿ ಗೀತೆಗಳು ಎಲ್ಲ ನುಡಿಸ್ತಾ ಇದೆ. ಅಂದ್ರೆ ಈಗಿನ ಇದರಲ್ಲಿ ಏನು ಅಂತ ಹೇಳಿದ್ರೆ, ಈಗ ಸ್ಯಾಕ್ಸೋಫೋನ್ ಅಂತ ಹೇಳಿದ ಕೂಡ ಎಲ್ಲರೂ ಈಗ ಕ್ಲಾಸಿಕಲ್ ಕಡಿಮೆ ಇದರಲ್ಲಿ ಈಗಿನ ಹೊಸ ಟ್ರೆಂಡಿನವರು ಏನು ಅಂತ ಹೇಳಿದ್ರೆ ಎಲ್ಲ ಈ ಪದ್ಯದ ಬಗ್ಗೆ ಜಾಸ್ತಿ ಇದು ಮಾಡ್ತಾ ಇದ್ದಾರೆ ಈಗ ಎಲ್ಲರೂ ಸಹ. ಹಾಗಾಗಿ ಎಲ್ಲ
0: ಹಾಗೆ ನೀವು ಭಾವಗೀತೆಗಳನ್ನು ಬೇರೆ ಬೇರೆ ಭಾವಗೀತೆಗಳನ್ನು ಕೂಡ
1: ಹಾಡ್ತಾ ಇದ್ದೀವಿ.
0: ಭಾವಗೀತೆಯಲ್ಲಿ ಯಾವ ಹಾಡು ಇಷ್ಟ?
1: ಭಾವಗೀತೆಗಳಲ್ಲಿ ತುಂಬಾ ನುಡಿಸ್ತೇವೆ. ಅದು ಈಗಿನ ಪಾಪ್ಯುಲರ್ ಮುನಿಸುತ್ತಾರವೇ, ಆಮೇಲೆ ಈ ತರದೆಲ್ಲ ಸುಮಾರು ಪದ್ಯಗಳೆಲ್ಲ ಇದೆ ಭಾವಗೀತೆಗಳಲ್ಲಿ ಸಹ.
0: ಓಕೆ,
1: ತುಂಬಾ ಹಾಡುಗಳಿವೆ.
0: ಹಾಗೆ ನಿಮ್ಮ ಸಂಗೀತ ಜೀವನದ ಬಗ್ಗೆ ಒಂದಷ್ಟು ಮಾತನ್ನು ಹೇಳುದಾದ್ರೆ, ಮೊದಲಿಗೆ ಇದು ಈ ಸ್ಯಾಕ್ಸೋಫೋನ್ ನುಡಿಸುವಾಗ ಕಷ್ಟ ಅನುಭವಿಸಿದ್ರಿ? ಇದು ಸಾಧ್ಯವಿಲ್ಲ ಅಂತ ಅನಿಸಿದ್ಯ?
1: ಹೌದು. ಅಂದ್ರೆ ಮೊದಲಂದ್ರೆ ಈಗೇನ ಎಂತ ಹೇಳಿ, ನಾನು ಸಾಧಾರಣ ಮೊದಲು ನುಡಿಸುವ ಮುಂಚೆ ನುಡಿಸುವಾಗ ಈಗ ಬಾರಿ ಕಷ್ಟ ಇತ್ತು ಸರ್. ಅವಾಗ ಏನಂತ ಹೇಳಿದ್ರೆ ಈಗಿನಾಗೆ ಈಗಾದ್ರೆ ಸ್ಯಾಕ್ಸೋಫೋನ್ ಈಗ ನೋಡಿ, ಈಗ ಈ ಹೊಸ ಹೊಸ ಸ್ಯಾಕ್ಸೋಫೋನ್ಗಳೆಲ್ಲ ಬಂದಿದೆ ಇವಾಗ. ಮೊದಲು ಹಾಗಿರ್ಲಿಲ್ಲ. ಮೊದಲು ನಮಗೆ ಇಲ್ಲಿ ಇಂಡಿಯನ್ ಇಲ್ಲಿಯ ಒಂದು ತಯಾರಿಕೆಯ ಸ್ಯಾಕ್ಸೋಫೋನ್ಗಳಿದ್ರು, ಆ ಸ್ಟೀಲ್ ಸ್ಯಾಕ್ಸೋಫೋನ್. ಅವಾಗ ಅದು ಲೋಕ ಇಲ್ಲಿ ನಮಗೆ ಏನಂದ್ರೆ, ನಾವು ಹೈದರಾಬಾದ್ ತೆನಲಿಂದ ತರಿಸ್ತಾ ಇತ್ತು ಸ್ಯಾಕ್ಸೋಫೋನ್. ಅದು ಅದು ತರ ಒಂಥರ ಅದು ಗಟ್ಟಿ ಸ್ಯಾಕ್ಸೋಫೋನ್ ಅದು ಅವಾಗೆಲ್ಲ. ಈಗಲೂ ಅದನ್ನು ನುಡಿಸ್ತಾರೆ ಈಗಲೂ. ಆಗ ಅದು ನುಡಿಸುವಾಗ ಭಾರಿ ಕಷ್ಟ ಇತ್ತು, ಶ್ರಮ ಇತ್ತು. ಈಗ ಬರುವಂತಹ ಈ ಗೋಲ್ಡ್ ಸ್ಯಾಕ್ಸೋಫೋನ್ಗಳೆಲ್ಲ ಇದೆಯಲ್ಲ, ಈಗ ಸಾಧಾರಣ ಚೈನೀಸ್ ಸ್ಯಾಕ್ಸೋಫೋನ್ ಎಲ್ಲ ಬರ್ತಾ ಇದೆ ಈಗ ತುಂಬಾ. ಈಗ ಎಲ್ರಿಗೂ ಅದನ್ನೇ ನುಡಿಸುವುದು. ಇದು ಸ್ವಲ್ಪ ಈಸಿ ಇದೆ ಮೆಥಡ್ ಅಲ್ಲ, ಅದರ ಕೀಸ್ಗಳು ಫ್ಯಾಟ್ಗಳೆಲ್ಲ ಇದೆ, ಈಸಿ ಇದೆ. ಮೊದಲು ನಾವು ನುಡಿಸುವಾಗ ಆ ತರ ಇರಲಿಲ್ಲ, ಸ್ಟೀಲ್ ಸ್ಯಾಕ್ಸೋಫೋನ್ಗಳಿದ್ದು ಅದು ನುಡಿಸಬೇಕಾದ್ರೆ ಭಾರಿ ಕಷ್ಟ. ಅದರ ಲೆದರ್ಗಳು ಕೀಸುಗಳೆಲ್ಲ ಭಾರಿ ಕಷ್ಟ ಅದು ನುಡಿಸಬೇಕಾದ್ರೆ. ಆವಾಗ ಮತ್ತೆ ಆಗುವ ಪ್ರಾಕ್ಟೀಸ್ ಕೂಡ ಹಾಗೆ. ನನಗೆ ಅಂದ್ರೆ ನಮ್ಮ ತಂದೆ ನಮ್ಮ ಗುರುಗಳಲ್ಲೂ ಬೆಳಿಗ್ಗೆ 4 ಗಂಟೆಗೆ ನಮ್ಮನ್ನು ಏಳಿಸ್ತಾ ಇದ್ರು. ಬೆಳಿಗ್ಗೆ 4 ಗಂಟೆಗೆ ಎದ್ದು ನಾವು ಪ್ರಾಕ್ಟೀಸ್ ಮಾಡಬೇಕಿತ್ತು ಚಳಿ ಟೈಮಲ್ಲಿ ಮಳೆಗಾಲದಲ್ಲಿ. ಅವಾಗೆಲ್ಲ ಒಂದೊಂದ್ ಸರಿ ನನಗೆ ಇದು ಬೇಡ ಅಂತ ಕಾಣ್ತಾ ಇತ್ತು ಆವಾಗ ಟೈಮಲ್ಲಿ.
0: ಬೆಳಿಗ್ಗೆ ಒಂದು 5 ಗಂಟೆ
1: ಬೆಳಿಗ್ಗೆ 4 ಗಂಟೆಗೆ ನಮ್ಮ ಗುರುಗಳೆಲ್ಲ 4 ಗಂಟೆಗೆ ಏಳಿಸೋರು. 4 ಗಂಟೆಗೆ ಎದ್ದು ಪ್ರಾಕ್ಟೀಸ್ ನಾವು ಅಂದ್ರೆ ಅದರ ವಾದ್ಯ ಇದರ ಸಂಗೀತದ ಈ ಇದೆಯಲ್ಲ ಏನು ಬೇಸಿಕ್ ಅಂದ್ರೆ ನಾವು ಸರಳೆ ಜಂಟಿ ಅಲಂಕಾರ ಈ ತರ ಅದರಲ್ಲಿ ಬೇಸಿಕ್ ಪಾಠಗಳಿದೆ, ಅದನ್ನು ನುಡಿಸಬೇಕು, ನಿರಂತರ ನುಡಿಸಬೇಕು. ನಾವು ಸಾಧಾರಣ ಒಂದು ಬೆಳಿಗ್ಗೆ 4 ಗಂಟೆಯಿಂದ 6 ಗಂಟೆವರೆಗೆ ಅದನ್ನೇ ನುಡಿಸಬೇಕು ನಾವು. ಅಂದ್ರೆ ಕೈ ಫಿಂಗರ್ಸ್ ಎಲ್ಲ ಸರಿ ಕೂರ್ಬೇಕಲ್ಲ, ಅದರಲ್ಲಿ ಕೂರ್ಬೇಕಾದ್ರೆ ನಾವು ಅದನ್ನು ನುಡಿಸಬೇಕು ಡೈಲಿ ನಿತ್ಯ. ಅದು ಈ ಮಳೆಗಾಲದಲ್ಲಿಂದ ಮಳೆಗಾಲದಲ್ಲಿ ಸಹ ಹಾಗೆ, ಈ ಚಳಿಗಾಲದಲ್ಲಿ ಸಹ ಹಾಗೆ. ಹಾಗೆ 4 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ನುಡಿಸ್ತಾ ಇದ್ವು.
0: ಒಂದು ಉಸಿರಾಟದ ಕೂಡ ಒಂದು ಉಸಿರನ್ನು ಕೂಡ ಎಳೆಯುದು ತೆಗೆಯುವುದು ಅದರಲ್ಲಿ ಕೂಡ.
1: ಹೌದು ಹೌದು ಹೌದು, ಅದರಲ್ಲಿ ಲೆಕ್ಕಾಚಾರ ಇದೆ. ನಾವು ಒಂದು ಉಸಿರಿಗೆ ಇಷ್ಟು ಅಕ್ಷರ ಉಂಡಿಸಬೇಕು, ಒಂದೇ ಉಸಿರಿಗೆ ಇಷ್ಟು ಹೀಗೆ ನುಡಿಸಬೇಕು ಅಂತ ಹೇಳುವಂತ ಇದೆ ಹಾಗೆ. ಆದ್ರೆ ಅದರಲ್ಲಿ ಅದೇ ನಮಗೆ ಸುರುಸುರು ಎಲ್ರಿಗೆ ಸಹ ಅದು ಕಷ್ಟವೇ ನುಡಿಸುವಂತದ್ದು. ಫಿಂಗರ್ಸ್ ಎಲ್ಲ ಬಾರಿ ಕಷ್ಟ ಅದರಲ್ಲಿ. ನಾವು ನೋಡಿ ಒಂದು ಉಸಿರಿಗೆ ಒಂದನೇ ಕಾಲಕ್ಕೆ ಇಷ್ಟು ಉಸಿರಲ್ಲಿ ಇಷ್ಟು ಅಕ್ಷರ ಈ ತರ ಎಲ್ಲ ಮೆಥಡ್ ಇದೆ ಅದರಲ್ಲಿ. ಸುರುಸುರಿಗೆ ಕಷ್ಟ ಆಗ್ತದೆ, ಆಮೇಲೆ ಅದು ಈಸಿ ಆಗ್ತದೆ ಹಾಗೆ.
0: ಹಾಗೆ ಭಾವಗೀತೆಯನ್ನು ಒಂದು ನುಡಿಸ್ತಾದ್ರೆ ಒಂದೆರಡು ಲೈನ್ ನಿಮಗೆ ಇಷ್ಟವಾದ ಭಾವಗೀತೆ?
1: ಸರಿ ನುಡಿಸ್ತೇವೆ ಸರ್. ಓಕೆ.
0: ಅದು ಕೂಡ ನಾನು ಹೇಳೋದಾದ್ರೆ ನಮ್ಮ ಸುಬ್ರಾಯ ಚೊಕ್ಕಡಿಯವರ ಒಂದು ಹಾಡು.
1: ಸರಿ ಆಯ್ತಾಯ್ತು. ಓಕೆ ಓಕೆ ಓಕೆ ಓಕೆ ನುಡಿಸ್ತೇವೆ. ಈಗ ಸಾಧಾರಣ ಪಾಪ್ಯುಲರ್ ಹಾಡು ಒಳ್ಳೆ
0: ಪಾಪ್ಯುಲರ್
1: ಆದ ಎಲ್ಲರೂ ಸಹ ಯಾವುದೇ ಸಮಾರಂಭ ಆದರೂ ಸಹ ಅದನ್ನೇ ನುಡಿಸ್ತಾ ಇದ್ದಾರೆ, ಎಲ್ಲರೂ ಹಾಡುವವರು ಸಹ ಅದನ್ನೇ ನುಡಿಸ್ತಾ ಇದ್ದಾರೆ ಭಾವಗೀತೆಯಲ್ಲಿ. ಸರಿ,
0: ಮುನಿಸುತ್ತಾರವೇ
1: ಆಯ್ತಾಯ್ತು.
0: ಆ ಹಾಡಂತೂ ಕೇಳಿದಾಗ ತುಂಬಾ ಖುಷಿಯಾಗುತ್ತೆ.

0: ಬಹಳ ಚೆನ್ನಾಗಿ ಸೂಪರ್ ಆಗಿ ನುಡಿಸಿದ್ರಿ. ಈ ಮುನಿಸುತ್ತಾರವೆ ಈ ಹಾಡನ್ನು ಸ್ಯಾಕ್ಸೋಫೋನ್ ಅಲ್ಲದೆ ಸಂಗೀತ ಕಚೇರಿಯಲ್ಲಿ ನೀವೇನಾದ್ರೂ ಸಿಂಗ್ ಮಾಡಿದ್ರ
1: ಕ್ಲಾಸಿಕಲ್
0: ಮಾತ್ರ. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ. ತಂಜಾವೂರು ರಮೇಶ್ ಹೇಳಿ. ತಂಜಾವೂರು ರಮೇಶ್ ಅವರೇ, ತುಂಬಾ ಖುಷಿ ಆಯ್ತಾ? ಓಕೆ, ಎಲ್ಲಿ ದೇವಸ್ಥಾನಕ್ಕೆ ಹೋದಾಗ ಆಯ್ತಾ, ಮದ್ವೆಗೆ ಹೋದಾಗ ಆಯ್ತಾ?
2: ಎಲ್ಲ ಒಂದೇ ಕಡೆಯಲ್ಲಿ.
0: ಎಲ್ಲ ಒಂದು ಕಡೆ
1: ಸಿಗ್ತಾ ಇದೆ. ನಮಸ್ಕಾರ.
0: ಯಾವ್ದು ಹಾಡು ಹೇಳಿ?
2: ನಾವಾಡುವ ನುಡಿ ಕನ್ನಡ ನುಡಿ.
1: ಫಿಲ್ಮ ಚಿತ್ರ
0: ನಾವಾಡುವ ನುಡಿ.
1: ಸರಿ ಸರಿ ಸರಿ.
0: ಓಕೆ, ಅವರು ಕೂಡ ನಾವಾಡುವ ನುಡಿ ಕನ್ನಡ ನುಡಿ ಅಂತ ಏನೋ ಹಾಡ್ಬೇಕಂತ ಕೇಳ್ತಾ ಇದ್ದಾರೆ.
1: ಸರಿ ಸರಿ,
0: ಹಾಡ್ಲಿಕ್ಕೆ ಬರುತ್ತಾ?
1: ಸರಿ, ಫಿಲ್ಮ್ ಇಂದಲ್ಲ. ಸರಿ, ಓಕೆ.
0: ಬಹಳ ಒಂದು ಕನ್ನಡದ ಪ್ರೇಮವನ್ನು.
1: ಕನ್ನಡದ ಪ್ರೇಮ, ಹೌದು ಹೌದು.
0: ಅದಂತೂ ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಈ ಹಾಡಂತೂ ಬಹಳ ಫೇಮಸ್ ಎಲ್ಲ ಕಡೆನೂ. ನಾವಾಡುವ ನುಡಿ ಅಂದ್ರೆ ಕೂಡ ಬಹಳ ಒಂದು ಕನ್ನಡ ಪ್ರೇಮವನ್ನು ಜಾಗೃತಿಗೊಳಿಸುವಂತ ಹಾಡು.

0: ವಾಹ್ ವಾಹ್ ವಾಹ್ ವಾಹ್ ವಾಹ್, ಬಹಳ ಸುಂದರವಾಗಿ ನುಡಿಸಿದ್ರಿ. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ಹಲೋ ನಮಸ್ತೆ. ಹಾ ನಳಿನಿ ಕೋಟಿಕಾರ್ ಹೇಳಿ. ಸೋಕಾಂಡ ಪಲ್ಲೆ ಪಲ್ಲೆ ಪಾತಿರ್ಲಿ. ಭಕ್ತಿಗೀತೆ ನುಡಿಸುವಿರ? ಓಕೆ, ಭಕ್ತಿಗೀತೆ. ಓ ಭಕ್ತಿಗೀತೆ ಬನ್ಲೆ. ಜಯತ್ತು ಜಯ ವಿಠಲ. ಭಾರಿ ಭಾರಿ ಪರಾತ್ಮ ಪಾತೆ ಮಲ್ಲೇಜಿ, ಭಾರಿ ಬಂದು ಪೊರ್ಲದ ಪಾತೆ ಮಾತ. ಓಕೆ
1: ಸರಿ ಸರಿ,
0: ಸೋಲ್ಮೇಲು. ಓಕೆ, ನಮ್ಮ ನಳಿನಿ ಕೋಟೆಕರ್ ಕೂಡ ಜಯತ್ತು ಜಯ ವಿಠಲ
1: ಅದೆಲ್ಲ ಇವತ್ತು ಪಾಪ್ಯುಲರ್ ಒಳ್ಳೆ ಹಾಡುಗಳು. ಎಲ್ಲರೂ ಹೆಚ್ಚಾಗಿ ಹಳ್ಳಿಯಲ್ಲಿ ಇದ್ದವರೆಲ್ಲ ಜಾಸ್ತಿ ಅಂತದಕ್ಕೆ ಇದಾಗಿರ್ತಾರೆ.
0: ನುಡಿಸ್ತಾ ಇದ್ರಾ
1: ಅಂದ್ರೆ ಅದಲ್ಲೆಲ್ಲ ನುಡಿಸ್ತಾ ಇರ್ತೇವೆ.
0: ಅಂದ್ರೆ ಜಯತ್ತು ಜಯ ವಿಠಲ ಮಾರಿ
1: ಭಾರಿ ಅಪರೂಪದ ಹಾಡು.
0: ಇನ್ನೆಲ್ಲ ನುಡಿಸ್ತಾ
1: ಇನ್ನೆಲ್ಲ ನುಡಿಸ್ತಾ ಇದ್ದೇವೆ. ಆದ್ರೆ ಈ ಕೆಲವು ಹಾಡುಗಳೆಲ್ಲ ನಾವು ಮೊದಲು ಪ್ರಾಕ್ಟೀಸ್ ಮಾಡಿ ಬರ್ಬೇಕಾಗ್ತದೆ. ನುಡಿಸ್ತೇವೆ ಹಾಗೆ. ಸರಿ ಸರಿ.

ಅದ್ಭುತವಾಗಿ ಹಾಡಿದ್ರಿ, ಅದ್ಭುತವಾಗಿ ನುಡಿಸಿದ್ರಿ. ಜೇತು ಜಯ ವಿಠಲ ಒಂದು ಹಳೇ ಒಂದು ಭಕ್ತಿಗೀತೆಯನ್ನು ಕೇಳುವಾಗ ಬಹಳ ಮೈ ರೋಮಾಂಚನವಾಗುವಂತದ್ದು. ಎಂಟು ಆಗ ನೀವು ಪೆರಾಜವರೇ ಮುನಿಸು ತರವೇ ಒಂದು ಸಾಂಗ್ ಅನ್ನು ನುಡಿಸಿದ್ರಿ ಬಹಳ ಚೆನ್ನಾಗಿ. ಆ ಒಂದು ಸಾಂಗ್ ಅನ್ನು ಈಗ ಕೇಳ್ಕೊಂಡು ಬರೋಣ. ಕೇಳುಗ್ರೆ ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಎಸ್, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.85 ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಇವತ್ತಿನ ಹೃದಯರಾಗದ ಅತಿಥಿಯಾಗಿ ಬಾಲಚಂದ್ರ ಪೇರಾಜ್ ಅವರಿದ್ದಾರೆ, ಸ್ಯಾಕ್ಸೋಫೋನ್ ವಾದಕರು. ನೀವು ಅವರ ಸ್ಯಾಕ್ಸೋಫೋನ್ ವಾದನವನ್ನು ಈಗ ಕೇಳ್ತಾ ಇದ್ದೀರಿ, ಆದರೆ ಕಷ್ಟದಿಂದ 30 ವರ್ಷದಿಂದ ಈ ಸ್ಯಾಕ್ಸೋಫೋನ್ ವಾದನವನ್ನು ಈಗ ನುಡಿಸ್ತಾ ಇದ್ರಿ, ಇನ್ನು ಕೂಡ ಕಲಿತಾ ಇದ್ರಿ. ಮೊದಲಿಗೆ ತುಂಬ ತಂದೆಯಿಂದ ಬಳುವಳಿಯಾಗಿದ್ದು ನಿಮಗೆ ಕೈಗೆ ಬಂತು, ಇದನ್ನು ಈಗ ನಿಮ್ಮ ತುತ್ತಿಗಾಗಿ, ಇದು ನಿಮಗೆ ಅನ್ನವನ್ನು ಕೊಡುವಂತದ್ದು, ಹೊಟ್ಟೆ ತುಂಬಿಸುವಂತ ಪ್ರೊಫೆಷನಲ್ ಆಗಿ ವೃತ್ತಿಯಾಗಿ ಹೇಗೆ ನಡೀತಾ ಇದೆ? ಎಲ್ಲ ಕಡೆ ಕಚೇರಿ ಕೊಡ್ತಾ
1: ಇದ್ದೆ,
0: ತಮಿಳುನಾಡಿಗೆ ಹೋಗಿದ್ರೆ, ಆಂಧ್ರಕ್ಕೆ ಹೋಗಿದ್ರೆ, ಕರ್ನಾಟಕದ
1: ಎಲ್ಲ ಪ್ಲೇಸ್ ಅಲ್ಲಿ ಎಲ್ಲ ಕಡೆ ನಾನು ಪ್ರೋಗ್ರಾಮ್ ಕೊಡ್ತಾ ಇದ್ದೇನೆ. ಎಲ್ಲ ಉತ್ಸವಗಳಲ್ಲಿ, ಮದುವೆಗಳಲ್ಲೂ ಅಲ್ಲದೆ ಎಲ್ಲ ಕಡೆ ಸಹ ನಮಗೆ ಒಳ್ಳೆ ಒಪಿನಿಯನ್ ಇದೆ. ಅಲ್ಲಿ ತೊಂದರೆ ಇಲ್ಲ, ದೇವರದಿಂದ ನಾನು ಹೋದಲ್ಲೆಲ್ಲ ನಮ್ಮ ಕಚೇರಿ ಎಲ್ಲ ಒಳ್ಳೆದಾಗಿದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ.
0: ಮುಂಬೈ ಮತ್ತು ಗೋವಾಕ್ಕೂ ಹೋಗಿದೆ?
1: ಹೌದು, ಮುಂಬೈಲ್ಲಿ ಸಹ ಕಚೇರಿ ಕೊಟ್ಟಿದ್ದೆ.
0: ಹೇಗಿತ್ತು
1: ಅಲ್ಲಿ? ಅಲ್ಲಿಯ ತೊಂದರೆ ಇಲ್ಲ ಸರ್, ಅಲ್ಲಿ ಒಳ್ಳೆ ಅನುಭವ ಆಗಿದೆ. ಹೋಗಿ
0: ಒಳ್ಳೆ ಸಂಗೀತ ಬರಬೇಕಾದ್ರೆ ಒಳ್ಳೆ ಒಳ್ಳೆ ಮೂಡ್ ಇರಬೇಕು ಅಲ್ವಾ?
1: ಹೌದು.
0: ಹೇಗೆ ಇದಕ್ಕೆ ಒಂದು ತಾಳ್ಮೆ ಕೂಡ ಇರಬೇಕು, ಬಹಳ ಒಂದು ಏಕಾಗ್ರತೆಯಿಂದ ಅದನ್ನು. ಹೇಗೆ ಸಾಧ್ಯ ಆಗ್ತದೆ? ತುಂಬಾ ಕೆಲವು ಕಡೆ ಗದ್ದಲ ಇರ್ತದೆ, ಆ ಗದ್ದಲ ಇರುವ ನಡುವೆ ನೀವು ಸ್ಯಾಕ್ಸೋಫೋನ್ ನುಡಿಸಲಿಕ್ಕೆ ಹೋಗ್ತೀರಾ?
1: ಹೌದು.
0: ಮದುವೆ ಸಂಭ್ರಮ ಅಂದ್ರೆ ಅದು ಗದ್ದಲ. ಹೇಗೆ ಸಾಧ್ಯ ಆಗ್ತದೆ ಇಂತ ಮಧುರವಾಗಿ?
1: ಮಧುರವಾಗಿ ಅಂದ್ರೆ ಗದ್ದಲಿರುವಲ್ಲಿ ಅಂದ್ರೆ ನಾವು ಅಂದ್ರೆ ನಮಗೆ ಒಂದು ಏಕಾಗ್ರತೆ ಇದ್ರೆ ನಮಗೆ, ಆದ್ರೆ ನಾವು ಅದರಲ್ಲಿ ಇನ್ವಾಲ್ವ್ ಆದ್ರೆ ನಮಗೆ ನುಡಿಸ್ಲಿಕ್ಕೆ ಆಗ್ತದೆ. ನಾವು ಏನಿದ್ರು ನಾವು ಅದನ್ನು ವ್ಯಕ್ತಿಯಲ್ಲಿ ಅದನ್ನು
0: ಅನುಭವಿಸಿ,
1: ನಾವು ಅದನ್ನು ನುಡಿಸುವಾಗ ಅದನ್ನು ಅನುಭವಿಸಿ ನುಡಿಸಿದ್ರೆ ನಮಗೆ ಅದರಲ್ಲಿ ಒಳ್ಳೆ ಇದು ಬರ್ತದೆ. ತೊಂದರೆ ಎಷ್ಟೇ ಗದ್ದಲ ಏನಿರಲಿ, ನಾವು ಹೋಗಿದ್ದು ನಮ್ಮ ಕೆಲಸಕ್ಕೆ ಅಂತೇಳಿ ನಾವು ಇದು ಮಾಡಿಕೊಂಡು ನಾವು ಏನು ಪ್ರಾಕ್ಟೀಸ್ ತಯಾರಿ ಮಾಡಿ ಹೋಗಿರ್ತೇವೋ ಅದನ್ನು ಚಂದದ ನಾವು ಅದರಲ್ಲಿ ಇನ್ನೂ ಅದರಲ್ಲಿ ಏಕಾಗ್ರತೆ ಅದರಲ್ಲಿ ಇನ್ವಾಲ್ವ್ ಆಗಿ ನಾವು ನುಡಿಸಿದ್ರೆ ನಮಗೆ ಒಳ್ಳೆ ಅನುಭವ ಕೊಡ್ತದೆ. ಮತ್ತೆ ಕೆಲವು ಕಡೆಯಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ವಾತಾವರಣ ಆಗಿರ್ತದೆ. ಹೋದಲ್ಲಿ ಯಾರು ನಮ್ಮನ್ನು, ಕೆಲವು ಕಡೆಯಲ್ಲಿ ನಾವು ಹೋಗಿ ನುಡಿಸುವಾಗ ಸ್ವಲ್ಪ ನಮ್ಮನ್ನು ಅಬ್ಸರ್ವ್ ಮಾಡ್ತಾರೆ, ಕೆಲವು ನಮಗೆ ರೆಸ್ಪಾನ್ಸಿಬಿಲ್ ಇರ್ತದೆ, ಕೆಲವು ಕಡೆ ನಮ್ಮನ್ನು ಇದು ಮಾಡುದಿಲ್ಲ, ನಾವು ನಮ್ಮಷ್ಟಾಗಿರ್ತೇವೆ ಅವರವರು ಅಷ್ಟಾಗಿರ್ತೇವೆ ಅಂತಲ್ಲಿ ಏನು ಮಾಡ್ಲಿಕ್ಕೆ ಆಗುದಿಲ್ಲ. ನಾವಂದ್ರೆ ನಮ್ಮ ಟೀಮ್ ವರ್ಕ್, ಇದು ಟೀಮು, ನಾವು ಎಲ್ಲರೂ ಒಂದೇ ತರ ಇದ್ರೆ ನುಡಿಸಲಿಕ್ಕೆ ಒಳ್ಳೇದಾಗ್ತದೆ. ನಮ್ಮ ಪಕ್ಕವಾದ್ಯದವರು ತವಿಲ್ನವರು ಇರ್ಬೋದು, ಅಥವಾ ಇಲ್ಲಿನ ಫ್ಲೂಟ್ ಅಮೃದಂಗ, ನಾವು ಯಾವ್ದು ಇನ್ಸ್ಟ್ರೂಮೆಂಟ್ ಪಕ್ಕವಾದ್ಯದವರು ಹಾಕೊಂಡು ನಾವು ಪಕ್ಕವಾದ್ಯರ ಟೀಮಿನಲ್ಲಿ ನಾವು ಒಳ್ಳೆ ಇದರಲ್ಲಿ ಇದ್ರೆ ನಮಗೆ ಒಳ್ಳೇದಾಗ್ತದೆ ನುಡಿಸಲಿಕ್ಕೆ. ಹಾಗೆ ಅಂದ್ರೆ
0: ಈಗ ನೀವು ಹಲವಾರು ಕಚೇರಿಗಳನ್ನು ಕೊಟ್ಟಿದ್ದೀರಿ, ಎಲ್ಲಿ ನಿಮ್ಗೆ ತುಂಬಾ ಖುಷಿಯಾದ ಒಂದು ಕಚೇರಿ ಮಾಡ್ಲಿಕ್ಕೆ ಕೆಲವೊಂದು ಜಾಗದಲ್ಲಿ ಖುಷಿ ಅನಿಸ್ತದೆ, ಇನ್ನಷ್ಟು ಹಾಡ್ಬೇಕು ಅಂತ ಕಚೇರಿಯಲ್ಲಿ ಸಂಗೀತ ನುಡಿಸ್ಬೇಕಂತ ಅನಿಸಿದ್ದೆ ಎಲ್ಲಿ ನಿಮ್ಗೆ?
1: ಯಾವ ತುಂಬಾ ಕಡೆಯಲ್ಲಿ ನಾನು ಕಚೇರಿ ಮಾಡಿದ್ದೇನೆ ಸರ್, ಅಂದ್ರೆ ಯಾಕಂದ್ರೆ ನಾವು ಜಾಸ್ತಿ,
0: ಆದ್ರೂ ಕೂಡ ಈಗ ನೆನಪಿನಲ್ಲಿ ಉಳಿಯುವಂತ ಒಂದು ತುಂಬಾ ಸಂಗೀತ ಒಂದು ಆಸ್ವಾದಕರು, ಸಂಗೀತ ಅಭಿಮಾನಿಗಳನ್ನು ಗಳಿಸಿಕೊಂಡದ್ದು ನೀವು.
1: ನಾವಂದ್ರೆ ಮೈಸೂರಿನಲ್ಲಿ ಪ್ರೋಗ್ರಾಮ್ ತುಂಬಾ ಮಾಡಿದ್ದೇನೆ
0: ದಸರಾಕ್ಕೆ.
1: ಹೌದು, ಅದೇ ದಸರಾಲ್ಲಿ ಅರಮನೆಯಲ್ಲಿ ಒಂದು ಪ್ರೋಗ್ರಾಮ್ ಮಾಡಿದ್ದೇನೆ. ಅಂದ್ರೆ ಅಲ್ಲಿ ಕೇಳುಗರು ತುಂಬಾ, ಈ ಮೈಸೂರಿನಲ್ಲಿ ಒಳ್ಳೆ ಕೇಳುಗರು ಇರ್ತಾರೆ, ಸಂಗೀತ ಪ್ರಿಯರು ಜಾಸ್ತಿ ಅಲ್ಲಿ. ಆ ಒಂದು ಕಚೇರಿ ನನಗೆ ಇನ್ನೂ ಸಹ ಜೀವಂತವಾಗಿ ಅನುಭವದಲ್ಲಿ.
0: ಒಬ್ಬರು ಕಾಲರ್ ಇದ್ದಾರೆ,
1: ಹೇಳಿ.
0: ಹಲೋ, ನಮಸ್ತೆ.
2: ನಮಸ್ತೆ
0: ಕುಸುಮಾಕರ್.
2: ನಮಸ್ಕಾರ.
1: ನಮಸ್ಕಾರ. ನಮಸ್ಕಾರ.
2: ಮತ್ತು ಈಗ ಎಂತಂದ್ರೆ ಮದುವೆ ಸಮಾರಂಭದಲ್ಲಿ ಈ ಅದೇ ವಾದ್ಯ ನುಡಿಸುವವರು, ಈಗ ನೀವು ಹೇಳಿದಿರಿ, ಈಗ ಕೆಲವು ಅಬ್ಸರ್ವ್ ಮಾಡ್ತಾರೆ, ಕೆಲವರಷ್ಟಾಗಿರ್ತಾರೆ, ಯಾರು ನೋಡುದಿಲ್ಲ ಅಂತ.
1: ಅದು
2: ಹೌದು. ಮತ್ತೆ ಅದನ್ನೇ ನಾನು ಒಂದ್ಸಲ ಇಲ್ಲಿ ಕೇಳಿದ್ದು, ಅದನ್ನೇ ಇವರು ಯೂಸ್ ಮಾಡಿ ವಾದ್ಯ ಇದು ಓದುವವರು ಎಂತದ ರೆಕಾರ್ಡ್ ಹಾಕಿ ಸುಮ್ಮನೆ ಬಾಯಲ್ಲಿ ಇದು ಮಾಡಿದ್ರೆ ಮತ್ತೆ ಗೊತ್ತಾಗಿ ಅವರಿಗೆಲ್ಲ ಜೋರ್ ಮಾಡಿದ್ದಾರೆ. ಅದರ ಬಗ್ಗೆ ನೀವೇನು ಹೇಳ್ತೀರಿ? ಮತ್ತೊಂದು ಈ ಹಾರ್ಮೋನಿಯಂ ಕೆಲವು ಕಡೆಯಲ್ಲಿ ಅದು ಯಾಕೆ ಗೊತ್ತಿಲ್ಲ, ಅದನ್ನು ನುಡಿಸುದಿಲ್ಲ, ಅದನ್ನು ಡಬ್ಬೆ ರೆಕಾರ್ಡ್ ಇಟ್ಟು ವಾದ್ಯ ಮಾತ್ರ ಓದ್ತಾರೆ. ಅದರ ಬಗ್ಗೆ ನೀವು ಹೇಳಿದ್ರೆ ಏನು ಹೇಳ್ತೀರಿ
1: ಅಂತ. ಹೌದು, ಸರಿ ಸರಿ ಸರಿ ಸರಿ. ಅಂದ್ರೆ ಹೌದು, ಅಂದ್ರೆ ಅವ್ರು ಹೇಳಿದ ಕರೆಕ್ಟ್. ಕೆಲವು ಕಡೆ ಏನಂದ್ರೆ ಈ ಆರ್ಕೆಸ್ಟ್ರಾ ಇದ್ರಲ್ಲಿ ಹಾಗೆ ಮಾಡ್ತೇವೆ, ಕೀಬೋರ್ಡ್ ಅಂದ್ರೆ ಇನ್ಸ್ಟ್ರೂಮೆಂಟ್ ಹಾಕೊಂಡು ಹೋಗ್ತಾರೆ, ಅವ್ರ ಹತ್ರ ಪಾರ್ಟಿ ಅವ್ರ ಹತ್ರ ಹೇಳಿರ್ತಾರೆ, ನಮ್ಮ ಇಷ್ಟಿಷ್ಟು ಇನ್ಸ್ಟ್ರೂಮೆಂಟ್ ನಾವು ತರ್ತೇವೆ ಅಂತೇಳಿ. ಆದ್ರೆ ಕೆಲವು ಕಡೆ ಏನಂದ್ರೆ ಈ ಇನ್ಸ್ಟ್ರೂಮೆಂಟ್ ಕೀಬೋರ್ಡ್ ಅಂದ್ರೆ ಅವ್ರು ಹೇಳಿದ ಕೀಬೋರ್ಡ್, ಕೀಬೋರ್ಡ್ ಪ್ಲೇಯರ್ ಅವ್ರಿಗೆ ಏನು ಗೊತ್ತಿರುವುದಿಲ್ಲ, ಸುಮ್ಮನಾದ್ರೂ ಇದು ಮಾಡ್ತಾ
0: ಇರ್ತಾರೆ.
1: ಕೆಲವು ಕಡೆ ಹಾರ್ಮೋನಿಯಂ ಇರ್ತದೆ, ಹಾರ್ಮೋನಿಯಂ ಅಂದ್ರೆ ನುಡಿಸು ಎಳಿದು, ಅದು ಹಳೆ ಕಾಲದ. ಈಗ ಅದ್ರ ಬದಲು ನಾವಂದ್ರೆ ಈ ನೋಡಿ ಈ ತರ ಇದು ಯಾವ್ದು ತಂಬುರ ಶ್ರುತಿ ಇದೆಯಲ್ಲ, ಈಗ ತಂಬುರ ಶ್ರುತಿಯೇ ಜಾಸ್ತಿ. ಈ ಹಾರ್ಮೋನಿಯಂ ಮೀಟುದು ಇದೆಯಲ್ಲ, ಅದು ಅದು ಹಾಗೆ ಅದು ಅವರು ಹೇಳಿದ್ರೆ ನಾವು ಕೆಲವರು ಕರ್ಕೊಂಡು ಹೋಗ್ತಾರೆ ಅವರನ್ನು. ಆದ್ರೆ ಈಗ ಜಾಸ್ತಿಯಾಗಿ ಏನಂದ್ರೆ ನಾವು ತಂಬೂರು ಶ್ರುತಿಯನ್ನೇ ತಕೊಂಡು ಹೋಗುದು ಜಾಸ್ತಿ. ಹಾಗೆ ಹಾಗೆ
0: ನಮ್ಮ ಕೇಳುಗರಲ್ಲಿ ಕೂಡ ಬೇರೆ ಬೇರೆ ಈಗ ಸಮಯ ಆಗ್ತಾ ಬಂದಿದೆ, ಕೆಲವೇ ಸಮಯ ಇರುದು, ಇನ್ನಷ್ಟು ನಿಮ್ಮ ಒಂದು ಸಂಗೀತವನ್ನು ನಮಗೆ ಕೇಳಬೇಕಂತ ಕೂಡ ಆಸೆ ಇದೆ. ಮುಂದೆ ಯಾವ ಸಂಗೀತವನ್ನು ನುಡಿಸ್ತೀರಿ?
1: ಮುಂದೆ ಯಾವ್ದು ಕ್ಲಾಸಿಕಲ್ ಒಂದು ಹಿಂದುಳ ರಾಗದೊಂದು ನುಡಿಸ್ತೇನೆ ಒಂದು ನಾನು, ಆಯ್ತಾ, ಒಂದು ಹಿಂದುಳ ರಾಗದಲ್ಲಿ ಸಮಾಜ ರಾಗಮನ ಅಂತ ನುಡಿಸ್ತೇನೆ,
0: ಶಾಸ್ತ್ರೀಯ ಸಂಗೀತ
1: ಒಂದು ನುಡಿಸ್ತೇನೆ.
0: ಈಗ ಒಂದು ಮಾತು, ನೀವು ನುಡಿಸುವಂತ ಸ್ಯಾಕ್ಸೋಫೋನಿಗೆ ಎಷ್ಟು ಬೆಲೆ ಇದೆ
1: ಅಂದ್ರೆ?
0: ಬಹಳ ಚೆನ್ನಾಗಿ ಚಿನ್ನದಂತೆ ಹೊಳಿತಾ ಇದೆ.
1: ಹೌದು ಹೌದು, ಅಂದ್ರೆ ಅದರಲ್ಲಿ ಬೇರೆ ಬೇರೆ ವೆರೈಟಿ ಇದೆ ಸರ್, ಬೇರೆ ಬೇರೆ ಕಂಪನಿ ಅವ್ರದ್ದು ಬೇರೆ ಬೇರೆ ರೇಟ್ ಇದೆ. ಈಗ ನಿಮಗೆ ನಮ್ಮ ಇಂಡಿಯನ್ ಲೋಕಲ್ ಅಂದ್ರೆ ಇಲ್ಲಿ ಕಡಿಮೆ ನಿಮಗೆ ಒಂದು 15,000 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಅಂದ್ರೆ ತೆನಾಲಿ, ಇಲ್ಲಿ ಆಂಧ್ರದಿಂದ ತೆನಾಲಿ ಅಂತ ಹೇಳಿ ತಮಿಳುನಾಡಿಂದ ಬರ್ತದೆ ಇಂಡಿಯನ್. ಈಗೆಲ್ಲ ಹೆಚ್ಚಾಗಿ ಈ ಚೈನಾ ಕಂಪನಿಗಳು ಬೇರೆ, ಅದರಲ್ಲಿ ಫ್ಲೂಟ್ ಆಮೇಲೆ ಬೇರೆ ಬೇರೆ ಕಂಪನಿದು ಈ ತರ ಇದೆ. ಅದರಲ್ಲಿ ಒಂದು 20-25 ಸಾವಿರದಿಂದ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಆಗಿ ಒಂದು ನೋಡಿ, ಈಗ ಇದು ಈಗ ನಮ್ದು ಈಗ ಒಂದು ಇದು ಯಾವ್ದಂತ ಜುಪಿಟರ್ ಕಂಪನಿ ಅಂತ ಇದು, ಇದಕ್ಕೆ 60,000 ರೂಪಾಯಿ ಇದೆ ಈ ಸ್ಯಾಕ್ಸೋಫೋನ್ಗೆ. ಯಮ ಕಂಪನಿ ಅವ್ರದ್ದು ಇದೆ, ಯಮ ಕಂಪನಿ ಅವ್ರದ್ದು 1 ಲಕ್ಷದಿಂದ ಹಿಡಿದು 4 ಲಕ್ಷದವರೆಗೆ ಇದೆ ಸ್ಯಾಕ್ಸೋಫೋನ್. ಹಾಗೆ ಅದರ ಇದರ ಮೇಲೆ ಹೋಗ್ತದೆ ವೆರೈಟಿ, ಅದರ ಒಂದೊಂದು ಕಂಪನಿ ಅವರದ್ದು ಒಂದೊಂದು ತರ ಇದೆ. ಹಾಗೆ ಎಲ್ಲ ಅದ್ರದ್ದು ಇದೆ, 50,000 60,000 70,000 ಒಂದೊಂದು ಕಂಪನಿ ಅವ್ರದ್ದು ಬೇರೆ ಬೇರೆ ತರ ಇದೆ. ಅದರಲ್ಲಿ ಯಮ ಕಂಪನಿ ಅವ್ರದ್ದು ಈಗಿದ್ದ ಮಟ್ಟಿಗೆ ಯಮ ಕಂಪನಿ ಅವ್ರದ್ದು ಒಳ್ಳೆ ಸ್ಯಾಕ್ಸೋಫೋನ್.
0: ನೀವು ಯಾರಿಗಾದ್ರೂ ತರಬೇತಿ ಕೊಡ್ತಾ ಇದ್ದೀರಾ?
1: ತರಬೇತಿ ಒಂದು 2 ಜನಕ್ಕೆ ನಮ್ಮ ಊರಲ್ಲಿ ಕೊಟ್ಟಿದ್ದೇನೆ. ಅಂದ್ರೆ ಅವರು ಒಂದು 4 ಕ್ಲಾಸಿಗೆ ಬಂದ್ರು ಆಮೇಲೆ ಬರಲಿಲ್ಲ,
0: ಕಷ್ಟ.
1: ನನ್ನ ಮಕ್ಕಳಿಗೆ ಈಗ ನಾನು ತರಬೇತಿ ಕೊಡ್ತಾ ಇದ್ದೇನೆ, ಮಕ್ಕಳು ನುಡಿಸ್ತಾ ಇದ್ದಾರೆ, ಕಲಿತಾ ಇದ್ದಾರೆ, ಒಂದೆರಡು ಕೀರ್ತನ ಎಲ್ಲ ಆಗಿದೆ ಈಗ ಅವರಿಗೆ. ಹಾಗೆ ಅವರನ್ನು ತಯಾರು ಮಾಡ್ತಾ ಇದ್ದೇನೆ. ಹಾಗೆ ನಾವು ಸುಳ್ಳಿದೇನೆ ಒಂದು ಕ್ಲಾಸ್ ಮಾಡಿದೆ, ಮಾಡಿ ಒಂದು 4 ಜನ ಫಸ್ಟ್ ಗೆ ಬಂದ್ರು, 2-3 ವಾರ ಬಂದ್ರು, ಆಮೇಲೆ ಬಿಟ್ರು, ಆಗುದಿಲ್ಲ ಅಂತ ಹೇಳಿ. ಹಾಗೆ ಈಗ ಹಾಗೆ ನಾನಿದ್ದೇನೆ.
0: ಒಂದು ಗೀತೆಯನ್ನು
1: ಸರಿ ಸರಿ ನುಡಿಸ್ತೇನೆ. ಸರಿ.

0: ಬಹಳ ಮಧುರವಾಗಿತ್ತು ನಿಮ್ಮ ಸ್ಯಾಕ್ಸೋಫೋನ್ ವಾದನ ಕೂಡ. ಓಕೆ, ನಮ್ಮ ಕೇಳುಗರು ಕೂಡ ಕೆಲವರಂತೂ ತುಂಬಾ ಹಳೆಯ ಹಾಡುಗಳನ್ನು ಇಷ್ಟಪಡುವವರು ಇದ್ದಾರೆ. ಅದುಗಳ ಹಿಂದಿ ಹಾಡುಗಳಂದ್ರೆ ತುಂಬಾ ಇಷ್ಟ ನಮ್ಮ ಕೇಳುಗರಂತೂ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ. ನಮಸ್ತೆ ಜಯಪ್ರಕಾಶ್ ಅವರೇ.
1: ನಮಸ್ತೆ. ನಮಸ್ತೆ. ನಮಸ್ತೆ ಸರ್.
2: ನಮ್ ಜೊತೆ ಮಾತಾಡ್ಲಿಕ್ಕೆ ದೂರದ ಪರಾಜಯದಿಂದ ಬಂದಿದ್ದೀರಿ ಸರ್.
1: ಥ್ಯಾಂಕ್ ಯು. ಥ್ಯಾಂಕ್ ಯು.
2: ನಿಮ್ಮ ಪರಿಚಯ ಆದದ್ದು ಖುಷಿ ಆಯ್ತು.
1: ಆಗ್ಲಿ, ಒಳ್ಳೆ
2: ಮುನಿಸುಪರ ಜಯತ್ತು ಜಯವಿಟ್ಟಲ್ಲ ಎಲ್ಲ ತುಂಬಾ ಚೆನ್ನಾಗಿ ನುಡಿಸಿದ್ದೀರಿ ಸರ್.
1: ಥ್ಯಾಂಕ್ ಯು ಸರ್.
2: ದೊಡ್ಡ ದೊಡ್ಡ ವೇದಿಕೆಗಳು ಸಿಗ್ಲಿ, ನಿಮ್ಗೆ ಒಳ್ಳೇದಾಗ್ಲಿ ಸರ್.
1: ಹಾಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.
2: ಧನ್ಯವಾದಗಳು.
1: ಥ್ಯಾಂಕ್ ಯು. ಥ್ಯಾಂಕ್ ಯು.
0: ಧನ್ಯವಾದಗಳು. ಓಕೆ, ನಮ್ಮ ಕೇಳುಗರು ಕೂಡ ಇನ್ನಷ್ಟು ವೇದಿಕೆಗಳು ಸಿಗ್ಲಿ ಅಂತ ಹೇಳ್ತಾ
1: ಇದ್ದಾರೆ. ಜನರ
0: ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ನಿಮ್ಮ ಊರಿನಲ್ಲಿ ನಿಮ್ಗೆ ಹೇಗೆ ಪ್ರಚಾರ ಎಲ್ಲ ಅವಕಾಶಗಳು ಇವೆ?
1: ನಮ್ಮ ಊರಿನಲ್ಲಿ ಅಂದ್ರೆ ಸ್ವಲ್ಪ ನಮಗೆ ಹೇಳೋ ಮಟ್ಟಿಗೆ ನಮಗೆ ತೊಂದರೆ ಎಲ್ಲ ಇದೆ. ಆದ್ರೂ ಸಹ ನಮ್ಮ ಈ ಮಂಗಳೂರು ಈ ಕಡೆಗೆಲ್ಲ ಹೋಲಿಸಿದ್ರೆ ನಮ್ಮ ಊರಿನಲ್ಲಿ ಸ್ವಲ್ಪ ಇದಕ್ಕೆ ಕಡಿಮೆ
0: ಪ್ರೋತ್ಸಾಹ.
1: ಪ್ರೋತ್ಸಾಹ ಸ್ವಲ್ಪ ಕಡಿಮೆ. ನೀವು ಮೊದಲಿಗೆ ಹೇಳಿದ್ರಲ್ಲ ಆ ಮಾತು, ಸ್ವಲ್ಪ ಒಂದು 80% ನಮ್ಮೂರಿಗೆ. ಈ ಮಂಗಳೂರು ಪುತ್ತೂರು ಮಂಗಳೂರು ಈ ಕಡೆಗೆಲ್ಲ ಹೋಲಿಸಿದ್ರೆ ನಮ್ಮಲ್ಲಿ ಈ ವಾದ್ಯಕ್ಕೆಲ್ಲ ಸ್ವಲ್ಪ ಪ್ರೋತ್ಸಾಹ ಕಡಿಮೆ. ಇಲ್ಲಿ ಪ್ರತಿ ಏನಿದ್ರು ಯಾವುದೇ ಸಮಾರಂಭ ಏನಿದ್ರು ವಾದ್ಯ ಇಲ್ಲದ ಕಾರ್ಯಕ್ರಮ ಇರುವುದಿಲ್ಲ, ಮದುವೆ ಇರಲಿ ಯಾವ್ದೇ ಇದ್ರು ಸಹ. ಆದ್ರೆ ನಮ್ಮಲ್ಲಿ ಆ ತರ ಸ್ವಲ್ಪ ಸುಳ್ಳಿದೆಲ್ಲ ಮಟ್ಟಿಗೆ ಕಡಿಮೆ ಕೆಲವಷ್ಟೇ. ಹಾಗೆ ಅಲ್ಲಿ ಅಲ್ಲಿ ಒಬ್ಬರನ್ನು ಕಲಾವಿದರನ್ನು ಗುರುತಿಸುವುದು ಸ್ವಲ್ಪ ಕಡಿಮೆ ಇಲ್ಲಿ. ಹಾಗಲ್ಲ,
0: ಆದ್ರೂ ಕೂಡ ಕೆಲವು ಕಡೆ ಹೋಗಿ ನೀವು ಇಂತ ಹಲವಾರು ರಾಜ್ಯಗಳಿಗೆ ಹೋಗಿ ಪ್ರದರ್ಶನ ಕೊಡ್ತಾ ಇದೆ.
1: ಹೌದು ಹೌದು.
0: ಈಗ ನಮ್ಮ ಕೇಳುಗರಿಗಾಗಿ ಒಂದು ಹಿಂದಿ ಹಾಡು, ಹಳೆಯ ಹಾಡು. ಯಾವ ಹಾಡು ಇಷ್ಟ ನಿಮಗೆ ಯಾವಾಗಲೂ ನುಡಿಸುವಂತದ್ದು?
1: ಸರಿ, ಓಕೆ, ನುಡಿಸ್ತೇನೆ ಒಂದು ಹಳೆಯ ಹಾಡು. ಅಂದ್ರೆ ಒಂದು ಲತಾ ಮಂಗೇಶ್ಕರ್ ಒಂದು ಇದೆ, ನುಡಿಸ್ತೇನೆ.

0: ಓಕೆ ಮೇರಿ ನೈನಾ ಬಹಳ ಒಂದು ಬಹಳ ಒಂದು ಎವರ್ ಗ್ರೀನ್ ಸಾಂಗ್ ಅಂತ ಕೂಡ ಹೇಳಬಹುದು. ಈಗ ನಿಮ್ಮ ಸಂಗೀತ ಪಯಣಕ್ಕೆ ನಿಮ್ಮ ಮನೆಯವರ ಎಲ್ಲ ಸಂಗಾತಿಯ ಹೇಗಿದೆ?
1: ಮನೆಯವರದೆಲ್ಲ ಒಳ್ಳೆ, ನಮ್ಮ ಅಮ್ಮ ಅಂತೂ
0: ಸಪೋರ್ಟ್ ಮಾಡ್ತಾ ಇದ್ದಾರೆ.
1: ನಮ್ಮ ಅಮ್ಮನೇ ಇದಕ್ಕೆ ಜಾಸ್ತಿ ಸಪೋರ್ಟ್ ಮಾಡಿದ್ದು ಅಂದ್ರೆ, ನಾನು ಕಲಿಬೇಕಾದ್ರೆ ನಮ್ಮ ಅಮ್ಮನ ಇಂಟ್ರೆಸ್ಟ್ ನಲ್ಲಿ ನಾನು ಜಾಸ್ತಿ ಕಲ್ತದ್ದು.
0: ಇದೇ ಇದನ್ನೇ ವೃತ್ತಿಯಾಗಿ ತೆಗೆದುಕೊಳ್ಳಿಕ್ಕೆ ಅವರು ತುಂಬಾ ಸಹಕಾರ ಮಾಡಿದ್ದಾರೆ.
1: ನಮ್ಮ ಅಮ್ಮನೇ ನನಗೆ ಜಾಸ್ತಿ ಪ್ರೋತ್ಸಾಹ ಮಾಡುದು. ಇದು ಪ್ರಾಕ್ಟೀಸ್ ಮಾಡದಿದ್ರೆ ಅವರೇ ಬೈಯೋದು. ಬೆಳಿಗ್ಗೆ ಎಲ್ಲ ಎದ್ದು ನಾನು ಆವಾಗಿನ ಸಮಯದಲ್ಲಿ ಅಮ್ಮನೇ ನನ್ನನ್ನು ಬೆಳಿಗ್ಗೆ 4 ಗಂಟೆಗೆ ಎಬ್ಬಿಸಿ ನನಗೆ ಕಾಫಿ ಮಾಡಿ ಕೊಟ್ಟು ಅವರು ಸಹ 4 ಗಂಟೆಯಿಂದ 6 ಗಂಟೆವರೆಗೆ ನನ್ನ ಜೊತೆಯಲ್ಲಿ ಕೂತ್ಕೊಳ್ತಿದ್ರು ಆಗಿನ ಆ ಚಳಿಯಲ್ಲಿ ಸಹ. ಹಾಗೆ ನಾನು ಈ ಸಂದರ್ಭದಲ್ಲಿ ನಮ್ಮ ಅಮ್ಮನನ್ನು ನಾನು ಎಷ್ಟು ಹೇಳಿದ್ರು ಸಾಕಾಗೋದಿಲ್ಲ.
0: ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ
0: ಹಲೋ ನಮಸ್ತೆ
2: ನಮಸ್ತೆ. ತುಂಬಾ
0: ಚಂದ ಆಗಿದಾ? ತಮ್ಮ ಹೆಸರು ಕ್ಲಾಸಿಕಲ್ ಸಾಂಗ್. ಯಾವ್ದಾದ್ರು ಹಾಡು ಕೇಳ್ಬೇಕಾ ನಿಮ್ಗೆ, ನಿಮ್ ಇಷ್ಟದ ಯಾವ್ದು? ಓಕೆ ಓಕೆ, ತುಂಬಾ ಒಂದು ಓಕೆ, ಖಂಡಿತ ಕೇಳ್ತೀನಿ. ಅವರು ನುಡಿಸ್ತಾರ ಗೊತ್ತಿಲ್ಲ. ಹಾಗೆ ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮಾತಾಡಿ ಅವ್ರ ಜೊತೆ.
1: ನಮಸ್ತೆ ಅಮ್ಮ. ನಮಸ್ತೆ
2: ನಮಸ್ತೆ
1: ನಮಸ್ತೆ. ಎಲ್ಲಿ
0: ಸತ್ಯವತಿ ಅವರ?
1: ಸತ್ಯವತಿಯ ಹೌದೌದು. ಥ್ಯಾಂಕ್ ಯು ಥ್ಯಾಂಕ್ ಯು
2: ಥ್ಯಾಂಕ್
0: ಯು. ಓಕೆ ಓಕೆ ಥ್ಯಾಂಕ್ ಯು ಥ್ಯಾಂಕ್
1: ಯು. ಒಂದು ಲೈನ್ ನುಡಿಸ್ತೇನೆ, ಅದು ನುಡಿಸಬೇಕಾದ್ರೆ ತುಂಬಾ ಹೊತ್ತಿದೆ. ಆಯ್ತು ನುಡಿಸ್ತೇನೆ ಅವ್ರು ಹೇಳಿದಕ್ಕೆ. ಸರಿ ಸರಿ ಸರಿ
0: ಓಕೆ. ಸಮಯ ಸ್ವಲ್ಪ ಕಡಿಮೆ ಇದೆ ನಮಗೆ. ಓಕೆ ಆದ್ರೆ ಒಂದೆರಡು ಲೈನ್
1: ಆಯ್ತು ಅವ್ರಿಗೋಸ್ಕರ ನುಡಿಸುವ.

0: ಬಹಳ ಕಷ್ಟದ ಹಾಡು ಅಂತ ಹೇಳಿದ್ರಿ, ಆದ್ರೂ ನುಡಿಸಿದ್ರಿ. ಯಾಕಂದ್ರೆ
1: ಸಂಗೀತ ಇದರಲ್ಲಿ ಇದನ್ನು ಪಂಚರತ್ನ ಕೃತಿ ಅಂತ ಹೇಳ್ತಾರೆ.
0: ಅಷ್ಟು ಅಮೂಲ್ಯವಾದದ್ದು,
1: ಪಂಚರತ್ನ. ತ್ಯಾಗರಾಜರು ಮಾಡಿದ ಕೃತಿಗಳಿದೆಲ್ಲ, ಅದೊಂದು ಪಂಚರತ್ನ ಅಂದ್ರೆ ಐದು ಕೃತಿಗಳಿದೆ,
0: ತುಂಬಾ ಏರಿಳಿತ ಇದೆ.
1: ಅದು ಫುಲ್ ರಾಮಾಯಣದ ಒಂದು ಫುಲ್ ಇದನ್ನೇ ಅದು ಸಾರತಾ ಇದೆ ಆ ಕೃತಿಗಳು. ಅಂದ್ರೆ ತ್ಯಾಗರಾಜರು ರಾಮನ ಹಾಗೆ.
0: ನೀವು ಸಂಗೀತ ಕಚೇರಿಯಲ್ಲಿ ಸಾಧಾರಣ ಎಡೆಬಿಡದೆ ಎಷ್ಟು ಗಂಟೆಗಳ ಕಾಲ ಹಾಡ್ತೀರಿ?
1: ನಾವು ಸಂಗೀತ ನುಡಿಸಿದ್ರೆ ನಾವು ಸಾಧಾರಣ ಸಂಗೀತ ನಾವಂದ್ರೆ ಸ್ಟೇಜ್ ಪ್ರೋಗ್ರಾಮ್ ಅಂತ ಹೇಳಿದ್ರೆ ನಾನು ಸಾಧಾರಣ ಒಂದು ನಾಲ್ಕು ಗಂಟೆ ಹೊತ್ತು ಎಡೆಬಿಡದೆ
0: ನಾಲ್ಕು ಗಂಟೆ ಹೊತ್ತು
1: ಕಚೇರಿ ಕೊಟ್ಟಿದ್ದೇನೆ. ಹಾಗೆ ಮತ್ತೆ ಈ ಮದುವೆ ಸಮಾರಂಭಗಳಿಗೆಲ್ಲ ಹೋದ್ರೆ ನಾವು ಸಾಧಾರಣ ಬೆಳಿಗ್ಗೆ ಹೋದ್ರೆ ಮಧ್ಯಾಹ್ನದವರೆಗೆ ಸಹ ಫುಲ್ ಟೈಮ್ ಇರುತ್ತೆ.
0: ಒಂದು ಕಚೇರಿ ಕೊಡ್ಬೇಕಾದ್ರೆ ನೀವು ಅದಕ್ಕೆ ಒಂದು ನಾಲ್ಕು ಗಂಟೆ ಕಚೇರಿಗೆ ಹೋಗಿ ಕೊಡಬೇಕಾದ್ರೆ ನಿಮ್ಮ ಆರೋಗ್ಯ ಕೂಡ ಚೆನ್ನಾಗಿರಬೇಕು.
1: ಹೌದು,
0: ಏನು ಆರೋಗ್ಯಕ್ಕೆ ಏನಾದರೂ ಟಾನಿಕ್ ಏನಾದರೂ ಇದೆ?
1: ಆ ಥರದ್ದೇನಿಲ್ಲ. ನಾವಂದ್ರೆ ಆರೋಗ್ಯ ಹೋಗುವ ಫ್ರೆಶ್ ಆಗಿ ಹೋಗ್ತೇವೆ, ಫ್ರೀ ಮೈಂಡ್. ನಾವು
0: ಫ್ರೀ ಮೈಂಡ್ ಅಲ್ಲಿ ಹೋಗ್ತೇವೆ,
1: ಫ್ರೆಶ್ ಆಗಿ ನಾವು ಹೋದ್ರೆ.
0: ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
2: ಹಲೋ ನಮಸ್ತೆ, ನಾನು ಗಣೇಶ್ ಮಂಗಳೂರಿನಿಂದ.
0: ಹಾ ಗಣೇಶ್ ಹೇಳಿ.
2: ಮೊದಲನೇದಾಗಿ ಸಾರಂಗಿ ರೇಡಿಯೋ ಧನ್ಯವಾದಗಳು.
0: ಓಕೆ, ಕಾರ್ಯಕ್ರಮ ಖುಷಿ ಆಯ್ತು ನಿಮ್ಗೆ?
2: ಖುಷಿ ಆಯ್ತು, ಎಲ್ಲ ಕೇಳ್ತಾ ಇದ್ದೀನಿ.
0: ಒಳ್ಳೇದಾಗಿದೆ. ಧನ್ಯವಾದಗಳು ಕರೆ ಮಾಡಿದಕ್ಕೆ. ಓಕೆ, ಕಾರ್ಯಕ್ರಮ ಖುಷಿ ಆಗಿದೆ ಅಂತ ಮಂಗಳದೇವಿಯಿಂದ ಅವರು ಹೇಳ್ತಾ ಇದ್ದಾರೆ ಗಣೇಶ್.
1: ಓಕೆ,
0: ಇನ್ನು ಕೆಲವೇ ಸಮಯ ಇದೆ. ಕಲಾವಿದ ಅಂದ್ಮೇಲೆ ಒಂದು ನೋವು ನಲಿವು ಇರುತ್ತೆ, ತುಂಬಾ ಬೇಜಾರ ಪಟ್ಟ ತುಂಬಾ ಈ ಸಂಗೀತ ರಂಗವೇ ಬೇಡ ಅಂತ ಒಮ್ಮೆ ಅನಿಸಿದ್ದೀನಿ ನಿಮ್ಗೆ? ತುಂಬಾ ಕಹಿಯನ್ನು ಅನುಭವಿಸಿದ್ದು
1: ಅಂದ್ರೆ ತುಂಬಾ ಇದೆ ಅಂದ್ರೆ ಕಹಿ ಆಗಲ್ಲ, ಕೆಲವು ಸರ್ತಿ ನಮಗೆ ನೋವು ಆಗ್ತದೆ ಕೆಲವು ಸರಿ ಹೋದಲ್ಲಿ. ಹಾಗಾದ್ರೆ ಸರ್ ನನಗೆ ಇದುವರೆಗೆ ಸಂಗೀತ ಬೇಡ ಅಂತ ಹೇಳಿ ಇಷ್ಟವರೆಗೆ ಏನಾಗಲಿಲ್ಲ. ಅಂದ್ರೆ ನಮ್ಮ ಜೀವನ
0: ಅಂದ್ರೆ ಸಂಗೀತ ನಿಮ್ಮ ಕೈ ಹಿಡಿದಿದೆ
1: ಹಾಗೇನಾಗ್ಲಿ. ಅಂದ್ರೆ ಕಹಿ ಅನುಭವ ಇದೆ, ಖುಷಿ ಸಹ ಇದೆ. ಅಂದ್ರೆ ಕೆಲವು ಸಲ ಕಾರ್ಯಕ್ರಮ ಸಿಗದಿದ್ರೆ ಸ್ವಲ್ಪ
0: ಯಾವಾಗಲೂ ಸಿಗದಿದ್ರೆ ಬೇಸರ, ಮನೆ ಖರ್ಚೆಲ್ಲ ನೋಡ್ಬೇಕಾಗಿ ಅದರಲ್ಲಿ ಜೀವನ ಸಾಗಬೇಕು.
1: ಸಂಗೀತವೇ ಬೇಡ ಅಂತ ದೇವರ ದಯಿಂದ ಇಷ್ಟವರೆಗೆ
0: ಅನಿಸಲಿಲ್ಲ.
1: ಏನಂದ್ರೆ ನಮ್ಮ ಉಸಿರೇ ಇದು ಸಂಗೀತವೇ,
0: ಸಂಗೀತವೇ ಉಸಿರು. ಇವತ್ತು ಸಾರಂಗ್ ಸ್ಟುಡಿಯೋಗೆ ಬಂದಿದ್ದೀರಿ, ನಮ್ಮ ಕೇಳುಗರು ಕೂಡ ನಿಮ್ಮ ಸಂಗೀತವನ್ನು ಇಷ್ಟಪಡ್ತಾ ಇದ್ದಾರೆ, ಕರೆಗಳು ಕೂಡ ಬರ್ತಾ ಇವೆ. ಸೊ ಏನ್ ಹೇಳ್ತೀರಿ?
1: ನನಗೆ ತುಂಬಾ ಖುಷಿ ಆಯ್ತು ಸಾರಂಗ್ ಸ್ಟುಡಿಯೋಕ್ಕೆ ಬಂದು ನೀವು ಈ ತರ ಇದು ಮಾಡಿ. ಅಂದ್ರೆ ನಮ್ಮಂತ ಎಲೆಮರೆಯ ಪ್ರತಿಭೆಗಳನ್ನು ಈ ತರ ಗುರುತಿಸುವ ಒಂದು ಭಾರಿ ಒಳ್ಳೆ ಕೆಲಸ ಇದು. ನನಗೊಂದು ತುಂಬಾ ಖುಷಿ ಆಗಿದೆ ಇಲ್ಲಿ ಬಂದು. ನನ್ನ ಹಾಗೆ ಎಲ್ಲ ಸುಮಾರು ಜನಕ್ಕೆ ಇಂತ ಒಂದು ಅವಕಾಶ ಸಿಗಲಿ ಅಂತ ಹೇಳುವಂತದ್ದು ನನ್ನೊಂದು ದೇವರಲ್ಲಿ ಪ್ರಾರ್ಥನೆ.
0: ಹಾಗೆ ಒಂದು ನೇರ ಪ್ರಸಾರದಲ್ಲಿ ಸ್ಯಾಕ್ಸೋಫೋನ್ ವಾದಕರಾಗಿ ನೀವು ಪ್ರಥಮವಾಗಿ ಭಾಗವಹಿಸ್ತೀರಿ, ಇದು ಕೂಡ ನಿಮಗೆ ಒಂದು ದಾಖಲೆ ಅಂತ ಹೇಳಬಹುದು.
1: ಹೌದು ಹೌದು ಹೌದು, ತುಂಬಾ ಖುಷಿ ಆಗ್ತದೆ. ನನಗೆ ಒಂದು ಅವಕಾಶ ನೀವು ಮಾಡಿ ಕೊಟ್ಟದಕ್ಕೆ ನಾನು ಮತ್ತೆ ನನ್ನನ್ನು ಪರಿಚಯಿಸಿದಂತ ಇವ್ರಿ ಸಾರಂಗ್ ಸ್ಟುಡಿಯೋದವರಿಗೆ ಸಹ ನನಗೆ ಧನ್ಯವಾದಗಳನ್ನು ನಾನು ಹೇಳಲಿಕ್ಕೆ ಈ ಸಮಯದಲ್ಲಿ ಇಚ್ಛೆ ಪಡ್ತೇನೆ.
0: ಕೊನೆಯದಾಗಿ ಯಾವ ಹಾಡನ್ನು ಹಾಡ್ತೀರಿ?
1: ನಾವು ಸಾಧಾರಣ ಮಾಮೂಲಿ ಎಲ್ಲ ಕಡೆಯಲ್ಲಿ ಹೋಗುವಂತೆ ನುಡಿಸುವಂತದ್ದು ನಾವು ಮಧ್ಯಮಾವತಿ ರಾಗದಲ್ಲಿ ಭಾಗ್ಯದ ಲಕ್ಷ್ಮಿ ನುಡಿಸ್ತಾ ಇರ್ತೇವೆ.
0: ಭಾಗ್ಯದ ಲಕ್ಷ್ಮಿ ಅಂತೂ ಭಾಗ್ಯದ ಲಕ್ಷ್ಮಿ ಬರಲಿ ಅಂತ
1: ಹೇಳಿ ಕೊನೆಯದಾಗಿ ಒಂದು ಹಾಡು ನುಡಿಸ್ತೇನೆ.
0: ಓಕೆ, ಹಾಗೆ ಸರಿ.

0: ಓಕೆ, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಒಂದು ಕೊನೆಯದಾಗಿ ಬಹಳ ಚೆನ್ನಾಗಿ ನುಡಿಸಿದ್ರಿ. ಹಾಗೆ ನೀವು ಎಲೆ ಮರೆಯ ಕಾಯಿ ಅಂತ ಹೇಳಿದ್ರಿ, ನಿಮಗೆ ಅವಕಾಶಗಳನ್ನು ಯಾರಾದ್ರೂ ನಮ್ಮ ಕೇಳುಗರು ಕೇಳಿದಲ್ಲಿ ಯಾರಾದ್ರೂ ನೀಡುವುದಿದ್ರೆ ನಿಮ್ಮ ಫೋನ್ ಸಂಖ್ಯೆಯನ್ನು ಹೇಳಬಹುದೇ?
1: 9449093396 9449093396
0: ಈ ಸಂಖ್ಯೆಗೆ ಕೇಳುಗರು ಕೂಡ ಕರೆ ಮಾಡಿ ನಿಮ್ಮಲ್ಲಿ ಏನಾದರೂ ಕಾರ್ಯಕ್ರಮ ಇದ್ರೆ
1: ಖಂಡಿತ ಖಂಡಿತ
0: ನೀಡಬಹುದು. ಓಕೆ, ಬಾಲಚಂದ್ರ ಪೆರಾಜ್ ಅವರು ಇಷ್ಟು ಹೊತ್ತು ನಮ್ಮ ಸಾರಂಗ್ ಸ್ಟುಡಿಯೋಗೆ ಬಂದು ನಮ್ಮ ಕೇಳುಗರೊಂದಿಗೆ ಬಹಳ ಚೆನ್ನಾಗಿ ಮಾತಾಡಿದಿರಿ. ನಿಮ್ಮ ಸಂಗೀತ ಜೀವನದ ಬಗ್ಗೆ ಒಂದಷ್ಟು ಸುಳಿವನ್ನು ಅದರ ಒಳ ತಿರುಳನ್ನು ನಮಗೆ ನೀಡಿದ್ದೀರಿ. ಹಾಗೆ ಚೆನ್ನಾಗಿ ಕೆಲವೊಂದು ಗೀತೆಗಳನ್ನು ಕೂಡ ಸ್ಯಾಕ್ಸೋಫೋನ್ನಲ್ಲಿ ನುಡಿಸಿದ್ರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ನಿಮಗೆ ಎಲ್ಲ ಸಾರಂಗ್ ಕೇಳುಗ ಬಾಂಧವರ ಪರವಾಗಿ

0: ನಾನು ಒಮ್ಮೆ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾಗ ಯಾರೋ ಅಂಕಲ್ ನನಗೆ ರಕ್ತ ಕೊಟ್ಟು ಹೆಲ್ಪ್ ಮಾಡಿದಂತೆ.
1: ನಾನು ಸರ್ಜರಿ ಆಗಿ ಆಸ್ಪತ್ರೆಯಲ್ಲಿದ್ದಾಗ ನನಗೆ ರಕ್ತ ಬೇಕಿತ್ತು. ಯಾರೋ ಪುಣ್ಯಾತ್ಮ ರಕ್ತ ಕೊಟ್ಟು ನನ್ನ ಜೀವ ಉಳಿಸಿದ.
2: ನನಗೆ ಬೈಕ್ ಆಕ್ಸಿಡೆಂಟ್ ಆಗಿ ಐ ಸಿ ಯುಲ್ಲಿದ್ದೆ. ಯಾರದೋ ರಕ್ತ ನನ್ನ ಪ್ರಾಣ ಉಳಿಸಿತು.
3: ಹೌದು, ಯಾರ್ದೋ ರಕ್ತ ಇವರ ಪ್ರಾಣವನ್ನು ಉಳಿಸಿದೆ. ನಿಮ್ಮ ರಕ್ತ ಕೂಡ ಯಾರ್ದಾದ್ರೂ ಪ್ರಾಣವನ್ನ ಯಾಕೆ ಉಳಿಸಬಾರ್ದು? ರಕ್ತದಾನ ಮಾಡಿ ಜೀವ ಉಳಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

0: 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾಡು ಕಂಡ ಖ್ಯಾತ ಶಿಕ್ಷಣ ತಜ್ಞ ಕರುಣಾಳು ಬಾಬೆಳಕ್ಕೆ ಖ್ಯಾತಿಯ ಡಾಕ್ಟರ್ ಗುರುರಾಜ್ ಕರಜಗಿ.
1: ನಾನು ಡಾಕ್ಟರ್ ಗುರುರಾಜ್ ಕರಜಗಿ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ 107.8.
2: ಕೈ ಹಿಡಿದು ನಡೆಸೆನ್ನನು.
1: ಎಲ್ಲ ಸಹೃದಯರಿಗೆ ನಮಸ್ಕಾರ.
3: ಇವ್ಯಾಲ್ಯುಯೇಷನ್ ತುಂಬಾ ಮಾಡಬೇಡಿ, ತುಂಬಾ ವಿಚಾರ ಮಾಡಬೇಡಿ. ಆದದ್ದಕ್ಕೆ ಬಿಟ್ಬಿಡಿ, ಅಲ್ಲಿಗೆ ಬಿಟ್ಬಿಡಿ. ಎಲ್ಲ ನಂಗೆ ಬಿಟ್ಕೊಂಡು ಹೋದ್ರೆ ಹೆಂಗ್ರಿ ಅಂತ ಕೆಲವು ಕೇಳ್ತಾರೆ. ಬಿಡಬೇಡಿ, ರಿಸಲ್ಟ್ ಏನಾಗ್ತದೆ, ಮಿಸರಬಲ್ ಆಗ್ತೀರಿ ಅಷ್ಟೇ. ಈಗ ನಿಮ್ಮ ಕೋಪ ಬಂದ್ರೆ ಯಾರ ಬಿ ಪಿ ಹೆಚ್ಚಿಗೆ ಆಯ್ತು? ನಿಮ್ಮದೇ ತಾನೇ, ನಮಗೇನಾಗೋಲ್ಲ. ಸಿಂಪಲ್ ಹೇಳ್ತೀನಿ, ಯಾರು ಕೋಪ ಮಾಡ್ಕೋತಾರೆ ಅವ್ರದೇ ಬಿ ಪಿ ಜಾಸ್ತಿ ಆಗೋದಲ್ಲ. ಅದರಿಂದ ಅದಕ್ಕೆ ಹೇಳ್ತಾನೆ ಅವನು, ಸೆಕೆಂಡ್ ಇದೆಯಲ್ಲ ಇವ್ಯಾಲ್ಯುಯೇಷನ್ನು, ಅದು ನಮ್ಮ ಕೈಯಲ್ಲಿದೆ. ಹರ್ಟ್ ನಮ್ಮ ಕೈಯಲ್ಲಿಲ್ಲ, ಇವ್ಯಾಲ್ಯುಯೇಷನ್ ಜಾಸ್ತಿ ಮಾಡಬೇಡಿ. ಮುಂದೆ ಮೂರನೇದ್ದು, ರಿಯಾಕ್ಟ್ ಆರ್ ರೆಸ್ಪಾನ್ಸ್. ಇದ್ರ ಬಗ್ಗೆ ಯಾವ್ದು ಮಾಡ್ಬೇಕು ನಾನು? ಆದಷ್ಟು ರಿಯಾಕ್ಟ್ ಮಾಡೋಕೆ ಹೋಗಬೇಡಿ. ಹೋಲ್ಡ್ ಆನ್, ಹಿಡ್ಕೊಳ್ಳಿ. ತಕ್ಷಣ ಉತ್ತರ ಕೊಡಬೇಕು ಅಂತೇನಿಲ್ಲ, ವಿಚಾರ ಮಾಡಿ ಹೇಳ್ತೀನಿ ಅನ್ನಿ. ಬಹಳಷ್ಟು ಆತುರದ ನಿರ್ಣಯಗಳೇ, ಆತುರದ ಮಾತುಗಳೇ ಮನಸ್ಸಿಗೆ ನೋವು ಮಾಡುವಂಥದ್ದು. ಅದರಿಂದ ರೆಸ್ಪಾನ್ಸ್ ಇದ್ದಾಗ ಔಟ್ಕಮ್ ಇದೆಯಲ್ಲ, ನಮ್ಮ ಕೈಯಲ್ಲಿ ಬೇಕೇ ಆಗಿಲ್ಲ, ಅದು ರಿಸಲ್ಟ್. ಅದು ನೀವು ರಿಯಾಕ್ಟ್ ಮಾಡಿದರೆ ಮಿಸರಬಲ್ ಆಗ್ತೀರಿ, ರಿಸ್ಪಾನ್ಸ್ ತೋರಿಸಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಇಷ್ಟೇ, ಹರ್ಟ್ ನಮ್ಮ ಕೈಯಲ್ಲಿಲ್ಲ, ಔಟ್ಕಮ್ ಇಸ್ ದ ರಿಸಲ್ಟ್. ನಡುವಿನ ಎರಡು ಮಾತ್ರ ನಮ್ಮ ಕೈಯಲ್ಲಿದ್ದಾವೆ, ಇವ್ಯಾಲ್ಯುಯೇಷನ್ ಆರ್ ರಿಸ್ಪಾನ್ಸ್ ಆರ್ ರಿಯಾಕ್ಷನ್. ಇದನ್ನು ನಾವು ಮುಖ್ಯವಾಗಿ ಹೇಳ್ಕೋಬೇಕಾದ್ದು. ದುಃಖ ಸುಖ ಅನ್ನೋದು ಯಾರ ಕಡೆ ಇದೆ ಅಂತ, ಇದು ನನ್ನ ಚಾಯ್ಸ್. ಅದು ಇಫ್ ಐ ವಾಂಟ್ ಟು ಬಿ ಮಿಸರಬಲ್ ಐ ಕ್ಯಾನ್ ರಿಯಾಕ್ಟ್, ಇಫ್ ಐ ಆಲ್ವೇಸ್ ರಿಸ್ಪಾಂಡ್ ಐ ಆಮ್ ಆಲ್ವೇಸ್ ಗೋಯಿಂಗ್ ಟು ಹ್ಯಾವ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಪೀಪಲ್. ಆದ್ದರಿಂದ ಅದಕ್ಕೆ ಹೇಳ್ತಾರೆ, ಆ ಝೆನ್ ಮಾಸ್ಟರ್ ಹೇಳಿದ ಮಾತ್ರ ಇವತ್ತಿಗೂ ಮರೆಯಲ್ಲ ನಾನು. ಕೋಪ ಬಂದಾಗ ಒಂದು ಘಟನೆ ಇದೆ, ಅದು ಹೇಳ್ಬಿಡ್ತೀನಿ. ನಾನು ಹೆಂಡತಿ ಹೇಳಿಲ್ಲ ಅದನ್ನು, ಫಸ್ಟ್ ಟೈಮ್ ಹೇಳ್ತಿರೋದು ಆಕೆಗೆ. ಆಕೆಗೆ ಗೊತ್ತಿಲ್ಲ, ಯಾಕಂದ್ರೆ ಮನಸ್ಸಿಗೆ ನೋವಾಗ್ತದೆ ಅಂತ ಹೇಳಿಲ್ಲ. ಯಾಕೋ ಹೇಳಬೇಕು ಅನಿಸ್ಬಿಡ್ತು, ಹೇಳ್ಬಿಡ್ತೀನಿ. ನಾನು ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದೆ ಭಾಳ ವರ್ಷ. ಅಡ್ಮಿಷನ್ ಸಿಗೋದೇ ಸಾಧ್ಯ ಇಲ್ಲ, ಅಲ್ಲಿ ಭಾಳ ಪ್ರೆಷರ್ ಇರೋದು, ತುಂಬ ಪ್ರೆಷರ್ ಬರೋದು. ಬಂದವರಿಗೆಲ್ಲ ಇಲ್ಲ, ಸಾರಿ ನೋ ಸೀಟ್ ಅಂತ ಹೇಳಿ ಉಸಿರು ಕಟ್ಬಿಡ್ಬೇಕು. ಮನೆಗೆ ಹೋದಾಗ ಆಕೆ ಮೊಸರು ಹಾಕಲ ಅಂದರೆ ನೋ ಸೀಟ್ ಅನ್ನೋಂಗೆ ಆಗ್ತಿತ್ತು ಪರಿಸ್ಥಿತಿ. ಅಷ್ಟು ನೋ ಅಂತ ಬಂದ್ಬಿಟ್ಟಿತ್ತು ತಲೆಗೆ ನನಗೆ. ಒಂದು ದಿವಸ ಹೀಗೆ ಸಾಯಂಕಾಲ 6 ಗಂಟೆಗೆ, ಮುಗಿತಪ್ಪ ಇವತ್ತಿನ ಕೆಲಸ ಅಂತ ಕೂತಿದ್ದೀನಿ. ತಮ್ಮ ಕಣ್ಣಿಗೆ ಬರಬೇಕು ಟೇಬಲ್ಲು, ಮುಂದೆ 3 ಚೇರ್ ಇರ್ತವೆ, ಅಷ್ಟು ದೂರ ಡೋರು, ಆಟೋಮೆಟಿಕ್ ಡೋರ್ ಕ್ಲೋಸರ್ ಇರುವಂಥ ಬಾಗಿಲು. ಹೊರಗಡೆ ನನ್ನ ಸೆಕ್ರೆಟ್ರಿ ಇರ್ತಿತ್ತು. ನನಗೊಂದು ಅಭ್ಯಾಸ, ಯಾರಾದರೂ ಜೋರಾಗಿ ಮಾತಾಡಬಾರ್ದು ಕ್ಯಾಂಪಸ್ ಒಳಗೆ. ಒಂದು ಕಿರ್ಚಿಗಳು ಸರಿ ಇರಲ್ಲ. ಆಕೆ ಒಂದೇ ಸಲ ಕೂಕೊಳ್ಳೋದು ಕೇಳಿಸ್ತು, ಹೋಗ್ಬೇಡಿ ಸರ್, ಮೀಟ್ ಮಾಡಲ್ಲ ನಿಮ್ಮನ್ನು. ಅಡ್ಮಿಷನ್ ತಾನೇ? ಇಲ್ಲಪ್ಪ ಅಡ್ಮಿಷನ್ ಇಲ್ಲ, ಮೀಟ್ ಮಾಡಬೇಡಿ ಅವ್ರನ್ನ, ಆಗೋಲ್ಲ ಅಂತ ಹೇಳ್ತಾ ಇದ್ದಾಳಕ್ಕೆ, ಜೋರಾಗಿ ಮಾತಾಡ್ತಾಳಕ್ಕೆ. ಆಮೇಲೆ ಏ ಬೇಡ ಅಂತಿದ್ಲು. ದಡ್ಡ ನನ್ನ ಬಾಗಿಲ ಸಪ್ಪಳ ಆಯಿತು, ಬಾಗಿಲು ತಳ್ಕೊಂಡು ಇಬ್ಬರು ಒಳಗೆ ಬಂದ್ಬಿಟ್ರು. ಗಂಡ ಹೆಂಡತಿ ಇಬ್ಬರು ಬಂದರು. ಆಕೆ ಓಡಿ ಬಂದರು, ಸೆಕ್ರೆಟ್ರಿ ನೋಡಿ ಸರ್ ಏನಿದ್ದಾರೆ ಇವ್ರು, ನಾನು ತಳ್ಕೊಂಡು ಬರ್ತಾರೆ ಸರ್ ಒಳಗಡೆ ಇವರು, ಹೇಳಿದ್ರೆ ಕೇಳಲ್ಲ ಅಂತ. ಆಯ್ತು ಬಿಡಮ್ಮ, ನೀವು ಹೋಗಿ ಬಂದಿದ್ದಾರೆ ಒಳಗಡೆ, ಹೇಗಿದ್ರು ಅಲ್ಲಿಂದ ಒಂದು 8 ಹೆಜ್ಜೆ ಹತ್ತಿ ನಡ್ಕೊಂಬರ್ಬೇಕು ನಾನು ಟೇಬಲ್ ತನಕ ಬರಬೇಕಾದ್ರೆ. ನಾನೇನು ಮಾಡಿದೆ, ಒಳಗೆ ಬಂದಿದ್ದಾರಲ್ಲ ಕೂತ್ಕೊಳ್ಳಿ ಎಂದೆ. ಗಂಡ ಹೆಂಡತಿ ಬಂದವರು, ನಿಮ್ಮ ಕಣ್ಣು ಮುಂದೆ ಚಿತ್ರ ಬರುತ್ತೆ. ಆ ಹೆಂಡತಿ ಒಂದು ಹೆಜ್ಜೆ ಮುಂದಿಟ್ಟಂದ್ರು, ಕೂತ್ಕೊಳ್ಳೋಕೆ ಬರಲಿಲ್ಲರಿ ಅಂದರು. ನಾನೇ ಸಾಮಾನ್ಯವಾಗಿ ಪಾಲಕರು ಅಡ್ಮಿಷನ್ ಹೊತ್ತಿಗಾದರೂ ಪ್ರಿನ್ಸಿಪಾಲ್ ಜೊತೆ ಒಳ್ಳೆಯವರು ಇರ್ತಾರೆ, ಆಮೇಲೆ ಏನಾಗ್ತದೆ ಮತ್ತೆ ಬೇರೆ. ಅವರು ಕೂತ್ಕೊಳ್ಳೋಕೆ ಬರಲಿಲ್ಲರಿ ಅಂದರು, ಕೊಂಕಿತ್ತು ಮಾತೊಳಗೆ. ಆಯ್ತಮ್ಮ ನೀವು ಕೂತ್ಕೊಳ್ಳೋದು, ನಾನು ನಿಂತ್ಕೋಬೇಕಾಗತ್ತೆ ಅಂದೆ. ಗಂಡ ಒಂದು ಹೆಜ್ಜೆ ಮುಂದೆ ಬಂದ, ಚೆನ್ನಾಗಿ ರಿಹರ್ಸಲ್ ಮಾಡ್ಕೊಂಡು ಬಂದಿದ್ದಾರೆ. ಬಂದು ನಾಟಕ ಸಹ ಮಾಡ್ರಿ ಅಂದ, ನಾಟಕ ಬಂದ್ ಮಾಡ್ರಿ ಅಂದ. ಯಾವ ನಾಟಕ ಅಂತ ಕೇಳಿದೆ. ನೋಡಿ ನಾವು ಯಾರು ಗೊತ್ತಿಲ್ವಾ ನಿಮಗೆ ಅಂದ. ನಿಜವಾಗ್ಲೂ ಗೊತ್ತಿಲ್ಲರಿ ನನಗೆ, ನೀವು ಯಾರು ಒಂದು ಗೊತ್ತಿಲ್ಲ, ಅಥವಾ ಮರ್ತಿರ್ಬೇಕು ನಾನು, ಯಾರು ಅಂತ ಹೇಳಿದ್ರೆ ಗೊತ್ತಾಗ್ತದಪ್ಪ ಅಂದೆ. ನೋಡು ನನಗೆ ಗೊತ್ತಿಲ್ಲ ಅಂತ ಇವರಿಗೆ ಅಂತ ಆಕೆ ಹೇಳ್ದ. ಆಕೆ ಬಂದರು, ಮಾತಾಡ್ಕೊಂಡು ಬಂದು ನನ್ನ ಕುರ್ಚಿ ಹಿಂದೆ ನಿಂತಿದ್ದಾರೆ, ನಾ ಎದ್ದು ನಿಂತಿದ್ದೇನೆ ಅವ್ರು ಬಂದಿದ್ದಾರೆ ಅಂತ. ಅಲ್ಲಿ ಇದ್ಕೊಂಡು ನಿಮಗೆ ಹೊಗಳೋಕೆ ಬರಲಿಲ್ಲರಿ, ಶಾಪ ಹಾಕೋಕೆ ಬಂದಿದ್ದೀವಿ ನಿಮಗೆ ಅಂದರು. ನಂದು ಇದೆಯೇನಪ್ಪ ಹೊಸದಿದು, ಯಾಕೆ ಏನಾಯಿತು ಅಂತ ಕೇಳಿದೆ. ಆಕೆ ನನ್ನ ಕಣ್ಣು ಕೆಟ್ಟದಂಗಿದೆ ಒಂದ್ಸಲ, ಅದು ಹೇಳ್ತಿಲ್ಲ ಅಲ್ಲ, ಇವು ದುಃಖ ಮರಿಬಾರ್ದು ಅಂತೀವಲ್ಲ, ಆದರೆ ನನಗೀಗ ಸಂತೋಷವಾಗಿ ನೆನೆಸ್ಕೊಂಡು ಆರ್ಟಿಕಲ್ ಬರೆದಿದ್ದೀನಿ ಅದ್ರ ಮೇಲೆ. ಈಗ ಆಕೆ ನನ್ನ ಮುಖದ ಕಡೆ ಕೈ ಮಾಡಿ, ಐ ಕಮ್ ಹಿಯರ್ ಟು ಕರ್ಸ್ ದಟ್ ಬೋತ್ ಯುವರ್ ಸನ್ ಶುಡ್ ಡೈ. ನಾನು ಮನುಷ್ಯ ಸ್ವಾಮಿ, ಸಣ್ಣ ವಯಸ್ಸು ಇನ್ನೂ, ಅವಾಗ ನನ್ನ ಸ್ಟೂಡೆಂಟ್ ಇಲ್ಲೇ ಇದ್ದಾರೆ, ಸುಮ್ಮ ಇಲ್ಲೇ ಇದ್ದಾರೆ, ಕೈ ಮಾಡಿಬಿಟ್ಟು ಬೋತ್ ಯುವರ್ ಸನ್ ಶುಡ್ ಡೈ ಎಂದು. ನನಗೊಂಚೂರು ರಕ್ತ ತಲೆಗೆ ಏರ್ಬಿಡ್ತು. ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರ್ಬೇಕಾಗಿ, ಯಾಕಂದ್ರೆ ಇಬ್ಬರು ಮಕ್ಕಳು ಅಂತ ಗೊತ್ತಿದೆ ಯಾಕೆ, ನನಗಿಬ್ಬರು ಮಕ್ಕಳಿದ್ದಾರೆ ಅಂತ, ಅಂಡ್ ಇಬ್ಬರು ಗಂಡು ಮಕ್ಕಳು ಅಂತೂ ಗೊತ್ತಿದೆ ಯಾಕೆ. ಯಾಕಂದ್ರೆ ನಾನೇನು ಮಾಡಿದೆ, ಕೈ ಸೀದಾ ಬಟನ್ ಕಡೆ ಹೋಯ್ತು, ಬಜರ್ ಇರ್ತದಲ್ಲ, ಬಜರ್ ಪ್ರೆಸ್ ಮಾಡಿ ಥ್ರೋ ದೀಸ್ ಫೆಲೋಸ್ ಔಟ್ ಅನ್ಬೇಕಂತ ಮಾಡಿದ್ದೆ ನಾನು. ಅವನು ಝೆನ್ ಮಾಸ್ಟರ್ ತಲೆಗೆ ಬಂದ್ಬಿಟ್ಟ ನನಗೆ ಒಂದೇ ಸಲ, ಡೋಂಟ್ ರಿಯಾಕ್ಟ್ ಅವನು ಹೇಳಿದ್ದಲ್ಲ, ಡೋಂಟ್ ರಿಯಾಕ್ಟ್ ರೆಸ್ಪಾಂಡ್. ಕೈ ತಕ್ಕೊಂಡೆ, ಐ ಮೇಡ್ ಎನ್ ಎಫರ್ಟ್ ಟು ಸ್ಮೈಲ್. ಆಯ್ತಪ್ಪ, ಶಾಪ ಕೊಟ್ಟದ್ದಾಯ್ತೋ, ನೀವು ಯಾರು ಹೇಳಿ ಎಂದೆ. ಗಂಡ ಹೇಳ್ದೆ, ಅಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ನೀವು ಅಂದ. ನಾನೆಲ್ಲೋ ರಾಂಗ್ ನಂಬರ್ ಅನ್ನಿಸ್ತು, ನಂದು ಹೆಣ್ಮಕ್ಳ ಕಾಲೇಜ್, ಮಗನಿಗೇನು ಕೆಲಸ ಅಲ್ಲಿ, ನಂತೂ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಅಂದ. ಅದೇನು ತಪ್ಪು ತಿಳ್ಕೊಂಡಿದ್ದೀರಿ, ಇದು ಹೆಣ್ಮಕ್ಳ ಕಾಲೇಜ್ ಗೊತ್ತ್ರೀ ಗೊತ್ತು ಅಂದ. ಮತ್ತೆ ಮಗನಿಗೆ ಹೆಂಗೆ ಅಡ್ಮಿಷನ್ ಕೊಡೋದು ನಾನು, ಇಲ್ಲಲ್ಲ ಸರ್ದಾರ್ ಪಟೇಲ್ ಹೈಸ್ಕೂಲಿಗೆ ಕೊಡಿಸಿಲ್ಲ ನಾನು. ನೀನು ಸರ್ದಾರ್ ಪಟೇಲ್ ಹೈಸ್ಕೂಲ್ ಅಂತ ನಮ್ಮದೇ ಸಂಸ್ಥೆ, ಆ ಸಂಸ್ಥೆಗೆ ನಾನು ಚೇರ್ಮನ್ ಆಗಿದ್ದೆ ಲೋಕಲ್ ಕಮಿಟಿಗೆ. ಓಹೋ, ಹಿಂಗೆ ಪರಿಸ್ಥಿತಿ ಇದು, ಏನು ಅಡ್ಮಿಷನ್ ಏಟ್ ಸ್ಟ್ಯಾಂಡರ್ಡ್ ಸಿಗಲಾರ್ದಂಗೆ ಮಾಡಿದ್ರಲ್ಲ ಸೀಟು ಅಂದ. ಅದು ನೀವು ಯಾರು ಅಂತ ಗೊತ್ತಿಲ್ಲಪ್ಪ, ನಾನು ಯಾಕೆ ಸ್ಟಾಪ್ ಮಾಡಲಿ? ಈಗ ಜಗತ್ತು ಹೇಗಿದೆ ಸ್ವಾಮಿ ಅಂದರೆ, ನೀವು ಒಳ್ಳೆಯವರಾಗಿರೋದು ಅಷ್ಟೇ ಅಲ್ಲ, ಒಳ್ಳೆಯವರಾಗಿದ್ದೀರಿ ಅಂತ ತೋರಿಸ್ಕೋಬೇಕಾಗತ್ತೆ. ಈಗ ಜಗತ್ತು ಹಂಗಿದೆ. ಈಗ ನಾನೇನು ಮಾಡಿದೆ, ಕೂತ್ಕೊಳ್ಳಿ, ಹಾಗೂ ಅಂದಿದ್ದೀರಲ್ಲ, ಶಾಪ ಕೊಟ್ಬಿಟ್ಟಿದ್ದೀರಿ, ಕೂತ್ಕೊಳ್ಳಿ, ನಾನು ಒಂದು ನಿಮಿಷ ಪ್ರೂವ್ ಮಾಡಿಬಿಡ್ತೀನಿ. ಇದು ನನ್ನ ಮೇಲೆ ಚಾರ್ಜ್ ಮಾಡಿದ್ದೀರಿ, ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದ್ದೀರಿ ಅಂತ ಹೇಳಿದ್ದೀರಿ, ನಾನು ನೋಡ್ತೀನಿ. ನಾನು ನನ್ನ ಸೆಕ್ರೆಟ್ರಿಗೆ ಫೋನ್ ಮಾಡಿ ರಾಮನಾಥನ್ ಕನೆಕ್ಟ್ ಮಾಡು ಅಂತ ಹೇಳಿದೆ, ಹೆಡ್ ಮಾಸ್ಟರ್ ಆಫ್ ದಿ ಹೈಸ್ಕೂಲ್. ನಾ ಸ್ಪೀಕರ್ ಫೋನ್ ಆನ್ ಮಾಡಿದೆ, ಕೈಯಲ್ಲಿ ಎತ್ಕೊಳ್ಳಿಲ್ಲ ಫೋನು. ಯಾಕೆ ಗೊತ್ತಾ, ಏನು ಮಾತಾಡಿದ್ರು ನನಗೇನು ಗೊತ್ತು ಅಂದರೆ, ಬೇಡ ಆಕಿನೂ ಕೇಳಿಸ್ಕೊಳ್ಳಿ. ಸ್ಪೀಕರ್ ಫೋನ್ ಆನ್ ಮಾಡಿ ರಾಮನಾಥನ್ ಒಂದೇ ಲೈನ್ ಬಂದರು, ರಾಮನಾಥನ್ ಒಂದು ಕೆಲಸ ಮಾಡಿ, ನಿಮ್ಮ ಹುಡುಗನ ನಂಬರ್ ಏನಪ್ಪ ಅಡ್ಮಿಷನ್ ನಂಬರು ಅಂತ ಕೇಳಿದ್ರು. ಅವ್ರು ಹೇಳಿದರು, ನೋಡಿ ಈಗ ಏನೋ ನಂಬರ್ ಅಂತೆ, ಅದು ಸೀಟ್ ಸಿಕ್ಕಿದೆಯಾ ನೋಡಿ ಸ್ವಲ್ಪ ಹೇಳ್ತೀರಾ ನನಗೆ ಅಂದರು. ಸರ್ ಒಂದು 5 ನಿಮಿಷ ಹೇಳ ಆಮೇಲೆ ಫೋನ್ ಮಾಡಲ, ಇಲ್ಲ ಇಲ್ಲ ನಾನು ಹಿಡ್ಕೊಂಡಿರ್ತೀನಿ ಅಂದೆ. ಇಲ್ಲ ಸರ್ ಸ್ವಲ್ಪ ಚೆಕ್ ಮಾಡಿ ನಿಮಗೆ ಒಂದೇ. ಅವರಲ್ಲಿ ಕೂಗೋದು ಕೇಳಿಸ್ತಾ ಇತ್ತು, ಏ ಕೇಳ್ತಿದ್ದಾರೆ ರೀ ಚೇರ್ಮನ್, ಅದಕ್ಕೆ ಕೊಡ್ರಿ ಲಿಸ್ಟ್ ಕೊಡ್ರಿ, ಅಡ್ಮಿಷನ್ ಲಿಸ್ಟ್ ಕೊಡ್ರಿ ಅಂತೆಲ್ಲ ತರಿಸ್ಕೊಂಡು ಎಲ್ಲ ಮಾತಾಡೋದು ಕೇಳಿಸ್ತಾ ಇತ್ತಲ್ಲ. ಅವ್ರು ಇಲ್ಲ ಸರ್ ಕೊಟ್ಟಿಲ್ಲ ಅಡ್ಮಿಷನ್ ಅಂದರು. ಯಾಕೆ ಕೊಟ್ಟಿಲ್ಲ? ನಾವೊಂದು ಎಂಟ್ರೆನ್ಸ್ ಎಕ್ಸಾಮ್ ಮಾಡ್ತೀವಲ್ಲ ಸರ್, ಅದರಲ್ಲಿ ಮ್ಯಾಥಮೆಟಿಕ್ಸು ಸೈನ್ಸ್ ಎರಡರಲ್ಲೂ ಒಂದು ಸಿಂಗಲ್ ಡಿಜಿಟ್ ಮಾರ್ಕ್ಸ್ ಬಂದಿದೆ ಅವನಿಗೆ, ಅದು ಕೊಟ್ಟಿಲ್ಲ. ನಾನಿದೆ, ಅದು ಬಿಟ್ಟು ಬೇರೆ ಕಾರಣ ಏನಾದ್ರು ಉಂಟಾ? ಇನ್ನೇನು ಇರುತ್ತೆ ಸರ್, ನಾನು ಬಂದ್ಬಿಡಲೇ ಸರ್ ಅದು. ಬರಬೇಡ್ರಿ ನೀವು ಅಲ್ಲೇ ಹೇಳ್ರಿ, ನಿಮಗೆ ಸೀಟ್ ಕೊಡಬೇಡ ಅಂತ ಯಾರಾದರೂ ಹೇಳಿದ್ರಾ ಅಂತ ಕೇಳಿದೆ. ಅದ್ಯಾರು ಹೇಳ್ತಾರೆ ಸರ್ ಕೊಡು ಅಂತ ಪ್ರಾಣ ತೆಗಿತಾರೆ ಹೊರತಾಗಿ, ಇಲ್ಲ ಅಂತ ಯಾರು ವಿಚಾರ ಮಾಡ್ಕೊಳ್ಳಿ. ನಾನೇನಾದರೂ ಹೇಳಿದ್ನ ಕೊಡಬೇಡ ಹುಡುಗನಿಗೆ ಸೀಟು ಅಂತ ಹೇಳಿ, ಇಲ್ಲ ಸರ್ ಅಂದರು. ಬಿಟ್ಬಿಡಿ ಹಾಗೆ, ಥ್ಯಾಂಕ್ ಯು, ಓನ್ ಇಟ್. ಹೇಳಿಪ್ಪ ನೀವು ಯಾರು ಅಂತ ಹೇಳಿ ನನಗೆ ಗೊತ್ತಿಲ್ಲ. ತಮಾಷೆ ನೋಡಿ ಹೇಗಿರುತ್ತೆ ಜಗತ್ತು ಅಂದರೆ, ಗಂಡ ಹೆಂಡತಿ ಬಂದಿದ್ದಾರಲ್ಲ, ಆ ಗಂಡನ ಅಕ್ಕ ನಮ್ಮಲ್ಲಿ ಕೆಲಸ ಮಾಡ್ತಿದ್ರು 10 ವರ್ಷದ ಹಿಂದೆ. ಒಳ್ಳೆ ಹೆಣ್ಮಗಳು ಮತ್ತು ಒಳ್ಳೆ ಟೀಚರ್ ಅಲ್ಲ, ಏನು ಮಾಡೋದು, ಒಳ್ಳೆ ಹೆಣ್ಮಗಳು ಅಂದರೆ ಒಳ್ಳೆ ಟೀಚರ್ ಅಲ್ಲ. ಬುದ್ಧವಂತ ಹುಡುಗರು ನಮ್ಮ ಕಾಲೇಜಲ್ಲಿ ಎಲ್ಲ, ಅವಾಗ ಪ್ರಶ್ನೆ ಕೇಳೋರು ಕಷ್ಟ ಆಗ್ತಿತ್ತು. ಒಂದು ವರ್ಷ ಹೇಗೋ ಹೇಳಿದೆ, ಮಾಡಿ ಮಾಡಿ ಅಂದೆ, ಆಗಲಿಲ್ಲ. ಆಕೆ ಅಮ್ಮ ಆಗೋಲ್ಲಮ್ಮ, ಮುಂದೆ ವರ್ಷ ನೀನು ರೆಕಮೆಂಡ್ ಮಾಡಲ್ಲ ನಾನು ಅಂತ ಹೇಳಿದೆ. ಮೊದಲು ಹೇಳಿದ್ದೆ 3 ತಿಂಗಳು ಮೊದಲು, ಮುಂದೆ ವರ್ಷ ಕಂಟಿನ್ಯೂ ಮಾಡಲಿಲ್ಲ. ಆಕೆ ನಿಮ್ಮಲ್ಲಿ ತುಂಬ ಪ್ರೆಷರ್ ತಂದರು, ಏನೋ ಮಾಡಿದರು, ಆಗಲಿಲ್ಲ. ಅವ್ರು ಹೋದರು, ಅವ್ರ ಮನೇಲಿ ನಾನು ವಿಲನ್ ಅಲ್ವಾ, ತೆಗೆದಾಕಿದ ಪ್ರಿನ್ಸಿಪಾಲ್ ಇವನ್ ನೌಕರಿಯಿಂದ ಅಂತ ಆಗಿರ್ಬೇಕಲ್ಲ, ನನ್ನ ಮಕ್ಕಳ ಬಗ್ಗೆ ಜವಾಬ್ದಾರಿ ಇದೆ ನಾನು ಮಾಡಬೇಕಲ್ಲ. ಆಕೆ ತಮ್ಮ ಇವನು, ಅವನ ಮಗ 8th ಅಡ್ಮಿಷನ್ ಪರೀಕ್ಷೆ ತೊಗೊಂಡಿದ್ದಾನೆ, ಅಲ್ಲಿ 100 ಜನ ತಗೋತಾರೆ, 5-6 ಜನ ಕೊಡ್ತಿದ್ರು ಪರೀಕ್ಷೆ ಮಾಡಿ. ಲಿಸ್ಟಲ್ಲಿ ಹಾಕಿದ್ದಾರೆ, ನೋಡೋಕೆ ಹೋಗಿದ್ದಾರೆ ಗಂಡ ಹೆಂಡತಿ ಇಬ್ರು, ಅಲ್ಲೂ ಎಂದು ಕಾಯಿರ್ಲಿಕ್ಕಿಲ್ಲ ಅವರಿಗೆ, ನನ್ನ ಮಗನಿಗೆ ಸಿಕ್ಕಿಲ್ಲ ಅಂತ. ಕೆಳಗೆ ನಾನು ಸೈನ್ ಮಾಡ್ಬೇಕಲ್ಲ ಚೇರ್ಮನ್ ಅಂತ. ಓ ಇವನೇ ಪಾಪಿ, ಇವನೇ ನನ್ನ ಮಗನಿಗೆ ಸೀಟ್ ಸಿಗಲಾರ್ದಂಗೆ ಮಾಡಿದವನು ಅಂತ ಕೋಪದಲ್ಲಿ ಬಂದು ನನಗೆಲ್ಲ ಬೈದರು. ನಾನು ಹೇಳಿದೆ, ನೋಡಿಮ್ಮ ಹಿಂಗಿದೆ, ನಂಗೆ ಸಂಬಂಧ ಇಲ್ಲ ಅದು, ನಾನು ನೋಡೋದು ಇಲ್ಲ, ಲಿಸ್ಟ್ ಅವ್ರು ಮಾಡ್ತಾರೆ, ಸುಮ್ಮನೆ ಸೈನ್ ಮಾಡೋದಷ್ಟೇ ನಾನು ಅಂತೆಲ್ಲ ಹೇಳಿ ಕಾಫಿ ಕೊಟ್ಟು ಕಳಿಸಿದೆ. ಹೋಗುವಾಗ ಒಂದು ತಮಾಷೆ ಆಯಿತು, ಇಬ್ಬರು ಬಾಗಲವರೆಗೆ ಹೋದವರು, ಆಕೆ ವಾಪಸ್ ಬಂದರು ತಾಯಿ, ಕಣ್ ತುಂಬ ನೀರು ಆಕೆಗೆ ತುಂಬಿಕೊಂಡು, ಸರ್ ನಾನು ಹಂಗೆ ಅನ್ಬಾರ್ದಾಗಿತ್ತು ಸರ್, ದೇವ್ರು ನನಗೆ ಶಾಪ ಕೊಡ್ತಿದ್ರೆ ಸಾಕು ಸರ್ ಅಂದರು. ನಾ ಇದೆ, ಅಮ್ಮ ಈಗಿನ ಕಾಲದಲ್ಲಿ ಅಟೆಂಡ್ರೇ ಹೇಳ್ದಂಗೆ ಕೇಳೋಲ್ಲ, ಇನ್ನು ದೇವ್ರು ಕೇಳ್ತಾನ, ಅಟೆಂಡ್ರೇ ಹೇಳಿದ ಕೆಲಸ ಮಾಡೋಲ್ಲ, ದೇವ್ರು ಕೇಳ್ತಾನ. ಇನ್ನೊಂದು, ಆತ ನೀವು ವರ ಕೊಟ್ಟರು ನನಗೆ ಶಾಪ ಕೊಡ್ಬೋದು, ಆತ ನೀವು ಶಾಪ ಕೊಟ್ಟರು ನನಗೆ ವರ ಕೊಡ್ಬೋದು, ಅದು ಯಾಕೆ ಕೆಟ್ಟು ಮಾತಾಡ್ತೀರಿ, ಮತ್ತೊಬ್ಬರು ಮನಸ್ಸು ನೋವು ಮಾಡ್ತೀರಿ ಎಂದೆ. ಅವ್ರು ಹೋದರು, ಮರು ವರ್ಷ ಹುಡುಗನಿಗೆ 9th ಅಡ್ಮಿಷನ್ ಮಾಡಿದೆ, ಕಲ್ಕೊಂಡು ಚೆನ್ನಾಗಿ ಓದೀಗ ಆರ್ವಿ ಇಂಜಿನಿಯರಿಂಗ್ ಕಾಲೇಜ್ ಓದೀಗ ಅಮೆರಿಕದಲ್ಲಿದ್ದಾನೆ, ಈಗಾದರೂ ಒಳ್ಳೆ ಸ್ನೇಹಿತರಾಗಿದ್ದಾರೆ. ಅದಕ್ಕೊಂದು ಆರ್ಟಿಕಲ್ ಬರೆದಿದ್ದೆ ನಾನು, ದ ಡಿಫ್ರೆನ್ಸ್ ಬಿಟ್ವೀನ್ ಎ ಫ್ರೆಂಡ್ ಆ್ಯಂಡ್ ಎನ್ ಎನಿಮಿ ಈಸ್ ಓನ್ಲಿ 1 ಸೆಕೆಂಡ್ ಅಂತ. ಸ್ನೇಹಿತ ಮತ್ತು ವೈರಿ ನಡುವೆ ಇರುವಂಥ ಅಂತರ 1 ಸೆಕೆಂಡು. ನಾನು ಬಟನ್ ಪ್ರೆಸ್ ಮಾಡಿ ಅವ್ರನ್ನ ಹೊರಗೆ ಹಾಕಿದರೆ ಅವ್ರ ಜೀವ ಇರೋರ್ಗು ನಾನು ವೈರಿ ಆಗಿರ್ತಿದ್ದೆ. ನನಗೂ ಮನಸ್ಸಲ್ಲಿ ಛೇ ಯಾರೋ ಪೀಡಿಗಳು ಬಂದೇನೋ ಕೆಟ್ಟ ಮಾತಾಡಿ ಹೋಗ್ಬಿಟ್ರು ಅಂತ ನನ್ನ ಮನಸ್ಸಿಗೆ ನೋವು ಇರ್ತಿತ್ತು. ಈಗ ಅದು ಯಾವುದೂ ಇಲ್ವೋ, ಅದಕ್ಕೆ ನನಗೆ ಅರ್ಥ ಆಗಿರೋದು ವೆನ್ ಯು ರಿಸ್ಪಾಂಡ್ ದೇರ್ ಇಸ್ ಅಂಡರ್ಸ್ಟ್ಯಾಂಡಿಂಗ್, ವೆನ್ ಯು ರಿಯಾಕ್ಟ್ ವಿ ಬಿಕಮ್ ಮಿಸರಬಲ್.

0: Radio Sarang 107.8 FM.
1: ನಿನ್ನೆ ದಿವಸ ನಮ್ಮ ಮನೆಗೆ ಹೋಗುವಾಗ ವಿಚಾರ ಮಾಡ್ತಿದ್ದೆ, ನಾಲ್ಕು ದಿವಸ ಉಪನ್ಯಾಸದಲ್ಲಿ ಏನೋ ಬುದ್ಧ ಹುಟ್ಟಲೇ ಇಲ್ಲಲ್ಲ ಅಂತ. ಅದಕ್ಕೊಂದು ಕಾರಣ ಇದೆ, ಅಡಿಪಾಯ ಗಟ್ಟಿ ಇದ್ದಷ್ಟು ಮೇಲ್ ಸೂಪರ್ ಸ್ಟ್ರಕ್ಚರ್ ಬೇಗ ಎದ್ದುಬಿಡುತ್ತೆ, ಫೌಂಡೇಶನ್ ಟೈಮ್ ತಗೊಳುತ್ತೆ. ನಾನು ಯಾಕೆ ಮುಖ್ಯ ಹೇಳಬೇಕಾಗಿತ್ತು ಅಂದರೆ, ಸಾಕಷ್ಟು ನಮ್ಮ ಮನಸ್ಸಿನಲ್ಲಿ ಗೊಂದಲಗಳು ಬಹಳ ಇದ್ದಾವೆ, ಅದರಲ್ಲೂ ಬುದ್ಧನ ಬಗ್ಗೆ ಗೊಂದಲ ಜಾಸ್ತಿ ಇಲ್ಲ, ಬೌದ್ಧ ಧರ್ಮದ ಬಗ್ಗೆ ತುಂಬ ಗೊಂದಲಗಳಿದ್ದಾವೆ. ಎಷ್ಟೋ ನಂಬಿಕೆಗಳು ಬುದ್ಧ ಧರ್ಮ ಹಿಂದೂ ಧರ್ಮವನ್ನು ವಿರೋಧಿಸಿ ಬಂತು ಅಂತ ಹಾಗೆ. ಅದಕ್ಕೆ ನಾನು ನಿನ್ನೆಯಿಂದ ಪ್ರಯತ್ನ ಮಾಡಿದ್ದೇನು ಅಂದರೆ, ವಿವೇಕಾನಂದರ ಮಾತಾಗಲಿ, ಪರಮಹಂಸರ ಮಾತಾಗಲಿ, ಉಪನಿಷತ್ತಿನ ಮಾತೇನಾದರೂ ಅಂದರೆ, ಬುದ್ಧ ಉಪನಿಷತ್ ಪರಂಪರೆಯನ್ನು ವಿರೋಧಿಸಲಿಲ್ಲ ಅನ್ನೋದನ್ನು ಮುಖ್ಯವಾಗಿ ಹೇಳಬೇಕಾದದ್ದು. ಆತ ವಿರೋಧಿಸಿದ್ದೇನು ಅನ್ನೋದನ್ನು ಇವತ್ತು ಸ್ವಲ್ಪ ಗಮನಿಸೋಣ. ಆತನ ಮನಸ್ಥಿತಿ ಯಾಕೆ ಹಂಗಾಯಿತು, ಆ ದೃಷ್ಟಿ ಯಾಕೆ ಹುಡ್ಕೋಕೆ ಹೋದ ಅಂತ ವಿಚಾರ ಮಾಡಿದಾಗ ನನಗನಿಸಿದ್ದು, ಬುದ್ಧ ನಾವು ಆತ ಫಾಲೋ ಮಾಡಿದ್ದೆಲ್ಲ ಉಪನಿಷತ್ ಪರಂಪರೆಯನ್ನೇ ಫಾಲೋ ಮಾಡಿದ್ದು. ಸಂಸ್ಕೃತ ಚೆನ್ನಾಗಿ ಕಲಿತ, ಪ್ರಾಕೃತ ಭಾಷೆಯಲ್ಲಿ ಪಾಲಿ ಭಾಷೆಯಲ್ಲಿ ಹೇಳಬೇಕು ಅಂತ ಬಯಸಿದ, ಕರುಣೆ ಅಸಾಧ್ಯವಾದಂಥ ಕರುಣೆ ಒಂದು. ಅದು ಏನು ಕಾರಣ ಅಂತ ಮುಂದೆ ನಾನು ಜೀವನ ಚರಿತ್ರೆ ತಗೊಂಡು ಹೇಳ್ತೀನಿ ಇವತ್ತಿಂದ. ಆದರೆ ಮುಖ್ಯವಾಗಿ ಹೇಳಬೇಕಾದದ್ದು ಅಂದರೆ, ಎಲ್ಲಿ ದಾರಿ ತಪ್ಪಿತು ಅಂತ. ನಮ್ಮಲ್ಲಿ ಎಲ್ಲ ಮಹಾನುಭಾವರೆಲ್ಲ ಅದದ್ದು ಪರಿಸ್ಥಿತಿ ಅದೇನೆ. ತುಂಬ ದೊಡ್ಡವರು ಜಗದ್ಗುರುಗಳು ಇರ್ತಾರೆ, ದೊಡ್ಡ ಸಾಧನೆ ಮಾಡಿದವರು, ಅವ್ರ ದರ್ಶನ ಯಾವ ಮಟ್ಟದ್ದಾಗಿರುತ್ತೆ ಅಂದರೆ, ಹಿಂದೆ ಬಂದವ್ರಿಗೆ ಅದನ್ನ ಹಿಡ್ಕೊಳ್ಳೋಕ್ಕಾಗಲ್ಲ. ಆ ದರ್ಶನದ ಎತ್ತರವನ್ನು ಮುಟ್ಟೋಕ್ಕಾಗದೆ ಹೋದಾಗ ತಮ್ಮ ಮಟ್ಟಕ್ಕೆ ಅದನ್ನ ಇಳಿಸ್ಕೊಂಡ್ಬಿಡ್ತಾರೇನೋ ಅಂತ ಅನಿಸುತ್ತೆ. ಇದು ಎಲ್ರಿಗೂ ಆದಂಥದ್ದಿದೆ. ಅದಕ್ಕೆ ನಿನ್ನೆ ನಾನು ನೋಡ್ತಾ ಬುದ್ಧನ ಬಗ್ಗೆ ಹೇಳ್ತಾ, ಉಪನಿಷತ್ ಪರಂಪರೆಯಲ್ಲಿ ದುಃಖಕ್ಕೆ ಜಾಸ್ತಿ ಒತ್ತಿಲ್ಲ. ನಮ್ಮಲ್ಲಿರೋದು ಯಾವಾಗಲೂ ನಮ್ಮ ತೈತರಿ ಉಪನಿಷತ್ ನೋಡಿದರೆ ಕೂಡ ಗೊತ್ತಾಗತ್ತೆ, ಮನುಷ್ಯನ ಅಭೀಪ್ಸೆಗಳಲ್ಲಿ ಅತ್ಯಂತ ಎತ್ತರ ಮಟ್ಟದ್ದು ಸಚ್ಚಿದಾನಂದ ಅಂತ. ಆನಂದ, ದುಃಖ ಇಲ್ಲ, ನೋವಿಲ್ಲ ಅಲ್ಲಿ. ಅಂದರೆ ಜಗತ್ತಲ್ಲಿ ನೋವಿಲ್ಲ ಅಂತ ಒಪ್ಕೊಳ್ಳಿಲ್ಲ ಅಂತಲ್ಲ, ನೋವಿದೆ, ಅದನ್ನು ಮೀರಿ ಎಂತಾಗಿರುವಂಥ ಸುಖ ಇದೆಯಲ್ಲ ಅದು ಶಾಶ್ವತವಾದ ಸುಖ ಅಂತ. ಕೆಲವರು ನಂಬಿಕೊಳ್ಳೋದು ದುಃಖನೇ ಮುಖ್ಯ ಮನುಷ್ಯನಿಗೆ, ಆಗಾಗ ಸಣ್ಣ ಗಾಳಿ ಹಾಗೆ ಸುಖ ಬಂದು ಹೋಗ್ತದೆ ಅಂತ ಹೇಳ್ತಾರೆ. ಅದು ಹಾಗಲ್ಲ, ಅದು ನಮಗೆ ನೋವನ್ನು ಬಹಳ ದಿವಸ ಉಳಿಸ್ಕೋತೀವಿ ಮನಸ್ಸಲ್ಲಿ, ಹೀಗಾಗಿ ಬಹಳ ದಿವಸ ಇದ್ದಂಗೆ ಅನಿಸುತ್ತೆ, ಸುಖವನ್ನು ಬೇಗ ಮರೆತು ಬಿಡ್ತೀವಿ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಒಂದು ಹೊಸ ಕಾರೋ ಸ್ಕೂಟರೋ ತೊಗೊಂಡ್ರಿ, ಅದ್ರ ಬಗ್ಗೆ ಪ್ರೀತಿ ಎಷ್ಟು ದಿವಸ ಇರ್ತದೆ ಅಂದ್ಕೊಂಡಿದ್ದೀರಿ? ಲಕ್ಷಗಟ್ಟಲೆ ಕೊಟ್ಟು ತೊಗೊಂಡಿದ್ದೀವಿ, ಅದನ್ನು ತೊಳೆದದ್ದೇ ತೊಳೆದದ್ದು ಹೊಸದಾಗಿದ್ದಾಗ, ಆವಾಗ ತೊಳೆಯೋ ಕಾರಣ ಇಲ್ಲ, ಚೆನ್ನಾಗೇ ಇರ್ತದೆ ಅದು, ಆದರೆ ಆವಾಗೇ ತೊಳೆಯೋದು ನಾವು ಅದನ್ನು. ಮೊದಲನೇ ಗೆರೆ ಏನಾದರೂ ಬಿದ್ದರೆ ಬಾನೆಟ್ ಮೇಲೆ, ಎದೆ ಮೇಲೆ ಗೆರೆ ಬಿದ್ದಂಗೆ ಆಗುತ್ತೆ. ಇದು ಸುಮಾರು ಒಂದು 4-5 ತಿಂಗಳು ಅಷ್ಟೇ, ಆಮೇಲೆ ಇನ್ನೊಂದು 4 ಗೆರೆ ಬಿದ್ದರೂ ಏನು ತಲೆ ಕೆಡಲ್ಲ, 2 ವರ್ಷಕ್ಕೆ ಏನು ಬದಲಾಯಿಸ್ಬಿಡೋಣ, ಚೇಂಜ್ ಮಾಡಿಬಿಡೋಣ ಅನಿಸುತ್ತೆ ಅಲ್ವಾ? ಅಕಸ್ಮಾತ್ ಕಾರಿಗೊಂದು ಏನಾದರೂ ಪೆಟ್ಟಾಗಿ ಆಕ್ಸಿಡೆಂಟ್ ಆದರೆ 10 ವರ್ಷ ಮರೆಯಲ್ಲ ನಾವು ಅದನ್ನು. ಒಂದು ನೆನಪಿದೆಯಾ, ಇಲ್ಲೇ ಅದದ್ದು ಆ ಜಾಗದ ಕಾರಣ ಅನ್ನೋ ಮಾಡ್ತೀವಿ. ಅದನ್ನ ಮನಸ್ಸಲ್ಲಿ ಸ್ವಭಾವ ಹೇಗೆ ಬಂದ್ಬಿಟ್ಟಿದೆ ಅಂದರೆ, ದುಃಖ ನೋವನ್ನು ಬಹಳ ದಿವಸ ಭಕ್ತಿಯಿಂದ ಕಾಪಾಡ್ಕೊಂಡು ಹೋಗ್ತೀವಿ, ಸುಖವನ್ನು ಬೇಗ ಮರೆತು ಬಿಡ್ತೀವಿ. ಹೀಗಾಗಿ ನಮಗೇನು ಅನಿಸುತ್ತೆ ಅಂದರೆ, ದುಃಖನೇ ಕಾಯಮು ಅಂತ ಅನಿಸುತ್ತೆ. ಅದಲ್ಲ ಅಂತ ಹೇಳಬೇಕಾದದ್ದು.

0: You're listening to Radio Sarang, 107.8 FM.
1: How to become a hero when you are hurt? Anta hurt adaga naavu zero aagbekagilla. Naavu hero aagabodu. ಅದು ಮನಸ್ಥಿತಿ ನಾವು ಬೆಳೆಸ್ಕೊಂಡಾಗ ಎಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಕೂಡ ನಾವು ಎತ್ತರ ಬರಬಹುದು ಅಂತ ಅದು ಮುಖ್ಯವಾಗಿ ಹೇಳಬೇಕಾದದ್ದು. ಈ ಸುಖ ದುಃಖ ಅನ್ನೋದು ನಾವು ನೋಡುವ ದೃಷ್ಟಿಯಲ್ಲಿದೆ ಅಂತ ಮುಖ್ಯವಾಗಿ ಹೇಳಬೇಕಾದದ್ದು. ಯಾವ ರೀತಿಯಿಂದ ನೋಡ್ತೀವೋ ಸುಖ ದುಃಖ. ಈಗ ಬೆಟ್ಟ ಹತ್ಕೊಂಡು ಹೋಗಬೇಕು, ಏನ್ರಿ ಬೆಟ್ಟ ಹತ್ಕೊಂಡು ಹೋಗ್ಬೇಕಲ್ಲ ಬಹಳ ಕಷ್ಟ ಅಂತ ಒದ್ದಾಡ್ಬೋದು. ಇನ್ನೊಬ್ರು ಹೇಗಿದ್ರು ಎರಡು ದಿವಸ ವಾಕಿಂಗ್ ಹೋಗಿಲ್ಲಲ್ವಾ ತೊಳೆದಾಗ್ಬಿಡು, ನೋಡೋ ದೃಷ್ಟಿ ಅಷ್ಟೇನೆ ಅದನ್ನು. ಬೆಟ್ಟ ಅಥವಾ ವ್ಯಾಕ್ ವಾಕಿಂಗ್ ಆಗಲಿಲ್ಲ ಎರಡು ದಿವಸ ಚೆನ್ನಾಗಾಯ್ತು ಮಾಡಬಹುದು ಅಂತ ನೋಡ್ಕೋಬಹುದು. ಒಂದು ಮುಖ್ಯ ಹೇಳಬೇಕಾದದ್ದಂದರೆ ಸುಖ ಇಲ್ಲದೆ ದುಃಖ ಅರ್ಥ ಆಗಲ್ಲ, ದುಃಖ ಇಲ್ಲದೆ ಸುಖ ಗೊತ್ತಾಗಲ್ಲ. ಆ ಥಿಯರಿ ಆಫ್ ಕಾಂಪ್ಲಿಮೆಂಟ್ಯಾರಿಟಿ ಅಂತ ಕರಿತೀವಿ. ಒಂದಿಲ್ಲದೆ ಇನ್ನೊಂದು ಅರ್ಥವೇ ಆಗಲ್ಲ. ಜೀವನದಲ್ಲಿ ಸುಖ ಅನ್ನೋದು ಇಲ್ಲದೆ ಹೋದರೆ ದುಃಖ ಡಿಫೈನ್ ಮಾಡೋಕ್ಕೆ ಆಗಲ್ಲ. ಕಲ್ಪನೆ ಮಾಡಿಕೊಳ್ಳಿ, ಕತ್ಲೆ ಇಲ್ಲದೆ ಹೋದರೆ ಹಗಲಿಗೆ ಏನಾದರೂ ಬೆಲೆ ಇದೆಯಾ? ಹಗಲು ಅಂತ ಪದ ಬಂದದ್ದು ಯಾಕೆ ಅಂದರೆ ರಾತ್ರಿ ಅಂತ ಒಂದಿದೆ, ರಾತ್ರಿ ಆದಮೇಲೆ ಹಗಲು ಬರ್ತದೆ ಅಂತ. ಹಗಲು ಇರೋದ್ರಿಂದ ರಾತ್ರಿಗೆ ಬೆಲೆ ಬಂತು, ರಾತ್ರಿ ಇರೋದ್ರಿಂದ ಹಗಲಿಗೆ ಬೆಲೆ ಬಂತು. ಅದೇ ರೀತಿ ಸಾವಿರೋದ್ರಿಂದ ಜೀವನಕ್ಕೊಂದು ಬೆಲೆ ಬಂತು. ಕಲ್ಪನೆ ಮಾಡ್ಕೊಳ್ಳಿ, ಯಾರೂ ಸಾಯೋದೇ ಇಲ್ಲ ಅಂದರೆ ಇಷ್ಟು ಸಾಕಾಗಿ ಹೋಗ್ತದೆ ಜೀವನ, ಎಂದು ಮುಗ್ದಿತ್ತೋ ಮರೆಯ, ಇದು ಮುಗಿಯೋದೇ ಇಲ್ಲ, ನಾನ್ ಎಂಡಿಂಗ್ ಇದು. ಆದ್ದರಿಂದ ಸಾವಿರೋದ್ರಿಂದ ಬದುಕಿಗೊಂದು ಘನತೆ ಬಂತು, ಒಂದು ಭಯ ಬಂತು, ಯಾವಾಗ ಮುಗಿದು ಹೋಗ್ತದೆ ಗೊತ್ತಿಲ್ಲಪ್ಪ, ಇರೋಷ್ಟು ದಿವಸ ಚೆನ್ನಾಗಿ ಬದುಕೋಣ, ಇರೋಷ್ಟು ದಿವಸ ಅಂತ ಯಾಕೆ ಬಂತು ಅಂದರೆ ಎಂಡ್ ಖಾತ್ರಿ ಇದೆ ನಮಗೆ. ಆ ಸಾವಿರೋದ್ರಿಂದ ಬದುಕಿಗೊಂದು ಅರ್ಥ ಬಂತು. ಅದರಿಂದ ಮುಖ್ಯವಾಗಿ ಹೇಳಬೇಕಾದದ್ದು ಸುಖ ಒಂದು ಘಟನೆ, ದುಃಖವೂ ಒಂದು ಘಟನೆ. ಯಾವುದನ್ನು ಜಾಸ್ತಿ ದಿವಸ ಹೃದಯದಲ್ಲಿ ಹೊತ್ಕೋತೀವೋ ನಮ್ಮ ಜೀವನ ಅದಾಗಿಬಿಡುತ್ತೆ. ಮುಖ್ಯವಾಗಿ

0: Radio Sarang 107.8 FM.
1: ಮಾಸ್ತಿಯವರಿಂದ ತುಂಬಾ ಕಲ್ತು ಬಿಟ್ಟಿದ್ದೇನೆ ನಾನು. ಅವರು ಎಷ್ಟು ದೊಡ್ಡ ದಾರ್ಶನಿಕರು, ಬರೀ ಸಣ್ಣ ಕಥೆಗಾರರು ಅಂತ ಹೇಳ್ತೀವಿ. ಅವರು ಒಂದೊಂದು ಮಾತು ಒಂದೊಂದು ಘಟನೆಗಳನ್ನು ಬರೆದಿದ್ದಾರೆ. ಒಂದು ಘಟನೆ ನನ್ನ ನೆನಪಿದೆ. ಅವರು ಮಾಸ್ತಿಯವ್ರ ಮನೆಗೆ ಕೂತಾಗ ಇಬ್ಬರು ಗಂಡ ಹೆಂಡತಿ ಬಂದರು ಅವ್ರ ಕಡೆಗೆ, ವಯಸ್ಸಾದವರು, ಪರಿಚಯದವರು. ಕೂತ್ಕೊಳ್ಳಿ ಅಂದರು ಮಾಸ್ತಿ. ಅವ್ರು ಕೂತ್ಕೊಂಡು ಹೋ ಅಂತ ಅಳೋಗಿ ಶುರು ಮಾಡಿಬಿಟ್ರು ಗಂಡ ಹೆಂಡತಿಬ್ರು. ಇವ್ರು ಗಾಬರಿ, ಯಾಕ್ರಿ, ಏನಾಯ್ತು, ಯಾಕೆ ಅಳ್ತಾ ಇದ್ದೀರಿ ಇಬ್ರು ಅಂತ. ನನ್ನ ಮಗ ಅನ್ನೋದು ಅಳೋದು. ಮಗನಿಗೆ ಏನಾಯ್ತು ಪಾಪ ಅಂತ ಇವ್ರು ಕಾಳಜಿ. ಏನಾಯ್ತು ಮಗನಿಗೆ, ಅವನಿಗೇನಾಗತ್ತೆ ಸ್ವಾಮಿ, ನಾನು ಮೋಸ ಮಾಡಿ ಹೋಗ್ಬಿಟ್ಟ, ನಾನು ಹಾಳು ಮಾಡಿಬಿಟ್ಟ, ಜೀವನ ದುಃಖ ತುಂಬಿಟ್ಟ ಅಂತ ಒಳಗೆ ಶುರು ಮಾಡಿದ್ರು. ಏನು ಮಾಡಿದ ನಿಮ್ಮ ಮಗ? ನನ್ನ ಮಗನ ಗೊತ್ತಲ್ಲ ಸ್ವಾಮಿ ನಿಮಗೆ. ಈಗ ನೋಡಿ, ಮದುವೆ ಆಗಿ ಒಂದು 2 ವರ್ಷ ಆಗಿದೆ. ಹೆಂಡ್ತಿನ ಕಟ್ಟಿಕೊಂಡು ಬೇರೆ ಮನೆಗೆ ಹೋಗ್ಬಿಟ್ಟ, ಅದನ್ನು ಬಿಟ್ಟು ವಯಸ್ಸಾದ ಅಪ್ಪ ಅಮ್ಮನ ಬಿಟ್ಟು ಹೋದ. ನಿನ್ನ ಜೀವನ ತುಂಬ ಬರೀ ದುಃಖನೇ, ಅವನೇ ಸಂತೋಷನೇ ಪಟ್ಟಿಲ್ಲ ನಾನು ಜೀವನದಲ್ಲಿ ಅಂತ ಶುರು ಮಾಡಿದ್ರು. ಹತ್ರ ಒಂದು 5 ನಿಮಿಷ ಇಬ್ಬರು ಗಂಡ ಹೆಂಡ್ತಿ ಪಾಳಿ ಪ್ರಕಾರ, ನನ್ನ ಮಗ ಮೋಸ ಮಾಡಿಬಿಟ್ಟ, ನನ್ನ ಮಗ ಮೋಸ ಮಾಡಿದ, ಬರೀ ದುಃಖ ಆಯ್ತು ನಮ್ಮ ಜೀವನದಲ್ಲಿ ಅಂತ. ಅದಕ್ಕೆ ಮಾಸ್ತಿ ಕೇಳಿದಂತೆ, ಒಂದು ನಿಮಿಷ ರೀ, ನಿಮ್ಮ ಮದುವೆ ಆದಮೇಲೆ ಭಾಳ ವರ್ಷದ ನಾನು ಹುಟ್ಟಿದ್ನಲ್ಲ ನಿಮಗ. ಹೌದು ಸ್ವಾಮಿ, ಭಾಳ ವರ್ಷದ ಹುಟ್ಟಿದ. ನೀವು ತಂದೆಲ್ಲ ನಮಗೆ ಪೇಡೆ ಎಲ್ಲ ಕೊಟ್ಟಿದ್ರಲ್ಲ, ಸ್ವೀಟ್ ತಂದು ಕೊಟ್ಟಿರಲಿಲ್ಲ, ಮಗ ಹುಟ್ಟಿದ ಅಂಥೇಳಿ. ಆ ಕೊಡಲಾರದೆ ಇರೋಕ್ಕಾಗತ್ತೆ ಸರ್, ಮಗ ಹುಟ್ಟಿದ್ರೆ ಕೊಡಬೇಕಲ್ವಾ, ಕೊಟ್ಟಿರಿ ಸ್ವೀಟ್. ಆವಾಗ ಆಮೇಲೆ ಶಾಲೆಗೆ ಹೋಗುವಾಗ ಆ ಹುಡುಗನಿಗೆ ಯೂನಿಫಾರ್ಮ್ ಹಾಕಿ ಫೋಟೋ ತೆಗೆಸಿ ಎಲ್ಲರಿಗೂ ತೋರಿಸಿ ಮಗ ಹೆಂಗೆ ಕಾಣ್ತಾನೆ ನೋಡಿ ಅಂತ ಸಂತೋಷ ಪಟ್ಟಿರಲಿಲ್ಲ? ಆಗಲ್ವಾ ಸರ್, ಮಗ ಶಾಲೆಗೆ ಹೋಗ್ಬೇಕಾದ್ರೆ ಸಂತೋಷ ಅಲ್ವಾ, ಮಾಡಿದ್ದೀವಿ. ಮತ್ತು ಅವ್ನು ಶಾಲೆಯಲ್ಲಿ ಹೈಸ್ಕೂಲಲ್ಲಿ ರ್ಯಾಂಕ್ ಬಂದ ಅಂತಲ್ಲ. ಹೌದು ಸರ್, ರ್ಯಾಂಕ್ ಬಂದ. ಅವಾಗಲೂ ತಂದೆಲ್ಲ ಸಿಹಿ ಹಂಚಿದ್ರಿ ಎಲ್ಲರಿಗೂ ನೀವು? ಹೌದು ಸರ್, ಹಂಚಿದ್ವಿ ಸರ್, ಸಿಹಿ ಹಂಚಿದ್ವಿ. ಮತ್ತೆ ಸಂತೋಷ ಆಗಿತ್ತಲ್ಲ ಸರ್, ಹಚ್ಚಬೇಕಲ್ಲ ಅಂದರು. ಮತ್ತು ಅವನಿಗೆ PUC ಆದಮೇಲೆ ಇಂಜಿನಿಯರಿಂಗ್ ಸೀಟ್ ಸಿಗ್ತಲ್ಲ ಮೆರಿಟಲ್ಲಿ. ಹೌದು ಸ್ವಾಮಿ, ಭಾಳ ಮೆರಿಟಲ್ಲಿ ಬಂದು ಹುಡುಗ ಬುದ್ಧವಂತ ಅವನು. ಅವಾಗೂ ಗೊತ್ತು ನನಗೆ, PUC ಆದಮೇಲೆ ಇಂಜಿನಿಯರಿಂಗ್ ಸೀಟ್ ಸಿಕ್ಕಾಗೂ ಸ್ವೀಟ್ ಕೊಟ್ಟಿದ್ರಿ ಬಂದು ಎಲ್ಲರಿಗೂ ನೀವು? ಹೌದು ಸ್ವಾಮಿ, ಕೊಡದೇ ಇರೋಕ್ಕಾಗತ್ತಾ? ಆಮೇಲೆ ಅವ್ನು ಕ್ಯಾಂಪಸ್ ಇಂಟರ್ವ್ಯೂ ಆಯಿತು, ತಾನೇ ಸೆಲೆಕ್ಷನ್ ಆಯಿತು, ದೊಡ್ಡ ಸಂಬಳ, ಮೊದಲೇ ಸಂಬಳ ತಂದು ಅಮ್ಮನ ಕೈಯಲ್ಲಿ ಕೊಟ್ಟ. ಹೌದು ಸ್ವಾಮಿ, ಕೊಟ್ಟಿದ್ದ. ಎಷ್ಟು ಸಂತೋಷ ಪಟ್ಟಿದ್ರಲ್ವಾ ನೀವು? ಹೌದು ಸ್ವಾಮಿ, ಸಂತೋಷ ಪಟ್ಟಿದ್ವಿ. ನೀವೇ ತಾನೇ ಮದುವೆ ಮಾಡಿದ್ದು? ನನ್ನ ಮಗ ರಾಮ, ಅವನ ಹೆಂಡತಿ ಸೀತಾದೇವಿ ಅಂತ ಕರ್ಕೊಂಬಂದು ಮದುವೆ ಮಾಡಿದ್ದಲ್ಲ, 1000 ಜನ ಊಟಕ್ಕೆ ಬಂದಿದ್ರು, ನಾನು ಬಂದಿದ್ದೆ ಮದುವೆಗೆ. ಹೌದಲ್ಲ? ಹೌದು ಸರ್, ಒಬ್ಬನೇ ಮಗ, ಸಂತೋಷ ಅಲ್ವಾ ಸರ್, ಸಂಭ್ರಮ ಪಡಲಿಲ್ವಾ? ಅವ್ರು ಕೇಳಿದ ಮತ್ತೆ, ಇಲ್ರಿ, ಸಂತೋಷನೇ ಕೊಡಲಿಲ್ಲ, ದುಃಖನೇ ಕೊಟ್ಟ ಅಂದ್ರಿ? ಇನ್ಸ್ಟಾಲ್ಮೆಂಟ್ ಮೇಲೆ ಕೊಟ್ಟಿದ್ದಾನೆ ಸಂತೋಷ ನಿಮಗೆ, ಅವನು ಹುಟ್ಟಿದಾಗಿನಿಂದ. ಇನ್ನೂ ಏನು ಕೊಡಬೇಕು ಅವ್ನು ನಿಮಗೆ? ಅಸಲೆಲ್ಲ ಮುಗಿದು ಹೋಗಿದೆ, ಕೊಟ್ಟರೆ ಬಡ್ಡಿ ಅಷ್ಟೇನೆ. ಯಾಕೆ ಹೇಳ್ತೀನಿ ಅಂದಾಗ, ಇಷ್ಟು ಸಲ ಮಗ ಸಂತೋಷ ಕೊಟ್ಟ 25 ವರ್ಷ ಅಂತ ನೆನಪಿಲ್ಲ. ಅವನ ಹೆಂಡ್ತಿನ ಕರ್ಕೊಂಡು ಹೋದಮ್ಮ ಜೀವ ದುಃಖ ತುಂಬೋಯ್ತು ಅಂತಂತೀವಿ. ಇದು ಒಂದು ಘಟನೆನೆ. ಅವನು ರ್ಯಾಂಕ್ ಬಂದಾಗ ಏನು ಸಂತೋಷ ಬಂದಿತ್ತು, ಅದು ಒಂದು ಘಟನೆ. ಅವನ ಮನೆ ಬಿಟ್ಟು ಹೋಗ್ತೀನಿ ಅಂದಾಗೂ ಒಂದು ಘಟನೆ. ಇದೆಲ್ಲವೂ ಘಟನೆಗಳು ತಾನೆ. ಅದನ್ನು ಯಾವುದನ್ನು ಜಾಸ್ತಿ ಹೊತ್ಕೋತೀವಿ ಅನ್ನೋದ್ರ ಮೇಲೆ ನಮ್ಮ ಜೀವನ ಇರ್ತದೆ.

0: रेडियो सारंग 107.8 FM.
1: ಉಪನಿಷತ್ತುಗಳ ಮಾತು ದೊಡ್ಡ ಮಾತು, ನಮ್ಗೆ ಇಷ್ಟ ಆಗೋದದು. ಅವ್ರು ಹೇಳ್ತಾರೆ, ನೀನೊಬ್ಬ ಕೇವಲ ಪರಿಮಿತವಾದ ಒಬ್ಬ ವ್ಯಕ್ತಿ, ಸಮುದ್ರದಂತೆ ಇರುವಂತಹ ಈ ಅಸ್ತಿತ್ವದಿಂದ ನಾ ಬೇರೆ ಆದವನು ಅಂತ ನೀ ತಿಳ್ಕೊಂಡ ದಿವಸ ನಿಮ್ ಬರೀ ದುಃಖ ದುಃಖ ದುಃಖ ಮಾತ್ರ ಸಿಗೋದು. ನಾನೊಬ್ಬನೇ ಬೇರೆ, ಅಸ್ತಿತ್ವ ಬೇರೆ ಅಂತ ಅನ್ಕೊಂಡಾಗ ಯಾಕೆ ದುಃಖ ಬರುತ್ತೆ ಅಂತ ಉಪನಿಷತ್ತು ಉದಾಹರಣೆ ಕೂಡ ಕೊಡ್ತದೆ. ಯಾಕೆ ಆಗ್ತದೆ ದುಃಖ, ಯಾಕೆ ಬರ್ತದೆ ಅಂದ್ರೆ, ನಾನು ಜೀವನ ಏನ್ ಮಾಡ್ಕೊಂಡಿದ್ದೀನಿ, ನಾನು ವಿಶೇಷ, ನಾನು ಬೇರೆ ಅನ್ಕೊಂಡಾಗ ಅದರ ಮೂಲ ಕೇಂದ್ರ ಯಾರು? ನಾನೇ. ಬರೀ ನನ್ನ ಬಗ್ಗೆನೆ ಚಿಂತೆ ನನಗೆ. ಯಾವಾಗ ಬರೀ ನನ್ನ ಬಗ್ಗೆನೆ ಚಿಂತೆ ಮಾಡ್ತೀನೋ ದುಃಖ ಕಟ್ಟಿಟ್ಟದ್ದೇ. ಯಾಕಂದ್ರೆ ನಾನು ಪ್ರತಿಯೊಂದು ಏನ್ ಮಾಡ್ತೀನಿ, ನನಗೇನ್ ಸಿಕ್ತು, ನನಗೇನ್ ಲಾಭ ಆಯ್ತು, ನನಗ್ ಸಂತೋಷ ಆಯ್ತಾ, ನನಗ್ ದುಃಖ ಆಯ್ತಾ ಅಂತ ಮೂಲ ಕೇಂದ್ರ ಆಗ್ಬಿಡ್ತದೆ. ಆದ್ರೆ ನಾನು ಅಸ್ತಿತ್ವದಲ್ಲಿ ನಾನೊಬ್ಬ ಅಂದಾಗ, ಸಮುದ್ರದಂತಹ ದೊಡ್ಡ ಅಸ್ತಿತ್ವ ನಾನು ಒಬ್ಬ ಅಂದಾಗ ನಿನ್ ದುಃಖ ಕರಗಿ ಹೋಗ್ಬಿಡ್ತದೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ನಮ್ಮ ಮಂತ್ರಗಳೆಲ್ಲ ಬರೋದು ಅದೇ ಅಲ್ವಾ? ಸಂಗಚ್ಛದ್ವಂ ಅಂತ ಅನ್ನೋದಾಗ್ಲಿ, ಸಹನಾಭವತ್ತು ಸಹನೋಭುನತ್ತು ಹೇಳೋ ಮಾತು ಉದ್ದೇಶ ಅದು. ನಾನು ಒಬ್ಬನೇ ಹೋಗೋಕ್ಕಾಗಲ್ಲ, ಜೊತೆಗೆ ಹೋಗ್ಬೇಕು. ಜೊತೆಗೆ ಹೋದಾಗ ಸಹಾನುಭೂತಿ ಹೇಗೆ ಸಿಗ್ತದೆ ಒಬ್ಬರಿಂದ ಒಬ್ಬರಿಗೆ ಅಂತಂದ್ರೆ, ಅವರನ್ನ ನೋಡಿ ಅಯ್ಯೋ ನನ್ನ ತೊಂದರೆ ಏನು ಅಲ್ಲ ಬಿಡ್ರಿ, ಪಾಪ ಅವ್ರನ್ನ ನೋಡ್ರಿ ಇಷ್ಟು ತೊಂದರೆ ಇದೆ ಅವರಿಗೆ ಅಂತ ಹೇಳಿ ನನ್ನ ಮನಸ್ಸಿಗೆ ಹಾಯ್ ಅನ್ಸುತ್ತೆ. ಅದನ್ನ ಉಪನಿಷತ್ ಹೇಳೋ ಮಾತು ಅದು. ಎಲ್ಲಿವರೆಗೂ ನಾನು ಒಬ್ಬನೇ ಅಸ್ತಿತ್ವದಿಂದ ಬೇರೆ ಅಂತ ತಿಳ್ಕೊತೀಯೋ ದುಃಖ ಮಾತ್ರ ಕಟ್ಟಿಟ್ಟದ್ದು, ನಾನು ಎಲ್ಲರೂ ಒಂದು ಅಂತ ಅನ್ನೋದಾದ್ರೆ ನನ್ನ ದುಃಖ ಹಂಚಿಕೊಂಡ್ಬಿಡ್ತದೆ ಅಂತ ನೋಡಿ. ಇವನು ಭಾರತೀಯ ಅಲ್ಲ ಮನುಷ್ಯ, ಎಂತ ಅದ್ಭುತವಾದ ಘಟನೆ ಬರೀತಾನೆ ನಾರ್ಮನ್ ವಿನ್ಸೆಂಟ್ ಪೀಲ್ ಅಂತ. ತಾವು ಓದಿರ್ಬೇಕು ಪುಸ್ತಕ ಒಂದು, ದಿ ಪವರ್ ಆಫ್ ಪಾಸಿಟಿವ್ ಥಿಂಕಿಂಗ್ ಅಂತ, ಕೋಟ್ಯಾತರದಲ್ಲಿ ಕಾಪಿ ಖರ್ಚಾದಂತ ಪುಸ್ತಕ ಅದು.

0: रेडियो सारंग 107.8 FM.
1: ಈ ನಾರ್ಮಲ್ ವಿನ್ಸೆಂಟ್ ಪೀಲ್ ಅನ್ನೋನು ಪಾದ್ರಿ, ಚರ್ಚಲ್ಲಿ ಪಾದ್ರಿ, ವಯಸ್ಸಾಗಿದೆ ಅವನಿಗೆ. ಹಡಗಿನಲ್ಲಿ ಹೋದ್ರೆ ಆಗಲ್ಲ, ಹಡಗಿನಲ್ಲಿ ಹೋದ್ರೆ ಈ ಕೆಲವು ಸೀ ಸಿಕ್ನೆಸ್ ಅಂತ ಬರುತ್ತದೆ. ಸ್ವಲ್ಪ ಸಮುದ್ರೊಳಗೆ ಹೋದ ತಕ್ಷಣ ವಾಂತಿ ಆಗೋಕೆ ಶುರು ಆಗುತ್ತೆ, ಸಂಕಟ ಆಗುತ್ತೆ, ತಡ್ಕೊಳಕಾಗಲ್ಲ. ಇವನಿಗೆ ಆ ಪ್ರಾಬ್ಲಮ್ ಇತ್ತು. ಒಂದ್ಸಲ ಎಲ್ಲೋ ಹೋಗ್ಬೇಕಾಗಿದೆ, ಹಡಗೆಲ್ಲ ಇದು ವಿಮಾನ ಕ್ಯಾನ್ಸಲ್ ಆಗ್ಬಿಡ್ತು, ಬೇರೆ ಗತಿ ಇಲ್ಲ, ಹಡಗಿಗೆ ಹೋಗ್ಬೇಕು. ಹಡಗಿನಲ್ಲಿ ನಿಮಗೆ ಗೊತ್ತಿದೆ, ಹೀಗಿದ್ದಾಗ ಕೆಳಗಿನ ಜಾಗ ಇರ್ತಾವಲ್ಲ ಅದಕ್ಕೆ ಸ್ವಲ್ಪ ಬೆಲೆ ಜಾಸ್ತಿ, ಯಾಕಂದ್ರೆ ಅದು ಹೊಯ್ದಾಟ ಕಮ್ಮಿ ಇರುತ್ತೆ. ಮೇಲೆ ಹೋದಂಗೆ ಹೊಯ್ದಾಟ ಜಾಸ್ತಿ ಆಗುತ್ತೆ. ಅದಕ್ಕೆ ಇವನೇನು ಮಾಡಿದೆ, ಹೆಚ್ಚಿನ ದುಡ್ಡು ಕೊಟ್ಟು ಆ ಕೆಳಗಿನ ಕ್ಯಾಬಿನ್ ತಗೊಂಡ. ಅವನಿಗೆ ವಾಂತಿ ಬರ್ತಿತ್ತಲ್ಲ, ಅದಕ್ಕೇನು ಮಾಡಿದೆ, ಆ ಸ್ಮೆಲ್ಲಿಂಗ್ ಸಾಲ್ಟ್ ಅಂತ ಬರ್ತದೆ, ಆ ಸ್ಮೆಲ್ಲಿಂಗ್ ಸಾಲ್ಟು, ಲಿಂಬೆಹಣ್ಣು ಏನೇ ಇಟ್ಕೊಂಡು ಕೂತಿದ್ದಾನೆ, ಮಾತ್ರೆ ತಗೊಂಡಿದ್ದಾನೆ. ನಮ್ಮ ಕಡೆ ಎಲ್ಲ ವಿಚಿತ್ರ ಇರ್ತದೆ, ಹುಬ್ಳಿ ಧಾರವಾಡ ಕಡೆ ಬಸ್ಸಿನ ಗುಳಿಗೆ ಅಂತಾರೆ, ಕೇಳಿದಿರಲ್ಲ ಗೊತ್ತಿಲ್ಲ ನಿಮಗೆ. ಕೆಲವು ಬಸ್ಸಿಗೆ ಹೋಗೋರಿಗೆ ವಾಂತಿ ಬಂದಂಗೆ ಆಗ್ತದೆ. ವಿಚಿತ್ರ ಅಂದರೆ ಡೀಸೆಲ್ ಬಸ್ಸಲ್ಲೂ ಪೆಟ್ರೋಲ್ ವಾಸನೆ ಬರ್ತದೆ ಅವರಿಗೆ, ಪೆಟ್ರೋಲ್ ವಾಸನೆ ಅಂತ, ಅದು ಡೀಸೆಲ್ ಕಾರ್ ಅದು. ಅಂದರೆ ಒಟ್ಟು ಅದು ಪ್ರವಾಸಕ್ಕೆ ಹೊಂಟಾಗ ವಾಂತಿ ಬರ್ತದೆ ಅಂತ. ಆ ಗುಳಿಗೆ ತಗೊಳ್ಳೋದು ಆ್ಯಂಟಿಎಮೆಟಿಕ್ ಅಂತ, ಅದು ಸೈನ್ಸ್ ಪ್ರಕಾರ ಹೇಳುವಂಥದ್ದು, ವಾಂತಿ ಬರಲಾರ್ದಂಗೆ ತೊಗೋಬೇಕು ಅಂತ. ಅದಕ್ಕೆ ಅವ್ರು ಬಸ್ಸಿನ ಗುಳಿಗೆ ಅಂತ ಹೆಸರಿಟ್ಟಿದ್ದಾರೆ. ಹಂಗೆ ಅವನು ಹಡಗಿನ ಗುಳಿಗೆ ತೊಗೊಂಡು ಕೂತಿದ್ದ ವಾಂತಿ ಬರಬಾರ್ದು ಅಂತ. ಅವನು ಯಾರ ಹತ್ರ ಮಾತಾಡೋ ಮನಸ್ಸಿಲ್ಲ, ತಲೆ ದಿಮ್ ಅಂತ ಇದೆ. ಇವನ್ ದುರ್ದೈವ ಏನಾಯ್ತು ಅಂದ್ರೆ, ಹಡಗು ಹೊಂಟು ಒಂದು ಅರ್ಧ ಗಂಟೆಗೆ ಬಿರುಗಾಳಿ ಬೀಸೋಕ್ ಶುರು ಆಯ್ತು. ಬಿರುಗಾಳಿ ಬೀಸೋಕ್ ಶುರು ಆದಾಗ ಇದೊಂಥರ ಕಾರ್ಕಿನ್ ತರ ಹೊಯ್ದಾಡೋಕ್ ಶುರು ಆಯ್ತು ಹಡಗು. ಇವನ್ ಗಾಬರಿ ಆಗ್ಬಿಟ್ಟ, ಕೂತಿದ್ದಾನೆ, ಜಪ ಮಾಡ್ತಿದ್ನೋ ಗಾಬರಿ ಆಗಿದ್ನೋ ಗೊತ್ತಿಲ್ಲ, ನಮ್ಗೆ ಗಾಬರಿ ಆದಾಗಲೇ ಜಪ ಬರೋದು. ಅಷ್ಟೊತ್ತಿಗೆ ಯಾವನೋ ಬುಡ್ಗ ಬಂದ, ತರುಣ ಒಂದು ಬಾಗಲ್ ತೆಗ್ದ. ಫಾದರ್, ವಾಟ್ ಆರ್ ಯು ಡೂಯಿಂಗ್ ಅಂದ. ಏನ್ ಮಾಡ್ತಿದ್ದೀರಿ ಇಲ್ಲಿ ಅಂದ. ಇವನ್ ಯಾರ ಹತ್ರ ಮಾತಾಡೋ ಮನಸ್ಸಿಲ್ಲ ಇವನಿಗೆ, ಏ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಅಂದ. ಫಾದರ್, ಇಲ್ಲೇನು ಪ್ರಾರ್ಥನೆ ಮಾಡ್ತೀರಿ, ಹೋಗೋಣ ಬನ್ನಿ ಮೇಲೆ ಅಂದ. ಇಲ್ಲೇ ಸಾಕಾಗಿ ಹೋಗಿದೆ ಇವನಿಗೆ, ಇನ್ನು ಡೆಕ್ ಮೇಲೆ ಹೋದ್ರು ಅಂತ ಎದೆ ಹೊಡೆದು ಹೋಗುತ್ತೆ. ಆ ಹುಡುಗ ಬಿಡ್ತಾ ಇಲ್ಲ, ಬನ್ನಿ ಬನ್ನಿ ಅಂತ ಕೈ ಹಿಡಿದು ಕರ್ಕೊಂಡು ಹೋದ, ಎಳ್ಕೊಂಡೋದ ಮೆಟ್ಲು ಹತ್ಕೊಂಡು ಹತ್ಕೊಂಡು ಮೇಲೆ ಹೋದ್ರು, ಡೆಕ್ ಮೇಲೆ ಹೋದ್ರು. ಅದು ನೀವು ಅನುಭವ ಮಾಡಿದ್ರೆ ಗೊತ್ತಿರುತ್ತೆ, ಡೆಕ್ ಮೇಲೆ ಇದ್ರೆ ಹೆಂಗಿರುತ್ತೆ ಅಂತ. ಸಮುದ್ರ ಶಾಂತವಾಗಿದ್ದಾಗಲೇ ತೆರೆ ಹೆದರಿಕೆ ಬರೋಂಗಿರ್ತವೆ. ಇವನು ಬಿರುಗಾಳಿ ಬಿಟ್ರಂತೂ ಎಂತಿಂತ ತೆರೆಯೋದು, ಅದು ದೊಡ್ಡ ತೆರೆ ಬರ್ತದೆ. ಇವನ್ ಮೇಲೆ ಹೋದ, ಎದೆ ಹೊಡೆದೋಯ್ತು, ಆಯ್ತು ನಮ್ಮ ಹಡಗ್ ಮುಣುಗೋಯ್ತು ಅಂದ. ಒಂದು ಬಂತು ದೊಡ್ಡ ತೆರೆ, ಅದು ಬೆಟ್ಟದ ಆಕಾರದ ತೆರೆ, ಹಡಗಿನಕ್ಕಿಂತ ಎತ್ತರ. ಅಯ್ಯೋ ನಾನು ಹಡಗ್ ಮುಣುಗ್ತು ಅಂದ. ಅದು ಬಂದು ರಪ್ಪ ಅಂತ ಹೊಡಿತು, ಹೊಡೆದಾಗ ಆ ದಂಡೆ ಹೊಡೆದಾಗ ನೀರಿನ ತೊರೆ ಹಾರ್ ಬಂದು ಇವ್ರ ಮುಖದ ಮೇಲೆಲ್ಲ ಸಿಡಿದು ತುಟಿಗೆಲ್ಲ ಉಪ್ಪಿನ ರುಚಿ ಗೊತ್ತಾಯ್ತು. ಹಡಗು ಮುಣುಗ್ಲಿಲ್ಲ, ಅದ್ರ ಮೇಲೆ ಹೋಗ್ಬಿಡ್ತೀಗೆ. ಮತ್ತೊಂದು ಹಡಗು ತೆರೆ ಬಂತು, ಮತ್ತೊಂದು ತೆರೆ ಬಂತು. ಒಂದು 15-20 ತೆರೆ ನೋಡಿದ್ಮೇಲೆ ಅವನಿಗೆ ಇದು ಮುಣುಗಲ್ಲ ಅಂತ ಗೊತ್ತಾಯ್ತು. ತೆರೆ ಎಷ್ಟೇ ದೊಡ್ಡದು ಬಂದರೂ ಅದ್ರ ಮೇಲೆ ಹೋಗುತ್ತೆ ಹಡಗಿದು ಅಂತ ಅನಿಸ್ತು. ಅವ್ನು ಹೇಳ್ತಾನೆ, ಅವನ ಭಾಷೆ ಅದು, ಐ ವಾಸ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಅಟ್ ದ ನೇಚರ್ಸ್ ಫ್ಯೂರಿ. ಈ ನಿಸರ್ಗದ ಅದ್ಭುತ ರಮ್ಯ ರುದ್ರ ಅದ ಇಲ್ಲ, ಅದು ನನಗೆ ಬೆರಗ್ ಮಾಡಿಬಿಡ್ತು. ನಾನು ಆಶ್ಚರ್ಯಪಟ್ಟುಬಿಟ್ಟೆ, ಏನಪ್ಪ ನಿಸರ್ಗ ಶಕ್ತಿ ಇದು ಅಂತ ಆಶ್ಚರ್ಯಪಟ್ಟೆ. ಆಗ ಒಂದು ಮನಸ್ಸಿಗೆ ವಿಚಾರ ಬಂತು, ಇಂಥ ದೊಡ್ಡ ಹಡಗು, ಇಷ್ಟು ವಾತಾವರಣ ಕೆಟ್ಟ ಹೋಗಿದೆ, ಆ ಕ್ಯಾಪ್ಟನ್ಗೆ ಹೆದರಿಕೆ ಆಗ್ತಿರ್ಬೇಕಲ್ಲ. ಆ ಕ್ಯಾಪ್ಟನ್ ರೂಮ್ ಎಲ್ಲಿದೆ ಅಂತ ಹುಡುಗನ ಕೇಳಿದ. ಫಾದರ್, ಯು ವಾಂಟ್ ಟು ಸೀ ದ ಕ್ಯಾಪ್ಟನ್ಸ್ ಡೆಕ್, ಐ ವಿಲ್ ಶೋ ಯು. ಕರ್ಕೊಂಡು ಹೋಗ್ತೀನಿ ಬಾ ನೀನು. ಕೈ ಹಿಡಿದು ಕರ್ಕೊಂಡು ರೈಲಿಂಗ್ ಹಿಡ್ಕೊಂಡು ಹಿಂಗೆ ಹಿಂಗೆ ಹೋಗ್ತು ಹೊಯ್ದಾಡ್ತಾ ಇತ್ತಲ್ಲ ಮೇಲೆ, ಹಿಡ್ಕೊಂಡು ಹೋದ್ರು. ಆ ಮಧ್ಯಭಾಗದಲ್ಲಿ ಒಂದು ಕ್ಯಾಪ್ಟನ್ ಕ್ಯಾಬಿನ್ ಇರ್ತದೆ, ಅಲ್ಲಿ ಕರ್ಕೊಂಡು ಹೋದ. ನೋಡ್ತಾನೆ ಕಾಜಿನ ಕಿಂಡಿಯಲ್ಲಿ ಹುಡುಗ, ಅವನು ಬಹಳ ಸೀನಿಯರ್ ಅಲ್ಲ, 32-33 ವರ್ಷ ಹುಡುಗ, ಆರಾಮಾಗಿ ಶಿಲ್ಲೆ ಹೊಡ್ಕೊಂಡು ಓಡಿಸ್ತಾ ಇದ್ದಾನೆ. ಅವನೊಂದು ಚೂರು ಹೆದರಿಕೆ ಇಲ್ಲ. ಅವನು ಹೇಳ್ತಾನೆ, ಸೋ ಫಾರ್ ಐ ವಾಸ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಅಟ್ ದ ನೇಚರ್ಸ್ ಫ್ಯೂರಿ. ನಾನು ನಿಸರ್ಗದ ರೌದ್ರತೆಗೆ ನಾನು ಬೆರಗಾಗ್ಬಿಟ್ಟಿದ್ದೆ, ಈಗ ಇನ್ನೊಂದು ಬೆರಗಾಯ್ತು ನನಗೆ, ಅಟ್ ದಿ ಕಾನ್ಫಿಡೆನ್ಸ್ ಆಫ್ ಎ ಪ್ಯೂನಿ ಕ್ಯಾರೆಕ್ಟರ್ ಕಾಲ್ಡ್ ಹ್ಯೂಮನ್ ಬೀಯಿಂಗ್. ಇಷ್ಟು ಹುಡುಗ ಇದ್ದಾನೆ, ಈ ಹಡಗ ತಗೊಂಡು ಹೋಗ್ತಾನಲ್ಲಪ್ಪ, ಅವನ ಧೈರ್ಯ ಎಂಥದ್ದು ಅಂತ ಅದ್ಭುತಕ್ಕೆ ಬೆರಗಾಗ್ಬಿಟ್ಟೆ ನಾನು. ಈ ಎರಡು ಬೆರಗಿನಲ್ಲಿದ್ದೆ ನಾನು, ಒಂದು ನಿಸರ್ಗದ ರುದ್ರ ವೈಭವಕ್ಕೆ ಬೆರಗಾಗಿದ್ದೆ, ಇನ್ನೊಂದು ಮನುಷ್ಯನ ಆತ್ಮವಿಶ್ವಾಸಕ್ಕೆ ಬೆರಗಾಗಿದ್ದೆ. ಅವ ಹೇಳ್ತಾನೆ, ವೆನ್ ಐ ವಾಸ್ ರಿಮೆಂಬರಿಂಗ್ ದೀಸ್ ಟು ವಂಡರ್ಸ್, ಐ ಹ್ಯಾಡ್ ಫಾರ್ಗಾಟನ್ ಮೈ ಸೀ ಸಿಕ್ನೆಸ್. ಇದು ಮಾಡುವಾಗ ನನ್ನ ಸಮುದ್ರದಲ್ಲಿ ವಾಂತಿ ಬರ್ತದೆ ಅನ್ನೋದು ಮರೆತು ಹೋಗ್ಬಿಟ್ಟಿತ್ತು. ಕೆಳಗಿದ್ದಾಗೆ ಒದ್ದಾಡ್ತಿದ್ದ ಅವನು, ಅಂಥದ ಮೇಲೆ ಬಂದಾಗ ದಿಕ್ಕು ತಪ್ಪಬೇಕು ಅವನಿಗೆ. ಅದು ಹೇಳ್ತಾನೆ, ಯಾವಾಗ ನಾನು ಸಮುದ್ರ ನೋಡ್ತಿದ್ದೆ, ಆ ಮನುಷ್ಯ ನೋಡ್ತಿದ್ದಾಗ ನನ್ನ ಕಷ್ಟ ಮರೆಯಾಯ್ತು. ಕೊನೆಗೊಂದು ಸೆಂಟೆನ್ಸ್ ಬರೀತಾನೆ, ಎಕ್ಸಾಕ್ಟ್ಲಿ ಉಪನಿಷತ್ತಿನ ಮಾತೇ ಅದು. ಅವನು ಹೇಳ್ತಾನೆ, ಆಸ್ ಲಾಂಗ್ ಆಸ್ ಯು ಥಿಂಕ್ ಆಫ್ ಯುವರ್ ಸೆಲ್ಫ್ ಯು ವಿಲ್ ಬಿ ಬಂಡಲ್ ಆಫ್ ಮಿಸರಿ. ಬರೀ ನನ್ನ ಬಗ್ಗೆನೆ ವಿಚಾರ ಮಾಡ್ತಿದ್ರೆ ನೀವೊಂದು ಕಷ್ಟದ ಮೂಟೆ ಹಾಕಿ ಕೂತ್ಕೊಂಡ್ಬಿಡ್ತೀಯ. ಬಟ್ ವೆನ್ ಯು ಆರ್ ಲಾಸ್ಟ್ ಇನ್ ಅಮೇಸ್ಮೆಂಟ್ ಅಟ್ ಅದರ್ಸ್ ಪ್ರಾಬ್ಲಮ್ಸ್ ಅಂಡ್ ಚಾಲೆಂಜಸ್, ಯು ಫೈಂಡ್ ಯುವರ್ ಪ್ರಾಬ್ಲಮ್ಸ್ ಆರ್ ನಥಿಂಗ್. ಮತ್ತೊಂದು ಜಗತ್ತನ್ನು ನೋಡ್ತಾ ಇದ್ದಾಗ ನಿನ್ನ ಕಷ್ಟಗಳು ಕರಿಗೆ ಹೋಗ್ತವೆ. ಅಟ್ ಲೀಸ್ಟ್ ನಾನು ಕಷ್ಟ ಕರಗಬೇಕಂತಾದ್ರೆ ಜಗತ್ತಲ್ಲಿ ನೋಡಪ್ಪ ನೀನು ಅಂತ. ಇದು ಮುಖ್ಯ ನನಗೆ. ಉಪನಿಷತ್ ಹೇಳುವಂಥ ಮಾತದು, ಎಲ್ಲಿವರೆಗೂ ನೀನು ಒಬ್ಬನೇ ಆಗಿರ್ತೀಯೋ ನೀನು ದುಃಖನೇ ಕಟ್ಟಿಟ್ಟದ್ದು, ನಾನು ಅಸ್ತಿತ್ವದಲ್ಲಿ ನಾನು ಒಬ್ಬ ಅಂದಾಗ ಭಾರ ಆಗೋಲ್ಲ.

0: ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಹೂಡಿಕೆಗೆ ಸಂಬಂಧಿಸಿದ ಮೋಸದ ಪ್ರಕರಣಗಳು ವೇಗವಾಗಿ ಹೆಚ್ಚುತ್ತಿವೆ. ಕೆಲವರು ವಾಟ್ಸ್ಆಪ್, ಟೆಲಿಗ್ರಾಮ್ ಮುಂತಾದ ಗುಂಪುಗಳ ಮೂಲಕ ಸೋಷಿಯಲ್ ಮೀಡಿಯಾ ಜಾಹೀರಾತುಗಳಲ್ಲಿ ಗ್ಯಾರಂಟಿಡ್ ರಿಟರ್ನ್ಸ್ ಎಂಬ ಸುಳ್ಳು ಭರವಸೆಗಳನ್ನು ನೀಡುತ್ತಾರೆ. ಬಹಳಷ್ಟು ಸಲ ಇವರು ಗಣ್ಯ ವ್ಯಕ್ತಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳ ಡೀಪ್ ಫೇಕ್ ವಿಡಿಯೋಗಳನ್ನು ಕೂಡ ತೋರಿಸುತ್ತಾರೆ. ಆನ್ಲೈನ್ ಸ್ನೇಹಿತ ಅಥವಾ ಡೇಟಿಂಗ್ ಆಪ್ನಲ್ಲಿ ಪರಿಚಯವಾದ ಯಾವುದೇ ವ್ಯಕ್ತಿ ಹೂಡಿಕೆಯ ಆಫರ್ ನೀಡಿದರೆ ತಕ್ಷಣ ಎಚ್ಚೆತ್ತುಕೊಳ್ಳಿ. ಷೇರು ಮಾರುಕಟ್ಟೆ, ಕ್ರಿಪ್ಟೋ, ಚಿನ್ನ, ಹೀಗೆ ಯಾವುದೇ ರೀತಿಯ ಹೂಡಿಕೆಯಾಗಿರಬಹುದು. ವಂಚಕರು ನಿಮ್ಮನ್ನು ನಕಲಿ ಮೊಬೈಲ್ ಆಪ್ ಅಥವಾ ವೆಬ್ಸೈಟ್ ಬಳಸುವಂತೆ ಮಾಡುತ್ತಾರೆ. ಅಲ್ಲಿ ನಿಮ್ಮ ಹಣ ಹೆಚ್ಚಾಗುತ್ತಿರುವಂತೆ ಮಾತ್ರ ಕಾಣಿಸುತ್ತದೆ, ಆದರೆ ವಾಸ್ತವದಲ್ಲಿ ನಿಮ್ಮ ಹಣ ವಂಚಕರ ಕೈ ಸೇರಿರುತ್ತದೆ.
1: ಗಮನದಲ್ಲಿರಲಿ, ಯಾವುದೇ ಗಣ್ಯ ವ್ಯಕ್ತಿ ಅಥವಾ ಸರ್ಕಾರ ಹೂಡಿಕೆಯ ಮೇಲೆ ಗ್ಯಾರಂಟೀಡ್ ರಿಟರ್ನ್ಸ್ ಅಥವಾ ಖಚಿತ ಆದಾಯದ ಭರವಸೆಯನ್ನು ನೀಡುವುದಿಲ್ಲ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ವೆಬ್ಸೈಟ್ನಲ್ಲಿ ದೂರು ದಾಖಲಿಸಿ. ಡಿಜಿಟಲ್ ಅರೆಸ್ಟ್ ಎಂಬುದು ಯಾವುದೇ ನಿಜವಾದ ಕಾನೂನು ಕ್ರಮವಲ್ಲ. ಇದು ಸಂಪೂರ್ಣವಾಗಿ ಒಂದು ಸೈಬರ್ ಮೋಸದ ವಿಧಾನ. ಈ ವಂಚನೆಯಲ್ಲಿ ಮೋಸಗಾರರು ತಮ್ಮನ್ನು ಪೊಲೀಸ್, ನ್ಯಾಯಾಧೀಶ, ಸಿಬಿಐ, ಇಡಿ ಅಥವಾ ಯಾವುದೇ ಸರ್ಕಾರಿ ಸಂಸ್ಥೆಯ ಅಧಿಕಾರಿಗಳೆಂದು ಪರಿಚಯಿಸಿಕೊಳ್ಳುತ್ತಾರೆ. ಫೋನ್ ಕರೆ ಅಥವಾ ವಿಡಿಯೋ ಕಾಲ್ ಮೂಲಕ ನಿಮ್ಮ ವಿರುದ್ಧ ಪ್ರಕರಣ ದಾಖಲಾಗಿದೆ ಎಂದು ಹೇಳುತ್ತಾರೆ. ಅಥವಾ ಹಣದ ಅಕ್ರಮ ವರ್ಗಾವಣೆ, ಮನಿ ಲಾಂಡರಿಂಗ್, ಡ್ರಗ್ಸ್ ವ್ಯವಹಾರ ಅಥವಾ ಇತರ ಗಂಭೀರ ಅಪರಾಧಗಳಲ್ಲಿ ನಿಮ್ಮ ಹೆಸರಿದೆ ಎಂದು ಭಯ ಹುಟ್ಟಿಸುತ್ತಾರೆ. ಈಗಲೇ ನಿಮ್ಮನ್ನು ವಿಚಾರಣೆ ಮಾಡಲಾಗುತ್ತದೆ. ನೀವು ಯಾರೊಂದಿಗೂ ಮಾತನಾಡಬಾರದು. ಫೋನ್ ಕಾಲ್ ಅನ್ನು ಮುಂದುವರಿಸಬೇಕು ಮತ್ತು ತಕ್ಷಣ ಹಣವನ್ನು ವರ್ಗಾಯಿಸಬೇಕು ಎಂದು ಒತ್ತಾಯಿಸುತ್ತಾರೆ. ಹಣವು ಅಕ್ರಮ ವರ್ಗಾವಣೆಗೆ ಸಂಬಂಧಿಸಿದೆಯೇ ಎಂದು ಪರಿಶೀಲಿಸಬೇಕಾಗಿದೆ. ಹಾಗಾಗಿ ತಕ್ಷಣವೇ ಹಣವನ್ನು ವರ್ಗಾಯಿಸಿ ಎಂದು ನಿಮ್ಮನ್ನು ಹೆದರಿಸುತ್ತಾರೆ. ಕೆಲವೊಮ್ಮೆ ವಿಡಿಯೋ ಕಾಲ್ನಲ್ಲಿ ಪೊಲೀಸ್ ಯೂನಿಫಾರ್ಮ್, ನಕಲಿ ಐಡಿ ಕಾರ್ಡ್ ಅಥವಾ ಸರ್ಕಾರಿ ಕಚೇರಿಯಂತಿರುವ ಹಿನ್ನೆಲೆಯನ್ನು ಕೂಡ ತೋರಿಸುತ್ತಾರೆ. ಪ್ರಕರಣವು ನಿಜ ಎನ್ನುವಂತೆ ಕಾಣಲು ಹೀಗೆ ಮಾಡುತ್ತಾರೆ.
0: ಗಮನದಲ್ಲಿರಲಿ, ಯಾವುದೇ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರಿ ಸಂಸ್ಥೆ ಫೋನ್ ಅಥವಾ ವಿಡಿಯೋ ಕಾಲ್ನಲ್ಲಿ ಹಣ ಕೇಳುವುದಿಲ್ಲ ಅಥವಾ ವಿಚಾರಣೆ ನಡೆಸುವುದಿಲ್ಲ. ಜಾಗೃತರಾಗಿರಲು ಹೀಗೆ ಮಾಡಿ. ಭಯ ಹುಟ್ಟಿಸುವ ಕರೆ ಬಂದರೆ ಶಾಂತವಾಗಿರಿ, ತಕ್ಷಣ ಕರೆ ಕಟ್ ಮಾಡಿ. ಯಾವುದೇ ವೈಯಕ್ತಿಕ ಮಾಹಿತಿ ಹಂಚಿಕೊಳ್ಳಬೇಡಿ. ಹಣವನ್ನು ಪಾವತಿಸಬೇಡಿ. ವಿಶ್ವಾಸಾರ್ಹ ವ್ಯಕ್ತಿಯೊಂದಿಗೆ ಮಾತನಾಡಿ ಮತ್ತು ವಿಷಯದ ಸತ್ಯಾಸತ್ಯತೆಯನ್ನು ಪರಿಶೀಲಿಸಿ. ನೀವು ಮೋಸಕ್ಕೆ ಬಲಿಯಾಗಿದ್ದರೆ ತಕ್ಷಣ 1930 ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ cybercrime.gov.in ಇಲ್ಲಿ ದೂರು ದಾಖಲಿಸಿ. ಜನಹಿತಕ್ಕಾಗಿ ರೇಡಿಯೋ ಸಾರಂಗ್ 107.8 FM.

ಹಲೋ ಹಾಯ್ ನಮಸ್ಕಾರ, ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಸಂಜೆ ಹೊತ್ತು ಏನಾದರೂ ಸುದ್ದಿ ಹಿಡ್ಕೊಂಡು ಒಂದಷ್ಟು ಪ್ರಶ್ನೆ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾ ಇರ್ತೀನಿ. ಸೊ ಒಂದೆರಡು ದಿವಸ ಇರಲಿಲ್ಲ, ಸೊ ಇವತ್ತು ಬಂದಿದ್ದೇನೆ. ತುಂಬ ಜನ ಹೇಳ್ತಿರ್ಬೋದಲ್ಲ, ಮೇರಿತ್ತೆ ಬರ್ತೀನಿ ಇಜ್ಜಿ ಮಾರ್ರೆ ಅಂತ. ಸ್ವಲ್ಪ ಸಮಯದ ಕಾಲ ಕಾರ್ಯಕ್ರಮದಲ್ಲಿ ಅಡಚಣೆಗಳು ಉಂಟಾಗ್ಬೋದು, ಓಕೆ. ಸೊ ಅದಕ್ಕಾಗಿ ನಿಮ್ಮಲ್ಲಿ ಸಹಕಾರವನ್ನು ಕೇಳ್ತಾ, ಎಸ್, ಏನು ವಿಶೇಷ ಅಂತ ಹೇಳಿದರೆ ದಸರಾ, ಅದೇ ಮಾರ್ನೇಮಿ. ಸೊ ದಸರಾದ ಸಂಭ್ರಮದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಸೊ ದಸರಾ ಅಂತ ಹೇಳುವಾಗ ಇದರ ಬಗ್ಗೆ ಸ್ವಲ್ಪ ಮಾತಾಡುವ ಅಂತ ಅಂದ್ಕೊಂಡಿದ್ದೀನಿ. ಏನು ವಿಶೇಷ ಅಂತ ನೋಡಿ, ನಿಮ್ಮೂರಲ್ಲೂ ಬೇರೆ ಬೇರೆ ದೇವಸ್ಥಾನಗಳು ಇರ್ಬೋದು. ನಾವು ದಸರಾ ಅಂತ ಹೇಳಿ ಮಂಗಳೂರಲ್ಲಿ ಹೇಳಿದರೆ ಕುದ್ರೋಳಿ, ಮಂಗಳದೇವಿ ಇದೆಲ್ಲವನ್ನು ಕೂಡ ಹೇಳ್ತೀವಿ. ನಾಡಹಬ್ಬ ಅಂತ ಹೇಳಿದರೆ ಮೈಸೂರು ನಮ್ಗೆ ನೆನಪಾಗುತ್ತೆ. ಅದನ್ನು ಬಿಟ್ಟರೂ ಕೂಡ ನಮ್ಮ ಸುತ್ತಮುತ್ತ ಅನೇಕ ದೇವಸ್ಥಾನಗಳಿದೆ ಅಲ್ವಾ. ದೇವಿ ಆರಾಧನೆ, ಅಲ್ಲಲ್ಲಿ ಸಡಗರು ಎಲ್ಲವೂ ಕೂಡ ಇರ್ತದೆ. ಜೊತೆಗೆ ವೇಷ ಅಲ್ವಾ, ಕೆಲವೊಂದಿಷ್ಟು ವೇಷಗಳು ಈಗಂತೂ ಬೇರೆ ಬೇರೆ ಟೀಮ್ಗಳು ಬಂದಿದೆ. ಅದರ ಜೊತೆಗೆ ಹುಲಿವೇಷ ಅನ್ನೋದು ಕಾಂಪಿಟೇಷನ್ ಆಗ್ತಾ ಇದೆ. ಅದನ್ನು ಬಿಟ್ಟು ಕೂಡ ಸಾಂಪ್ರದಾಯಿಕ ಬೇರೆ ಬೇರೆ ಸಣ್ಣ ಸಣ್ಣ ವೇಷಗಳೆಲ್ಲ ಬರ್ತಾ ಇರ್ತದೆ. ಇನ್ನೊಂಜಿ ಕಾಂಡೆ ಹನುಮಲ್ಪ ಬಣ್ಣಗ ಬಣ್ಣ ಸಾಸ್ಟಲ್ನಲ್ಲಿ ಪುಂಜಿ ಕುಲೆ ತುಯ್ಯ ಮಾರೆ, ಕುಲೆ ತಯಸ 91 ಕುಲೆ. ಸೊ ಹಾಗೆ ಮೊನ್ನೆ ಒಂದು ನೋಡಿ, ನಾನೊಂದು ಕಡೆಗೆ ಹೋಗಿದ್ದೆ. ನಮ್ಮ ಮಂಗಳೂರಿನಲ್ಲಿ ಇದೆಯಲ್ಲ ಈ ಬಂಗಾಳಿಯವರು ಇದನ್ನು ದೇವಿಯನ್ನು ಇಡ್ತಾರೆ, ದುರ್ಗೆಯನ್ನು, ಬಹಳ ದೊಡ್ಡ ದುರ್ಗೆಯ ಮೂರ್ತಿಯನ್ನು ಮಾಡ್ತಾರೆ, ಮೂರ್ತಿ ಮಾಡಿ ಆರಾಧನೆ. ನೀವು ನೋಡಿರ್ಬೋದು ಕಲ್ಕತ್ತಾದಲ್ಲೆಲ್ಲ ದುರ್ಗೆ ಮೂರ್ತಿಗಳು ಬಹಳ ದೊಡ್ಡದು, ಹಾಗೆಯೇ ಅದರ ಅಲಂಕಾರ ಎಲ್ಲ ಬಹಳ ವಿಶೇಷ. ಅದಕ್ಕೆ ಪೂರ್ತಿ ಆಭರಣಗಳನ್ನು ಹಾಕಿ ಅಲಂಕಾರ ಮಾಡಿದ ರೂಪದಲ್ಲಿ ಅಲ್ಲಿನ ದುರ್ಗಾ ಮೂರ್ತಿಗಳು ನಮ್ಗೆ ಕಾಣಲಿಕ್ಕೆ ಸಿಗ್ತದೆ. ಅಂಥದೇ ಸೆಲೆಬ್ರೇಷನ್ ನಮ್ಮ ಮಂಗಳೂರಲ್ಲಿ ಆಗ್ತದೆ ಅಂತ. ನೀವೇನಾದರೂ ಮಂಗಳೂರಿಗೆ ಬರುವುದಾದರೆ ಹಿಂದಿ ಪ್ರಚಾರ ಸಭಾ ಅಂತ ಇದೆ ಲಾಲ್ಬಾಗ್ ಹತ್ರ, ಮಂಗಳೂರು ಮಹಾನಗರ ಪಾಲಿಕೆ ಸೈಡಲ್ಲಿ ಮುಂದೆ ಹೋದರೆ ಅಲ್ಲಿ ಇದೆ. ಅಲ್ಲಿ ಆರಾಧನೆ ಒಂದು ವಿಶೇಷವಾದಂಥ ರೀತಿಯಲ್ಲಿ ಇರ್ತದೆ. ನೋಡಿ, ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ರೀತಿಯ ದಸರಾ ಆಚರಣೆಗಳೆಲ್ಲ ಆಗ್ತದೆ. ಒಟ್ಟಿನಲ್ಲಿ ಮಂಗಳೂರಂತೂ ಲೈಟಲ್ಲಿ ಕಂಗೊಳಿಸ್ತಾ ಇದೆ. ಸೊ ನೀವು ಕೂಡ ಮಾತಾಡಿ, ಕಾಲ್ ಮಾಡಿ ದಸರಾದ ಬಗ್ಗೆ ಏನಾದರೂ ವಿಶೇಷ ಹೇಳಲಿಕ್ಕಿದೆಯಾ, ವೇಷದ ಬಗ್ಗೆ ಮಾತಾಡ್ತೀರಾ ಅಥವಾ ನಿಮ್ಮ ಊರಿನ ದೇವಸ್ಥಾನದ ಬಗ್ಗೆ ಮಾತಾಡ್ತೀರಾ, ಅದನ್ನು ಬಿಟ್ಟು ಬೇರೆ ಏನಾದರೂ ಮಾತಾಡಬೇಕಾ, ಒಟ್ಟಿನಲ್ಲಿ ದಸರಾ ಮಾರ್ನೇಮಿ ನಿಗಳು ಪಾತ್ರಲ್ಲೇ ಕಾಲ್ ಮಾಡಿ. ಕಾಲ್ ಮಾಡಬೇಕಾ ಸಂಖ್ಯೆ 6364204949. ಈ ಸಂಖ್ಯೆ ಕಾಲನ್ನು ಮಾಡ್ಬೋದು. ನಿಮಗೆ ಏನಾದರೂ ದಸರಾ ವಿಶೇಷ, ಮಾರ್ನೇಮಿಯ ವಿಶೇಷದ ಬಗ್ಗೆ ಮಾತಾಡಬೇಕು ಅಂತ ಏನಾದರೂ ಅನಿಸಿದ್ರೆ ಖಂಡಿತವಾಗಿ ಕಾಲನ್ನು ಮಾಡಿ ಮಾತಾಡಿ ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡುವಂಥ ಟೈಮ್ ಇದು. ಹಾಡನ್ನು ಕೇಳ್ತಾ ಬನ್ನಿ, ಇದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

Yes, welcome back to Radio Sarang 107.8 FM. Radio Sanjay Ali, Nanidini RJ Abhishek. And matra maatadi hogide darshakara bagge marnamiya bagge ella maatadta ide. Niu kuda ನಿಮ್ಮದೇ ಆದಂತಹ ಒಂದಿಷ್ಟು ನೆನಪುಗಳು ದಸರಾದ ಬಗ್ಗೆ ಇದ್ದರೆ, ಮಾರ್ನಿಂಗ್ ಬಗ್ಗೆ ಇದ್ರೆ, ವೇಷಗಳ ಬಗ್ಗೆ ಇದ್ರೆ, ನಿಮ್ಮೂರಿನ ದಸರಾದ ಬಗ್ಗೆ ಇದ್ರೆ ಏನಾದರೂ ಹೇಳಿ, ಕಾಲ್ ಮಾಡಿ ಮಾತಾಡಿ ಅಂತ ನಿಮ್ಮ ಹತ್ರ ಹೇಳ್ತಾ ಇರುವಂಥದ್ದು. ಕಾಲ್ ಮಾಡಬೇಕು ಸಂಖ್ಯೆ 6364204949 ಈ ಸಂಖ್ಯೆಗೆ ಕಾಲನ್ನು ಮಾಡ್ಬೋದು. ನೀವು ಕೂಡ ನಿಮ್ಮದೇನಾದರೂ ಅನಿಸಿಕೆಗಳಿದ್ರೆ ಅಥವಾ ಏನಾದರೂ ಹಂಚಿಕೊಡ್ಬೇಕು ಅಂತ ಅನಿಸಿದರೆ ಖಂಡಿತವಾಗಿಯೂ ನೀವು ಕೂಡ ಹಂಚಿಕೊಳ್ಬೋದು. ಇವತ್ತು ಸಾಧಾರಣ ನಮ್ಮ ಮಂಗಳೂರಿನಾದ್ಯಂತ ದಸರಾ ಅನ್ನೋದು ಬಹಳ ದೊಡ್ಡ ಮಟ್ಟದಲ್ಲಿ ವರ್ಷದಿಂದ ವರ್ಷಕ್ಕೆ ವಿಜೃಂಭಣೆಯಿಂದ ನಡೀತಾ ಇದೆ. ಬೇರೆ ಬೇರೆ ರೀತಿಯಲ್ಲಿ ಎಲ್ಲರನ್ನ ಇನ್ವಾಲ್ವ್ ಮಾಡುವಂಥ ರೀತಿಯಲ್ಲಿ ಹಬ್ಬಗಳು ಜೊತೆಯಾಗಿ ಹೋಗ್ತಾ ಇದೆ. ಒಟ್ಟಿನಲ್ಲಿ ಒಂದು ಸೆಲೆಬ್ರೇಷನ್ ಅಂತ, ಎಲ್ಲವೂ ಕೂಡ ಮೊದಲನೇ ರೀತಿಯಲ್ಲೇ ಇದೆಯಾ ಅಂತ ಕೇಳಿದಿಲ್ಲ, ಬದಲಾವಣೆಗಳು ತುಂಬ ಆಗಿದೆ. ಬಟ್ ಅದರ ಜೊತೆಗೆ ಜನರು ಕೂಡ ಹೋಗ್ತಾ ಇದ್ದಾರೆ. ಎರಡು ಕಡೆಯ ಮಂಗಳೂರು ದಸರಾ ಅನ್ನುವಂಥದ್ದು, ಈಗ ನಾವು ಮೈಸೂರು ದಸರಾ ಅನ್ನುವಂಥ ಹೆಸರು ಹೇಗೆ ಇತ್ತು ಅದೇ ರೀತಿಯಲ್ಲಿ ಮಂಗಳೂರು ದಸರಾ ಅನ್ನುವಂಥದ್ದು ಕೂಡ ಒಂದು ಬ್ರ್ಯಾಂಡ್ ಆಗ್ತಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗಿದೆ. ಸೊ ನಿನ್ನೆ ಒಬ್ಬರು ಯಾರು ಸಿಕ್ಕಿದ್ರು, ಅವ್ರು ಹೇಳ್ತಾ ಇದ್ರು ದುಮ್ಮು ಮಾತದ ಅದ ಮತ್ತು ವೇಷ ಎತ್ತಂಡಿಯ ಅಂತೇಳಿ ಕೆಲವೆಲ್ಲ ವೇಷದ ಹೆಸರು ಹೇಳ್ತಾ ಹೋದರು. ಸೊ ಪೇರ್ದೆ ಸ ಚಕ್ಮುಕು ಚಟ್ನಿ, ಸೊ ರಾಧಾಕೃಷ್ಣ, ಇದೆಲ್ಲ ತುಂಬ ಬೇರೆ ಬೇರೆ ವೇಷಗಳ ಬಗ್ಗೆ ಹೇಳ್ತಾ ಹೋದ್ರು. ಸೊ ನಿಮಗೂ ಕೂಡ ಅಂಥ ವೇಷಗಳು ನೆನಪಿರ್ಬೋದು, ಏನಾದರೂ ಮಾತಾಡಿ ವೇಷಗಳ ಬಗ್ಗೆಯೋ ಅಥವಾ ನಿಮ್ಮೂರಿನ ಎಲ್ಲಾದರೂ ದೇವಿ ದೇವಸ್ಥಾನ ಅಲ್ಲಿ ಆಗುವಂಥ ದಸರಾದ ಬಗ್ಗೆಯೋ. ಎಲ್ಲರೂ ಕೂಡ ಗೊತ್ತಾಗ್ತದೆ ಅವರಲ್ಲೊಂದು ದೇವಸ್ಥಾನ ಹೀಗಿದೆ ಹೀಗೆ ಆಗುತ್ತೆ ಅಂತೇಳಿ. ಯಾರಿಗೆಲ್ಲ ಕಾಲ್ ಮಾಡಲಿಕ್ಕಿದೆ ಮಾತಾಡ್ಬೋದು. ಕಾಲ್ ಮಾಡಬೇಕಾದ ಸಂಖ್ಯೆ 6364204949 ಈ ಸಂಖ್ಯೆ ಕಾಲನ್ನು ಮಾಡಿ ನೀವು ಕೂಡ ಮಾತಾಡಿ ಅಂತ ಹೇಳ್ತಾ ಒಂದು ಲವ್ಲಿ ಟ್ರ್ಯಾಕ್ ನಿಮಗೋಸ್ಕರ ಪ್ಲೇ ಮಾಡುವಂಥ ಹೊತ್ತು ಇದು. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು ಆರ್ ಜೆ ಅಭಿಷೇಕ್.

0: ಎಸ್ ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM ರೇಡಿಯೋ ಸಂಜೆಯಲ್ಲಿ ನಾನಿದ್ದೀನಿ ಆರ್ಜಿ ಅಭಿಷೇಕ್. ಹಾಗೇನೆ ನಮ್ಮ ಅಪರೂಪದ ಅತಿಥಿ ಬಂದಿದ್ದಾರೆ. ಸೊ ಹಾಯ್ ಕಿರಣ್.
1: ನಮಸ್ಕಾರ.
0: ಹೆಂಗಿದ್ದೀರಿ?
1: ಆರಾಮ ಆರಾಮ.
0: ಎಲ್ಲಾದ್ರೂ ಹೋಗಿ ಒಂದು ರೌಂಡ್ ಇಲ್ಲಿ ಬರ್ತೀವಿ.
1: ಅಪರೂಪಕ್ಕಿಂತ ಈಗ ತಿಂಗಳು ತಿಂಗಳು ಬರೋ ಹಾಗೆ ಆಗಿದೆ ಸ್ಟುಡಿಯೋಗೆ.
0: ಸೊ ಲಾಸ್ಟ್ ಟೈಮ್ ಹೋಗಿದ್ದು ನೀವು?
1: ಲಾಸ್ಟ್ ಟೈಮ್ ಕೇದಾರ್ನಾಥ್ ಬದ್ರಿನಾಥ್.
0: ಹೇಗೆ ಚೆನ್ನಾಗಿತ್ತಲ್ಲ?
1: ಒಳ್ಳೆ ಸೂಪರ್. ಬದ್ರಿನಾಥ್ ಆಯ್ತು, ಕೇದಾರ್ನಾಥ್ ಹೋಗ್ಲಿಕ್ಕೆ ಆಗ್ಲಿಲ್ಲ, ಮಳೆ ಜಾಸ್ತಿ, ರೋಡ್ ಸ್ವಲ್ಪ ತೊಂದರೆ ಆಯಿತು, ಮತ್ತು ನಮ್ಮ ಹೆಲಿಕಾಪ್ಟರ್ ಎಲ್ಲ ಕ್ಯಾನ್ಸಲ್ ಆಯಿತು ಆ ದಿವಸ. ಸೊ ಹಾಗಾಗಿ ಆಗಲಿಲ್ಲ. ಮತ್ತು ಹೇಳ್ತಾರೆ ಕೇದಾರ್ನಾಥಿಗೆ ಯಾವಾಗ ಕರೀತಾರೆ ಆಗನೇ ಭಾಗ್ಯ ಬರೋದು ಅಂತ, ಹಾಗೆ ಅಂದ್ಕೊಂಡು ರಿಟರ್ನ್ ಬಂದ್ವಿ. ಆದರೆ ತುಂಬ ಒಂದು ಕಷ್ಟಕರವಾದಂತಹ ಜರ್ನಿ ರೋಡ್ನಲ್ಲಿ ಹೋಗುವಂಥದ್ದು. ಬಟ್ ನೈಸ್, ಜನ ಕೂಡ ತುಂಬ ಜನ ಈಗ
0: ಅಲ್ವಾ. ಎಸ್ ಕಿರಣ್, ನಾನು ದಸರಾದ ಬಗ್ಗೆ ಮಾತಾಡ್ತಾ ಇದ್ದೆ. ದಸರಾ ಅಂತ ಹೇಳಿದ್ರೆ ಒಬ್ಬೊಬ್ಬರಿಗೆ ಒಂದೊಂದು ನೆನಪು ಅಂತ ಅಲ್ವಾ, ಅದು ಬಾಲ್ಯದ ನೆನಪು, ದೊಡ್ಡದ ಮೇಲೆ ನೆನಪು, ಈಗಿನ ನೆನಪು, ಆಗಿನ ನೆನಪು. ಬಟ್ ದಸರಾ ಅಂತೇಳಿದ ಒಂದು ಸೆಲೆಬ್ರೇಷನ್. ನನಗೆ ಅನಿಸುತ್ತೆ ಯಾವುದಾದ್ರೂ ಒಂದು ಹಬ್ಬ ಇಡೀ ಮಂಗಳೂರೇ ಕಂಗೊಳಿಸ್ತದೆ ಅಂತ ಹೇಳಿದರೆ ಅದು ದಸರಾ ಅಲ್ವಾ?
1: ಖಂಡಿತ.
0: ಸೊ ನೀವು ನೋಡಿದಂಥ ದಸರಾ?
1: ನನಗೆ ಮಂಗಳೂರಿನ ದಸರಾ ನೆನಪಿರುವಂಥದ್ದು ಏನು ಅಂತ ಹೇಳಿದ್ರೆ, ನಾವು ಸಣ್ಣವ್ರು ಇರಬೇಕಾದ್ರೆ ತುಂಬ ಟೀಮ್ಗಳು ನಮ್ಮ ಮನೆ ಹತ್ರ ಬರ್ತಾ ಇತ್ತು. ಹುಲಿವೇಷದ ಟೀಮ್ಗಳು ಬರ್ತಾ ಇತ್ತು, ನಡ್ಕೊಂಡು ಬರ್ತಾ ಇದ್ರು. ಅದು ಅಂದರೆ ಸಣ್ಣವನಿರ್ಬೇಕಾದ್ರೆ ನಾನು ಹೆದರಿ ಓಡಿ ಒಳಗೋಗಿ ಕೂರುವಂಥದ್ದು, ಅಮ್ಮ ಮತ್ತೆ ಕರೆಯುವಂಥದ್ದು, ಇಲ್ಲ ಇಲ್ಲ ಬನ್ನಿ ಬನ್ನಿ ಬನ್ನಿ ಅಜ್ಜಿ ಕರೆಯುವಂಥದ್ದು, ಅದೆಲ್ಲ ಇತ್ತು. ಅದಾದ ಮೇಲೆ ಕಾಲಕ್ರಮೇಣ ಏನಾಯಿತು ಅಂತ ಹೇಳಿದ್ರೆ, ಟೆಂಪೋ ಟ್ರಾವೆಲರಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆದರು. ಹುಲಿಗಳು ಮೇಲೆ ಕೂತು, ನನಗೆ ಈಗ ಕೂಡ ಕಣ್ಣಿಗೆ ನೆನಪಿಗೆ ಬರ್ತದೆ, ಅದು ಮೇಲೆ ಕೂರಿದು, ಕೆಲವರು ಒಳಗೆ ಕೂತು ಬರ್ತಾ ಇದ್ರು. ಈಗ ತುಂಬ ಕಡಿಮೆ ಆಗಿದೆ
0: ಬರುವಂಥದ್ದು,
1: ಇಲ್ಲ, ಭಾರಿ ಕಡಿಮೆ. ಬರ್ತಾರೆ, ಮಣ್ಣಗುಡ್ಡ ಏರಿಯಾಕ್ಕೆಲ್ಲ ತುಂಬ ಟೀಮ್ಗಳಿದೆ ಅಂತ ಹೇಳಿದ್ರೆ, ಅವರು ತುಂಬ ವರ್ಷದಿಂದ ಆ ಮನೆಗಳಿಗೆ ಬರ್ತಾ ಇದ್ದಾರೆ ಅಂತೇಳಿ. ಕಪ್ಪು ಹುಲಿ ತೆಂಗಿನ ಮರ ಅಂತದ್ದು ಕೂಡ ಇದೆ ಈಗ ಕೂಡ, ಬಟ್ ನೋಡಲಿಕ್ಕೆ ಸ್ವಲ್ಪ ಸಿಗೋದು ಕಡಿಮೆ. ಅಂದರೆ ಕಪ್ಪು ಪಿಲ್ಲಿ ಅಂತ ಹೇಳಿದ್ರೆ ಅದೊಂದು ಸ್ಟಂಟ್ ಟೈಗರ್ ಅಂತ, ಅವರು ಭಯಂಕರ ಜೋಶಲ್ಲಿರುವಂತಹ ಟೈಗರ್ಸ್ಗಳು, ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ ಅವರ ಸ್ಟಂಟ್ಸ್ ಎಲ್ಲ. ಮತ್ತು ಈಗ ಹುಲಿವೇಷ ಸ್ಪರ್ಧೆಗಳು ಅಲ್ಲಲ್ಲಿ ಆಗೋದ್ರಿಂದ ಜನರೇ ಅದನ್ನು ನೋಡಲಿಕ್ಕೆ ಹೋಗ್ತಾರೆ. ಆ್ಯಂಡ್ ಖರ್ಚುಗಳು ಕೂಡ ತುಂಬ ಹೆಚ್ಚು ಅಂತ. ಹುಲಿವೇಷದ ಟೀಮಿಗೆ ಅವರು ಹಾಕುವಂಥ ಪೇಂಟ್ ಆಗಿರ್ಬೋದು, ಅದಕ್ಕೆ ಮಾಡುವಂತಹ ಪ್ರಾಪ್ಸ್ಗಳಾಗಿರುವಂಥದ್ದು ತುಂಬ ಖರ್ಚು ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಲೆವೆಲಿಗೆ ಹೋಗಿದೆ ಈಗ ಮಂಗಳೂರಿನಲ್ಲಿ ಹುಲಿವೇಷ ನೋಡಲಿಕ್ಕೆ ಅಂತ ಅದೆಷ್ಟೋ ಹೊರಗಡೆಯಿಂದ ಬರ್ತಾರೆ ಜನ.
0: ನಮ್ಮ ಮತ್ತೆ ಮನೆ ಮನೆ ಹೋಗೋದೆಲ್ಲ ಕಡಿಮೆ ಆಗಿದೆ,
1: ಕಡಿಮೆ ಆಗಿದೆ, ತುಂಬ ಕಡಿಮೆ ಆಗಿದೆ.
0: ಎಲ್ಲ ಅಂದರೆ ಯಾರು ಅವರಿಗೆ ಒಂದು ದೊಡ್ಡ ಮಟ್ಟಿನ ಧನ ಸಹಾಯ ಮಾಡ್ತಾರೆ ಅಲ್ಲಿಗೆ ಹೋಗುವಂಥದ್ದಾಗಿದೆ, ಅನಿವಾರ್ಯ ಕೂಡ ಅಂತ ಕೆಲವೊಮ್ಮೆ.
1: ಅದೇ ಹೇಳಿದಾಗ
0: ಕೊಟ್ರೆ ಅದು ಆಗೋದಿಲ್ಲ.
1: ತಾಸೆಗೆ ರೇಟ್ ಕೇಳಿದ್ರೆ ನಮಗೆ ಆಶ್ಚರ್ಯ ಆಗ್ತದೆ, ಒಬ್ಬ ಇಷ್ಟು ರೇಟ್ ಉಂಟಾ ತಾಸೆಗೆ ಅಂತ. ತಾಸೆಗೆ ಕಂಡಪಟ್ಟೆ ರೇಟ್ ಈ ಸೀಸನ್ ಅಲ್ಲಿ. ಸೊ ಹಾಗಾಗಿ ಮತ್ತೆ ನಾವು ಇವತ್ತು ಒಂದು ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತಾ ಇದ್ರು, ಹುಲಿವೇಷ ಒಂದು ಟೈಮ್ನಲ್ಲಿ ಈ ದಸರಾ ಟೈಮ್ಗೆ ಮಾತ್ರ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇತ್ತು, ಅಥವಾ ಎಲ್ಲಿಯಾದ್ರೂ ಕೃಷ್ಣಾಷ್ಟಮಿಗೆ ನೋಡ್ಲಿಕ್ಕೆ ಸಿಗ್ತಾ ಇತ್ತು. ಬಟ್ ಈಗ ಈ ಕಾರ್ಪೊರೇಟ್ ಈವೆಂಟ್ಸ್ ನಲ್ಲಿ ಅವರು ಪ್ಲಾನ್ ಮಾಡಬೇಕಾದ್ರೆ, ಮೀಟಿಂಗ್ ಪ್ಲಾನ್ ಮಾಡಬೇಕಾದ್ರೆ, ಇನಾಗ್ರೇಷನ್ಗೆ ಹೆಂಚಿನ ಮಲ್ಪುಗ ಅಂತ ಕೇಳಬೇಕಾದ್ರೆ ಒಂದು ಪಿಲಿವೇಷ ಬರೋಡತ್ತ ಅಂತ ಹೇಳಿ. ಇಲ್ಲಿಂದ ಮಾತ್ರ ಅಲ್ಲ, ನಮ್ಮ ಬೆಂಗಳೂರಲ್ಲಿ ಆಗಿರ್ಬೋದು ತುಂಬ ಟೀಮ್ಗಳು ಹೋಗಿ ಪರ್ಫಾರ್ಮೆನ್ಸ್ ಕೊಟ್ಟಿದೆ. ದುಬೈಗೆ ಕರೀತಾರೆ ನಮ್ಮ ಟೀಮ್ಗಳನ್ನು. ಒಂದು ಪ್ರೌಡ್ ಫೀಲಿಂಗ್, ಒಂದು ಊರಿನ ಕಲೆ ಅದು ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದು ಫೇಮಸ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅದು ನಮ್ಮ ಮಂಗಳೂರಿನ ಹುಲಿವೇಷ. ಆ್ಯಂಡ್ ಯುವಕರು ಕಡಿಮೆ ಆಗಲಿಲ್ಲ ಈ ಒಂದು ಕಲೆಗೆ. ನಾವು ಬೇರೆ ಯಾವ ಕಲೆ ನೋಡಿದ್ರೂ ಯಂಗ್ಸ್ಟರ್ಸ್ಗಳಿಲ್ಲ, ಎಲ್ಲ ಪ್ರಾಯದವರು ಇದ್ದಾರೆ ಅಂತ ಹೇಳುವ ಒಂದು ಕಮೆಂಟ್ಗಳಿದ್ರು ಕೂಡ, ನಮ್ಮ ಹುಲಿವೇಷದಲ್ಲಿ ಮಕ್ಕಳು, ನೀವು ಊದು ಪೂಜೆಗೆ ಹೋದರೆ ಗೊತ್ತಾಗ್ತದೆ, ಒಂದೊಂದು ಮೊನ್ನೆ ಕೆಲವೊಂದು ಟೀಮ್ಗಳ ಊದು ಪೂಜೆ ಎಲ್ಲ ನಡೀತು. ಒಂದು ಟೀಮ್ನಲ್ಲಿ ಹುಲಿ ಹಾಕೋರು ಬಿಟ್ಟು ಇಷ್ಟು ಯುವಕರು ಇದ್ದಾರೆ ನಮ್ಮಲ್ಲಿ ಅಂತ ಅನಿಸ್ತದೆ. ಅಷ್ಟು ಊದು ಪೂಜೆಗೆ ಅವರ ವಾಲಂಟಿಯರ್ಸ್ ಅಷ್ಟು. ಅಂದರೆ ಹುಡುಗರು ಎಲ್ಲ ಕೆಲಸ ಬಿಟ್ಟು, ಬೆಂಗಳೂರಲ್ಲಿದ್ದವರು, ದುಬೈಯಲ್ಲಿದ್ದವರು ಎಲ್ಲ ಕೆಲಸ ಬಿಟ್ಟು 10 ದಿವಸ ಮಂಗಳೂರಿಗೆ ಬರ್ತಾರೆ ಆ ಹುಲಿವೇಷದ ಪ್ರೀತಿಗಾಗಿ. ಸೊ ಅದನ್ನೆಲ್ಲ ನೋಡಬೇಕಾದ್ರೆ ನಮ್ಮ ಟ್ರೆಡಿಷನ್ ಕಲ್ಚರ್ಗಳನ್ನು ಉಳಿಸುವಂತಹ ಕಾರ್ಯ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್ ನಮಗೆ. ಸೊ ನೆಕ್ಸ್ಟ್ ಜನ್ರೇಷನ್ಗೆ ಕಡಿಮೆ ಆಗ್ತದೆ ಅಂತ ಹೇಳೋ ಇದೇ ಇಲ್ಲ, ಬೇಜಾರೇ ಇಲ್ಲ ಈ ವಿಷಯದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದು ನಡೀತಾ ಹೋಗ್ತದೆ ಅಂತ ಹೇಳೋ ಒಂದು ಧೈರ್ಯ ಇದೆ. ಅಷ್ಟು ಹುಲಿಗಳು, ಟೀಮ್ಗಳು ಅಷ್ಟಾಗ್ತಾ ಇದೆ. ಮತ್ತು ಸ್ಪರ್ಧೆಗಳು ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ, ಮಂಗಳೂರಿನಲ್ಲಿ ಒಂದು ಸ್ಪರ್ಧೆ ನಡೀತಾ ಇತ್ತು, ಈಗ ಮಂಗಳೂರಿನಲ್ಲಿ ಒಂದು ಎರಡು, ಉಚ್ಚಿಲದಲ್ಲಿ ಸ್ಟಾರ್ಟ್ ಆಗಿದೆ, ಕಾಪು, ಮಂಜೇಶ್ವರ, ಪುತ್ತೂರು, ಉಜುರೆ, ಬೆಳ್ತಂಗಡಿ, ಈ ಭಾಗದಲ್ಲೂ ಕಾಂಪಿಟೇಷನ್ ಸ್ಟಾರ್ಟ್ ಆಗಿದೆ. ಒಂದು ಕಾಂಪಿಟೇಷನ್ ಮಾಡಬೇಕು ಅಂತ ಹೇಳಿದ್ರೆ, ಸಾಧಾರಣ ಖಾಲಿ ಕ್ಯಾಶ್ ಪ್ರೈಸ್ಗೆ ಫಸ್ಟ್ ಇಡಬೇಕು, ವ್ಯವಸ್ಥೆಗಳು ಮತ್ತೆ, ಶಾಮಿಯಾನ, ಪೆಂಡಲ್ ಹಾಕುವಂಥದ್ದು, ಸ್ಟೇಜ್ ಹಾಕುವಂಥದ್ದು, ಅದೆಲ್ಲ ಮತ್ತೆ, ಲೈಟ್ ಗೀಟ್ ಅದೆಲ್ಲ ಮತ್ತೆ. ಬಟ್ ಪ್ರೈಸ್ ಕೊಡ್ಲಿಕ್ಕೆ ಇಷ್ಟು ಅಮೌಂಟ್ ಅಂತ ಫಸ್ಟ್ ಆರ್ಗನೈಸರ್ಸ್ ರೆಡಿ ಮಾಡಿ ಇಡಬೇಕು. ಸೊ ಅಲ್ಲಿಂದ ಸ್ಟಾರ್ಟ್ ಮತ್ತೆ. ಸೊ ಹಾಗಾಗಿ ಈ ಕಲೆಗೆ ತುಂಬ ಇಂಪಾರ್ಟೆನ್ಸ್ ಸಿಕ್ಕಿದೆ. ಆ್ಯಂಡ್ ಈ ಬಾರಿಯ ವಿಶೇಷ ಏನು ಅಂತ ಹೇಳಿದ್ರೆ ಮೈಸೂರಿನಲ್ಲಿ ಕಂಬಳ ಕೂಡ ನಡೀತಾ ಇದೆ. ಮೈಸೂರು ದಸರಾಕ್ಕೆ ನಮ್ಮ ಊರಿನ ಒಂದು ಈ ಭಾಗದ ಕಂಬಳ ಕೂಡ ಅಲ್ಲಿಗೆ ಹೋಗ್ತಾ ಇದೆ.
0: ಅದರ ಬಗ್ಗೆ ತುಂಬಾ ಏನು
1: ಪಾಸಿಟಿವ್ ನೆಗೆಟಿವ್ ಎಲ್ಲ ನಡೀತಾ ಇದೆ.
0: ಬಟ್ ಹೋಗಿದೆ ಅನ್ನೋದು ಮಾತ್ರ ಹೋಗಿದೆ ಅಲ್ವಾ?
1: ಹೌದು, ಇತಿಹಾಸದಲ್ಲಿ ಒಂದು ಬರೆದಿಡುವಂತಹ ಒಂದು ವಿಷಯ. 2026 ಮೈಸೂರಿನಲ್ಲಿ ಕೂಡ ಕಂಬಳ ನಡೀತಿತ್ತು. ಈಗ ನೀವೇ ರಿವೈಂಡ್ ಕುಡ್ಲದಲ್ಲಿ ಇನ್ನೊಂದು 15 ಆದ್ಮೇಲೆ ಇದ್ರ ವಿಷಯ ಹೇಳ್ತೀರಾ ಅಂತ. 2026 ಕಂಬಳ ಮೈಸೂರಿನಲ್ಲಿ ಕೂಡ ನಡೆದಿತ್ತು.
0: ಸೊ ಹಾಗೇನೆ ಕಿರಣ್ ಅವರೇ, ನೀವು ಎಲ್ಲಿ ಅವರು ಮಡಿಕೇರಿ ಅಲ್ವಾ, ಅಲ್ಲಿ ಕೂಡ ದಸರಾ ವಿಶೇಷ ಇದೆ, ಅದ್ರ ಬಗ್ಗೆ ಮಾತಾಡ್ತೇನೆ ನಾನು ನಿಮ್ಮ ಹತ್ರ. ಎಸ್ ನೋಡಿ, ನಮ್ಮ ಕಿರಣ್ ಅವರು ಬಹಳ ಮಂಗಳೂರಿನ ಹುಲಿ ವೇಷದ ಬಗ್ಗೆ, ಹಾಗೆ ಯಾಕೆ ಅವರಿಗೆ ಇದರ ಬಗ್ಗೆ ತುಂಬಾ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ, ನಮ್ಮ ಮಂಗಳೂರಿನಲ್ಲಿ ಆಗುವಂತ ಒಂದು ಕಾಂಪಿಟೇಷನ್ ಪಿಲಿ ಪರ್ವ, ಅದರಲ್ಲಿ ಒಬ್ಬ ಸಂಘಟಕರಲ್ಲಿ ಇವರು ಕೂಡ ಬಹಳ ಪ್ರಮುಖರು. ಅದರ ಏಳು ಬೇಳು ಎಲ್ಲವನ್ನು ಕೂಡ ನೋಡಿದವರು, ಆ ಕಾರಣ ಕೂಡ ಇದೆ. ಎನಿವೇಸ್, ನೀವು ಕೂಡ ಮಾತಾಡಿ ನಿಮ್ಮೂರಿನ ದಸರಾ ಅಥವಾ ಏನಾದರೂ ಅದು ಬಿಟ್ಟು ಬೇರೆ ಏನಾದರೂ ಸಂಗತಿಗಳಿದ್ರೆ. ಹುಲಿಯ ಬಗ್ಗೆ ಮಾತಾಡಬೇಕು ಅಂತ ಏನಿಲ್ಲ, ಯಾವುದೇ ವಿಷಯ ಬೇಕಿದ್ರು ಮಾತಾಡ್ಬೋದು. ಒಟ್ಟಿನಲ್ಲಿ ದಸರಾದ ಬಗ್ಗೆ ಮಾತಾಡಿ ಅಂತ ನಿಮ್ಮ ಹತ್ರ ಕೇಳ್ತಾ ಇರುವಂಥದ್ದು. ಕಾಲ್ ಮಾಡಿ, ಕಾಲ್ ಮಾಡಬೇಕು ಸಂಖ್ಯೆ 6364204949. ಕೇಳ್ತಿರೋದು ರೇಡಿಯೋ ಸಂಜೆ, ನಾನು RJ ಅಭಿಷೇಕ್.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 FM. ರೇಡಿಯೋ ಸಂಜೆಯಲ್ಲಿ ನಾನದಿನಿ ಆರ್ಜಿ ಅಭಿಷೇಕ್ ನಿಮ್ಮ ಹತ್ರ ಮಾತಾಡ್ತಾ ಇದ್ದೆ. ಹಾಗೇನೆ ಕಿರಣ್ ಅವರು ಕೂಡ ಇದ್ದಾರೆ. ಎಸ್ ಕಿರಣ್ ಅವರು, ಹೇಳ್ತಾ ಇದ್ರಿ ನೀವು.
1: ಹೌದು, ಈಗ ಒಂದೇನೊಂದು ಹೇಳಿದ್ರೆ ದಸರಾ ಸಂದರ್ಭದಲ್ಲಿ ಮೈಸೂರು ದಸರಾವನ್ನು ನಾವು ನೋಡಲೇಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ, ವ್ಯವಸ್ಥೆಯ ದೃಷ್ಟಿಯಲ್ಲಿ ಹೇಗೆ ಒಂದು ದಸರಾ ಮಾಡ್ತಾರೆ,
0: ಎಷ್ಟು ಸರ್ಕಾರಿ ವ್ಯವಸ್ಥೆ,
1: ಹೌದು, ಲೈಟಿಂಗ್ಸ್ ಹೇಗೆ ಹಾಕ್ತಾರೆ ಮೈಸೂರು ಪ್ಯಾಲೇಸ್ ಅನ್ನ. ಈಗ ನಿನ್ನೆ ಒಂದು ರೀಲ್ ಬಂದಿದೆ, ಮೈಸೂರು ಪ್ಯಾಲೇಸ್ ಮುಂದೆ ಜನ ಲೆಕ್ಕ ಮಾಡಲಿಕ್ಕೆ ಆಗದಷ್ಟು ಜನ ಅಂತ ಹೇಳಿದ್ರೆ, ಆಚೆಚೆ ನಡಿಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನ ಸೇರಿದ್ದಾರೆ. ನಿನ್ನೆ ಒಂದು ಪ್ರೋಗ್ರಾಮಿಗೆ ನಿನ್ನೆ ಪ್ರಭುದೇವ ಏನೋ ಬಂದಿದ್ರು, ಡ್ಯಾನ್ಸರ್ ಪ್ರಭುದೇವ, ಅಲ್ಲಿ ಒಂದು ದಸರಾ, ಯುವ ದಸರಾ ಅಂತ ನಡೀತದೆ, ಯುವ ದಸರಾಕ್ಕೆ ಆರ್ಟಿಸ್ಟ್ಗಳು ಬರ್ತಾರೆ, ಮತ್ತು ಬೇರೆ ಬೇರೆ ಬೊಂಬೆ ದಸರಾ ಅಂತ ಇದೆ. ಸೊ ಈ ಥರದ ಬೇರೆ ಬೇರೆ ದಸರಾ ಕಾರ್ಯಕ್ರಮಗಳು. ಅದೇ ರೀತಿಯಲ್ಲಿ ಮಡಿಕೇರಿಯಲ್ಲಿ ಕೂಡ ದಸರಾ ನಡೀತದೆ. ಸುಮಾರು 150 ವರ್ಷ ಇತಿಹಾಸ ಇರುವಂಥ ಒಂದು ದಸರಾ ಕಾರ್ಯಕ್ರಮ. ಮಡಿಕೇರಿಯಲ್ಲಿ ಹೇಗೆ ಅಂತ ಹೇಳಿದ್ರೆ, 10 ದೇವಸ್ಥಾನದ ಕಾಂಪಿಟೇಷನ್, ಅವರು 10 ದೇವಸ್ಥಾನದವರು ಟ್ಯಾಬ್ಲೋವನ್ನು ರೆಡಿ ಮಾಡಬೇಕು. ಟ್ಯಾಬ್ಲೋ ಅಂತ ಹೇಳಿದ್ರೆ ಅಲ್ಲಿ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾರೆ, ಇಲ್ಲಿ ನಾವು ಲಾರಿಯ ಚಾಸಿಸನ್ನು ಯೂಸ್ ಮಾಡ್ತೀವಿ, ಬಟ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ ಟ್ರ್ಯಾಕ್ಟರ್ಗಳನ್ನು ಯೂಸ್ ಮಾಡ್ತಾರೆ. ಅಂತ ಹೇಳಿದ್ರೆ ಹೆವಿ, ನಿಮಗೆ ಒಂದು 20 ft, 15 ft ದೇವಿ. ಈಗ ಅಲ್ಲಿ ಟ್ಯಾಬ್ಲೋದಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದೊಂದು ಸ್ಟೋರಿಯನ್ನು ನೀವು ತೋರಿಸ್ಬೇಕು, ಒಂದು 20-25 ನಿಮಿಷದ ಒಂದು ಸ್ಟೋರಿ. ದುರ್ಗೆ ಅಂತೆ ಹಾರಿ ದುರ್ಗಾ ಬಂದಳು ನೋಡಿ ಅಂತ, ಇದರದೊಂದು ಸ್ಟೋರಿ, ಹೇಗೆ ದುಂಬಿ ಆದ್ಲು ದುರ್ಗೆ ಅನ್ನೋದು ಒಂದು ಸ್ಟೋರಿ, ಇಡೀ ಸ್ಟೋರಿ. ಈಗ ನನ್ನ ಕೇಳಿದ್ರೆ ನೀವು ಪುರಾಣದ ಅದೆಷ್ಟೋ ಕಥೆಗಳು ನನಗೆ ಗೊತ್ತಾಗಿದ್ದು ಈ ಟ್ಯಾಬ್ಲೋದಿಂದಾಗಿ. ಶುಂಭ ನಿಶುಂಭ ರಾಕ್ಷಸರು,
0: ಇಲ್ಲಿ ಯಕ್ಷಗಾನ ಇದ್ದಾಗೆ,
1: ಚಂಡಮುಂಡ, ಹೀಗೆ ಇದರ ಕಂಪ್ಲೀಟ್ ಸ್ಟೋರಿ ಅವರು ಫಿಗರ್ಸ್ಗಳನ್ನು ಹಾಕಿ, ಅದಕ್ಕೆ ಫಿಗರ್ಸ್ ಅಂತ ಕರೀತಾರೆ, ಫೈಬರಲ್ಲಿ ಮಾಡಿರುವಂತಹ ಫಿಗರ್ಸ್ಗಳು, ಅದನ್ನು ಆ್ಯಕ್ಷನ್ ಮುಖಾಂತರ ಪ್ರತಿ ಕೈ ಕಾಲು ಎಲ್ಲ. ಈಗ ನಿಮಗೆ ಗಜಾಸುರ ಅಂತಿದ್ದ, ಗಜಾಸುರನ ಒಂದು ಸ್ಟೋರಿ, ಭಾರಿ ಒಳ್ಳೆಯ ಸ್ಟೋರಿ ಅಂತ ಹೇಳಿದ್ರೆ, ಗಣಪತಿ ರೀತಿಯಲ್ಲಿ ಬಂದು ಶಿವನನ್ನು ತಿನ್ನುವಂತಹ ಒಂದು ಸ್ಟೋರಿ, ಹೊಟ್ಟೆಯಲ್ಲಿ ಗಜಾಸುರನ ಹೊಟ್ಟೆಯಲ್ಲಿ ಶಿವ ಕಾಣಿಸ್ಕೊಳ್ತಾನೆ ಅಂತ ಒಂದು ಟ್ಯಾಬ್ಲೋವನ್ನು ರೆಡಿ ಮಾಡಿದ್ದಾರೆ ಆ ಟೈಮ್ನಲ್ಲಿ ಅಂತ ಹೇಳಿದ್ರೆ, ಒಂದು ಸ್ಕ್ರೀನ್ ಎಲ್ಲ ಬಂದು ಹೇಗೆ ಅದು ಎಂತ ಆಗಿದ್ದು ಅಂತ, ಲಾಸ್ಟಿಗೆ ಗಣೇಶನಿಂದ ಸಂವಾರ ಆಗುವಂಥ ಒಂದು ಸ್ಟೋರಿ, ಅಂಥ ಸ್ಟೋರಿಗಳು ಆಗಿರ್ಬೋದು, ದೇವಿಯ ಸ್ಟೋರಿಗಳು ಭಾರಿ ನೋಡಲಿಕ್ಕೆ ತುಂಬ ಖುಷಿ ಆಗ್ತದೆ. ಮತ್ತು ಪ್ರಹ್ಲಾದ ನರಸಿಂಹ ಈ ಥರದ ಸ್ಟೋರಿಗಳು, ನರಸಿಂಹ ಬೇರೆ ಬೇರೆ ಅವತಾರದಲ್ಲಿ ಕಾಣಿಸುವಂಥ ಒಂದು ಸ್ಟೋರಿ ಭಾಳ ಚೆನ್ನಾಗಿರ್ತದೆ. ಒಂದು 20 ನಿಮಿಷ ನೀವು ಟ್ಯಾಬ್ಲೋ ಮುಂದೆ ನಿಂತು ನೋಡುವಂಥದ್ದು. ಬೆಳಗ್ಗೆ 7 ಗಂಟೆಗೆ ಇದರ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಗಾಂಧಿ ಮಂಟಪ ಅಂತ ಇದೆ ಮಡಿಕೇರಿಯಲ್ಲಿ, ಅಲ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಆಗ್ತದೆ ನೋಡಲಿಕ್ಕೆ ಅಂತ ಹೇಳಿದ್ರೆ. ಎಲ್ರಿಗೂ ಕ್ಯೂರಿಯಾಸಿಟಿ ಯಾವ ದೇವಸ್ಥಾನಕ್ಕೆ ಈ ಬಾರಿಯ ಪ್ರೈಸ್ ಸಿಗ್ತದೆ ಅಂತ. ಸೊ 10 ದಿವಸದ ದಸರಾ, ಲಾಸ್ಟ್ ಕೊನೆಯ ದಿವಸದಲ್ಲಿ ಇದಿರ್ತದೆ, ರಾತ್ರಿ ಇಡೀ ನಡೀತದೆ. ಜಡ್ಜಸ್ಗಳು ಬೇರೆ ಬೇರೆ ಫೀಲ್ಡ್ನಿಂದ ಜಡ್ಜಸ್ಗಳಿರ್ತಾರೆ, ಅವರು 10 ಮಂಟಪವನ್ನು ನೋಡಿ ಬೆಳಗ್ಗೆ ಪ್ರೈಸ್ ರಿಸಲ್ಟ್ ಅನೌನ್ಸ್ ಆಗ್ತದೆ. ಅನೌನ್ಸ್ ಆದಾಗ ಕೆಲವು ತಂಡಗಳಿಗೆ ಬೇಜಾರಾಗ್ತದೆ, ಕೆಲವು ತಂಡಗಳಿಗೆ ಖುಷಿ, ಅಲ್ಲಿ ಸ್ವಲ್ಪ ಇದಾಗ್ತದೆ, ಏನು ಪೆಟ್ರೋಲ್ ಲಡಾಯಿ ಸಹ ಆಗಿದ್ದಿದೆ ಲಾಸ್ಟ್ ಇಯರೆಲ್ಲ ಆಗಿದ್ದಿದೆ. ಆದರೆ ಅದೊಂದು ಕ್ಯೂರಿಯಾಸಿಟಿ, ತುಂಬ ಜನ ಸೇರಿ, ಲಕ್ಷಾಂತರ ಜನ ಸೇರುವಂಥ ಒಂದು ದಸರಾ. ಒಂದು ವರ್ಷ ನೋಡಲಿಕ್ಕೆ ಹೋಗ್ಬೋದು ಅಂತ ಹೇಳಿದ್ರೆ, ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಆದರೆ ಗೊತ್ತಿರಬೇಕು ಯಾವ ಟ್ಯಾಬ್ಲೋ 8 ಗಂಟೆಗೆ ಅಲ್ಲಿ ಅದು ಜಡ್ಜ್ಮೆಂಟ್ ಇರ್ತದೆ. ಆ ಟೈಮಲ್ಲಿ ಜಡ್ಜಸ್ ಬರುವಂಥ ಟೈಮ್ನಲ್ಲಿ ಹೋದರೆ ಕಂಪ್ಲೀಟ್ ವ್ಯೂ ಸಿಗ್ತದೆ, ಬೇರೆ ಟೈಮಲ್ಲಿ ಪಟಾಕಿ ಎಲ್ಲ ಸ್ವಲ್ಪ ಕಡಿಮೆ ಇರ್ತದೆ. ಜಡ್ಜಸ್ ಬಂದಾಗ ಪ್ರತಿಯೊಂದು ವಿಷಯ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತದೆ. ಆ ಥರದ ಒಂದು ದಸರಾ, 10 ದಿವಸ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಕಾಫಿ ದಸರಾ ಅಂತ ಮಾಡ್ತಾರೆ ಮಡಿಕೇರಿಯಲ್ಲಿ, ಕಾಫಿ ದಸರಾ ಅಂತ ಹೇಳಿದ್ರೆ ಕಾಫಿಗೆ ನಿಮಗೆ ಫೇಮಸ್ ಕೊಡಗು, ಹಾಗಾಗಿ ಕಾಫಿ ದಸರಾ, ವೆರೈಟಿ ಕಾಫಿಗಳು, ಮತ್ತು ಮಕ್ಕಳ ದಸರಾ ಅಂತ ಇದೆ, ಮಕ್ಕಳಿಗೆ ಒಂದು ಅವಕಾಶವನ್ನು ಕೊಟ್ಟು ಅವರ ಮಾರ್ಕೆಟ್ ಆಗಿರ್ಬೋದು, ಅವರೇ ತರಕಾರಿಯನ್ನು ಮಾರುವಂಥದ್ದು ಮಕ್ಕಳಿಗೋಸ್ಕರ ಒಂದು ಮಾಡಿದ್ದಾರೆ. ಹೀಗೆ ಪ್ರತಿ ದಿವಸ ಒಂದೊಂದು ಟೈಪ್ನ ದಸರಾ ಇದೆ. ಯುವ ದಸರಾ ಕೂಡ ಇದೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬಂದು ಕಾರ್ಯಕ್ರಮವನ್ನು ಮಾಡ್ತಾರೆ. ಹಾಗಾಗಿ ಅದಾದ ನಂತರ ಈಗ ಮಂಗಳೂರು ದಸರಾ ಕೂಡ,
0: ಅಲ್ಲ ಟ್ಯಾಬ್ಲೋ ಕೂಡ ಸೈಜ್ಗಳು ಕೂಡ ಬಹಳ ದೊಡ್ಡದು,
1: ಬಹಳ ದೊಡ್ಡದು, ಹ್ಯೂಜ್. ಮುಂಚೆ 3-4 ಟ್ರ್ಯಾಕ್ಟರ್ಗಳನ್ನು ಯೂಸ್ ಮಾಡ್ತಾ ಇದ್ರು, ಸುಮಾರು ಒಂದು 100 ft ಹೆಚ್ಚು ಹೋಗ್ತಾ ಇತ್ತು. ನೀವು ಇಲ್ಲಿ ನಿಂತರೆ 100 ft, ಲಾಸ್ಟ್ ಒಂದು ಮೂರ್ತಿ ನಿಮಗೆ ನೋಡ್ಲಿಕ್ಕೆ ಸಿಗೋದು 100 ft ಆದಮೇಲೆ. ಈಗ ಸರ್ಕಾರ ಏನು ಮಾಡಿದೆ ಅಂತ ಹೇಳಿದ್ರೆ, 2 ಟ್ರ್ಯಾಕ್ಟರ್ಗಳನ್ನು ಯೂಸ್ ಮಾಡಬೇಕು ಅಂತ, ಕ್ರೇನಲ್ಲಿ ಯೂಸ್ ಮಾಡ್ತಾರೆ, ಸುಮಾರು 100 ft ಹೈಟಿಗೆ ಹೋಗ್ತದೆ ದೇವಿಯೆಲ್ಲ ಕ್ರೇನನ್ನು ಯೂಸ್ ಮಾಡಿ. ಸೊ ಅದನ್ನು ನೋಡುವಂಥದ್ದೊಂದು ಚಂದ ಎಕ್ಸ್ಪೀರಿಯನ್ಸ್. ಹಾಗೆ ನೀವು ಮಡಿಕೇರಿಗೆ ಹೋದಾಗ ಅಲ್ಲಿರುವಂಥ ರಾಜಸೀಟ್ ಆಗಿರ್ಬೋದು, ಓಂಕಾರೇಶ್ವರ ದೇವಸ್ಥಾನ, ಅಬ್ಬಿ ಫಾಲ್ಸು, ಇದೆಲ್ಲ ಸುತ್ತಿ ಒಂದು ದಸರಾ ನೋಡಿ ಬಂದರೆ ಮಕ್ಕಳಿಗೂ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ, ಒಂದು ಟೂರ್ ಪ್ಲಸ್ ಒಂದು ದಸರಾವನ್ನು ಎಕ್ಸ್ಪೀರಿಯನ್ಸ್ ಮಾಡಿದಂಥ ಫೀಲ್. ಇನ್ನೂ ಕೂಡ ಟೈಮ್ ಇದೆ.
0: ನೀವು ಹೋಗ್ತೀರಾ ವರ್ಷಕ್ಕೆ?
1: ಈಗ ನಾನು ಮಂಗಳೂರಿನಲ್ಲೇ ಬ್ಯುಸಿ ಆಗಿರೋದ್ರಿಂದ ಹೋಗೋದು ಸ್ವಲ್ಪ ಕಷ್ಟ, ಬಟ್ ಎಲ್ಲೋ ಒಂದು ಕಡೆ 2 ವರ್ಷಕ್ಕೊಂದ್ಸಲಿ ಆ ಟೈಮ್ನಲ್ಲಿ ಹೋಗುವಂಥದ್ದು ಪ್ರಯತ್ನ ಮಾಡ್ತಾ ಇದ್ದೇನೆ.
0: ನೋಡಿ, ಒಂದೊಂದು ಊರಿನ ದಸರಾಗಳು ಹೇಗೆ ವಿಶೇಷ ಇರ್ತದೆ ಅಂತ.
1: ಇನ್ನೊಂದು ಕರಗ ಅಂತ ಇದೆ, ಅದು ನೆಕ್ಸ್ಟ್ ಹೇಳುವ. ಏನದು ವಿಷಯ?
0: ನನಗೊಬ್ಬರು ಮೆಸೇಜ್ ಮಾಡಿದ್ದಾರೆ, ಪೂರ್ವ ಅವರು. ಜೈನ ಧರ್ಮದ ಪ್ರಸಿದ್ಧ ಅತಿಶಯ ಕ್ಷೇತ್ರವಾದ ಶಿವಮೊಗ್ಗ ಜಿಲ್ಲೆಯ ಶ್ರೀ ಕ್ಷೇತ್ರ ಹುಂಚದಲ್ಲಿ ಪ್ರತಿ ವರ್ಷ ಶರನ್ನವರಾತ್ರಿ ಮಹೋತ್ಸವ ಅತ್ಯಂತ ಭಕ್ತಿಭಾವ ಸಡಗರದಿಂದ ಆಚರಿಸಲಾಗ್ತದೆ. ಜಗದ್ಗುರು ಸ್ವಸ್ತಿಶ್ರೀ ಡಾಕ್ಟರ್ ದೇವೇಂದ್ರ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯವರಿಯ ಮಹಾಸ್ವಾಮೀಜಿಯವರ ದಿವ್ಯ ಮಾರ್ಗದರ್ಶನದಲ್ಲಿ ಧಾರ್ಮಿಕ ವಿಧಿವಿಧಾನಗಳು ಜರುಗ್ತದೆ. ಇಲ್ಲಿ ವಿಶೇಷವಾಗಿ ಪ್ರತಿದಿನ ತಾಯಿಗೆ ಒಂದೊಂದು ರೀತಿಯ ವಸ್ತುಗಳಿಂದ ಅಲಂಕಾರ ಮಾಡಲಾಗ್ತದೆ, ಹೂವು, ಹತ್ತಿ, ಬಳೆ. ಸೊ ಹೀಗೆ ದಶಮಿಯ ದಿನ ಆನೆಯ ಮೇಲೆ ಪಲ್ಲಕ್ಕಿಯಲ್ಲಿ ದೇವರನ್ನು ಬನ್ನಿ ಮುರಿಯುವ ಕಾರ್ಯಕ್ರಮ ಇರುತ್ತದೆ. ಆ ಬನ್ನಿ ಎಲೆಯನ್ನು ಎಲ್ಲರಿಗೂ ಕೂಡ ಹಂಚಲಾಗ್ತದೆ. ಇದು ಶಿವಮೊಗ್ಗದ ವಿಶೇಷ.
1: ಇದೊಂದು ವಿಶೇಷ, ಈ ಬನ್ನಿ ಮರದ ಬಗ್ಗೆ ಗೊತ್ತಾಗ್ಲೇಬೇಕು. ದಸರಕ್ಕೆ ಯಾಕೆ ಮಹತ್ವ ಅನ್ನೋದನ್ನ ಇನ್ನು ಸ್ವಲ್ಪ ಹೊತ್ತಲ್ಲಿ ಹೇಳೋಣ.
0: ಎಸ್, ಮಾತಾಡೋಣ. ಎಸ್, ನೀವು ಕೇಳ್ತಿರೋದು ರೇಡಿಯೋ ಸಾರಂಗ 107.8 FM ರೇಡಿಯೋ ಸಂಜೆಯಲ್ಲಿ ನಾನು ಆರ್ಜೆ ಅಭಿಷೇಕ್, ಹಾಗೇನೆ ಮಾರ್ಜಿ ಕಿರಣ್ ಅವರು ಕೂಡ ಇದ್ದಾರೆ. ಮಾತಾಡೋಣ.

0: ಎಸ್, ವೆಲ್ಕಮ್ ಬ್ಯಾಕ್ ಟು ರೇಡಿಯೋ ಸಾರಂಗ್ 107.8 ಎಫ್ಎಂ ರೇಡಿಯೋ. ಸಂಜೆಯಲ್ಲಿ ನಾನಿದ್ದೀನಿ ಆರ್ಜೆ ಅಭಿಷೇಕ್, ಹಾಗೇನೆ ಕಿರಣ್ ಅವರು ನಮ್ಮ ಜೊತೆಗೆ ಇದ್ದಾರೆ, ಮಾತಾಡ್ತಾ ಇದ್ದೀವಿ. ಎಸ್ ಕಿರಣ್ ಅವ್ರು, ಯಾಕೆ ತಾನೆ ಮಾತಾಡ್ತಾ ಇದ್ವಿ ನಾವು ಅಲ್ವಾ? ಸೊ ನೀವು ಬನ್ನಿ ಮರದ ಬಗ್ಗೆ ಹೇಳ್ತಾ ಇದ್ರಿ.
1: ಬನ್ನಿ ಕಡಿಯೋದು ಅಂತ ಹೇಳಿದ್ರೆ ಒಂದು ಬಹಳ ವಿಶೇಷವಾದಂತಹ ಕನೆಕ್ಷನ್ ಇದೆ ದಸರಾಕ್ಕೆ. ಇಲ್ಲಿ ಮೈಸೂರಲ್ಲಿ ನೀವು ನೋಡಿದ್ರು ಕೂಡ ಬನ್ನಿ ಮರ ಹೋಗೋದು ಅಂತ ಇದೆ. ಲಾಸ್ಟ್ಗೆ ದಸರಾ ಮುಗಿಯೋದು ಎಲ್ಲಿ ಅಂತ ಹೇಳಿದ್ರೆ ಅದನ್ನು ಕೊಡುವಂಥದ್ದು ಅಂತ ಹೇಳಿದ್ರೆ ಅದೊಂದು ಸಿಂಬಲ್ ಆಫ್ ಪ್ರಾಸ್ಪ್ಯಾರಿಟಿ ಅಂತ ಹೇಳ್ತಾರೆ, ಒಳ್ಳೇದಾಗಬೇಕು. ಸೊ ಅದಕ್ಕೋಸ್ಕರ ಮಡಿಕೇರಿಯಲ್ಲೂ ಹಾಗೆ ಮಂಟಪಗಳು ಎಲ್ಲ ಆಗಿ ಬನ್ನಿ ಮರಕ್ಕೆ ಹೋಗಿ ಎಲ್ಲ ದೇವಸ್ಥಾನದವರು ಅಲ್ಲಿಗೆ ಹೋಗಿ ರಿಟರ್ನ್ ಬರುವಂಥದ್ದು. ಸೊ ತುಂಬ ಶಮಿ ಮರ ಅಂತ ಕೂಡ ಕರೀತಾರೆ ಬನ್ನಿ ಮರ. ನೋಡಲಿಕ್ಕೆ ಸಿಗೋದು ಕಡಿಮೆ, ಆದರೂ ಕೂಡ ಅದೊಂದು ಬನ್ನಿ ಮರ ಅಂತ ಸರ್ಚ್ ಮಾಡಿ ನೋಡಿದ್ರೆ ನೆಕ್ಸ್ಟ್ ಟೈಮ್ ಯಾರಾದರೂ ಎಲ್ಲಿಯಾದರೂ ಹೋಗಬೇಕಾದ್ರೆ ಇದು ಯಾವ ಮರ ಅಂತ ಹೇಳಬೇಕಾದ್ರೆ ಬನ್ನಿ ಮರ ಅಂತ ಹೇಳ್ಬೋದು. ಸೊ ಹಾಗಾಗಿ ಗೂಗಲ್ ಸರ್ಚ್ ಮಾಡ್ಬೋದು ನೀವು. ಇನ್ನು ಕರಗ ಮಹೋತ್ಸವ ಅಂತ ಇದೆ ಈ ದಸರಾ ಟೈಮಲ್ಲಿ ಮಡಿಕೇರಿಯಲ್ಲಿ, ಮೈಸೂರಿನಲ್ಲಿ ಮತ್ತು ಬೆಂಗಳೂರಿನಲ್ಲಿ. ಬೆಂಗಳೂರಿನಲ್ಲಿ ಬೇರೆ ಬೇರೆ ಟೈಮ್ನಲ್ಲಿ ನಡೀತದೆ, ಅಂದರೆ ಬೇರೆ ಟೈಮ್, ಅದು ದಸರಾ ಟೈಮಲ್ಲಿ ಅಲ್ವಾ ಅಂತ. ಮೈಸೂರಲ್ಲಿ ಕೂಡ ಇದೆ ಇದು. 4 ಶಕ್ತಿ ದೇವತೆಗಳು ಅಂತ ಮಡಿಕೇರಿಯಲ್ಲಿದೆ. ಒಂದು ಟೈಮ್ನಲ್ಲಿ ಅಲ್ಲಿ ಹೈಯೆಸ್ಟ್ ರೋಗ ಬಂದಾಗ ಹರಕೆಯ ನಿಟ್ಟಿನಲ್ಲಿ ಸ್ಟಾರ್ಟ್ ಆದಂತಹ ಒಂದು ವಿಷಯ. ಹಾಗಾಗಿ 4 ಶಕ್ತಿ ದೇವತೆಗಳು, ಮಡಿಕೇರಿಯ ದೇವಿ ಅವರು ಒಬ್ಬರು ಅದನ್ನು ಹೊತ್ಕೊಂಡು ಊರಿನ ಸುತ್ತ ಹೋಗಿ ಈ 10 ದಿವಸದಲ್ಲಿ ಬೇರೆ ಬೇರೆ ಏರಿಯಾಗಳಿಗೆ ಹೋಗಿ ಏನೂ ಆಗಬಾರ್ದು ನಮ್ಮ ಊರಿಗೆ ಅನ್ನೋ ನಿಟ್ಟಿನಲ್ಲಿ ಜನರು ಅದಕ್ಕೆ ತುಂಬ ನಂಬುತ್ತಾರೆ ಆ ಭಾಗದಲ್ಲಿ. ಸೊ ಅಂಥ ಒಂದು ಮೊನ್ನೆ ನವರಾತ್ರಿಯ ಪ್ರಥಮ ದಿನಕ್ಕೆ ಅದು ಸ್ಟಾರ್ಟ್ ಆಯಿತು. ಇನ್ನು 10 ದಿವಸ ನಡೀತದೆ ಅದು ಕೂಡ. ಬನ್ನಿ ಮರಕ್ಕೆ ಹೋಗಿ ಲಾಸ್ಟಿಗೆ ಮುಗಿಯುವಂಥದ್ದು. ಅವರ ಬೇರೆ ಬೇರೆ ದೇವಸ್ಥಾನಕ್ಕೆ ಹೋಗಿ ಭೇಟಿ, ಬೇರೆ ಬೇರೆ ರೆಸಿಡೆನ್ಷಿಯಲ್ ಇಲ್ಲಿ ನಾವು ಹುಲಿವೇಷ ಹೇಗೆ ಬೇರೆ ಬೇರೆ ಏರಿಯಾಕ್ಕೆ ಹೋಗ್ತಾ ಇತ್ತು ಅಂತ ಹೇಳ್ತೇವೆ, ಅಲ್ಲಿ ಕರಗ ಬೇರೆ ಬೇರೆ ಹೋಗ್ತದೆ. ಆದರೆ ದೇವಿಯನ್ನು ಹೊತ್ಕೊಂಡು ಹೋಗ್ತಾರೆ ಅವರು ತಲೆ ಮೇಲೆ ಹೋಗುವಂಥದ್ದು. ಬಹಳ ಬಹಳ ಚಂದ ಕೂಡ ನೋಡಲಿಕ್ಕೆ.
0: ಯುದ್ಧದ ಶಸ್ತ್ರಾಸ್ತ್ರಗಳನ್ನು ಪಾಂಡವರು ಆ ಬನ್ನಿ ಮರದಲ್ಲಿ ಇರ್ತಾರೆ.
1: ವಿಜಯದಶಮಿಗೆ ಬಹಳ ಕನೆಕ್ಷನ್ ಇರುವಂತಹ ಒಂದು ಮರ.
0: ಸೊ ಹಾಗೆ ಒಟ್ಟಿನಲ್ಲಿ ನೋಡಿ, ದಸರಾ ಅನ್ನೋದು ಒಂದೊಂದು ರಾಜ್ಯಕ್ಕೆ, ಒಂದೊಂದು ಜಿಲ್ಲೆಗೆ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಆಚರಣೆ ಅಂತ. ನಾವು ಕೋಲ್ಕತ್ತಾ ಅದ ಕಡೆ ಹೋದರೆ ಅಲ್ಲಿ ಅದೊಂದು ಫ್ಯಾಮಿಲಿ ಪೂಜಾ ಅನ್ನುವಂಥ ರೀತಿಯಲ್ಲಿ ಇದೆ. ಅಲ್ಲಿ ದುರ್ಗೆ, ಗಣಪತಿ, ಸರಸ್ವತಿ ಇದೆಲ್ಲವೂ ಕೂಡ ಒಟ್ಟು ಒಂದು
1: ಇಡ್ತಾರೆ. ಮತ್ತೆ ಆ ದೇವಿಯ ಲುಕ್ಕೇ ನಿಮಗೆ ಗೊತ್ತಾಗ್ತದೆ, ಇದು ಕೋಲ್ಕತ್ತದ್ದು ಸ್ಟೈಲ್ ಅಂತ.
0: ಫುಲ್ ಆಭರಣಗಳೇ ಅದರಲ್ಲಿ ಹೆಚ್ಚು ನಮಗೆ
1: ಕಾಣುವಂಥದ್ದು. ಮುಂಬೈನಲ್ಲಿ ಹೇಗೆ ಬೇರೆ ಬೇರೆ ಸ್ಥಳದಲ್ಲಿ, ಈಗ ಲಾಲ್ಬಾಗ್, ಪರೇಲ್, ನಿಮಗೆ ಮುಂಬೈಯಲ್ಲಿ ಹೇಗೆ ಗಣಪತಿಯನ್ನು ಇಡ್ತಾರೋ, ಕೋಲ್ಕತ್ತಾದಲ್ಲಿ ಅದೇ ಥರ ಏರಿಯಾ ಏರಿಯಾ ಏರಿಯಾ ವೈಸಲ್ಲಿ ಅವ್ರದ್ದೊಂದು ಭಯಂಕರ ಡೆಕೋರೇಷನ್. ಲೈಟಿಂಗ್ ಎಲ್ಲ ನೋಡಿದ್ರೆ ಕೋಲ್ಕತ್ತಾದಲ್ಲಿ
0: ಈ ಸಲಂತೂ
1: ಕಂಡಪಟ್ಟೆ ಲೈಟಿಂಗ್ ಈ ಸಲ ಕಂಡಪಟ್ಟೆ. ಮಂಗಳೂರಿನಲ್ಲಿ ಕೂಡ ನೀವೊಂದು ವಿಡಿಯೋ ಮಾಡಿ ಹಾಕಿದ್ದೀರಾ, ಬಹಳ ಹಿಂದಿ ಪ್ರಚಾರ ಸಮಿತಿ ಭವನದಲ್ಲಿ ನಡೀತದೆ. ನಾನು ಕೂಡ ಪ್ರತಿ ವರ್ಷ ಹೋಗಿ ಒಂದು ವಿಸಿಟ್ ಕೊಟ್ಟು ಬರುವಂಥದ್ದು, ಒಂದು ಬೇರೆಯೇ ಲೋಕಕ್ಕೆ ಹೋದ ಫೀಲಿಂಗ್. ಅಲ್ಲಿ ಸಂಜೆ ಎಲ್ಲ ಹೋದರೆ ಆರತಿ ನೋಡಲಿಕ್ಕೆ ಸಿಗ್ತದೆ, ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಹಾಲ್ನ ಒಳಭಾಗದಲ್ಲಿ ನಡೀತದೆ. ಹಿಂದಿ ಪ್ರಚಾರ ಸಮಿತಿ ನಮ್ಮ ಸ್ಕೌಟ್ ಆ್ಯಂಡ್ ಗೈಡ್ ಭವನದ ಆಪೋಸಿಟ್ನಲ್ಲಿದೆ. ಸೊ ಚಂದ, ಮಂಗಳೂರಿನಲ್ಲಿ ಒಂದು ವಿಶೇಷವಾಗಿ ನೀವು ಕುದ್ರೋಳಿಗೆ ಹೋಗಿ ಈಚೆ ಬರಬೇಕಾದ್ರೆ ಆ ರೋಡ್ನಲ್ಲಿ ಒಂದು 2 ನಿಮಿಷ ನಿಮ್ಮ ಗಾಡಿಯನ್ನು ಸೈಡಿಗಿಟ್ಟು ರಪ್ಪ ಒಳಗೆ ಹೋಗಿ ನೋಡ್ಕೊಂಡು ಬಂದರೆ ಒಂದು ಬೆಂಗಾಲಿಗೆ ಹೋದ ಫೀಲಿಂಗ್ ಬರ್ತದೆ.
0: ಎಸ್, ಮಾತಾಡ್ತಿದ್ದೀವಿ ನಾವು ದಸರಾದ ಬಗ್ಗೆ, ಮಾರ್ನಮಿದ ಬಗ್ಗೆ ಪಾತ್ರಂದಲ್ಲ. ಕಿರಣ್ ಅವರು ಬಹಳ ಚೆನ್ನಾಗಿರುವಂಥ ಬೇರೆ ಬೇರೆ ಊರಿನ ಎಕ್ಸ್ಪೀರಿಯೆನ್ಸ್ಗಳನ್ನು, ಅಲ್ಲಿನ ವಿಶೇಷತೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ಮಾತಾಡುವ ಇನ್ನೂ ಕೂಡ ಹಾಗೇನು ಸ್ವಲ್ಪ ಹೊತ್ತಲ್ಲಿ ಇವತ್ತಿನ ಇನ್ನೊಂದು ಸುದ್ದಿಯನ್ನು ಕೂಡ ಹೇಳಬೇಕು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಒಂದು ಲವ್ಲಿ ಟ್ರ್ಯಾಕ್ ಹೇಳ್ತಿರೋದು ರೇಡಿಯೋ ಸಂಜೆ. ನಾನು ಆರ್ ಜೆ ಅಭಿಷೇಕ್.

0: எஸ் வெல்கம் பேக் டு ரேடியோ சாரங் 107.8 FM ரேடியோ சஞ்சயல்லி நந்தினி ஆர்ஜி அபிஷேக் ஹாகினே நம்ம ஜொತೆಗೆ ஆர்ஜி கிரண் ಅವರು கூட ಇದ್ದಾರೆ ಮಾತಾಡ್ತಾ ಇದೀವಿ ನಾವು ದಸರಾದ ಬಗ್ಗೆ ಬೇರೆ ಬೇರೆ ವಿಶೇಷತೆಗಳ ಬಗ್ಗೆ ಅಲ್ವಾ
1: ಈಗ ದಸರಾ ಅಂತ ಹೇಳಬೇಕಾದ್ರೆ ಕೆಲವೊಂದು ಹೇಗೆ ಪ್ಲಾನ್ ಮಾಡ್ಕೊಳ್ಬೋದು ಅಂತ ನಾನು ನಿನ್ನೆ ಹೋದ ರೂಟ್ ಇಲ್ಲಿಂದ ಕಟೀಲಿಗೆ ಹೋಗಿ ಕಟೀಲಿನಿಂದ ಒಳಗೆ ರೋಡ್ನಲ್ಲಿ ಹೋದರೆ ನಾವು ಬಪ್ಪನಾಡು ತಲುಪ್ತೇವೆ ಬಪ್ಪನಾಡು ಹೋಗಿ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋದರೆ ನನಗೆ ಬಹಳ ಖುಷಿಯಾಗಿದ್ದು ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ವ್ಯವಸ್ಥೆಗಳು ಒಳಗೆ ಹೋಗಿ ಫಸ್ಟ್ ನೀವು ಒಳಗೆ ದೇವಸ್ಥಾನದ ಗೇಟ್ನಿಂದ ದ್ವಾರದಿಂದ ಒಳಗೆ ಹೋದರೆ 9 ನವದುರ್ಗೆಯರನ್ನು ನೀವು ನೋಡಿ ಶಾರದೆಯನ್ನು ನೋಡಿ ಪಕ್ಕದಲ್ಲೇ ಸ್ಟೇಜ್ ಅದನ್ನೆಲ್ಲ ನೋಡಿ ಚಂದ ಲೈನ್ನ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ಬ್ಯಾರಿಕೇಡ್ ಎಲ್ಲ ಹಾಕಿ ಹೊರಗಡೆ ಬರಬೇಕಾದ್ರೆ ಎಕ್ಸಿಬಿಷನ್ ಅಲ್ಲಿ ಪ್ರಸಾದ ತೀರ್ಥ ಪ್ರಸಾದ ತಗೊಂಡು ದೇವಸ್ಥಾನ ನೀವು ಸುತ್ತು ಹಾಕಿ ಹೊರಗೆ ಬರಬೇಕಾದ್ರೆ ತೀರ್ಥ ಪ್ರಸಾದ ಮತ್ತು ನೀವೇನಾದರೂ ಸೇವೆ ಮಾಡಿದರೆ ಅದರ ಪ್ರಸಾದ ಅದನ್ನು ತಗೊಂಡು ಹೊರಗಡೆ ಬರಬೇಕಾದ್ರೆ ಊಟದ ವ್ಯವಸ್ಥೆ ಇದೆ ಬುಫೆ ಆಚೆಯಿಂದ ಪುನಃ ಈಚೆ ಬಂದರೆ ಎಕ್ಸಿಬಿಷನ್ ಸ್ಟಾರ್ಟ್ ಎಕ್ಸಿಬಿಷನ್ ಅಂತ ಹೇಳಿದ್ರೆ ನಿಮಗೆ ದೊಡ್ಡ ಒಂದು ಮೀನಿನ ಒಂದು ಆಕೃತಿ ಮಾಡಿದ್ದಾರೆ ಅದರ ಒಳಗಡೆ ಹೋದರೆ ಎಕ್ವೇರಿಯಮ್ಮು ಪೆಟ್ ಶಾಪು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಒಳಗೆ ಎಲ್ಲ ನೀವು ಸ್ಟಾಲ್ಗಳನ್ನ ನೋಡಿ ಬೇರೆ ಬೇರೆ ಕಲಾವಿದರ ಒಂದು ಸ್ಟಾಲ್ಸ್ಗಳಿದೆ ಅಂತ ಹೇಳಿದ್ರೆ ನಿಮಗೇನಾದರೂ ತೆಂಗಿನಕಾಯಲ್ಲಿ ಮಾಡಿರುವಂಥದ್ದು ಮತ್ತೆ ರೆಸಿನ್ ಆರ್ಟ್ಗಳು ಮತ್ತೆ ಬರ್ಡ್ಸ್ ಇದೆ ತುಂಬಾ ಬರ್ಡ್ಸ್ ನೀವು ನೋಡಿರದ ಪಕ್ಷಿಗಳನ್ನ ನೋಡ್ಬೇಕು ಅಂತ ಹೇಳಿದ್ರೆ ಈಗ ಉಚ್ಚಿಲಕ್ಕೆ ಹೋಗ್ಬೇಕು ಬಹಳ ಚಂದ ವ್ಯವಸ್ಥೆ ಮಾಡಿದ್ದಾರೆ ಅದನ್ನ ನೋಡಿ ಎಲ್ಲ ಮಕ್ಕಳಿಗೆಲ್ಲ ಖುಷಿ ನೋಡಿ ಹೊರಗಡೆ ಬರಬೇಕಾದ್ರೆ ಅಂಗಡಿಗಳು ಸ್ಟಾರ್ಟ್ ಫುಡ್ ಕೌಂಟರ್ಸ್ ಆಗಿರ್ಬೋದು ಮತ್ತೆ ನಿಮಗೆ ಏನಾದರೂ ಕ್ಲೋತಿಂಗ್ ಬ್ಯಾಗ್ ಮಕ್ಕಳಿಗೆ ಬೇಕಾದ ಆಟದ ಸಾಮಾನುಗಳು ಇದೆಲ್ಲ ನೋಡಿ ಹೊರಗೆ ಬರಬೇಕಾದ್ರೆ ನಿಮಗೆ ಒಂದು 2-2.5 ಗಂಟೆ ಅದು ಹೇಗೆ ಎಷ್ಟು ಟೈಮ್ ಪಾಸ್ ಆಯಿತು ಅಂತ ನಿಮಗೆ ಗೊತ್ತಾಗೋದಿಲ್ಲ ಎಲ್ಲ ಲೈನ್ನಲ್ಲೇ ಎಲ್ಲಿ ಅಡ್ಡದಿಡ್ಡಿ ಎಲ್ಲಿ ಹೋಗ್ಲಿಕ್ಕಿಲ್ಲ ಹೊರಗಡೆ ಬರಬೇಕಾದ್ರೆ ಎಕ್ಸಿಟ್ ನೀವು ಗಾಡಿಯಲ್ಲಿ ಪಾರ್ಕ್ ಮಾಡಿದ್ರೆ ಅಲ್ಲಿ ಬಂದು ತಲುಪ್ತೀರಾ ಸೊ ಅಂಥ ಒಂದು ವ್ಯವಸ್ಥೆ ಮತ್ತು ಇನ್ನೊಂದು ಖುಷಿಯಾಗುವಂಥದ್ದೇನು ಅಂತ ಹೇಳಿದ್ರೆ ಅವರ ಕೊನೆಯ ದಿನದ ಆಚರಣೆ ಒಂದು ಶೋಭಾಯಾತ್ರೆ ನಡೆಯುವಂಥದ್ದು ಹೈವೇಯಲ್ಲಿ ಶೋಭಾಯಾತ್ರೆ ಬಹಳ ಕಷ್ಟದ ವಿಷಯ ಆದರೂ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ವರ್ಷ ನನಗೆ ನೆನಪಿರುವ ಹಾಗೆ ಹೆಲಿಕಾಪ್ಟರನ್ನು ತಂದು ಮೇಲಿನಿಂದ ಪುಷ್ಪವನ್ನು ಹಾಕಿದರು ಶಾರದೆ ಮೇಲೆ ಅದನ್ನು ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಮತ್ತು ರಾತ್ರಿ ವಿಸರ್ಜನೆಯ ಸಂದರ್ಭದಲ್ಲಿ ಗಂಗಾ ಆರತಿ ನಡೀತದೆ ಅಲ್ಲಿ ಗಂಗಾ ಆರತಿ ಅಂದರೆ ಸಮುದ್ರದಲ್ಲಿ ಒಂದು ಆರತಿ ಹೌದು ಕಾಶಿಯಿಂದನೇ ಪಂಡಿತರು ಬಂದು ಆ ಗಂಗಾ ಆರತಿ ಸ್ಟೈಲ್ನಲ್ಲೇ ಈ ಸಮುದ್ರ ಆರತಿಯನ್ನು ಸಮಯದಲ್ಲಿ ಮಾಡ್ತಾರೆ ಅದನ್ನು ನೋಡಬೇಕು ಅಂತ ಹೇಳಿದ್ರೆ ಕಾಶಿಗೆ ಹೋಗಿ ನೋಡ್ಲಿಕ್ಕೆ ಆಗುದಿಲ್ಲ ನಮಗೆ ಗಂಗಾ ಆರತಿ ಅಂತ ಹೇಳುವವರು ಅಟ್ಲೀಸ್ಟ್ ನಮ್ಮ ಪಕ್ಕದ ಊರಿಗೆ ಹೋಗಿ ನೋಡ್ಕೊಂಡು ಬರಬೇಕು ಅಂದ್ರೆ ರಾತ್ರಿ 10:00 ಇರುವಂಥದ್ದು ಕಾಪು ಬೀಚ್ನಲ್ಲಿ ಸೊ ಅದನ್ನು ಕೂಡ ಗಂಗಾ ಆರತಿ ಒಂದು ನಾನು ಮೊನ್ನೆ ಹೋದಾಗ ಹರಿದ್ವಾರಕ್ಕೆ ಹೋದಾಗ ಹರಿದ್ವಾರದಲ್ಲಿ ಗಂಗಾ ಆರತಿ ನಡೀತದೆ 6:30 to 6:30 ಒಂದು 5 ಒಂದು ಗಂಗೆಯ ಹಾಡನ್ನು ಹಾಕಿ ಅಲ್ಲಿ ಆರತಿ ಆರತಿ ಮಾಡುವ ಸ್ಟೈಲೇ ನೋಡಲಿಕ್ಕೆ ಚೆಂದ ಮತ್ತು 1000 ಜನ ಸೇರಿರ್ತಾರೆ ಅದನ್ನು ನೋಡಲಿಕ್ಕೆ ಆರತಿಯನ್ನು ನೋಡಿ ಹಾಗೆ ನಾಳೆ ಅದು ಶೋಭಾಯಾತ್ರೆ ಆದಮೇಲೆ ಇಲ್ಲಿ ವಿಸರ್ಜನೆ ಕಾರ್ಯಕ್ರಮದ ಸಂದರ್ಭದಲ್ಲಿ ನಡೆಯುವಂಥದ್ದು ಕಾಪುವಲ್ಲಿ ಸೊ ಅದನ್ನು ಕೂಡ ನೋಡಿದರೆ ಬಹಳ ಒಂದು ದಸರಾ ಒಂದು ಕಂಪ್ಲೀಟ್
2: ಮತ್ತೆ
1: ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಇಲ್ಲಿನ ಕುದ್ರೋಳಿಯ ಶೋಭಾಯಾತ್ರೆಯಾಗಿ ವಿಸರ್ಜನೆ ಆಗುವಂತಹ ನೆಕ್ಸ್ಟ್ ದಿನ ಉಂಟಲ್ವಾ ಮಂಗಳೂರಿನ ಕಾರ್ ಸ್ಟ್ರೀಟ್ನ ವೆಂಕಟರಮಣ ದೇವಸ್ಥಾನದಲ್ಲಿ ಆಚಾರ್ಯ ಮಠ ಅಂತ ಇದೆ ಆಚಾರ್ಯ ಮಠದ ಶಾರದ 100+ ವರ್ಷ ಆಗಿದೆ ಸೊ ಅಲ್ಲಿನ ಶೋಭಾಯಾತ್ರೆ ಆ ದಿವಸ ನಡೆಯುವಂಥದ್ದು ನೆಕ್ಸ್ಟ್ ಡೇ ಸೊ ಹಾಗಾಗಿ ಅದನ್ನು ಕೂಡ ನೋಡುವಂಥದ್ದು ಒಂದು ಬಹಳ ವಿಶೇಷ ಅಲ್ಲಿ ಏನು ಅಂತ ಹೇಳಿದ್ರೆ ಅಲ್ಲಿ ಶೋಭಾಯಾತ್ರೆಯಲ್ಲಿ ಮೆರವಣಿಗೆ ಎಲ್ಲ ಮೋಸ್ಟ್ ಪ್ರಾಬಬ್ಲಿ ಹುಲಿಗಳೆಲ್ಲ ಹರಕೆಯಲ್ಲಿ
2: ಬರುವಂತರು ಕಾಲ್ ಇದ್ದಾರೆ ಮಾತಾಡಿಬಿಡುವ ಹಲೋ ನಮಸ್ಕಾರ ನಮಸ್ಕಾರ ಜಯಪ್ರಕಾಶ್ ಅವರೇ ನಮಸ್ಕಾರ
3: ಅನಿಸಿಕೆಗಳನ್ನು ಕೂಡ ಹೇಳ್ಬಹುದು ಅಂತ ಹೇಳಿ
2: ಖಂಡಿತ ಖಂಡಿತ ಖಂಡಿತ ಖಂಡಿತ
3: ಕಿರಣ್ ಸರ್ ತುಂಬಾ ಮಾಹಿತಿ ಕೊಡ್ತಾ ಇದ್ರು ತುಂಬಾ ಒಳ್ಳೆ ಖುಷಿ ಆಯ್ತು ಕಿರಣ್ ಸರ್ ಧನ್ಯವಾದಗಳು ನಾನು ಹೇಳುದು ಈ ದಸರಾವನ್ನು ಒಂದು ಅವಕಾಶ ಆಗಿ ಬಳಸಬೇಕು ಅದು ಪರಿಸರ ಸ್ನೇಹಿ ಆಗುವಂತೆ ಅಂತ ಹೇಳಿ ನಮ್ಮ ದುರಂತ ಏನಂತ ಹೇಳಿದ್ರೆ ಇವತ್ತು ಪ್ಲಾಸ್ಟಿಕ್ ಫ್ಲೆಕ್ಸ್ ಅನ್ನು ಆಯುಕ್ತರ ಹೆಸರಿನಲ್ಲೂ ಕೂಡ ಮಂಗಳೂರಲ್ಲಿ ಹಾಕಿದ್ದಿದೆ ಇವತ್ತಿನ ಪತ್ರಿಕೆಯಲ್ಲಿ ನೋಡಿದ್ರೆ ನಾನು ಅವ್ರಿಗೆ ಹೇಳಿದೆ ಹೌದು ಅವ್ರಿಗೆ ಹೇಳಿದೆ ಅದು ಅಚಾತುರ್ಯದಿಂದ ಆದದ್ದು ತಪ್ಪಿ ಆದದ್ದು ಹಾಗೆಲ್ಲ ಹೇಳಿದ್ರು ತೆಗಿಸ್ತೇನೆ ಅಂತ ಹೇಳಿದ್ರು ಇಂತಹ ಮೈಸೂರಲ್ಲಿ ದಸರಾದಲ್ಲಿ ಫ್ಲೆಕ್ಸ್ ಇಲ್ಲ ಅಂತೆ ನಾನು ಹೇಳುದು ಕೇಳಿಬಾರ್ದು ಎಲ್ಲಿ ಕೂಡ ಫ್ಲೆಕ್ಸ್ ಕಾಣಲಿಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿ ಆದ್ರೆ ಮಂಗಳೂರಲ್ಲಿ ಇದೆ ಮತ್ತೆ ಮರಗಳಿಗೆ ಲೈಟಿಂಗ್ ಹಾಕುವಾಗ ಆಣಿ ಹಿಡಿದು ಲೈಟಿಂಗ್ ಹಾಕಿದ್ದು ಕೂಡ ಈ ಸಲ ಅಲ್ಲ, ವರ್ಷ ವರ್ಷ ಆಗ್ತಾ ಇದೆ, ಅದು ಕೂಡ ಆಗಿದೆ. ನಾವು ನಮ್ಮನ್ನೊಮ್ಮೆ ಕೇಳ್ಬೇಕಾಗ್ತದೆ ಇದು ಪರಿಸರ ಸ್ನೇಹಿಯಾಗಿದೆಯಾ ಅಂತೇಳಿ. ಯಾಕೆಂತ ಹೇಳಿದ್ರೆ ಜಾಗತಿಕ ಸತ್ಯ ಏನಂತ ಹೇಳಿದ್ರೆ, ನಾವು ಪರಿಸರದ ವಿಷಯದಲ್ಲಿ ವಿನಾಶದತ್ತ ಸಾಗ್ತಾ ಇದ್ದೇವೆ ಅಂತೇಳಿ ಇದು ಜಗತ್ತಿನಾದ್ಯಂತ ಚರ್ಚೆ ಆಗ್ತಾ ಇದೆ. ಒಂದಷ್ಟು ಆ ರೀತಿಯಲ್ಲಿ ಆದ್ರೆ ಒಳ್ಳೇದು ಅಂತೇಳಿ ನನ್ನ ಅನಿಸಿಕೆ ಸರ್. ಧನ್ಯವಾದಗಳು.
2: ಈಗ ನನಗೆ ರೀಸೆಂಟ್ ಆಗಿ ಅನಿಸಿದ್ದು, ಮಂಗಳೂರಲ್ಲಿ ಈ ರಾಜಕಾರಣಿಗಳ ಹುಟ್ಟುಹಬ್ಬದ ಫ್ಲೆಕ್ಸ್ಗಳೆಲ್ಲ ತುಂಬಾ ಕಡಿಮೆ ಇತ್ತು, ಈ ವರ್ಷ ಅದು ಕೂಡ ಭಾರಿ ರಾಜಿಸ್ತಾ ಇದೆ. ಸೊ ಅಂಥದ್ದೆಲ್ಲ ಆಗ್ತಾ ಹೋದ್ರೆ ಭಾರಿ ಕಷ್ಟಗಳು. ಸೊ ಪರಿಸರ ಅದು ಪರಿಸರವನ್ನ ಉಳಿಸುವಂತ ನಿಟ್ಟಿನಲ್ಲಿ ಆದಷ್ಟು ಕಡಿಮೆ ಮಾಡಬೇಕು ಅಂತ ನಾವು, ಎಲ್ಲಿ ಸಾಧ್ಯ ಉಂಟು ಅಲ್ಲಿ ಆದರೂ ಕಡಿಮೆ ಮಾಡುವಂತ ಪ್ರಯತ್ನ ಮಾಡಿದ್ರೆ ಭಾರಿ ಒಳ್ಳೆಯದು ಅಂತ.
1: ಖಂಡಿತ ಖಂಡಿತ ಒಳ್ಳೆಯ ಪಾಯಿಂಟ್ ಅನ್ನ ಹೇಳಿದ್ರು ಅವರು.
2: ಎಸ್ ಎಸ್, ನೀವು ಹೇಳ್ತಾ ಇದ್ದಾರೆ. ದಸರಾದ ಬಗ್ಗೆ ನಾವು ಶಾರದೆಯ ಬಗ್ಗೆ
1: ಹೇಳ್ತಾ, ಅದೇ ಕಾರ್ ಸ್ಟ್ರೀಟ್ ಅಲ್ಲಿ ಹರಕೆಯ ಹುಲಿಗಳು ಜಾಸ್ತಿ ಅಂತ ಹೇಳಿದ್ರೆ 95-98 ವರ್ಷದ ಬಜಿಲ್ಕೆರಿ ಕಮಲಾಕ್ಷಣ್ಣನವರ ಒಂದು ಹುಲಿ ಅಲ್ಲಿದೆ ಅಂಥದ್ದು. 98 ಇಯರ್ಸ್ ಏನೋ ಕಾಣಬೇಕು ಈ ವರ್ಷ. ಸೊ ಹಾಗಾಗಿ ಅದನ್ನು ಕೂಡ ನೋಡುವಂಥದ್ದೊಂದು ಬಹಳ ಚಂದದ ವಿಷಯ. ಅಲ್ಲಿ ದೀಪಾಲಂಕಾರ ಅಂತ ನಡೀತದೆ, ಸೆಕೆಂಡ್ ಡೇ ಥರ್ಡ್ ಡೇ ನಿಟ್ಟಿನಲ್ಲಿ ಮಾಡ್ತಾರೆ ಅವರು. ಫುಲ್ ಕಂಪ್ಲೀಟ್ ಲೈಟ್ಸ್ ಎಲ್ಲ ಆಫ್ ಆಗಿ ಕೇವಲ ದೀಪಾಲಂಕಾರ, ಹಣತೆ ದೀಪ ಒಂದು ವಿಶೇಷವಾಗಿ ಗ್ಲಾಸ್ನಲ್ಲಿ ಇಟ್ಟು ಮಾಡ್ತಾರೆ ಅದನ್ನು. ಅದು ಫುಲ್ ವೆಂಕಟರಮಣ ದೇವಸ್ಥಾನದ ಸುತ್ತ ಇರ್ತದೆ. ಸೊ ಅದನ್ನು ನೋಡಲಿಕ್ಕೆ ಭಾರಿ ಚಂದ ಚಂದ ಕಾಣಿಸ್ತದೆ. ಅದಕ್ಕೆ ಮೋಟರ್ ಎಲ್ಲ ಫಿಕ್ಸ್ ಮಾಡಿ ಎಲ್ಲ ತಿರುಗುವಂಥದ್ದು, ಅದನ್ನೆಲ್ಲ ನೋಡಲಿಕ್ಕೆ ತುಂಬ ಜನ ಲೈನಲ್ಲಿ ಬರ್ತಾರೆ, ಸಾವಿರಾರು ಜನ ಸೇರಿಕೊಳ್ತಾರೆ. ಮತ್ತು ಪ್ರತಿಯೊಂದು ದಿವಸ ಒಂದೊಂದು ಅಲಂಕಾರ, ಹಾಗೇ ಅದನ್ನು ಕೂಡ ನೋಡಲಿಕ್ಕೆ ಚಂದ ಇರ್ತದೆ. ಒಂದೊಂದು ವರ್ಷ ಕಾಳಿ ಕೂಡ ಮಾಡಿದ್ದುಂಟು, ಶಾರದೆ ಅದೇ, ಆ ಶಾರದೆಯನ್ನು ಒಂದು ದಿವಸ ಕಾಳಿ, ಒಂದು ದಿವಸ ಬೇರೆ ರೂಪ, ಅದಕ್ಕೆ ಬೇರೆ ಬೇರೆ ರೂಪಗಳು. ಸೊ ಅದನ್ನು ನೋಡುವಂಥದ್ದು. ಮತ್ತು ಕೊನೆಯ ದಿನ ನಿಮಗೆ ಶೋಭಾಯಾತ್ರೆ ಮಾಡಬೇಕಾದ್ರೆ ಅದನ್ನು ಒಂದು ನೋಡುವಂಥದ್ದು ಒಂದು ಚಂದ. ಅದನ್ನು ನೋಡಲಿಕ್ಕೆ ಅಂತ ಹೇಳಿದ್ರೆ ಮಲ್ಲಿಗೆ ಹಾಕಿರುವಂಥ ಒಂದು ಶಾರದೆ, ಅದನ್ನು ನೋಡಲಿಕ್ಕೂ ಜನ ತುಂಬ ಸೇರ್ತಾರೆ. ಹಾಗಾಗಿ ವಿಶೇಷತೆಗಳು
2: ಅಲ್ವಾ. ಸೊ ಒಟ್ಟಿನಲ್ಲಿ ದಸರಾ ಅನ್ನುವಂಥದ್ದು ಸಂಭ್ರಮ, ಎಲ್ಲರನ್ನು ಒಳಗೊಂಡಂಥ ಹಬ್ಬ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಈ ಖುಷಿ ಸಂಭ್ರಮಗಳು ಎಲ್ಲರ ಬದುಕಿನಲ್ಲೂ ಕೂಡ ಖುಷಿಯನ್ನು ತರಲಿ ಅನ್ನೋದು
1: ಖಂಡಿತ
2: ಆಶೆ. ಸೊ ಥ್ಯಾಂಕ್ ಯು ಕಿರಣ್ ಅವರೇ.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಮಾತಾಡಿದ್ವಿ ಅನೇಕ ವಿಷಯಗಳನ್ನು, ಇಲ್ಲಿಂದ ಇಲ್ಲಿಗೆ ಉಡುಪಿ ಅಲ್ವಾ
1: ಎಲ್ಲ ಕಡೆ ಒಂದು
2: ಬಂಗಾಳಕ್ಕೆ ಕೂಡ ಹೋಗಿ ಬಂದ್ವಿ ಒಂದು ರೌಂಡ್. ಸೊ ಎಸ್, ಇದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿ, ನಿಮಗೆ ಟೈಮ್ ಇದ್ದರೆ ಒಂದು ರೌಂಡ್ ಹೋಗ್ಬೋದು. ಇದಕ್ಕೇನು ಬಹಳ ದೊಡ್ಡ ಏನು ದುಡ್ಡು ಖರ್ಚು ಮಾಡಬೇಕು ಅಂತ ಏನಿಲ್ಲ.
1: ಬಸ್ನ ವ್ಯವಸ್ಥೆ ಇದೆ, KSRTCಯಿಂದ ಬಸ್ನ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬರಲಿಕ್ಕೆ.
2: ಮಹಿಳೆಯರಿಗಂತೂ ಫ್ರೀ ಇದೆ.
1: ಹೌದು.
2: ಸೊ ಒಂದು ರೌಂಡ್ ಹೊಡ್ಕೊಂಡು ಬರೋಣ ಅಲ್ವಾ. ಅಪ್ಪುಜಿ ಅಪ್ಪುಜಿ ಅಂತ ಹೇಳಿ ಕೂತ್ರೆ ಆಗುದಿಲ್ಲ, ಕೆಲವೊಮ್ಮೆ ಹೋಗ್ಬೇಕಾಗುತ್ತೆ ಅಂತ. ಎನಿವೇಸ್, ಥ್ಯಾಂಕ್ ಯು ಕಿರಣ್.
1: ಥ್ಯಾಂಕ್ ಯು, ಥ್ಯಾಂಕ್ ಯು.
2: ಎಸ್, ಇವತ್ತಿನ ಸುದ್ದಿ ಏನಾದರೂ ವಿಶೇಷ ಉಂಟಾ ಅಂತ ನಾನು ನೋಡ್ತಾ ಇದ್ದೆ, ಸ್ವಲ್ಪ ನೋಡ್ಕೊಂಡು ಬರೋಣ. ಸೊ ಸುದ್ದಿ ಏನು ಅಂತ ಹೇಳಿದ್ರೆ ನೋಡಿ, 400 ಕುಟುಂಬಗಳ ದತ್ತು ಸ್ವೀಕಾರವನ್ನು ಮಾಡಿದ್ದಾರೆ. ಯಾರು ಗೊತ್ತಾ, ಮಹತ್ ಕಾರ್ಯಕ್ಕೆ ಕೈ ಹಾಕಿದವರು ನಟಿ ರಶ್ಮಿಕಾ ಮಂದಣ್ಣವರು ಈ ಕೆಲಸವನ್ನು ಮಾಡಿದ್ದಾರೆ, ಒಳ್ಳೆ ವಿಷಯ. ಇನ್ನು ಇವತ್ತಿಂದ ಆಂಬ್ಯುಲೆನ್ಸ್ ನೌಕರರ ಮುಷ್ಕರ. ಸೊ ಬೇರೆ ಬೇರೆ ಅವರ 108 ಆರೋಗ್ಯ ಕವಚ ಯೋಜನೆಯಡಿ ಕಾರ್ಯನಿರ್ವಹಿಸ್ತಾ ಇರುವಂಥ ಆಂಬ್ಯುಲೆನ್ಸ್ ನೌಕರರ ವೇತನ ಪರಿಷ್ಕರಣೆ ಸೇರಿ ವಿವಿಧ ಬೇಡಿಕೆಗಳನ್ನು ಸಂಬಂಧಿಸಿದಂತೆ 14 ತಾರೀಕು ಇವತ್ತು ರಾತ್ರಿ 10 ಗಂಟೆಯಿಂದ ಕರ್ತವ್ಯಕ್ಕೆ ಗೈರಾಗಿ ಮುಷ್ಕರ ಕೈಗೊಳ್ಳುವುದಾಗಿ ಘೋಷಣೆಯನ್ನು ಮಾಡಿದ್ದಾರೆ. ಇನ್ನು ಈ ಸಲ ಅಂಬಾರಿಯನ್ನು ಹೊರುವಂಥ ಜಂಬೂ ಸವಾರಿ ಮುನ್ನಡೆಸುವ ಹೊಣೆ ಪ್ರಶಾಂತ್ ಆಣೆಗೆ ಲಭಿಸಿದೆ ಅನ್ನೋದು ಕೂಡ ಇವತ್ತಿನ ಸುದ್ದಿಗಳಲ್ಲಿ ಒಂದಾಗಿದೆ. ಇವಿಷ್ಟು ಪ್ರಮುಖವಾದಂಥ ಸುದ್ದಿ ನಮಗೆ ಇವತ್ತು ಸಿಕ್ಕಿರುವಂಥದ್ದು. ಹಾಗೆಯೇ ಬೇರೆ ಬೇರೆ ರಾಜಕಾರಣಿಗಳ ಏನು ಒಂದಿಷ್ಟು ಬೇರೆ ಬೇರೆ ರೀತಿಯ ಸ್ಟಿಂಗ್ ಆಪರೇಷನ್ಗಳೆಲ್ಲ ಆಗಿದೆ ಅನ್ನುವ ಬಗ್ಗೆ ಸುದ್ದಿ ಕೂಡ ಇದೆ, ಇದು ಕೂಡ ಮಾಧ್ಯಮದಲ್ಲಿ ಇವತ್ತು ಕಾಣಲಿಕ್ಕೆ ಸಿಗ್ತಾ ಇದೆ. ಇವಿಷ್ಟು ಸುದ್ದಿಗಳು, ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತಾ ಇದ್ದೇನೆ. ಅನೇಕ ವಿಷಯಗಳನ್ನು ಮಾತಾಡಿದ್ವಿ ನಾವು ಇವತ್ತು ದಸರಾದ ಬಗ್ಗೆ. ಎಲ್ಲರೂ ಕೂಡ ಒಂದಷ್ಟು ಮಾಹಿತಿ ಕಾರ್ಯಕ್ರಮದ ಮೇಲೆ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತಾ ಮತ್ತೊಮ್ಮೆ ಎಲ್ಲರೂ ಕೂಡ ಥ್ಯಾಂಕ್ ಯು ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮುಂದಿನ ರೇಡಿಯೋ ಸಂಜೆಯಲ್ಲಿ ಮತ್ತೆ ಒಂದಿಷ್ಟು ಪ್ರಶ್ನೆ ಮಾತಿನ ಜೊತೆಗೆ ಮತ್ತೆ ಸಿಗೋಣ. ಕೇಳ್ತಾ ಇರಿ ರೇಡಿಯೋ ಸರಂಗ 107.8 FM. ಟಾಟಾ, ಟೇಕ್ ಕೇರ್, ಬಾಯ್.

0: ಕೇಳ್ತಿರೋದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರ
1: ರೇಡಿಯೋ ಸಾರಂಗ್ 107.8 FM ರಂಗ ರಂಗದ ಬದುಕು ಇತ್ತೆ ತುಳು ಪ್ರಸಾರ.

0: നിക്കളിക്കേനന്ദുള്ളര റേഡിയോ സാരംഗ് 107.8 FM ഇനത്തെ തുളു കാര്യക്രമകു നിക്കളിക മാത്രേക്കല മോക്കി ദിഞ്ചി സൊൽമെലു ഇനിത്ത കാര്യക്രമട് വിനയ കൃഷി ബെളകാരര സംഘ രജിസ്റ്റർ കൊൽനാടു മുൾക്കി അഞ്ചനെ പ്രണവ സൗഹാർദ്ദ സഹകാരി നിയമിത മംഗളൂരു ഉന്നത ആശ്രയട് ഇഞ്ചിപ്പ മുൾക്കി കൊൽനാടട് രാജ്യമട്ടദ ബൃഹത് കൃഷിമേള കൃഷി സിരി ഈ ലേസിഡ് കല്ലടക്ക ശ്രീ വിട്ടൽ നായക് ബൊക്ക അർണ തണ്ടതക്കലു നടപ്പാത് കൊർണ ഗീത സാഹിത്യ സംഭ്രമ ഈ കാര്യക്രമദ രണ്ടനെയക്കെ
1: ആണ്ട ഇത്തേ ഈ ശിക്ഷണ തന്ത്രജ്ഞാന പണ്പണ ജോക്കുളു വേഗ വേഗ കൽപ്പോട് പണ്പണ ധാവന്തോടു മൂജരെ വർസോടെ ഇത്തീത് തപ്പത ബൂക്കിലെ നട്ടിപാടത് എന്താ ഇത്തേ കടേത് പറഞ്ഞാക ഫസ്റ്റ് ലൈൻ പറയതാവോടു ഇത്തേ മണൊലി മുറുത് പണ്ണക രണ്ടനേ ലൈൻ ആവോടു ഇത്തേ ഒക്കറിനെ പാടത് പണ്ണാക മക്കി പറയതാവോടു ബൊഗിക്ക് ഉണ്പ് പാടത് പണ്ണാക മക്കി പറയതാവോടു ఆజి వర్షముట్ట బాల్యముట్ట బాల్యోడు ప్రకృతిడు మల్లావుడ ఆవడాయనంచిన జోక్లెను మూజరే వర్షోడే ఇతితు దప్పద బూకులే నట్టిబాడదు ప్రకృతిడు దూరమల్తుంది కాలి తంత్రజ్ఞానుడు పుట్టినడదావర ఇని హయ్యెస్ట్ జోక్లకి డిప్రెషన్ కాయలెవరొందుండు కన్నుగ్లా మనస్సుగ్లా సమస్య వందుండు ప్రాకృతిక సంబంధ దూరాయినడదావరా అందు పణొందుల్లి అయి కానీ ఒంజే ఒంజరే వర్షో దేవరికి కనికరవత్తుని జోకుల నమ్మితే ಐಕೆ ಎಲ್ ಕೆ ಜಿ ಹಿಡಿದ ಇನ್ನೇ ಕ್ಲಾಸ್ ಮುಟ್ಟದ ಜೋಕ್ಲಿಗೆ ದೇವೇರಂಜಿ 2 ವರ್ಷ ರಾಜ್ಯ ಸ್ಯಾಂಕ್ಷನ್ ವಲ್ತು ಬಿಟ್ಟಿಯರು ಆಂಡ ಆ ಟೈಮಡು ಜೋಕ್ಲಿಗೆ ಓ ತಿಕ್ಕೇರವಲ್ಲಿಯ ಮೂಜಿ ವಿಷಯ ಅತ್ತಾಂದನ ಪ್ರಾಯಡು ತಿಕ್ಕೇರವಲ್ಲಿಗೆ ನಂಗೆ ಒಂಜಿ ಮೊಬೈಲ್ ಒಂಜಿ ಮೀಡಿಯಾ ಒಂಜಿ ಮನಿ ನೆತ್ತ ಬಗ್ಗೆ ಜಾಗ್ರತೆ ಮಲ್ತೊಳ್ಳೆ ಈಜಿಂದ ಆಲೋಚನೆ ಮಲ್ಪಲ್ಲ ಎಲ್ಲೆಲ್ಲೇ ಪ್ರಾಯಡು ಸುಸೈಡ್ ಕಾರಣ ದಾನೆ ಕೇಂಡ ಅಪ್ಪ ಅಮ್ಮ ಗೊತ್ತಿಜಿ ಸರಿ ಇತ್ತಪ್ಪ ಸರಿ ಇತ್ತೇ ಸರಿ ಇತ್ತಲಾಲು ಕಾರಣವಳು ಕಾರಣ ನೆಟ್ಟಲೋಕಾದು ಐಕ್ ಪ್ರಕೃತಿ ಇಂಡೈರೆಕ್ಟ್ ಆದ ಪಂಡ್ರೆಂಡ್ ಲಾಕ್ ಡೌನ್ ಇನಿ ಕಲಿತುಕೊಳ್ಳಿಕ್ಕೆ ಬೇಕಾಗಿ ಮನೆಯಲ್ಲಿರುವಂಥ ಏತ್ತು ಇಲ್ಲದ ಕೌಟುಂಬಿಕ ಸಾಮರಸ್ಯ ನಡೆದವರ ಹಾಳ ಒಂದುಂಡು ದುಂಬು ಕೃಷಿ ಕುಟುಂಬಡು ಏತ್ತು ಜನ ಇತ್ತೇರ ಒಂಜೊಂಜು ಇಲ್ಲಲು ಆತು ಹೊಂದಾಣಿಕೆ ಮಲ್ತೊಂದು ಪೋಂದಿತ್ತೇರತ್ತ ಇನಿ ದಾನೆ ಆತನಂದು ಪಂಡ ಈ ತಂತ್ರಜ್ಞಾನ ಇಲ್ಲಲ್ದ ಉಪಯೋಗ ಜಾಸ್ತಿ ಆದ ಕೃಷಿತ್ತ ಒಟ್ಟಿಗೆ ಪ್ರಕೃತಿದೊಟ್ಟಿಗೆ ನಮ್ಮ ಸಂಬಂಧ ಕಮ್ಮಿ ಆದ

0: ಈತನೇಟ ವಿನಯ ಕೃಷಿ ಬೆಳೆಗಾರರ ಸಂಘ ರಿಜಿಸ್ಟರ್ ಕೊಲ್ನಾಡು ಮುಲ್ಕಿ ಪ್ರಣವ ಸೌಹಾರ್ದ ಸಹಕಾರಿ ನಿಯಮಿತ ಕುಡ್ಲ ಉಂದತ ಒಟ್ಟು ಆಶ್ರಯಡ್ ಇಂಚಿಪ್ಪ ಕೊಲ್ನಾಡು ಮುಲ್ಕಿ ತಾಲೂಕು ರಾಜ್ಯ ಮಟ್ಟದ ಬೃಹತ್ ಕೃಷಿ ಮೇಳ ಕೃಷಿ ಸಿರಿ ಈ ಲೇಸಿಡ್ ಕಲ್ಲಡ್ಕ ಶ್ರೀ ವಿಠಲ್ ನಾಯಕ್ ಬೊಕ್ಕ ಅರ್ನ ತಂಡದ ಕುಲು ನಡಪಾದು ಕೊರ್ನ ಗೀತ ಸಾಹಿತ್ಯ ಸಂಭ್ರಮ ಈ ಲೇಸದ ರಡ್ಡನ ಯಜ್ಞೆ ಕೆಂಡರ್ ನನ್ನ ದುಂಬುದ ಯಜ್ಞೆ ಎಲ್ಲದ ತುಳು ಪ್ರಸಾರಡು ಆತನೇಟ ಕೇನೊಂದುಪ್ಪಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು
1: ಕೇಳ್ತಿರುವುದು ರೇಡಿಯೋ ಸಾರಂಗ್ 107.8 FM. ಈ ಹೊತ್ತಿನ ಕನ್ನಡ ಪ್ರಸಾರದಲ್ಲಿ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಅವರ ನೆನಪಿನಲ್ಲಿ ನಡೆದ ರಾಷ್ಟ್ರೀಯ ವಿಚಾರ ಸಂಕಿರಣ ಅಮೃತಾನುಸಂಧಾನ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಇವರ ಮಾತುಗಳನ್ನು ಕೇಳ್ತಾ ಬರೋಣ.
2: 1975 ನಾನು ವಿವೇಕಾನಂದ ಕಾಲೇಜಿಗೆ ಫಸ್ಟ್ BA ಸೇರಿದಾಗ ಅಮೃತರು ನನಗೆ ಗುರುಗಳಾಗಿದ್ದರು. ಆ ಕಾಲದಲ್ಲಿ 75, 76, 77 ಮೂರು ವರ್ಷ ಅವರು ತರಗತಿಯಲ್ಲಿ ಪಾಠ ಮಾಡುವುದರ ಜೊತೆಗೆ ಮಾಡಿದ ಕೆಲಸಗಳು ಮೂರು. ಒಂದು, ಅಲ್ಲಿ ವಿವೇಕಾನಂದ ಕಾಲೇಜಿನ ಹತ್ತಿರ ಮೇನ್ ರೋಡಲ್ಲಿ ಕಲ್ಲೆಗ ಅಂತ ಒಂದು ಭೂತಸ್ಥಾನ ಇದೆ. ಅಲ್ಲಿ ಪ್ರತಿ ವರ್ಷ ಕಲ್ಲುರ್ಟಿ ದೈವಕ್ಕೆ ಬಹಳ ದೊಡ್ಡ ಮಟ್ಟದಲ್ಲಿ ಕೋಲ ನಡೀತಾ ಇತ್ತು. ಮೂರು ವರ್ಷ ಕೂಡ ಕಲ್ಲೆಗ ಭೂತಕ್ಕೆ ಅಮೃತರು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ರು. ನೋಡಿ, ಅದು ಇದು ಎಲ್ಲ ಹೇಳ್ತಾ ಇದ್ರು. ಅಂದರೆ ಅಮೃತರು ಈ ಕಾಲದ ಅಥವಾ ಆ ಕಾಲದ ಇತರ ಅಧ್ಯಾಪಕರಿಗಿಂತ ಹೇಗೆ ಭಿನ್ನ ಆಗ್ತಿದ್ರು ಅಂತಂದರೆ, ಅವರು ತನ್ನ ಪ್ರವಚನವನ್ನು ತರಗತಿಗಳಿಗೆ ಮಾತ್ರ ಸೀಮಿತವಾಗಿರಿಸಿಕೊಳ್ಳದೆ ನನ್ನನ್ನು ಮೂರು ವರ್ಷ ಕಲ್ಲೆಗಕ್ಕೆ ತಗೊಂಡೋಗಿದ್ದಾರೆ. ಈಗಲೂ ಕೂಡ ನನ್ನ ತಲೆಯಲ್ಲಿ ಆ ಪಿಕ್ಚರ್ಗಳು ಸರಿಯಾಗಿ ಅವರಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ನಮಗೆ. ಈಗ ತರಗತಿಯೊಳಗಡೆ ಕಲ್ಲೆಗದ ಬಗ್ಗೆ, ಕಲ್ಲುರಿಟಿ ಭೂತದ ಬಗ್ಗೆ ಪಾಠ ಮಾಡಲಿಕ್ಕೆ ಅವಕಾಶ ಇಲ್ಲ. ನಾವಲ್ಲಿ ಓದ್ತಾ ಇದ್ದದ್ದು ಪಂಪ, ಪೊನ್ನ, ರನ್ನ, ಮಣ್ಣಿನ ವಾಸನೆ ಗೋಪಾಲಕೃಷ್ಣ ಅಡಿಗರದು ಅಥವಾ ಭೂಮಿಗೀತ, ಈ ಥರದ ಕೃತಿಗಳನ್ನು ಓದ್ತಾ ಇದ್ದಾಗ ಈ ಪಠ್ಯಕ್ರಮದ ಒಳಗಡೆ ಇಲ್ಲದೇ ಇರುವ ಕಲ್ಲೆಗಭೂತ ಕಲ್ಲುರ್ಟಿಯನ್ನು ನಮಗೆ ಪರಿಚಯ ಮಾಡಲಿಕ್ಕೆ ಅಮೃತರು ಕರ್ಕೊಂಡು ಹೋಗ್ತಾ ಇದ್ರು. ಅವರ ರೂಮ್ ಅಲ್ಲೇ ಇತ್ತು. ವಿವೇಕಾನಂದ ಕಾಲೇಜಿನಿಂದ ಒಂದು 1/2 ಕಿಲೋಮೀಟರ್ ಬಂದರೆ ಕಲ್ಲೆಗ, ಅಲ್ಲಿಂದ ಒಂದು ಫರ್ಲಾಂಗ್ ದೂರ ಹೋದರೆ ಅವರ ರೂಮ್, ಒಂದು ಸಣ್ಣ ರೂಮ್ ಅದು. ಸೊ ಅದು ಸಮಾನಾಂತರ ರೇಖೆಯಲ್ಲಿ ಇರುವಂಥದ್ದು, ಕರ್ಕೊಂಡು ಹೋಗ್ತಾ ಇದ್ರು. ಎರಡನೇದು, ಪುತ್ತೂರು ಜಾತ್ರೆ ಏಪ್ರಿಲ್ ತಿಂಗಳಲ್ಲಿ ನಡೀತದೆ. ಏಪ್ರಿಲ್ ತಿಂಗಳ ಕೊನೆಗೆ ನಮಗೆ ಎಕ್ಸಾಮ್ ಬರ್ತಾ ಇತ್ತು. ಪುತ್ತೂರು ಜಾತ್ರೆಯಲ್ಲಿ ಆ ಕಾಲದಲ್ಲಿ, ಇದು ನಾನು ಹೇಳ್ತಾ ಇರೋದು 75, 76, 77 ಒಂದು ಮೂರು ಮೇಳಗಳು ಅಲ್ಲಿ ಆಟ ಆಡ್ತಾ ಇರ್ತಾ ಇತ್ತು. ಒಂದು ಧರ್ಮಸ್ಥಳ ಮೇಳದ ಆಟ ಪಕ್ಕ ಇತ್ತು, ಇನ್ನೊಂದು ಕರ್ನಾಟಕ ಮೇಳದ ಆಟ ಪಕ್ಕ ಇತ್ತು, ಮತ್ತೆ ಆವಾಗ ಪುತ್ತೂರು ಮೇಳ ಇತ್ತು, ಆಟ ಇತ್ತು. ಅಮೃತರು ಕ್ಲಾಸ್ ಮುಗ್ದು ಆದಮೇಲೆ, ಇದು ಇವತ್ತು ಮಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯಲ್ಲಿ ಆಟ ಉಂಟು, ಯಾರು ಹೋಗ್ತೀರಿ ಅಂತ ಕೇಳುದು. ಅವರ ಅಮೃತರ ಒಂದು ಶೈಲಿ ಉಂಟಲ್ಲ, ಮಾತಿನ ಶೈಲಿ ಅದು. ಅವರು ಮಾತಾಡ ಪಂಪ ಯಾವಾಗಲೂ ನೆನಪಾಗೋದು ನನಗೆ. ಹಿತಮಿತ ಮೃದು ವಚನಂ, ಹಿತಮಿತ ಮೃದು ವಚನಂ. ಪಂಪ ಅಮೃತರೊಳಗೋ ಅಮೃತ ಪಂಪರೊಳಗೋ ಗೊತ್ತಿಲ್ಲ, ಈ ಥರ ಹಿತಮಿತ ಮೃದು, ಯಾರೆಲ್ಲ ಹೋಗ್ತೀರಿ ಅಂತ. ಹೋಗ್ಲಿಕ್ಕೆ ನಮಗೆ ಮೂಗಿನವರೆಗೆ ಮನಸ್ಸು ಉಂಟು, ಕಿಸೆ ಖಾಲಿ. ಆಮೇಲೆ ಕ್ಲಾಸಲ್ಲಿ ದುಡ್ಡಿಲ್ಲ ಸರ್ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಮರ್ಯಾದೆ ಪ್ರಶ್ನೆ ಅದು. ಹೆಣ್ಣು ಮಕ್ಕಳೆಲ್ಲ ಇರುವಾಗ ಇನ್ನೂ ಮರ್ಯಾದೆ ಪ್ರಶ್ನೆ ಆಗುದೇ ಇಲ್ಲ ಅದು. ಅದಕ್ಕೆ ಮೆಲ್ಲ ಅವರು ಹೊರಗೆ ಬಂದ ಮೇಲೆ ಅವರ ರೂಮಿಗೆ ಹೋಗುದು. ವಿವೇಕಾನಂದ ಕಾಲೇಜಿನ ಒಂದು ತುದಿಯಲ್ಲಿ ಅವರ ರೂಮ್ ಇತ್ತು. ಹಾ ಪುರುಷೋತ್ತಮ, ಏನು ಸರ್ ಆಟಕ್ಕೆ ಹೋಗಬೇಕು ಅಂತ. ಹಾ ಹೋಗಿ. ಅಲ್ಲ ದುಡ್ಡಿಲ್ಲ. ಓ, ಮತ್ತೆ ಕಿಸೆಯಿಂದ 2 ರೂಪಾಯಿ, 5 ರೂಪಾಯಿ, 1 ರೂಪಾಯಿ, ಅದು ಎಷ್ಟಿತ್ತೋ ಆ ಹೊತ್ತಿಗೆ. ಅವರು ಶನಿವಾರ ಸಾಮಾನ್ಯ ಮನೆಗೆ ಬರುವವರು, ಕೋಟೆಕಾರಿಗೆ ಬರುವವರು, ವಾರಕ್ಕೊಂದ್ಸರಿ ಬರ್ತಾ ಇದ್ರು. ಅವರು ತನ್ನನ್ನು ಸತಿ ಸಪ್ತಮಿ ಅಂತ ಹೇಳ್ತಾ ಇದ್ರು, ಅಂದ್ರೆ ನನ್ನ ಸತಿಯನ್ನು ಭೇಟಿ ಮಾಡುದು ವಾರಕ್ಕೊಮ್ಮೆ ಅಂತ ಸತಿ ಸಪ್ತಮಿ ಅಂತ ಕರಿತಾ ಇದ್ರು. ಹಾಗೆ ಹೋಗ್ಲಿಕ್ಕೆ ಮೊದಲು ದುಡ್ಡು ಕೊಟ್ಟು ಯಕ್ಷಗಾನ ನೋಡಿ ಅಂತ ಹೇಳಿದ್ರು. ನೋಡಿ, ಕರಾವಳಿಯ 2 ಕಣ್ಣುಗಳ ಹಾಗಿರುವ 2 ಮುಖ್ಯ ಪ್ರಕಾರಗಳನ್ನು ಅಮೃತರು ನಮಗೆ ತರಗತಿಯ ಒಳಗೆ ಹೇಳಿಕೊಟ್ಟದಕ್ಕಿಂತ ಹೊರಗೆ ಹೇಳಿಕೊಟ್ಟದ್ದು ಜಾಸ್ತಿ. ಇದು ನನಗೆ ಬಹಳ ಮುಖ್ಯವಾದ. ಯಾಕೆ ಅಂತಂದ್ರೆ, ಈ ಒಂದು ಅಂಶವನ್ನ ಈಗಿನ ಶಿಕ್ಷಣ ಪದ್ಧತಿ ಮರೆತು ಬಿಟ್ಟಿದೆ. ಈಗ ತರಗತಿಯಲ್ಲಿ ಕೂತುಕೊಳ್ಳುವುದೇ ಕಷ್ಟ. ಹೊರಗೆ ಬಂದ ಮೇಲೆ ಮೇಷ್ಟನ್ನ ಕಂಡ್ರೆ ಓಡುವುದು ಮಕ್ಕಳು, ಅಥವಾ ಮೇಷ್ಟ್ರುಗಳು ಕೂಡ ಹಾಗೆ ತರಗತಿಯ ಹೊರಗಡೆ ಮಕ್ಕಳ ಜೊತೆ ಇಂಟ್ರಾಕ್ಷನ್ ಕೂಡ ಇಲ್ಲ. ಆದರೆ ಅಮೃತರು ಹೆಗಲ ಮೇಲೆ ಕೈ ಹಾಕಿ ಕಿಸೆಗೆ ದುಡ್ಡು ಹಾಕಿ ಆಟ ನೋಡಿ ಭೂತ ನೋಡಿ ಅಂತ ಹೇಳಿದ್ದಿದೆಯಲ್ಲ, ಚಾರಿತ್ರಿಕವಾಗಿ ಒಬ್ಬ ಅಧ್ಯಾಪಕ ಭಾರತೀಯ ಸಂದರ್ಭದಲ್ಲಿ ನಿರ್ವಹಿಸಬೇಕಾದಂಥ ಬಹುದೊಡ್ಡ ಕೆಲಸ ಎಂಬ ಕಾರಣಕ್ಕೆ ಅಮೃತರು ನನಗೆ ತುಂಬ ಮುಖ್ಯವಾಗಿ ಕಾಣ್ತಾರೆ. ಆಮೇಲೆ ವಾರದ ಕೊನೆಯಲ್ಲಿ ಅವರು ನಮ್ಮನ್ನು ಅಂದರೆ ಪ್ರತಿ ಸಾರಿ ಅಲ್ಲ, ತಿಂಗಳಿಗೊಂದ್ಸಾರಿ ಅಥವಾ ಮನೆಯಲ್ಲಿ ಏನಾದರೂ ಪ್ರೋಗ್ರಾಮ್ ಇದ್ದರೆ ಬನ್ನಿ, ಸಿ ಎನ್ ರಾಮಚಂದ್ರನ್ ಅಂತ ಇದ್ರು ನಮ್ಮ ಜೊತೆ, ನನ್ನ ಹಿರಿಯರು ಚಿನ್ನಪ್ಪಗೌಡರು ಇದ್ದರು, ಆಮೇಲೆ ಪಾದಕಲ್ಲು ವಿಷ್ಣು ಭಟ್ರು ಇದ್ದರು, ಅವರೆಲ್ಲ ತುಂಬ ಇಷ್ಟ ಅಮೃತರಿಗೆ, ಯಾಕಂದರೆ ಅವರೆಲ್ಲ ಆಗಲೇ ವಿದ್ವಾಂಸರು ಭಾಳ ದೊಡ್ಡ, ನಾನು ಸ್ವಲ್ಪ ಪೋಖರಿ ಟೈಪ್ ಅಂದರೆ ಭೂತಕ್ಕೆ ಹೋಗೋದು ಆಟ ನೋಡೋದು ಈ ಥರ ಸ್ವಲ್ಪ ಬೇರೆ. ಅವರಿಗೆ ನನ್ನ ಹತ್ರ ಅಮೃತರಿಗೆ ವಿಶೇಷ ಪ್ರೀತಿ ಅಂದರೆ ಇದಕ್ಕೆ, ಇವ ಆಟ ನೋಡ್ತಾನೆ ಭೂತಕ್ಕೆ ಹೋಗ್ತಾನೆ ಅಂತ, ಅದು ಬೇರೆ. ಅದು ಆದರೆ ಯಾವಾಗಲೊಮ್ಮೆ ಕೋಟೆಕಾರಿಗೆ ಕರ್ಕೊಂಡು ಬರ್ತಾ ಇದ್ರು, ಅದು ಭಾಳ ಸುಲಭ, ಅದು ಅದಕ್ಕೆ ಕೂಡ ಬಸ್ ಚಾರ್ಜ್ ಅವರೇ ಕೊಡಬೇಕು, ಇದು ಕಂಪಲ್ಸರಿ, ಇದ್ರಲ್ಲಿ ಬೇರೆ ಕಾಂಪ್ರಮೈಸ್ ಇಲ್ಲ. ಅವರ ಮನೆಗೆ ಬರೋಕ್ಕೆ ನಾವು ರೆಡಿ, ಊಟ ಮಾಡಲಿಕ್ಕೂ ರೆಡಿ, ಆದರೆ ಬಸ್ ಚಾರ್ಜ್ ಅವರೇ ಕೊಡಬೇಕು. ಕರ್ಕೊಂಡು ಹೋಗ್ತಾ ಇದ್ರು ಕೆಂಪು ಬಸ್ಸಲ್ಲಿ, ಕೋಟೆಕಾರಲ್ಲಿ ಬಸ್ ಇಳಿದ್ರೆ ಅವರ ಹಳೆ ಮನೆ ಇತ್ತು, ಅಲ್ಲಿ ಹೋದ ತಕ್ಷಣ ನಮಗೆ ಫಸ್ಟ್ ಭೇಟಿ ಆಗ್ತಿದ್ದದು ಅವರ ಅಮ್ಮ. ಅದೆಂಥ ಒಂದು ತಾಯಿ ಅಂದರೆ ನನಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅವರು ಕೂತ್ಕೊಂಡು ಬನ್ನಿ ಬನ್ನಿ ಅಂತ ಎಲ್ಲರೂ ಕರೆಯುವುದು ಅಮ್ಮ, ಮೂಲೆ ಕೂತ್ಕೊಂಡಿರೋದು ಅವರು ಒಂದು ಕುರ್ಚಿಯಲ್ಲಿ, ಅಥವಾ ಹೆಚ್ಚು ಮಾತಿಲ್ಲ. ಮಗನ ಹತ್ರ ಮಲಯಾಳ ಮಾತಾಡ್ತಾ ಇದ್ರು ಅವರು, ಅಮೃತರ ಹತ್ರ ಮಲಯಾಳ, ನಮ್ಮ ಹತ್ರ ಕನ್ನಡ, ಇನ್ನೊಬ್ಬರ ಹತ್ರ ತುಳು. ಅಮೃತರು ಹೇಳ್ತಾ ಇದ್ರಲ್ಲ ತ್ರಯಂಬಕ, ಮೂರು ಭಾಷೆಯ ತಾಯಿ ನನಗೆ ಅಂತ, ಅದು ಕರೆಕ್ಟಾಗಿ ಅವರ ಮನೆಯಲ್ಲಿ ಇತ್ತಾಯಿತು. ಹಾಗೆ ಅವರ ಮನೆಗೆ ಹೋಗುವಾಗ ನಮಗೆ ಸ್ವಲ್ಪ ಭಯ ಕೂಡ, ಮೇಷ್ಟ್ರ ಮನೆ, ಎಷ್ಟೇ ಹೇಳಿದ್ರು ಮೇಷ್ಟ್ರ ಅಲ್ವಾ, ನಾವೊಂದು ಅವರು ಹೇಳಿದ್ರು ಅವರು ನಮ್ಮ ಹೆಗಲ ಮೇಲೆ ಕೈ ಹಾಕ್ತಾರೆ ಅಂತ ನಾವು ಅವರ ಹೆಗಲ ಮೇಲೆ ಕೈ ಹಾಕ್ಲಿಕ್ಕೆ ಆಗೋದಿಲ್ಲ, ಹಾಕಬಾರದು ಕೂಡ. ಆದರೆ ಕರ್ಕೊಂಡು ಹೋಗ್ತಾ ಇದ್ರು, ಊಟ ಹಾಕ್ತಾ ಇದ್ರು, ಪುಸ್ತಕಗಳನ್ನು ತೋರಿಸ್ತಾ ಇದ್ರು. ಆಮೇಲೆ ಸಾಯಂಕಾಲದ ಹೊತ್ತು ರುದ್ರಶಿಲೆಗೆ ಕರ್ಕೊಂಡು ಹೋಗ್ತಾ ಇದ್ರು, ನಾವೊಂದು ಐದಾರು ಜನ, ಸಿ ಎನ್ ರಾಮಚಂದ್ರನ್, ನಾನು, ಆಮೇಲೆ ಇನ್ನು ಕೆಲವರೆಲ್ಲ ಇದ್ರು. ರುದ್ರಶಿಲೆಗೆ ಕರ್ಕೊಂಡು ಹೋಗುವುದರ ಮೂಲಕ ರುದ್ರಶಿಲೆಯಲ್ಲಿ ಅವರು ತಾನು ಬರೆದ ಸಾಹಿತ್ಯಕ್ಕೆ ನಮಗೆ ಒಂದು ಪ್ರವೇಶ ಕೊಡ್ತಾ ಇದ್ರು. ವನಮಾಲೆಯ ಕವನಗಳನ್ನು ಅಲ್ಲಿ ಹಾಡ್ತಾ ಇದ್ದೀವಿ ನಾವು, ರುದ್ರಶಿಲೆಯ ಕಥೆಗಳನ್ನು ಅದರ ಮೇಲೆ ಕೂತು ಓದಿದ್ದೀವಿ ನಾವು. ಭ್ರಮಣ ಅಂತ ಒಂದು ಬಂತು. ಆಮೇಲೆ ಒಂದು ಸಾರಿ ನಾನು ಒಬ್ಬನೇ ಹೋದೆ, ಪುರುಷೋತ್ತಮ್ ಫ್ರೀ ಇದ್ರೆ ಬನ್ನಿ ಮನೆಗೆ ಅಂತ ಹೇಳಿದ್ರು, ನಾನು ಮತ್ತೆ ಹೋದೆ ಅವರೊಟ್ಟಿಗೆ. ನಾನು ಹೋದರೆ ಅವರ ಮನೆಯಲ್ಲಿ ಒಳ್ಳೆ ಮೀನು ಸಾರು ಎಲ್ಲ ಸಿಗ್ತದೆ, ಆಮೇಲೆ ಅವರ ಅಮ್ಮ ಮಾತಾಡ್ತಾರೆ, ಆಮೇಲೆ ನರ್ಮದ ಅವರು ಒಂದು ಮುದ್ರಣ ಮನೋರಮೆ ಹಾಗೆ, ಅದು ದೂರದಳು ಕಂಡು ಕೈ ಹಿಡಿದು ಅಮೃತರು ವರ ಸತಿ ಸಪ್ತಮಿ ನೋಡಿ ಅದು. ಹಾಗಾಗಿ ಇವರು ಹೋಗುವಾಗ ದೂರದಲ್ಲಿ ನಿಂತು ಕೈ ಹಿಡಿದು ಕರೆದೊಯ್ದು ಒಳಗೆ ಕುಳ್ಳಿರಿಸಿ ತನಿವಣ್ಣಂ ತಿನ್ನಲಿತ್ತು, ಆ ಥರ ನನಗೆ ಮುದ್ರಣದನ್ನು ಓದುವಾಗ ಅಮೃತರು ಮತ್ತು ನರ್ಮದ ಮೇಡಮ್ ನೆನಪಾಗೋದು. ಅದು ಚಂದ, ಅದು ಭಾಳ ಚಂದ. ಅದು ಇಲ್ಲದ್ರೆ ಹೋದ ಕೂಡಲೇ ಒಂದು ಸಣ್ಣ ಜಗಳ, ಮೊನ್ನೆ ಯಾಕೆ ಬರಲಿಲ್ಲ, ಫೋನ್ ಮಾಡಿ ಏನೋ ಒಂದು, ಅದು ಏನಿಲ್ಲ, ಅದು ಭಾಳ ಚಂದದು, ಬ್ಯೂಟಿಫುಲ್. ಅದು ಒಂದು ಸಾಹಿತ್ಯದಲ್ಲಿ ಎಷ್ಟು ಅದ್ಭುತವಾದ ಸೃಷ್ಟಿಯೋ ಅದು ಅವರ ಮನೆಯಲ್ಲಿತ್ತು, ಅಮೃತರ ಮನೆಯಲ್ಲಿತ್ತು ಅದು. ಅದು ಅದು ಅಸಾಮಾನ್ಯವಾದ ಸೃಷ್ಟಿ, ಅದು ಕೊನೆವರೆಗಿತ್ತು. ಆಮೇಲೆ ಅಲ್ಲಿ ಕಳ್ಕೊಂಡು ಹೋಗ್ತಾರೆ ಅಂದರೆ ಅಮೃತರ ತೀರದ ತೆರೆಯನ್ನು ನಾನು ಅಮೃತರ ಮನೆಯಲ್ಲೇ ಕೂತು ಓದಿದ್ದೆ. ಈಗ ನಾನು ಅದನ್ನು ಓದುವ ಕಾಲಕ್ಕೆ ಆ ಕಾದಂಬರಿ ಮಾರ್ಕೆಟಲ್ಲಿ ಇರಲಿಲ್ಲ, ಮತ್ತು ಕರಾವಳಿ ಅಥವಾ ಕನ್ನಡದ ಜನ ತೀರದ ತೆರೆ ಕಾದಂಬರಿಯ ಬಗ್ಗೆ ಚರ್ಚೆ ಮಾಡಬೇಕಾದಷ್ಟು ಮಾಡಿಲ್ಲ ಎಂಬ ಬೇಸರ ಅಮೃತರಿಗಿತ್ತು, ಅಮೃತರಿಂದ ಹೆಚ್ಚಾಗಿ ಅವರ ವಿದ್ಯಾರ್ಥಿಗಳಾದ ನಮಗೂ ಕೂಡ ಇದೆ. ಒಂದು ಪ್ರಾದೇಶಿಕ ಕಾದಂಬರಿ ಅಂತ ನಾವು ಗ್ರಾಮಾಯಣವನ್ನು ಹೇಳ್ತೇವೆ, ಮಿರ್ಜಿ ಅಣ್ಣರಾಯರ ನಿಸರ್ಗವನ್ನು ಹೇಳ್ತೇವೆ, ಆ ಮಟ್ಟದಲ್ಲಿ ಅಮೃತರ ತೀರದ ತೆರೆ ಇತ್ತು. ಆಮೇಲೆ ವಿಶುಕುಮಾರ್ ಒಂದು ಬರೆದ್ರು, ಸಿನಿಮಾ ಆಯಿತು, ಅದು ಕೂಡ ಒಂದು ಪ್ರಾದೇಶಿಕ ಕಾದಂಬರಿಯ ಈ ಕರಾವಳಿಯ ಪ್ರದೇಶದ ಮೀನುಗಾರರ ರಂಪಣಿಯ ಎನ್ನುವ ಒಂದು ಬದುಕಿನ ಚಿತ್ರವನ್ನು ಹಿಡಿದಿದ್ದು ಅಮೃತರು. ಭಾಳ ಭಾಳ ಒಳ್ಳೆ ಕಾದಂಬರಿ, ಈಗಲೂ ಕೂಡ ನನಗೆ ಅನ್ನಿಸ್ತದೆ ತೀರದ ತೆರೆ ತುಂಬ ಒಳ್ಳೆ ಕಾದಂಬರಿ ಅಂತ. ಹೀಗೆ ಅಮೃತರು ವೈಯಕ್ತಿಕವಾಗಿ ವಿದ್ಯಾರ್ಥಿಗಳನ್ನು ತರಗತಿಯ ಹೊರಗಡೆ ಬೆಳೆಸಿದ ಕ್ರಮ ಇದೆಯಲ್ಲ, ಅಮೇಝಿಂಗ್ ಅದು. ಮತ್ತು ಚಾರಿತ್ರಿಕವಾದ್ದು ಅದು. ಅದನ್ನು ತಾಳ್ತಜೆಯವರು ಕೂಡ ಮಾಡ್ತಾ ಇದ್ರು, ತಾಳ್ತಜ ವಸಂತಕುಮಾರ್ ಕೂಡ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು, ಅಡ್ಡೆ ನಡ್ಕದವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರ ಮನೆ ಹಿಂದ್ಗಡೆ ಒಂದು ಗುಡ್ಡ ಇತ್ತು, ಸಾಯಂಕಾಲ ಗುಡ್ಡಕ್ಕೆ ಹೋಗಿ ಅಲ್ಲಿ ಸೂರ್ಯಾಸ್ತವನ್ನು ನೋಡುವುದು, ಹಾಡು ಹೇಳುವುದು, ಅಡಿಗರ ಪದ್ಯವನ್ನು ಓದುವುದು, ಅದರ ಅರ್ಥ ವಿವರಣೆ ಮಾಡುವುದು. ಅವರು ಮಣಿಮಾಲಿನಿ, ನಾವು ಅವರು ವಸಂತ ಅಣ್ಣ ಅಂತ ಕರಿತಾ ಇದ್ದೀವಿ, ನಾವು ವಸಂತ ಅಣ್ಣ ಅಂತಲೇ ಕರಿತೀವಿ ನೋಡಿ, ನಮ್ಮ ಮೇಷ್ಟನ್ನ ವಸಂತ ಅಣ್ಣ ಅಂತ. ಅವರ ಮಿಸ್ಸಸ್ ಮಣಿಮಾಲಿಯನ್ನು ನಾವು ಅತ್ತಿಗೆ ಅಂತಲೇ ಕರಿತಾ ಇದ್ವಿ, ಎಲ್ಲರೂ ಮಕ್ಕಳು ನಾವೆಲ್ಲರೂ ಅತ್ತಿಗೆ ಅಂತಲೇ ಕರೆಯೋದು. ಈ ಥರದ ಅಂದರೆ ಅಧ್ಯಾಪಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಒಂದು ಸಂಬಂಧ, ಒಂದು ಮೇಷ್ಟ್ರ ಹೇಳಿದರು ಅದನ್ನು, ವಿವೇಕ್ ರೈಯವರು ಹೇಳಿದರು, ಒಂದು ಕೌಟುಂಬಿಕ ಸಂಬಂಧವಾಗಿ ಕನ್ವರ್ಟ್ ಮಾಡಿ, ಹಾಗೆ ಕೌಟುಂಬಿಕ ಸಂಬಂಧವಾಗಿ ಕನ್ವರ್ಟ್ ಮಾಡಿದಾಗ ಅದರ ದುರುಪಯೋಗ ಆಗದಂಥ ಒಂದು ಸಣ್ಣ ಮಾನಸಿಕ ಡಿಸ್ಟೆನ್ಸನ್ನು ಕೂಡ ಇಟ್ಟುಕೊಂಡು ಬೆಳೆಯುವ ಕ್ರಮ ಇದ್ದಲ್ಲ, ಇದು ಭಾಳ ಅದ್ಭುತ, ಇದು ಭಾಳ ಅದ್ಭುತ, ಬಹುಶಃ ಈ ಕಾಲಕ್ಕೆ ಒಂದು ಆದರ್ಶ. ಉಳಿದಂತೆ ಸಂಕ್ಷಿಪ್ತವಾಗಿ ನಾನು ಮೂರು ವಿಷಯಗಳನ್ನು ಹೇಳಬೇಕು ಅಂತಿದ್ದೇನೆ. ಒಂದು ಮೇಷ್ಟ್ರು ಈಗಾಗಲೇ ಬಹಳ ಒಳ್ಳೆಯ ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ, ರೈ ಅವರು ಕೊಟ್ಟಿದ್ದಾರೆ. ಮತ್ತೆ ನೋಡಿ ಅವರು ಈ ವಯಸ್ಸಿನಲ್ಲಿ ಓದಿ ಟಿಪ್ಪಣಿ ಮಾಡಿಕೊಂಡು ಬಂದಿದ್ದಾರೆ, ಸಿ ಅವರು ಚೀಟಿ ಮಾಡ್ಕೊಂಡು ಬಂದಿದ್ದಾರೆ ಒಂದು ಲೇಖನ. ಈಗ ಅವ್ರು ಹೇಳಿದ್ರಲ್ಲ ಕೊನೆಗೆ ಇಂಥದ್ದೆಲ್ಲ ದಾಖಲಾಗಬೇಕು ಯಾರಾದರೂ ಬೇಕು ಅಂತ, ನೋಡಿ ಅದು ನಿಜ. ಅದು ಅವರನ್ನೇ ಕೂತ್ಕೊಂಡು ಇದರ ಬಗ್ಗೆ 20 ಪೇಜ್ ಬರೀರಿ ಅಂತ ಹೇಳೋಕ್ಕಾಗಲ್ಲ. ಆದರೆ ಒಂದು ಅಮೃತರ ಬಗ್ಗೆ ಒಂದು ಪುಸ್ತಕ ಬರೆಯುವಷ್ಟು ಮಾಹಿತಿಗಳನ್ನು ಟಿಪ್ಪಣಿ ಮಾಡಿಕೊಂಡು ಈ ವಯಸ್ಸಿನಲ್ಲಿ ಅವರು ಬಂದಿರೋದಿದೆಯಲ್ಲ, ಇದು ಆ ತಲೆಮಾರಿನ ಏನದು, ಈ ತಲೆಮಾರಿನ ಗುಣ ಅದು. ಈಗ ಮೊನ್ನೆ ಒಬ್ಬರು ಯಕ್ಷಗಾನ ಕಲಾವಿದರು ಸಿಕ್ಕಿದ್ರು ನನಗೆ, ಏನು ಅಂತ ಕೇಳಿದೆ, ಏನು ಅರ್ಥ ಎಂಚ ಉಂಟು ತಾಳಮದ್ದಲೆ ಯಕ್ಷಗಾನ ಇತ್ತೆ ದಾಲೆ ಜಪ ಉದಯವಾಣಿ ಓದಿನಿ ಅರ್ಥವನ್ಪಿನಿ ಅಂತ ಹೇಳಿದರು. ಉದಯವಾಣಿ ಓದುವುದು ಅರ್ಥ ಹೇಳುವುದು ಅಂತ ಆ ಮಟ್ಟಕ್ಕೆ ವಿದ್ವತ್ತು ಬಂದು ನಿಲ್ಲುವಂಥ ಒಂದು ಕಾಲದಲ್ಲಿ ಈ ಹಳೆಯ ತಲೆಮಾರಿನ ವಿದ್ವತ್ತು ಅದು ತುಂಬ ಗೌರವಿಸಬೇಕಾದ. ಸೊ ಮೂರು ವಿಷಯದಲ್ಲಿ, ಒಂದು ಈಗಾಗಲೇ ಅವರ ಎರಡು ಪುಸ್ತಕಗಳು ದೀಪದ ಕೆಳಗೆ ಮತ್ತು ಜಿಜ್ಞಾಸೆಯ ತುಣುಕುಗಳು, ಒಂದು 2003 ಮತ್ತು 2015 ಬಂತು. ಇದರ ಬಗ್ಗೆ ಮುಂದೆ ಪಾದಕಲ್ ಅವರು, ಪ್ರಮೀಳಾ ಮೇಡಮ್ ಅವರು, ನನ್ನ ಮೇಡಮ್ ಅವರು ನನಗೆ ಪಾಠ ಮಾಡಿದ್ದಾರೆ ಅವರು ವಿವೇಕಾನಂದ ಕಾಲೇಜಿನಲ್ಲಿ. ಆಮೇಲೆ ಶಿವರಾಮ್ ಶೆಟ್ಟರು ಇವರೆಲ್ಲ ಮಾತಾಡ್ತಾರೆ, ಹಾಗಾಗಿ ನಾನು ತೀಳು ಆಳಕ್ಕೆ ಹೋಗದೆ ಒಂದೆರಡು ವಿಷಯ ಮಾತ್ರ. ಈಗ ಅವರ ವೈಚಾರಿಕತೆ, ಅಮೃತರ ವೈಚಾರಿಕತೆ ಇದೆಯಲ್ಲ, ಅದು ಕರಾವಳಿಯ ಮಾತ್ರ ಅಲ್ಲ ಭಾರತೀಯ ಸೈಕಿ ಅಂತ ನಾವು ಒಂದು ಹೇಳ್ತೀವಲ್ಲ ಅದಕ್ಕೆ ಬಹಳ ಹತ್ತಿರವಾದ ವೈಚಾರಿಕತೆ. ಈಗ ಧರ್ಮದ ನಿರಾಕರಣೆ ಅಮೃತರ ಯಾವ ಬರಹಗಳಲ್ಲಿ ಕೂಡ ಇಲ್ಲ, ಆದರೆ ಧರ್ಮದ ಸಾಂಸ್ಥೀಕರಣದ ಬಗ್ಗೆ, ಧರ್ಮವನ್ನು ಬೇರೆ ಯಾವುದೋ ಕಾರಣಕ್ಕೆ ದುರುಪಯೋಗಪಡಿಸಿಕೊಳ್ಳುವುದರ ಬಗ್ಗೆ ಅಮೃತರಲ್ಲಿ ಅಪಾರವಾದ ಅಸಹನೆ ಇತ್ತು, ಸಿಟ್ಟು ಇತ್ತು, ಅದರ ಬಗ್ಗೆ ಬರೆಯುವ ಧೈರ್ಯ ಕೂಡ ಇತ್ತು ಅವರಿಗೆ. ಇದು ನಮಗೆ ಎಲ್ಲಿಂದ ಕಾಣ್ತಂದರೆ 19th ಉತ್ತರಾರ್ಧ ಮತ್ತು 19th ಶತಮಾನದ ಉತ್ತರಾರ್ಧ ಮತ್ತು 20th ಮೊದಲ ಭಾಗದಲ್ಲಿ ಕಾಣಿಸಿಕೊಂಡ ಪರಿಷ್ಕರಣವಾದಿಗಳ ಒಂದು ದೃಷ್ಟಿಕೋನ. ಅದು ಕರಾವಳಿಯಲ್ಲೇ ಶುರು ಆಯಿತು. ಪ್ರೊಫೆಸರ್ ರೈಯವರ ವಿದ್ಯಾರ್ಥಿ ಶಿವರಾಮ್ ಪಡಿಕಲ್ ಅದರ ಬಗ್ಗೆ ಬಹಳ ಒಳ್ಳೆಯ ಒಂದು ಥೀಸಿಸ್ ಮಾಡಿದರು, ಅಂದರೆ ಬ್ರಹ್ಮ ಸಮಾಜ, ಆರ್ಯ ಸಮಾಜ, ಥಿಯೋಸಫಿಕಲ್ ಸೊಸೈಟಿ, ರಾಮಕೃಷ್ಣ ಮಿಷನ್, ಇವುಗಳೆಲ್ಲ ಸನಾತನ ಧರ್ಮವನ್ನು ಆಸ್ ಇಟ್ ಈಸ್ ಒಪ್ಪಿಕೊಂಡಿಲ್ಲ ಅವರು, ಆದರೆ ಅದರಲ್ಲಿರುವ ಅತ್ಯುತ್ತಮವಾದ ಅಂಶಗಳನ್ನು ಒಪ್ಪಿಕೊಂಡು ಅದರಲ್ಲಿ ಆಮೇಲೆ ಸೇರಿದ್ದೋ ಅಥವಾ ಆಧುನಿಕ ಕಾಲದಲ್ಲಿ ಸೇರಿದ್ದೋ ಕೆಲವು ಅಮಾನವೀಯವಾದ ಅಥವಾ ಆಧುನಿಕ ಕಾಲಕ್ಕೆ ಒಗ್ಗದೇ ಇರುವ ವಿಚಾರಗಳನ್ನು ನಾವು ಬಿಡಬೇಕು ಅಂತ ಹೇಳುವಂಥ ಒಂದು ದೃಷ್ಟಿಕೋನ. ಇದನ್ನು ರಾಜಾರಾಮ್ ಮೋಹನ್ ರಾಯ್ ಒಂದು ಪೇಪರ್ ಶುರು ಮಾಡ್ತಾರೆ ಆ ಕಾಲದಲ್ಲಿ, ನಿಯೋ ಬ್ರಾಹ್ಮಣಿಕಲ್ ಮ್ಯಾಗಝೀನ್ ಅಂತ ಅದರ ಹೆಸರು. ನಿಯೋ ಬ್ರಾಹ್ಮಣಿಕ್ ಅಂದರೆ ಬ್ರಾಹ್ಮಣ್ಯದ ನಿರಾಕರಣೆ ಇಲ್ಲ ಅಲ್ಲಿ, ಆದರೆ ಹಳೆಯ ಬ್ರಾಹ್ಮಣ್ಯವನ್ನು ಹಾಗೆ ಒಪ್ಪಿಕೊಳ್ಳುವ, ಅಸ್ಪೃಶ್ಯತೆಯನ್ನು ಒಪ್ಪಿಕೊಳ್ಳುವ, ಅಥವಾ ಮಹಿಳೆಗೆ ಶಿಕ್ಷಣ ಬೇಡ ಅಂತ ಹೇಳೋದು, ವಿಧವಾ ವಿವಾಹ ಏನೇ ಇರ್ಬೋದು, ಇದನ್ನು ಒಪ್ಪಿಕೊಂಡ್ರೆ ಅದು ಬೇಡ ಅಂತೇಳಿ ಅದನ್ನು ನಿಯೋ ಬ್ರಾಹ್ಮಣಿಕಲ್ ಮ್ಯಾಗಝೀನ್ ಅಂತ ಅವರ ತುಂಬ ಒಂದು ರೂಪಕದ ಥರ ಆ ಮ್ಯಾಗಝೀನ್ನ ಹೆಸರೇ ಕಾಣ್ತದೆ. ಇದು ಬ್ರಹ್ಮ ಸಮಾಜ, ಆರ್ಯ ಸಮಾಜದವರು ಎಲ್ಲ ಮಾಡಿದರು, ಈವನ್ ಗಾಂಧಿಯವರು ಮಾಡಿದರು, ನೆಹರು ಅವರು ಮಾಡಿದರು, ಇವರೆಲ್ಲ ಇಂಗ್ಲೆಂಡಿಗೆ ಹೋಗಿ ಇಂಗ್ಲಿಷರ ವಿರುದ್ಧ ಹೋರಾಡಿದರು, ಇಂಗ್ಲಿಷಿನ ವಿರುದ್ಧ ಹೋರಾಡಲಿಲ್ಲ, ಇಂಗ್ಲಿಷರ ವಿರುದ್ಧ ಹೋರಾಡಿದರು. ಆದರೆ ಇವರೆಲ್ಲರೂ ಇಂಗ್ಲೆಂಡಿಗೆ ಹೋಗಿ ಇಂಗ್ಲಿಷ್ ಓದಿ ಬಂದು ವೆಸ್ಟರ್ನ್ ಥಿಂಕಿಂಗ್ನ ಬೆಳಕಿನಲ್ಲಿ ಭಾರತ ಸಂಸ್ಕೃತಿಯನ್ನು ಪರಿಷ್ಕರಿಸಿ ಅದನ್ನು ಉದ್ಧಾರ ಮಾಡುವ, ಅದನ್ನು ಸ್ವಲ್ಪ ಮೇಲೆತ್ತುವ ಕೆಲಸಗಳನ್ನು ಇವರೆಲ್ಲರೂ ಮಾಡಿದರು. ಆದ್ದರಿಂದ ಕನ್ನಡದ ಮೊದಲ ಕಾದಂಬರಿಗಳು ನಿಮಗೆಲ್ಲ ಗೊತ್ತಿದೆ, ಗುಲುವಾಡಿ ವೆಂಕಟರಾಯರ ಇಂದಿರಾ, ಆಮೇಲೆ ವಾಗ್ದೇವಿ, ಇವೆಲ್ಲ ಏನು ಹೇಳ್ತದೆ, ಮಹಿಳೆಯನ್ನು ಶಾಲೆಗೆ ಕಳಿಸಿ ಅಂತ. ವಿಧವೆಯೊಬ್ಬಳು ಮಠಕ್ಕೆ ಕಳಿಸಿದರೆ ಮಠದ ಸ್ವಾಮಿ ಅವಳೊಟ್ಟಿಗೆ ಕೆಟ್ಟದಾಗಿ ನಡ್ಕೊಳ್ತಾನೆ, ಆವಾಗ ವಿದೇಶದಿಂದ ಇಂಗ್ಲಿಷ್ ಓದಿದ ಭಾಸ್ಕರ್ ರಾಯ್ ಅಂತ ಒಬ್ಬ ಬರ್ತಾನೆ, ಅವಳನ್ನು ಮದುವೆ ಆಗ್ತಾನೆ, ಅವಳಿಗೊಂದು ಹೊಸ ಬದುಕು ಕೊಡ್ತಾನೆ. ಅಂದರೆ ಮಹಿಳೆಗೆ ವಿದ್ಯೆ, ಮಹಿಳೆ ವಿಧವೆಯನ್ನಾಗಿಸಿದ ಮೇಲೆ ಅವಳನ್ನು ಮಠಕ್ಕೆ ಸೇರಿಸಿ ಅವಳ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಆಗುವ ಹಾಗೆ ಒಂದು ವಾತಾವರಣವನ್ನು ನಿರ್ಮಾಣ ಮಾಡೋದು, ಇದರೆಲ್ಲದರ ವಿರುದ್ಧ ನಮ್ಮ ಮೊದಲ ಹಂತದ ಬರಹಗಾರರು ತುಂಬ ಚೆನ್ನಾಗಿ ಮಾಡಿದರು. ಈ ಕರಾವಳಿಯ ಈ ಪರಿಷ್ಕರಣವಾದದ ಮುಂದುವರಿಕೆ, ಅತ್ಯುತ್ತಮವಾದ ಮುಂದುವರಿಕೆ 20th ಕೊನೆಯ ಭಾಗದಲ್ಲಿ ಕಾಣುವುದು ಅಮೃತರಲ್ಲಿ. ಆದ್ದರಿಂದ ಅವರು ಈಗಾಗಲೇ ಪ್ರೊಫೆಸರ್ ಹೇಳಿದರು ಅದನ್ನು, ಮಹಿಳೆಯರ ಮೇಲೆ, ಅಸ್ಪೃಶ್ಯತೆ ಮೇಲೆ, ಕೊರಗರ ಮೇಲೆ ಬಹಳ ದಿಟ್ಟವಾಗಿ ಬರೆದರು. ಸ್ವಲ್ಪ ನಾವೆಲ್ಲ ಹೋದಾಗ ನೋಡಿ ಅವರು ನನಗೆ ಹೀಗೆ ಬೈದಿದ್ದಾರೆ ಅಂತೆಲ್ಲ ಅವರಿಗೆ, ಅಂದರೆ ಈಗ ಟ್ರೋಲ್ ಮಾಡೋದು ಬೇರೆ ಥರ, ಆಗಿನ ಟ್ರೋಲ್ ಕೂಡ ಒಂದು ಬೇರೆ ಥರ ಇತ್ತು. ಈ ಥರ ಎಲ್ಲ ಅವರು ಒಂದು ಸಣ್ಣ ಜಗಳ, ಆಮೇಲೆ ಇಲ್ಲ ಇದು ಸರಿ ಇಲ್ಲ ತಾನು ಹೇಳಿದ್ದನ್ನು ಬರೆಯುವುದು, ಈ ಥರದ ಒಂದು ಪರಿಷ್ಕರಣವಾದವನ್ನು ಕರಾವಳಿಯ 20th-21st ಮುಂದುವರೆದರು. ಇದು ನನಗೆ ಇವತ್ತು ನಿಂತು ನೋಡುವಾಗ ಅನ್ನಿಸ್ತಿದ್ದು ಭಾಳ ಮುಖ್ಯ ಅಂತ. ಯಾಕಂದರೆ ಈ ದೇಶದಲ್ಲಿ ತೀರ ರೆವಲ್ಯೂಷನರಿ ಆಗಿ ಹೋದವರು ಯಾರೂ ಉಳಿದಿಲ್ಲ, ಆದರೆ ಪರಿಷ್ಕರಣವಾದಿಗಳನ್ನು ಒಪ್ಪಿಕೊಳ್ತಾರೆ, ಜನ ಒಪ್ಪಿಕೊಂಡಿದ್ದಾರೆ, ಗಾಂಧಿಗೆ ಬಹಳ ದೊಡ್ಡ ಅಂದ್ರೆ ಎಲ್ಲರೂ, ನಾನು ಕೆಲವು ಹೆಸರುಗಳನ್ನ ಹೇಳುವುದಿಲ್ಲ ಸಮಯ ಇಲ್ಲದರಿಂದ. ಸೊ ಅದು ಅವರ ಬಹಳ ದೊಡ್ಡ ಕೊಡುಗೆ. ಎರಡನೇದ್ದು ಪ್ರೊಫೆಸರ್ ಈಗಾಗಲೇ ಹೇಳಿದ್ರು ಅಥವಾ ನಿಮಗೆಲ್ಲ ಗೊತ್ತಿದೆ, ತುಳು. ಇದು ಏನಾಗಿದೆ ಅಂತಂದ್ರೆ, ತುಳುನಾಡಿನಲ್ಲಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಅದರ ಕಾರಣಗಳನ್ನು ವಿಶ್ಲೇಷಿಸುವುದು ಬೇಡ, ತುಳುನಾಡಿನಲ್ಲಿ ಒಂದು ದೊಡ್ಡ ವಿದ್ವತ್ ಬೆಳೆದಿದೆ. ಸೇಡಿಯಾಪ್ ಇರ್ಬೋದು, ಕುಕ್ಕಿಲ ಕೃಷ್ಣ ಭಟ್ ಇರ್ಬೋದು, ಮರಿಯಪ್ಪ ಭಟ್ರು ಇರ್ಬೋದು, ಕುಶಾಲಪ್ಪ ಗೌಡರು ಇರ್ಬೋದು, ಮುಳಿಯ ತಿಮ್ಮಪ್ಪಯ್ಯನವರು ಇರ್ಬೋದು, ಒಂದು ದೊಡ್ಡ ವಿದ್ವತ್ ಪರಂಪರೆ ಇದೆ ಅಲ್ಲಿ. ಪಾದೆಕಲ್ಲು ನರಸಿಂಹ ಭಟ್ರು, ಕಾವ್ಯಮೀಮಾಂಸೆ, ಏನು ಹಳೆಗನ್ನಡ ಕಾವ್ಯ ಶಾಸ್ತ್ರ, ಆಮೇಲೆ ಸಂಶೋಧನೆ, ಭಾಷೆ ಕುರಿತಾದಂಥ ಸಂಶೋಧನೆಯಲ್ಲಿ ಮುಂಚೂಣಿಯಲ್ಲಿರುವುದು ಕರಾವಳಿ. ಇದಕ್ಕೆ ಕರಾವಳಿ ಮೊದಲೇ ವಸಾಹತೀಕರಣಕ್ಕೆ ಒಳಗಾದ ಒಂದು ಕಾರಣ ಇರ್ಬೋದು. ಮೆಡ್ರಾಸ್ ಪ್ರೆಸಿಡೆನ್ಸಿಗೆ ನಾವು ಸೇರಿದ್ವಿ. ಮೆಡ್ರಾಸಿನಲ್ಲಿ ನಾನು MA 77 78 79 MA ಮಾಡಿದಾಗ ಮೆಡ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಬಹಳ ದೊಡ್ಡ ಸಂಸ್ಕೃತ ವಿದ್ವಾಂಸರು ಇದ್ದರು. ಅವರು ಪುತ್ತೂರಿನವರವರು, ಮರಿಯಪ್ಪ ಭಟ್ರು ಇದ್ರು ಅಲ್ಲಿ ಪುತ್ತೂರಿನವರವರು. ಸೊ ಒಂದು ಒಂದು ಒಂದು ಕನೆಕ್ಷನ್ ಇತ್ತು ಮತ್ತು ವಿದ್ವತ್ ಇತ್ತು. ಕುಶಾಲಪ್ಪ ಗೌಡರು ಕೂಡ ಸುಳ್ಳ್ಯದವರು, ಅಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಅವರು. ಕುಶಾಲಪ್ಪ ಗೌಡರು ಎಷ್ಟು ದೊಡ್ಡ ವಿದ್ವಾಂಸರು ಅಂದರೆ, ಅವರು ನಮಗೆ ಕಾದಂಬರಿ ಪಾಠ ಮಾಡ್ತಾ ಇದ್ರು. ಕಾದಂಬರಿ, ಬಾಣನ ಕಾದಂಬರಿಯನ್ನು ಕನ್ನಡದಲ್ಲಿ ನಾಗವರ್ಮ ಬರೆದ. ಅಲ್ಲಿ ಚಂದ್ರಪೀಡ, ಮಹಾಶ್ವೇತೆ ಇವರ ಪ್ರೇಮದ ಭಾಳ ಭಾಳ ನಮ್ಮ MA ಓದುವ ನಮ್ಮ ವಯಸ್ಸಿಗೆ ಅತ್ಯಂತ ಆಪ್ತವಾದ ವಿವರಣೆಗಳು ಬರ್ತವೆ, ಪ್ರೇಮದ ಕತೆ. ಪ್ರೊಫೆಸರ್ ಪಾಠ ಮಾಡಿ ಇದೇನು, ಚಂದ್ರಪೀಡನ ನೋಡಿ ಅವಳ ಮೈಯೆಲ್ಲ ಕಂಪಿಸ್ತದೆ, ಮೈಯೆಲ್ಲ ಬೆವರುತ್ತದೆ, ನಮಗೆ ಭಾರಿ ಖುಷಿ. ಪ್ರೇಮದ ಉತ್ಕಟ ಭಾವಗಳನ್ನು ಹೇಳುವ ಕತೆ. ವಿವೇಕರಿ ಅವರು ಕುಶಾಲಪ್ಪ ಅವರು ತಕ್ಷಣ ನಿಲ್ಲಿಸಿ, ನೋಡಿ ಇಲ್ಲಿ ಆರನೇ ವಿಭಕ್ತಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಅಂತ ಪ್ರೇಮವನ್ನ ಭಂಗಿಸಿ ಆರನೇ ವಿಭಕ್ತಿ ಬಗ್ಗೆ ಪಾಠ ಮಾಡಿದ್ರು. ಮತ್ತು ಅಲ್ಲಿಂದ ಐದನೇ ವಿಭಕ್ತಿಗೆ ಹೋಗಿ, ಕನ್ನಡದಲ್ಲಿ ಐದನೇ ವಿಭಕ್ತಿ ಇದೆಯೋ ಇಲ್ಲವೋ, ಇಂದ ಅದು ಮೂರನೇ ವಿಭಕ್ತಿ ಆಗ್ತದೆ. ಇವರ ವಿದ್ವತ್ತಿನ ನಡುವೆ ನಮ್ಮ ಪ್ರೇಮ ಎಲ್ಲಿ ಹೋಯ್ತು ಅಂತ ನಮಗೆ ಗೊತ್ತಿಲ್ಲ. ಈ ತರದ ವಿದ್ವತ್ ಅದು. ಅಂದ್ರೆ ಅವರಿಗೆ ಈ ರಸಿಕತೆ ಅರ್ಥ ಆಗ್ತಿಲ್ಲ ಅಂತಲ್ಲ, ನಮ್ಕಿಂತ ದೊಡ್ಡ ರಸಿಕರು. ಈ ನಮ್ಮ ಪ್ರೊಫೆಸರ್ ಬಹಳ ಚೆನ್ನಾಗಿ ಹೇಳಿದ್ರು, ತುಳು ಅಲ್ಲಿ ಸ್ವಲ್ಪ ನಾನು ಕೂಡ ಹೋಗ್ತಿದ್ದೆ, ಹೊಸಬೆಟ್ಟು ಸೀತಾರಾಮಾಚಾರ್ಯರು ಮತ್ತು ಅಮೃತರು ಒಟ್ಟಿಗೆ ಕೂತ್ರೆ ಕತೆ ಮುಗಿಯಿತು. ನಮಗೆ ಅಮೃತರ ಗುರುಗಳು ನಗಬೇಕೋ ಬೇಡೋ ಅಂತ ನಮಗೆ ಅದು ಕಷ್ಟ. ನಮಗೆ ವಿದ್ಯಾರ್ಥಿಗಳು ಸಣ್ಣವರು, ಆಮ ಹೊಸಬೆಟ್ಟವರು, ಏ ನಿನಗೆ ನಗಲಿಕ್ಕೂ ಆಗೋದಿಲ್ಲೋ ಮಾರೆ ನಿನಗೆ ಅಂತ ಎಂತೆಂಥ ಮಾತುಗಳು. ಈಗ ಅಂತ ಅಂದರೆ ಒಂದು ಬಹಳ ದೊಡ್ಡ ವಿದ್ವಾಂಸರು ಅವರು, ಹೊಸಬೆಟ್ಟು ಬಹಳ ದೊಡ್ಡ ವಿದ್ವಾಂಸರು ಅವರು. ಕನ್ನಡ ಕಾವ್ಯದ ಬಗ್ಗೆ ಯಾವ ಕಾವ್ಯ ಬೇಕಾದರೂ ತೆಗೆದು ಬಾಯಿ ಕಿಸೆಯಿಂದ ತೆಗೆದು ಹೇಳಬಲ್ಲಂಥ ದೊಡ್ಡ ವಿದ್ವತ್ ಇತ್ತು ಅವರಿಗೆ. ಹಾಗಾಗಿ ಅದೆಲ್ಲ ಇತ್ತು ಅದು. ಆದರೆ ಈ ವಿದ್ವತ್ತು ಏನು ಮಾಡ್ತದೆ ಅಂದರೆ, ಎಷ್ಟೋ ಬಾರಿ ಅವರ ವಿದ್ವತ್ತು ಎಷ್ಟು ಆಳವಾಗಿರ್ತದೆ ಅಂತಂದರೆ, ನೀವು ಏನು ಕೊಟ್ಟರು ಕೂಡ ಅದು ವಿದ್ವತ್ತಿನ ಚೌಕಟ್ಟಿನಲ್ಲೇ ಅದನ್ನು ನೋಡುವಂಥ ಕಮಿಟ್ಮೆಂಟ್, ಬದ್ಧತೆ, ಅದು ವಿದ್ವತ್ತಿಗೆ ಬದ್ಧತೆ. ಇದು ಮಾಡ್ತಾ ಇದ್ರು. ಇದು ಮಾಡ್ತಾ ಇದ್ದಾಗ 60ರ ದಶಕದಲ್ಲಿ ಪ್ರೊಫೆಸರ್ ಹೇಳಿದ್ರು ಅದನ್ನು, 60ರ ದಶಕಕ್ಕೆ ಆಗುವಾಗ ಈ ವಿದ್ವತ್ತಿಗೆ ಇದು ಬಹಳ ದೊಡ್ಡ ವಿದ್ವತ್ತು ಎಂಬುದನ್ನು ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ. ಮುಳಿಯ ತಿಮ್ಮಪ್ಪಯ್ಯನವರು ಪಂಪನ ಬಗ್ಗೆ ಪುಸ್ತಕ ಬರೆಯದೇ ಹೋದರೆ ನಾವು 45 ವರ್ಷ ಪಂಪನ ಬಗ್ಗೆ ಪಾಠ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಸೇಡಿಯಾಪ್ ಕೃಷ್ಣ ಭಟ್ರು ತುಳು ಅಂತ ಒಂದು ಲೇಖನ ಬರೆಯದೇ ಹೋದರೆ, ತುಳು ಅಂದರೆ ಏನು ಅಂತ ನಮಗೆ ಜಗತ್ತಿನಾದ್ಯಂತ ಬೇರೆ ಬೇರೆ ಕಡೆ ಹೋದಾಗ ಕೇಳುವಾಗ ನಮಗೆ ಉತ್ತರ ಕೊಡಲಿಕ್ಕೆ ಆಗ್ತಿರಲಿಲ್ಲ. ಅದರ ಬಗ್ಗೆ ಅದು ಭಾಳ ದೊಡ್ಡ ಒಂದು ಕೊಡುಗೆ ಅದು. ಕುಕ್ಕಿಲ ಕೃಷ್ಣ ಭಟ್ರು ಪಾರ್ಥಿಸುಬ್ಬನ ಬಗ್ಗೆ ಬರೆಯದೇ ಹೋಗಿದ್ರೆ ನಮಗೆ ಯಕ್ಷಗಾನ ಏನು ಹೇಳಬೇಕು ಅಂತೇಳಿ ಗೊತ್ತಿರಲಿಲ್ಲ. ಇದೆಲ್ಲ ನಮ್ಮ ಸಮಸ್ಯೆಗಳು. ಆದರೆ ದೊಡ್ಡ ವಿದ್ವತ್ತು ಈ ವಿದ್ವತ್ತಿಗೆ, ಕರಾವಳಿಯ ವಿದ್ವತ್ತಿಗೆ, ಈ ವಿದ್ವತ್ತಿನ ಕಾರಣಾಂತರದಿಂದ ವಿದ್ವತ್ತಿನ ಹೊರಗಡೆ ಉಳಿದಿದ್ದಂಥ ತುಳು ಸಂಸ್ಕೃತಿಯ ವಿವರಗಳನ್ನು ಜೋಡಿಸಿದ ಬಹಳ ದೊಡ್ಡ ಕೆಲಸ ಮಾಡಿದವರು ಅಮೃತರು. ನೋಡಿ, ಮೆಕೆನ್ಸಿ ಕರಾವಳಿಗೆ ಬಂದು 1792 ಟಿಪ್ಪುವಿನ ವಿರುದ್ಧ ಕೆಲಸ ಮಾಡಲಿಕ್ಕೆ ಬಂದವನು ಸುಮಾರು ಕೈಫಿಯತ್ತುಗಳನ್ನು ಕಲೆಕ್ಟ್ ಮಾಡಿದ. ಕೈಫಿಯತ್ತು ಉಡುಪಿ ಮಠದ ಬಗ್ಗೆ 8 ಕೈಫಿಯತ್ ಇದೆ, ಕದ್ರಿ ಮಂಜುನಾಥ ದೇವಸ್ಥಾನದ ಬಗ್ಗೆ ಒಂದು ಕೈಫಿಯತ್ ಇದೆ, ಧರ್ಮಸ್ಥಳ ಮಂಜುನಾಥ ದೇವಸ್ಥಾನದ ಬಗ್ಗೆ ಒಂದು ಕೈಫಿಯತ್ ಇದೆ, ಆಮೇಲೆ ಅದು ಯಾವುದೋ ಶಂಕರನಾರಾಯಣ ದೇವಸ್ಥಾನದ ಬಗ್ಗೆ ಒಂದು ಕೈಫಿಯತ್ ಇದೆ. ಎಲ್ಲ ಕೈಫಿಯತ್ತುಗಳನ್ನು ಅದು ಒಂದು ಒಂದು ಒಳ್ಳೆಯ ಸಂಗ್ರಹ ಅದು. ಆದರೆ ಆ ಕಾಲದಲ್ಲಿ ಜನಪ್ರಿಯವಾಗಿದ್ದಂಥ ಭೂತಾರಾಧನೆ ಮೇಲೆ ಒಂದು ಕೈಫಿಯತ್ ಇದೆ. ಆ ಕಾಲದಲ್ಲಿ ಪಾರ್ಥಿಸುಬ್ಬಯ್ಯ ಅದಕ್ಕಿಂತ ಮೊದಲೇ ಬರೆದು ಯಕ್ಷಗಾನ ಜನಪ್ರಿಯವಾಗಿತ್ತು, ಯಕ್ಷಗಾನದ ಮೇಲೆ ಒಂದು ಕೈಫಿಯತ್ತು ಕೂಡ ಇಲ್ಲ. ಅಂದರೆ ನಮ್ಮ ವಿದ್ವತ್ತು ಲೋಕದ ಚರ್ಚೆಗೆ ಒಂದು ಸಣ್ಣ ಮಿತಿ ಅಂತ ಹೇಳೋದು ಅಥವಾ ಅದು ಏನೋ ಒಂದು ಅದಕ್ಕೆ ಸೇರಲಾಗದೇ ಇದ್ದಂತ ಕಾರಣಾಂತರಗಳಿಂದ ಅದು ಮೆಕೆನ್ಸಿಯಿಂದ ಸ್ಟಾರ್ಟ್ ಆಗ್ತದೆ, ಆಮೇಲೆ ಅದು ಇತ್ತೀಚಿನವರೆಗೂ ಕೂಡ ಮುಂದುವರಿತದೆ. ಅದು ಉಪೇಕ್ಷೆ ಅಂತ ಹೇಳುವುದಿಲ್ಲ ನಾನು, ಇದು ಉಪೇಕ್ಷೆ ಅಲ್ಲ, ಕಾರಣಾಂತರಗಳಿಂದ ಅದರ ಕಡೆಗೆ ಗಮನ ಹರಿಸಲಿಕ್ಕೆ ಆಗಲಿಲ್ಲ. ಈ ವಿದ್ವತ್ತು ಪರಂಪರೆಯನ್ನು ತಿಳ್ಕೊಂಡು, ಯಾಕಂದ್ರೆ ಅಮೃತರು ಗೋವಿಂದ ಪೈಯವರು ಬಹಳ ದೊಡ್ಡ ಅಭಿಮಾನಿ. ನಾವು ಅವರ ಮನೆಗೆ ಹೋದರೆ ಗೋವಿಂದ ಪೈಯವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅವರು, ನಮ್ಮ ಸೇಡಿಯಪ್ಪ ಬಗ್ಗೆ ಬಹಳ ದೊಡ್ಡ ಗೌರವ ಅವರಿಗೆ. ಅದೆಲ್ಲ ಆ ವಿದ್ವತ್ತಿನ ಮೇಲೆ ಗೌರವ ಇದ್ದು ಕಾರಣಾಂತರದಿಂದ ಆ ವಿದ್ವತ್ತಿನ ಒಳಗೆ ಸೇರಲಾಗದಂತ ತುಳುವಿನ ಅಂಶಗಳನ್ನು ಬಹಳ ಅದ್ಭುತವಾಗಿ ಸೇರಿದಾಗ ನಮಗೆ ಕರಾವಳಿಯ ಒಂದು ಸಂಪೂರ್ಣ ಚಿತ್ರ ಸಿಕ್ಕಿದಾಗ ಆಯ್ತು ನೋಡಿ, ಇಲ್ಲದ್ರೆ ಒಂದು ಪಾರ್ಶ್ವಿಕವಾಗ್ತಾ ಇತ್ತು. ಈ ದೊಡ್ಡ ಕೆಲಸವನ್ನು ಅಮೃತರು ಮಾಡಿದ್ರು. ಅವರು ಒಂದು ಒಂದು ಬಹಳ ಒಳ್ಳೆಯ ಉದಾಹರಣೆ ಯಾವುದು ಅಂತಂದ್ರೆ, ಒಂದು ಭಾಷೆ ಮೇಲೆ ಬರೀತಾರೆ ಅವರು, ಭಾಷೆ ಮೇಲೆ, ಲ್ಯಾಂಗ್ವೇಜ್ ಮೇಲೆ. ನಾನು ಅದನ್ನು ಇತ್ತೀಚೆಗೆ ಸ್ವಲ್ಪ ಎಲಾಬೊರೇಟ್ ಮಾಡಿ ಒಂದು ಲೇಖನ ಬರೆದೆ, ಅದು ಅಮೃತರಿಂದ ನನಗೆ ಪ್ರೇರಣೆ ಸಿಕ್ಕಿದ್ದು. ಅದು ಯಾವುದು ಅಂತಂದ್ರೆ, ಈಗ ಭಾಷೆ, ಈಗ ಧಾರ್ಮಿಕ ಭಾಷೆ ಅಂತ ಇದೆ. ಜೋಶಿಯವರು ಇದರ ಬಗ್ಗೆ ಅಧಿಕೃತವಾಗಿ ಮಾತಾಡಬಲ್ಲವರು. ನಾನು ಆಗಾಗ ಫೋನ್ ಗಿನ್ ಮಾತಾಡ್ತಾ ಇರ್ತಾನೆ, ಅದು ಬಹಳ ದೊಡ್ಡ ಎತ್ತರಕ್ಕೆ ಏರಿದ ವ್ಯಕ್ತಿ ಅವರು. ಈ ಧಾರ್ಮಿಕ ಭಾಷೆ ನಾವು ನೀವು ಮಾತಾಡುವ ಭಾಷೆ ಆದರೆ, ಅದೇ ಆದರೆ ಅದು ಧಾರ್ಮಿಕ ಭಾಷೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಎತ್ತರಕ್ಕೆ ಇರಬೇಕು, ಒಂದು ಎತ್ತರಕ್ಕೆ ಏರಬೇಕು. ಅಂದರೆ ಇಟ್ ಹ್ಯಾಸ್ ಟು ಒಂದು ಒಂದು ನೆಗೆಟಿವ್, ಒಂದು ನೆಗೆತ ಬೇಕು ಅದಕ್ಕೆ, ಬೇರೆ ಲೆವೆಲ್ಗೆ ಒಂದು ಹೋಗಬೇಕದು. ಒಂದು ಎರಡನೇದು ಧಾರ್ಮಿಕ ಭಾಷೆ ಆದ್ದರಿಂದ ಅದಕ್ಕೆ ಒಂದು ಪಾವಿತ್ರ್ಯ ಕೂಡ ಬೇಕು. ಒಂದು ಒಂದು ಒಂದು ಪಾವಿತ್ರ್ಯ ಇಲ್ಲದಿದ್ದರೆ ಆ ಭಾಷೆ ಅದು ಧಾರ್ಮಿಕ ಭಾಷೆ ಆಗುವುದಿಲ್ಲ. ಈಗ ದೇವರು ಅಮೂರ್ತ ದೇವರು, ಅಮೂರ್ತವಾದ ದೇವರನ್ನು ನೀವು ಮೂರ್ತವಾದ ಭಾಷೆಯಲ್ಲಿ ಹೇಳುವುದು ಹೇಗೆ? ಬಹಳ ಚಾಲೆಂಜಿಂಗ್ ಇದು. ಮಂತ್ರಗಳನ್ನು ಕಟ್ಟುವಾಗ ಯಾವ ಭಾಷೆಯನ್ನು ಅಮೂರ್ತ, ನೀವು ಮೂರ್ತವಾದ ಭಾಷೆಯಲ್ಲಿ ಅಮೂರ್ತವಾದನ್ನು ಹೇಳುವುದು ಹೇಗೆ ಎಂಬುದೇ ಸಮಸ್ಯೆ. ಭೂತ ಜನಸ್ಥಿತಿಗೆ ಈತ ಕಾರಣ, ಈತಂಗಿಲ್ಲ ಕಾರಣ ಅಂತ ಕುಮಾರವ್ಯಾಸ ಹೇಳಿ ಕೈ ತೊಳ್ಕೊಂಡ್ಬಿಟ್ಟ. ಸುಲಭ, ಅವ ಏನು ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ಆದರೆ ಭೂತ ಜನಸ್ಥಿತಿಗೆ ಈತ ಕಾರಣ ಕೃಷ್ಣ. ಹಾಗಾದ್ರೆ ಕೇಳ್ತಾರೆ ನಮ್ಮ ಪ್ರಕಾಶ್ ಚಂದ್ರ ಶಿಶಿಲ ಅಂತವ್ರು, ಹಾಗಾದ್ರೆ ಈತಂಗೆ ಯಾರು ಕಾರಣ? ಈತಂಗೆ ಇಲ್ಲ ಕಾರಣ ಅಂತ ಹೇಳಿ ತಪ್ಪಿಸಿಬಿಟ್ಟ, ಬಚಾವ್ ಆಗ್ಬಿಟ್ಟ. ಈ ತರ ಈ ಈ ಪಾವಿತ್ರ್ಯದ ಭಾಷೆ, ಅದರ ಪರಿಭಾಷೆಗಳು, ಅದನ್ನು ಹೇಳುವ ಕ್ರಮ, ಅದನ್ನು ಉಚ್ಚರಿಸುವ ಕ್ರಮ, ಅದು ನಾವು ನೀವು ಮಾತಾಡುವ ಭಾಷೆಗಿಂತ ಸ್ವಲ್ಪ ಬೇರೆ ಆಗ್ಲೇಬೇಕದು. ಇದು ಧಾರ್ಮಿಕ ಭಾಷೆಯ ಗುಣ. ಇದು ಹೌದಾಗಿದ್ರೆ ಭೂತಾರಾಧನೆಯಲ್ಲಿ ಮಾಡಿಕೊಳ್ಳುವ ಪ್ರಾರ್ಥನೆ, ಪತ್ತು ಕೂಡದಿನ ತಟ್ಟು ಮುತ್ತುಂಡಿಗೆಂದು ಹಿರಿಯರ್ ಮಲ್ತಿ ಕಟ್ಟು ಎಂಕಲ ದಾಳ ತೆರಿಯಂದಿ ನರಮಲ್ಲು ನಿಕಲ್ ಮಾಮಲ್ಲ ಸತ್ಯಲು ಇತ್ತೆ ನಮ್ಮ ಮಲ್ತಿ ಓಮುಡು ಗೋತಿ ಗೊಗ್ಗುರುಡು ಬಳಸಿ ಬಸಾನಡು ಸುಭನ ಅಶುಭನ ಉರಿಯೋ ತಿರಿಯೋ ಅನ್ನಂಕು ಪನಿಯರವಲ್ಲಿ ನೇಮದ ಹೆಚ್ಚಿಗೆ ಉಂತಿನ ಪತಿಮಾನಿ ವಿತ್ತು ಮುಕ್ಕಾಲು ಮೂಜಿಗಳಿಗೆ ವಯಸ್ಸಾದ ಪುರ್ಲುದನಲ್ಲ ಅಭಯನು ಕೊರದು. ಈ ಇದು ಯಾವ ಭಾಷೆ? ಇದು ಇದು ಧಾರ್ಮಿಕ ಭಾಷೆ ಹೌದಾ? ಭೂತಕ್ಕೆ ಈಗ ಭೂತಕ್ಕೆ ಎಣ್ಣೆ ಬುಳ್ಯ ಕೊರನಾಗ ಎಣ್ಣೆ ಬುಳ್ಯ ಕೊಡುವಾಗ ಹೇಳಿಕೊಳ್ಬೇಕಲ್ಲ ನಾವು, ಇದು ಯಾವ ಭಾಷೆ? ಇದು ಅಲ್ಲಿ ತುಳು, ಯಾವ ತುಳು ಬಳಕೆಯಾಗ್ತದೆ? ಮತ್ತೆ ಅಲ್ಲಿ ಬಳಕೆಯಾಗುವ ತುಳು ನಾವು ನೀವು ಮಾತನಾಡುವ ಸಾಮಾನ್ಯ ತುಳುವಿಗಿಂತ ಹೇಗೆ ಭಿನ್ನ ಆಗ್ತದೆ ಎಂಬುದನ್ನು ಚರ್ಚೆ ಮಾಡಿದ ಅಮೃತರು ಕೊನೆಗೆ ಹೇಳ್ತಾರೆ, ತುಳುವಿನಲ್ಲಿ ಇರುವುದು ಕೂಡ ಧಾರ್ಮಿಕ ಭಾಷೆಯೇ. ಇದು ಬಹಳ ದೊಡ್ಡ ಸ್ಟೇಟ್ಮೆಂಟ್. ಇದು ನಮ್ಮಲ್ಲಿ ಸಂಸ್ಕೃತದಲ್ಲಿ ಹೇಳಿದ್ದು ಮಾತ್ರ ಧಾರ್ಮಿಕ ಭಾಷೆ ಎಂಬ ಒಂದು ಭಾವನೆ ಜನಪ್ರಿಯವಾಗಿದ್ದಾಗ, ಯಾಕಂದ್ರೆ ಯಕ್ಷಗಾನಕ್ಕೆ ಬಂದಾಗ ಒಂದು ಬಂತು, ನೀವೆಲ್ಲ ಅದನ್ನು ವಿರೋಧ ಮಾಡಲಿಲ್ಲ, ಆದರೆ ಕೆಲವರು ಹೇಳಿದರು ಶ್ರೀರಾಮ ಎಂಥದ್ದು ತುಳುವಲ್ಲಿ ಮಾತಾಡೋದು ಅಂತ. ಆವಾಗ ಇದು 79-80 ನಾವೆಲ್ಲ ಸಕ್ರಿಯವಾಗಿದ್ದೀವಿ. ಆಗ ಚಂದ್ರಶೇಖರ ದಾಮಲೆ ನಾವೆಲ್ಲ ತೆಂಕುತಿಟ್ಟು ಯಕ್ಷಗಾನ ಹಿತರಕ್ಷಣಾ ಸಮಿತಿ ಎಲ್ಲ ಕರ್ಕೊಂಡು ದೊಡ್ಡ ತುಳು ಆವಾಗ ಬಂದಾಗ ದೊಡ್ಡ ಗಲಾಟೆ ಮಾಡಿದಾಗ ಅಮೃತರು ಒಮ್ಮೆ ನನ್ನನ್ನು ಕರೆದು ಸರಿ ಬೈದರು ನನಗೆ, ಎಂಥದ್ದು ನೀನು ಮಾತಾಡೋದು, ಎಂಥದ್ದು ಮಾಡೋದು, ಎಂಥದ್ದು ನೀವು ತುಳು ಯಾಕೆ, ನಿಮ್ಮ ರಾಮ ಕನ್ನಡದಲ್ಲಿ ಮಾತಾಡಬಹುದಾದ್ರೆ ತುಳುವಲ್ಲಿ ಯಾಕೆ ಮಾತಾಡಬಾರದು ಅಂತ ಒಂದು ಪ್ರಶ್ನೆ ಕೇಳಿದರು. ನನಗೆ ಆಮೇಲೆ ಸ್ವಲ್ಪ ಜ್ಞಾನೋದಯ ಆಯಿತು, ಮೇಷ್ಟ್ರು ಹೇಳೋದು ಕರೆಕ್ಟ್ ಮಾರ್ರೆ, ಹೌದಲ್ಲ. ಈಗ ಅವನು ಸಂಸ್ಕೃತ ವಾಲ್ಮೀಕಿ ರಾಮಾಯಣದಲ್ಲಿ ಅವನು ಸಂಸ್ಕೃತ ಮಾತಾಡ್ತಾ ಇದ್ದ, ಪಾರ್ಥಿಸುಬ್ಬ ಅದನ್ನು ಕನ್ನಡದಲ್ಲಿ ಮಾತಾಡಿಸಿದ, ಇನ್ನು ನಮ್ಮ ಬಂಗಾಡಿ ಅಂತ ಬಂಗಾಡಿ ಸರ್ ಅವರು ಅನಂತರಾಮ್ ಬಂಗಾಡಿ ಅವರು ತುಳುವಲ್ಲಿ ಮಾತಾಡಿಸಿದರು, ಫೈನ್. ಅಥವಾ ಕೃಷ್ಣಾರ್ಜುನ ಕಾಳಗೋ ತುಳುವಿನಲ್ಲಿ ಬರೆದವರು ಕೃಷ್ಣನ ತುಳುವಲ್ಲಿ ಮಾತಾಡಿಸಿದರು. ಅಂದರೆ ಭಾಷೆಯ ಬಗೆಗಿರುವ ಮಡಿವಂತಿಕೆ ಇದೆಯಲ್ಲ, ಅದನ್ನು ಅಮೃತರು ಒಡೆದ್ರು. ಅಟ್ಲೀಸ್ಟ್ ಅದು ಎಷ್ಟು ಅಂದರೆ ನನ್ನ ಮಟ್ಟಿಗೆ ಅದು ಬಹಳ ಕ್ರಾಂತಿಕಾರಕವಾದಂಥ. ಹಾಗಾಗಿ ಇವತ್ತಿಗೂ ಕೂಡ ಆ ಲೇಖನ ಭಾಷೆಯ ಬಗ್ಗೆ ಅವರು ಹೇಳಿದ್ದು, ಧಾರ್ಮಿಕ ಅಂದರೆ ಮಂತ್ರಕ್ಕೆ ಭಾಷಾ ಬಂಧನವಿಲ್ಲ ಎಂಬ ಮಾತನ್ನು ಹೇಳ್ತಾರೆ. ಆದರೆ ಹಾಗೆ ಹೇಳುವಾಗ ಮಂತ್ರಕ್ಕೆ ಭಾಷಾ ಅಂದರೆ ಇದು ಇಲ್ಲ, ಅದರ ಗುಣಗಳನ್ನು ಹೇಳಿ ತುಳುವಿನಲ್ಲಿ ಕೂಡ ಇದ್ದರೆ ಇದು ಕೂಡ ಒಂದು ಮಾಂತ್ರಿಕ ಭಾಷೆ ಅಂತ ಹೇಳಿದ ಒಂದು ಲೇಖನ 86-87 ಬರೆದ್ರಲ್ಲ ಅವರು, ಬಹಳ ಅದ್ಭುತವಾದ ಲೇಖನ. ಕೊನೆಯದಾಗಿ ಅವರ ತುಳುವಿನ ಈ ಪ್ರೇಮಕ್ಕೆ, ಅದರೆಲ್ಲ ವಿವರಗಳನ್ನು ಹೇಳಕ್ ಹೋಗಲ್ಲ ನಾನು, ಅವರಿಗೆ ಈ ತುಳು ನಾಟಕಗಳು ಬಂದಾಗ, ಪ್ರೊಫೆಸರ್ ವಿವೇಕರ ಹೇಳಿ ತುಳು ನಾಟಕಗಳು ಬಂದಾಗಲೂ ಕೂಡ ಅವರು ನೋಡಿ, ಆಗ ನಮ್ಮಲ್ಲಿ ನಿಮಗೆ ನಾವು ತುಳು ನಾಟಕಗಳನ್ನ ನೋಡಿಕೊಂಡೇ ಬೆಳೆದವರು, ಉಚ್ಚಿರು ನಾವೆಲ್ಲ ಬಲೆ ಚಾಪರ್ಕದಿಂದ ಶುರು ಆದರೆ, ನಾನು ಕೆ ಎನ್ ಟೈಲರ್ ಅನೇಕ ನಾಟಕಗಳಲ್ಲಿ ಪಾತ್ರ ಮಾಡಿದ್ದೆ ನಾನು. ಕೆ ಎನ್ ಟೈಲರ್ ಆ ಗುತ್ತಿಗಾರು, ನಮ್ಮ ಊರು ಗುತ್ತಿಗಾರು ಪಂಜದಲ್ಲಿ, ಕೆ ಎನ್ ಟೈಲರ್ ನಾನು ಸ್ತ್ರೀವೇಷ, ನಾನು ಸ್ವಲ್ಪ ಮುಖ ಉರುಟಿತ್ತು, ಕಪ್ಪು ಇದ್ದೆ, ಬಣ್ಣ ಹಾಕಿದ್ರೆ ಸರಿ ಅಂಟಿಕೊಳ್ತಿತ್ತು ಅದು, ಹಾಗಾಗಿ ಏ ಪುರುಷೋತ್ತಮ ಸ್ತ್ರೀವೇಷ ಅಂತ ಸರಿ ಅಂತ ಅದರಲ್ಲಿ ಮರ್ಲೇದಿ, ಮರ್ಲೇದಿಯಲ್ಲಿ ನಾನು ಮರ್ಲೇದಿ. ಅಯ್ಯೋ ಬೆಳಿಗ್ಗೆ ಮರ್ಲೇದಿ ಬಾವಿಗೆ ಹಾರುವಾಗ ನಾನು ಕೂಗಬೇಕು, ಪ್ರೇಕ್ಷಕರು ಕೂಗಬೇಕು, ಬಾರಿ ವೇಷ, ಬಾರಿ ಕೆ ಎನ್ ಟೈಲರ್. ಇದು ತುಳುವಿನ ರಂಗಭೂಮಿಯ ಒಂದು ಮಾದರಿಯನ್ನು ಕೆ ಎನ್ ಟೈಲರು, ಸಂಜೀವ ದಂಡಿಕೇರಿ ಅಲ್ವಾ, ಸಂಜೀವ ದಂಡಿಕೇರಿ ಇವರೆಲ್ಲ ಬರೆದರು. ಬರೀ ಚೆನ್ನಾಗಿತ್ತು, ಅದು ಪಾಪ್ಯುಲರ್ ಆಗಿತ್ತು, ಥಿಯೇಟರ್ನ ತುಂಬ ಪಾಪ್ಯುಲರ್ ಮಾಡಿತ್ತು. ಆದರೆ ಆ ನಾಟಕಗಳು ತುಳು ಸಂಸ್ಕೃತಿಯನ್ನು ಆಧರಿಸಿಕೊಂಡು ಬೆಳೆದದ್ದು ಕಡಿಮೆ. ಸೊ ಇದು ಸಮಥಿಂಗ್ ವಾಸ್ ಮಿಸ್ಸಿಂಗ್ ಆ ಪಾಪ್ಯುಲರ್ ನಾಟಕಗಳಲ್ಲಿ. ಬಲೆ ಚಾಪರ್ಕದಲ್ಲಿ

పుత్రుడు వివేకానంద కాదు, వీరు మగన అమ్మకెత్తిన గొమ్మటన తరత ఎడత మరగలుగలా బలత మరగలుగలా ఉంచి నూలు దాదు హెచ్చు కమ్మి ఉండు అమ్మేరే అంత ఏడువగా అప్ప చూరియాకను సాయుదు మగ అళువుదు. నాను ఆ వేషం ఆడిద్దే 76 ಮಾಡಿದ ಆಮೇಲೆ ಅದು ಪ್ರಿಂಟ್ ಆಗಿ ಬಂತು. ಮತ್ತೆ ನೋಡಿ ಅವರು 1978 ಈ ಕನ್ನಡ ಯಕ್ಷಗಾನ ಮತ್ತು ತುಳು ಯಕ್ಷಗಾನಗಳು ಹುಟ್ಟಿಕೊಳ್ಳುವ ಒಂದು ಬಿಕ್ಕಟ್ಟಿನ ಕ್ಷಣದಲ್ಲಿ ಅಮೃತರು ಅಮರಶಿಲ್ಪಿ ವೀರಕಲ್ಕೋಡೆ ಬರೆದು ತುಳುಗೊಂದು ಗೌರವ ತಂದುಕೊಟ್ರು ನೋಡಿ ಆ ಯಕ್ಷಗಾನ. ಅದು ಬಹಳ ಅದು ಟ್ರಾನ್ಸ್ಫಾರ್ಮೇಷನ್ಗೆ ತುಂಬ ಒಳ್ಳೆಯ ಎಕ್ಸಾಂಪಲ್ ಅದು. ಆ ಯಕ್ಷಗಾನ ಶುರು ಆಗೋದು ಕನ್ನಡದಲ್ಲಿ ದೇವಲೋಕದಲ್ಲಿ ಸಾಹೇಬರದಲ್ಲಿ ವೇಷ, ಪ್ರಭಾಕರ ಜೋಶಿ ಅವರದಲ್ಲಿ ವೇಷ ಮಾಡಿದ್ದನ್ನು ಕೂಡ ನೋಡಿದ್ದೆ ನಾನು. ಶ್ರೇಣಿಯವರು ವಿಶ್ವರೂಪನ ಅರ್ಥ ಹೇಳುವುದನ್ನು ನೋಡಿದೆ ನಾನು. ತುಂಬ ಒಳ್ಳೆಯ ಭಾಗ. ಸೆಕೆಂಡ್ ಹಾಫ್ ತುಳು ನೋಡಿ, ಕನ್ನಡದಲ್ಲೇ ಆರಂಭವಾಗಿ ತುಳುವಿನಲ್ಲಿ ಕೊನೆಯಾಗುವ ಟ್ರಾನ್ಸ್ಫಾರ್ಮೇಷನ್ ಇದೆಯಲ್ಲ ಅದು 78-79 ಅಮೃತರು ಅಮರಶಿಲ್ಪಿ ವೀರಕಲ್ಕೋಡದಲ್ಲಿ ಬರೆದರು. ನಾನು ಕನೀ ಅಂದರೆ ಒಂದು 10 ನೋಡಿದ್ದೇನೆ ಅದನ್ನು. ಸುರತ್ಕಲ್ ಮೇಳದವರು ತೊಕ್ಕೊಟ್ಟಿನಲ್ಲಿ ಆಡಿದ ಆಟ ನೋಡಿದ ನಾನು, ಆಗ ಮಂಗಳೂರು ಯೂನಿವರ್ಸಿಟಿಲಿದ್ದೆ. ಅದು ಬಹುಶಃ ನಾನು ನೋಡಿದ ಕೊನೆಯ ಅಮರಶಿಲ್ಪಿ ವೀರಕಲ್ಕೋಡ. ಅಂದರೆ ಅಮೃತರಿಗೆ ತುಳು ಸಂಸ್ಕೃತಿಯನ್ನು ಯಕ್ಷಗಾನದ ಮೂಲಕ, ಲೇಖನಗಳ ಮೂಲಕ, ಹಾಡುಗಳ ಮೂಲಕ, ಮಂತ್ರಗಳ ಮೂಲಕ, ನಾಟಕಗಳ ಮೂಲಕ, ಸಂಶೋಧನೆಗಳ ಮೂಲಕ ಎತ್ತರಿಸಬೇಕು ಎಂಬ ಒಂದು ಒಂದು ಧೋರಣೆ, ಮತ್ತು ಆ ಧೋರಣೆಯನ್ನು ಸಮರ್ಥಿಸಿಕೊಳ್ಳಬಲ್ಲಂಥ ಒಂದು ತಾತ್ವಿಕ ಹಿನ್ನೆಲೆ, ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಲ್ಲ, ಅದು ಭಾಳ ಗಟ್ಟಿಯಾಗಿತ್ತು. ಅದನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ ಇಲ್ಲ. ಜೀವನದ ಕೊನೆವರೆಗೆ ಅವರು ಅದನ್ನು ಮಾಡ್ತಾ ಇದ್ರು. ಯಕ್ಷಗಾನ ನಾನು ಹೆಚ್ಚು ಹೇಳೋದಲ್ಲ ಮುಂದೆ ಇದೆ, ಆದರೆ ಅವರು 79 ಅದನ್ನು ಮಾಡಿದರು. ಆಮೇಲೆ ಧರ್ಮಸ್ಥಳ ಮೇಳಕ್ಕೆ ಅವರು ಸುಮಾರು 15 ಯಕ್ಷಗಾನ ಅಂದರೆ ಪ್ರಸಂಗ ಜಾಸ್ತಿನೇ ಬರೆದ್ರು. ಆದರೆ ನಾನಿದನ್ನು ಹಿಂದೆ ಒಂದು ಸಾರಿ ಗೋವಿಂದ ಭಟ್ರು ಮತ್ತು ಕುಂಬಳೆ ಸುಂದರರಾಯರಿಗೆ ಒಂದು ಅಭಿನಂದನಾ ಗ್ರಂಥ ಮಾಡುವಾಗ ನಾನೊಂದು ಮಾತು ಹೇಳಿದೆ, ಈಗಲೂ ಕೂಡ ಆ ಮಾತನ್ನು ಹೇಳಬೇಕು ಅಂತ ಅನ್ನಿಸ್ತದೆ ನನಗೆ. ಯಾಕಂದರೆ 70-80 ದಶಕದ ಯಕ್ಷಗಾನ ಸುವರ್ಣಯುಗ ಅಂತ, ಯಕ್ಷಗಾನದ ಸುವರ್ಣಯುಗ ಅಂತ. ಶ್ರೇಣಿಯವರು ವೇಷ ಮಾಡ್ತಾ ಇದ್ರು, ಸೂರ್ಯಕುಮಾರ್ ಗೋವಿಂದ ಭಟ್ರು ವೇಷ ಮಾಡ್ತಾ ಇದ್ರು, ತಾರಾನಾಥ ಬಲ್ಯಾಯ ವೇಷ ಮಾಡ್ತಾ ಇದ್ರು, ಕಡತೊಕ್ಕದವರು ಹಾಡ್ತಾ ಇದ್ರು, ಆಮೇಲೆ ಬೇರೆ ಬೇರೆ ಮೇಳಗಳಲ್ಲಿ ಅತ್ಯದ್ಭುತ ಕಲಾವಿದರುಗಳಿದ್ರು. ಧರ್ಮಸ್ಥಳ ಮೇಳಕ್ಕೆ ಅಮೃತರು ಬರೆದ ಪ್ರಸಂಗ ಮಹಾರಥಿ ಕರ್ಣ, ಭುವನದ ಭಾಗ್ಯ, ಭುವನ ಭಾಗ್ಯ, ಮಹಾಶುರ ಭೌಮಾಸುರ, ಅಂದ್ರೆ ಅಮೃತರಿಗೆ ಒಂದು ಐಡಿಯಾ ಇತ್ತು ಧರ್ಮಸ್ಥಳ ಮೇಳದಲ್ಲಿ ಯಾವ ಕಲಾವಿದರು ಇದ್ದಾರೆ. ನಾನು ಒಂದ್ಸರಿ ಕೇಳಿದಾಗ ಹೇಳಿದ್ರು, ಹಾ ಅವರಿಗೋಸ್ಕರ ಬರೆಯುವುದಿಲ್ಲ ನಾನು, ಯಾಕಂದ್ರೆ ಧರ್ಮಸ್ಥಳ ಮೇಳದವರು ಆಡದಿದ್ರೆ ನನ್ನ ಯಕ್ಷಗಾನವನ್ನು ಬೇರೆಯವರು ಕೂಡ ಆಡಬೇಕಲ್ಲ. ಆದರೆ ಧರ್ಮಸ್ಥಳ ಮೇಳದಲ್ಲಿ ಇಂಥ ಕಲಾವಿದರು ಇದ್ದಾರೆ ಎಂಬುದನ್ನು ಗಮನಿಸಿ ಅವರಿಗೆ ಅನುಕೂಲ. ಈಗ ಉದಾಹರಣೆಗೆ ಸಾಮುಗರಿದ್ದರು, ವಾಸುದೇವ ಸಾಮುಗ ಯಕ್ಷಗಾನದ ಅಸಾಮಾನ್ಯ ಪ್ರತಿಭಾವಂತ. ಆದರೆ ಆ ಪ್ರತಿಭೆ ಒಂದು ಒಂದು ಒಂದು ಒಂದು ವಿಚಿತ್ರ ಪ್ರತಿಭೆ, ಒಂದು ವಿಚಿತ್ರ ಪ್ರತಿಭೆ ಅದು. ಅದನ್ನು ಆ ಪ್ರತಿ ಈಗ ಗೋವಿಂದ ಭಟ್ರ ಪ್ರತಿಭೆ ಅದು ಬೇರೆ, ವಾಸುದೇವ ಸಾಮಗ್ರ ಪ್ರತಿಭೆ ಅದು ಬೇರೆ, ಒಂದು ವಿಚಿತ್ರ ಪ್ರತಿಭೆ. ಈ ವಿಚಿತ್ರ ಪ್ರತಿಭೆಗೆ ವಿಚಿತ್ರವಾದಂಥ ಒಂದು ಕ್ಯಾರೆಕ್ಟರ್ನ ನಿರ್ಮಾಣ ಮಾಡಿದರೆ ರಂಗಭೂಮಿಯಲ್ಲಿ ಅದಕ್ಕಿಂತ ಅದ್ಭುತವೇ ಬೇರೆ ಇಲ್ಲ. ಹಾಗಾಗಿ ಕಾಯಕಲ್ಪ, ತ್ರಿಪುರ ಮತನ, ಕುಂಬಳೆ ಸುಂದರಾಯರಿದ್ದರು. ತ್ರಿಪುರ ಮತನದಲ್ಲಿ ಕುಂಬಳೆ ಸುಂದರಾಯರ ಚಾರುವಾಕ ಇಡೀ ಕರಾವಳಿಯಲ್ಲಿ ಸೆನ್ಸೇಷನ್ ನಿರ್ಮಾಣ ಮಾಡಿತ್ತು. ಮಹಾಶೂರ ಭೌಮಾಸುರದಲ್ಲಿ ಗೋವಿಂದ ಭಟ್ರು ಮಾಡಿದ ಭೌಮಾಸುರ ಪಾತ್ರ ಉಂಟಲ್ಲ, ನಾನಿದನ್ನು ಎಕ್ಸಾಗರೇಷನ್ ಹೇಳ್ತಾ ಇಲ್ಲ, ಶೇಕ್ಸ್ಪಿಯರ್ನ ಯಾವುದೇ ನಾಟಕಗಳಿಗೆ ಕಡಿಮೆ ಇಲ್ಲದ ರೀತಿಯಲ್ಲಿ ಅದು ರಂಗಭೂಮಿ ಮೇಲೆ ಕಾಣ್ತಾ ಇತ್ತು. ನಾನೇ ಕಂಡಿದ್ದೇನೆ. ನಾನು ಪ್ರೊಫೆಸರ್ ಜೊತೆ ಕೆಲಸ ಮಾಡ್ತಾ ಇದ್ದಾಗ ಮಂಗಳೂರಿಂದ ಬಸ್ ಹತ್ತಿಕೊಂಡು ವಿಟ್ಲಕ್ಕೆ ಹೋಗಿ ಮಹಾಶೂರ ಭೌಮಾಸುರು ನೋಡಿದ್ದೆ ನಾನು. ಅದು ಎಷ್ಟು ಇಂಪ್ರೆಸ್ ಆಯಿತು ಅಂತಂದರೆ 2 ಬಿಟ್ಟು ಮತ್ತೆ ಬಂಟ್ವಾಳಕ್ಕೆ ಹೋಗಿ ಅದೇ ಮಹಿಷಾಸುರನ್ನು ನೋಡಿದೆ. ಅದು ಎಷ್ಟು ಚೆನ್ನಾಗಿದೆ ಅಂದರೆ ವರಹ ವಿಷ್ಣು ಅಲ್ವಾ ಸರ್, ಆಮೇಲೆ ಭೂಮಿತಾಯಿಯನ್ನು ರಕ್ಷಿಸುವುದು, ಅಪ್ಪ ವಿಷ್ಣು, ಅಮ್ಮ ಭೂತಾಯಿ, ಇಬ್ಬರು ದೇವತೆಗಳೇ, ಮಗ ಹುಟ್ಟುವಾಗ ನರಕಪಾಲದಲ್ಲಿ ತಲೆ ರಾಕ್ಷಸ. ಗೋವಿಂದ ಭಟ್ರು ರಂಗಭೂಮಿಗೆ ಪ್ರವೇಶ ಮಾಡಿ ಒಂದು ವೇಷ ನೋಡ್ಬೇಕು ನೀವು, ನೆನಪಿದೆ ನನ್ನ ಕಣ್ಣಲ್ಲಿ ಈಗಲೂ ಕುಣಿತಾ ಇದೆ. ಗೋವಿಂದ ಭಟ್ರು ಕುಣಿತಾ ಇರೋದು ಹಾಕಿ ಬಟ್ಟೆ ಎಲ್ಲ ಹಾಕಿ ಒಂದು ಬಿಳಿ ದೊಗಲೆಯನ್ನು ಕೆಳಗೆ ಇಳಿಸಿಬಿಡುದು, ಸಾರಿ ಕಪ್ಪು ದೊಗಲೆ. ಆ ಕಪ್ಪು ದೊಗಲೆ ರಾಕ್ಷಸ ಎಂಬುದಕ್ಕೆ ಒಂದು ಸಂಕೇತ, ಉಳಿದದೆಲ್ಲ ಮಾಮೂಲು ವೇಷ. ಅದು ಎಷ್ಟು ಚಂದ ಕಾಣ್ತಿತ್ತು ಅಂತಂದರೆ, ದೇವತೆಗಳು ಅಪ್ಪ ಅಮ್ಮ, ಮಗ ರಾಕ್ಷಸ, ಸಾಯುವುದು ಕೊನೆಗೆ ಅಪ್ಪ ಅಮ್ಮನಿಂದಲೇ, ಕೃಷ್ಣ ಮತ್ತು ಸತ್ಯಭಾಮೆಯಿಂದಲೇ ಸಾಯುವುದು ನರಕಾಸುರ. ಇದು ಅಮೃತರ ಅತ್ಯದ್ಭುತ ಕೊಡುಗೆ. ಆದರೆ ಗಿರೀಶ್ ಕಾರ್ನಾಡರು ಮಾಡಿದಾಗ ಅವರಿಗೆ ಜ್ಞಾನಪೀಠ ಬಂತು, ಶೇಕ್ಸ್ಪಿಯರ್ ಮಾಡಿದಾಗ ಇಂಟರ್ನ್ಯಾಷನಲ್ ರೆಪ್ಯುಟೇಷನ್ ಬಂತು, ಅಮೃತರಂಥವ್ರು ಯಕ್ಷಗಾನದಲ್ಲಿ ಮಾಡಿದಾಗ ನಮಗೆ ಅದನ್ನು ಆ ಮಟ್ಟಕ್ಕೆ ತಗೊಂಡು ಹೋಗಲಿಕ್ಕೆ ಆಗಲಿಲ್ಲ. ಅದು ಅಮೃತರ ಸಮಸ್ಯೆ ಅಲ್ಲ, ಅದು ನಮ್ಮ

0: ಮೆಸೇಜ್. ಸೊ ಹೀಗೆ ಅಮೃತರು ಯಕ್ಷಗಾನಕ್ಕೆ ಕೊಟ್ಟ ಡೈಮೆನ್ಷನ್, ತುಳುಗೆ ಕೊಟ್ಟ ಡೈಮೆನ್ಷನ್, ವೈಚಾರಿಕತೆಯನ್ನು ಮುಂದೆ ತೆಗೆದುಕೊಂಡು ಹೋದ ಡೈಮೆನ್ಷನ್ ಏನಿದೆ, ನನ್ನ ಒಂದು ಕಾಮನ್ ಸೆನ್ಸ್ ಪ್ರಕಾರ ಕರಾವಳಿಯ ಇವತ್ತಿನ ಕರಾವಳಿಗೆ ಮಾರ್ಗದರ್ಶಕವಾಗಬಹುದಾದ, ಇನ್ನು ಮುಂದಿನ ಒಂದು ಶತಮಾನಗಳ ಕಾಲ, 100 ವರ್ಷಗಳ ಕಾಲ ನಮ್ಮ ನಿಮ್ಮಂಥವರಿಗೆ ಮಾರ್ಗದರ್ಶನ ಮಾಡಬಲ್ಲ ಮುನ್ನೋಟ ಇದ್ದ ಲೇಖಕ ಅಮೃತರು. ಅವರು ನನ್ನ ಗುರುಗಳಾಗಿದ್ದರು, ನನ್ನ ಸ್ನೇಹಿತರಾಗಿದ್ದರು. ನನ್ನ ಕಾಗೆ ಮುಟ್ಟಿದ ನೀರು ಬಂದಾಗ ಒಂದು ಫೋಟೋ ಕಳಿಸಿದ್ರು ನನಗೆ, ಬಹುಶಃ ರಾಜಿ ಕಳಿಸಿದ್ರು. ಮನೆಯಲ್ಲಿ ಆ ಪುಸ್ತಕ ಬಂದ ತಕ್ಷಣ ಓದಿದ್ದಾರೆ ಅವರು, ಅದು ನನಗೆ ಒಂದು ಪತ್ರ ಕೂಡ ಬರೆದ್ರು. ಆದರೆ ಆ ಪುಸ್ತಕವನ್ನು ಇಟ್ಟು ಹೀಗೆ ನೋಡಿ, ಅದು ಒಂದು ಗುರುಗಳು ಸೆಲೆಬ್ರೇಟ್ ಮಾಡುವಂದರೆ ಸಮಥಿಂಗ್ ಅಮೇಝಿಂಗ್ ಅಂತ ಹೇಳುದು. ನಾನು ಡೆಲ್ಲಿಯ ನನ್ನ ಜೆಎನ್ಯುನ ಫ್ರೆಂಡ್ಗಳಿಗೆ ಹೋಗಿ ಅವ್ರು ಭಾಳ ಇಸ್ ಇಟ್ ಟ್ರೂ, ಇದು ಹಿಂಗೆ ಆಗ್ಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದರು. ನಾನು ಹೇಳಿದ್ದೀನಿ ವಾಟ್ ಇಸ್ ಇಟ್. ಅವರು ಫೋಟೋ ಪುಸ್ತಕ ಹಿಂಗೆ ಇಟ್ಕೊಂಡು, ನರ್ಮದಾ ಮೇಡಮನ್ನ ಪಕ್ಕ ರಾಜಿ, ಆಮೇಲೆ ನಮ್ಮ ಎಲ್ಲರೂ ಮಕ್ಕಳದು, ಆಮೇಲೆ ಎಲ್ಲರನ್ನು ಸುತ್ತ ಮೊಮ್ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು. ಅಂದರೆ ಹಿ ಸೆಲೆಬ್ರೇಟೆಡ್ ಮೈ ಬುಕ್ ವಿತ್ ಹಿಸ್ ಫ್ಯಾಮಿಲಿ. ಒಬ್ಬ ಗುರು ಎಲ್ಲ ಫ್ಯಾಮಿಲಿಯವರು ಜಯಿಸ್ಕೊಂಡು ನಾನು ಬರೆದ ಒಂದು, ಅದು ಮಹಾಪುಸ್ತಕ ಏನೂ ಅಲ್ಲ, ಎಲ್ರಿಗೂ ಗೊತ್ತಿದೆ. ಅದು ಶಿಷ್ಯನ ಮೇಲೆ ಅವರಿಗಿರುವ ಪ್ರೀತಿ. ಅದು ಪುಸ್ತಕ ಅದ್ಭುತ ಪುಸ್ತಕ ಅಂತ ಅಲ್ಲ, ಪ್ರೀತಿ. ಅದು ಇಂಥ ಪ್ರೀತಿ ಪಡೆದ ನಾವು ಧನ್ಯರು. ಇವತ್ತು ನನಗೆ ಅವರ ಫೋಟೋಕ್ಕೆ ದೀಪ ಉರಿಸುವಾಗ ತುಂಬ ನೆನಪಾಯಿತು, ಕ್ಷಮಿಸಿ. ನಮಸ್ಕಾರ.
1: ಇಷ್ಟವರೆಗೆ ಅಮೃತಾನುಸಂಧಾನದಲ್ಲಿ ಮಾತನಾಡಿದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಇವರ ಮಾತುಗಳನ್ನು ಕೇಳಿದಿರಿ. ಇದು ರೇಡಿಯೋ ಸಾರಂಗ 107.8 FM, ಬಣ್ಣ ಬಣ್ಣದ ಬದುಕು.

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ ಈ ಕಾರ್ಯಕ್ರಮದಲ್ಲಿ ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನ. ಭಾಗವತರು ರವಿಚಂದ್ರ ಕನ್ನಡಿಕಟ್ಟೆ, ಚೆಂಡೆ ಹಾಗೂ ಮದ್ದಳೆ, ಕುಮಾರ ಸುಬ್ರಹ್ಮಣ್ಯ ಭಟ್ ಒಳಕುಂಜ, ಚಂದ್ರಶೇಖರ ಗುರುವಾಯನಕೆರೆ. ಪಾತ್ರವರ್ಗದಲ್ಲಿ ಡಿ ಮನೋಹರ್ ಕುಮಾರ್, ವಿನೋದ್ ರೈ ಸೊರಕೆ, ತಿಲಕ್ ಹೆಗ್ಡೆ, ಡಿ ಸಂತೋಷ್ ಕುಮಾರ್, ಶಶಿಧರ ಬಾಚಕೆರೆ, ದಿವಾಕರ್ ರೈ, ದಿನೇಶ್ ಕೋಡಪದವ್, ಎಂಕೆ ರಮೇಶ್ ಆಚಾರ್ಯ, ಸಂಜಯ್ ಕುಮಾರ್ ಗೋಣಿಬೀಡು, ಕಡಬ ಶ್ರೀನಿವಾಸ್ ರೈ. ಈಗ ಶ್ರೀಮತಿ ಶ್ರೀಪತಿ ಈ ತುಳು ಯಕ್ಷಗಾನದ ಕೊನೆಯ ಕಂತು.

ಇಂಪೋ ಲಾಗುತ್ತೋ

0: ಚಿನ್ನ ಬಾಲನ್ ಹೊರಿತೊಂಡ್ರೆ ತೀರ್ತಿದ್ದಿ ಭಾಗ್ಯಹೀನರಾಯಣಂತನೇ ಈ ನಮ ಈ ಆ ಬಾಲನ್ ದಾರಿ ಮುಟ್ಟರೆ ಬೋಲಿತ್ತು ಆ ಬಾಲನ್ನು ಮುಟ್ಟಿನ ಯೋಗ ಭಾಗ್ಯ ನಂಜಿ
1: ಕೈಟ್ಟು ಬರ್ತೀನ ಒಂದೇ ತಪ್ಪು ಬಾಯಿ ಬರ್ತಿಲ್ಲ ಕಣ್ಣಿರಿಯಲ್ಲಿ ಎಂತ ಬಾಲಿ ನಾನು ಮುಕ್ಕುತ್ತೀನಿ ನಾನು ಕೊಟ್ಟಾದ ಅಲ್ಲ ಬಾಳ ಅಲ್ಲ ನಾರಾಯಣ ಆ ಪಾತ್ರ ಬರ್ತದಂತೆ
0: ಸಮಾಧಾನ
1: ತಪ್ಪು
0: ಸಮಾಧಾನ ಮಲ್ತನು ಇಷ್ಟೇ ಸಮಾಧಾನನೇ ಪ್ರಾಮುಖ್ಯ ದೇವರು ನಮ್ಮ ಹಣೆಟಿಂಚ ಬರೆದಿತ್ತಿಲ್ಲ ಇಲ್ಲಿ ತಪ್ಪ ಯಾರಾಪಿಸ ನೀ ಬಾಲೆ ಹೆಂಕಿ ಬಾಲೆ ದೇವರು ನಮ್ಮ ಹಣೆಟಾತೆ ಬರೀತೀನಿ ಬಲಪು

0: ಎಂಚಿನ ಕಣ್ಣು ಕಟ್ಟಿರ್ನ ಕರ್ಮ
1: ಯಥಾರ್ಥ ವಿಚಾರ ಆಲೋಚನೆ ಮಾಡ್ಕು. ಆ ಬಾಲ ಏರ್ನ ಬಾಲೆ
0: ಬಾಲ ಅಲ್ಲನೆ ಇತ್ತ
1: ಅಲ್ಲ ಬಾಲೆ ನಾಳೆ ಮುಖ್ಯಮಂತ್ರಿ ಇತ್ತ ಆಲೆಗೆ ಅಲ್ಲನೇ ಬಾಲ ಅಂದ್ ಗೊತ್ತಾಡ ಈ ಬಾಲ ಬಿಕ್ಕುಂಡ
0: ಅವ ಎಂಚ ಗೊತ್ತಾಪನ ಬೋಡತ್ತ ಎಂಚ ಗೊತ್ತಾಪುಂಡಣ ಎರಡತ್ತ ಬಾಲೆ ಉಳಾಯಿನಿ
1: ಅವಾಗ ಸತ್ಯ ಸಂಗತಿ ನಿನ್ನೆ ಇನ್ನಿ ಮುಟ್ಟ ಬಂತೀನಿ ಬಂದೇನು
0: ಎಂಜಿನ
1: ಯಾವ ಬಾಲೆ ಕೊನೋಡ್ ಬಣ್ಣ
0: ಅಂದಿ
1: ಯಾನ್ ಮುಸ್ಕು ಬಾಡದು ಭಯನ ಎದುರ್ದಿಕ್ಕೆ ಅಂದಪ್ಪ
0: ಓದೇವರೇ ಬಂಡಾರಿಗಿಡ
1: ಎದುರ್ದಿಕ್ಕಡೆ ಮಾತ್ರ ಈ ಪುನಃ ತೈತನ ಬಾಲೆ ನಾನು ಹೊತ್ತು ಓದಿದ್ದ
0: ಅಂದಿ
1: ಹೌದಾದದ್ದು ಕೇಳಿ ಯಥಾರ್ಥ ವಿಷಯ
0: ಅಯ್ಯೋ
1: ಆಯನೇ ತನ್ನ ಕೈಯಾರೆ ಬಾಲಿನ ಕೊಡತದ ಕೊರಿ ನಾನು ಬಾಲಿನ ಕೊಡ್ತೇನೆ ಆಯನೆಯ ಆಲೆಗೆ ಪುಟ್ಟರ ಬಾಲೆ ಈ ಬಾಲೆ ಅಂದಿ ಆಲೆಗೆ ಗೊತ್ತು ಚಿನ್ನಾಡಲ ಕಣ್ಣರಿಯದಿದ್ದರು ಕರುಳರಿಯದಿ ಆ ಕರ್ಲದ ಸಂಬಂಧ ಒಬ್ಬರದು ಗೋಪಣ
0: ಅಂದ
1: ಇತ್ತ ನಿನ್ನ ಬಾಲನೇ ಎನ್ನ ಪಲಿನ ಬಾಲೆ ಪಣಪುಣ ಮೋಕೆಡ್ ಬತ್ತದಾಲೆ ಅವನು ಪೊರ್ತುಗು ಅನ್ನ ಮನಸ್ಸಿಗೆ ಬೇಜಾರಾಪ್ಲೆ ಕೈ ನಡತ
0: ಸರ್ವನಾಶ ಆದ ಹೋಯ್ತು ಅಲ್ಲಿ ಮುಂದಿತ್ತೆ ವಿಷಯ ನಿಜ ಗೊತ್ತಾಯ್ನೆ ಅಲ್ಲ ಕಂಡನದು ಕಂಡನೆ ಗೊತ್ತಾಯ್ನ ವಿಚಾರ ಒಂದೇದಿರು ಕಣ್ಣ ಬುದ್ಧಿಗಿರಿಗೂ ಗೊತ್ತಾವಂದೇ ಉಪ್ಪುಣಿ ಹುಟ್ಟು ರಟ್ಟಾವಂದೇ ಉಪ್ಪುಣ ಅಪಗ ನಮ್ಮ ಪರಿಸ್ಥಿತಿ ಒಡೆಗೆದ್ದು ಮುಲ್ಪದ ಅಧಿಕಾರ ಪಟ್ಟಾಯಗ ಗೋಪುಣ ಇದ್ದ ಇಲ್ಲ ಇನ್ನ ಆಲೋಚನೆ ಮಾಡ್ಕೊಳ್ತಾಯ್ರಿ
1: ಎಲ್ಲ ದಾನೆ ಹಾವು ಪಣಪಣಕ್ಕೆ ಉತ್ತರ ನಮ್ಮ
0: ಅಂದ
1: ಬಹು ಬತ್ತಲ್ಲ ನಮ್ಮ ಎದುರು ಸಾರ ತಯಾರವಳು ಅಂಚಾದಿ ಆ ಅಂಚಿನ ತಪ್ಪು ಕೆಲಸ ಮಲ್ಪಾಯ ಪಡ್ಬೋದ ವಿಶ್ವಾಸ ಹೆಂಗೊಳ್ಳಿ
0: ಅವ್ ಹೆಂಗ್ ಗೊತ್ತಿಜಿ ಎಂಕ ಮಲ್ಪಲ್ಲ ಅಧಿಕಾರಕ್ಕೆ ಕೊಡು ಯಾನ ಬಂದ್ಲಿಕ್ಕೆ ಕೇಂದ್ರ ಮಾಡಿದ್ರಿ ಕೊಯ್ ಭಾಷೆ ಕೊಡಿ
1: ಎಲ್ಲ ದಿನ ಬಿಡ್ತಿ ಯಾನ ಇಂಚಿ ಬಂದಾನೆ ಈ ಬಂದಾನೆ ಯಾಪಾಲ್ ನಡ್ಕೋಗ್ತಾನೆ
0: ಅಂದ
1: ದಾದ ಅವ್ರು
0: ಅಪಗಂಡ ದಾದ ಅವಳು ಈರ್ನ ಮೆಗ್ಗೆಗೆ ಗೊತ್ತಾ ಅಂತ ವಿಷಯ ಅಲ್ಲೆ ಗೊತ್ತಾರ ಬಲ್ಲಿ ಗೊತ್ತರ ಬಲ್ಲಿ ದಾದ ಬಂದ್ ಕೊಡು ಈರ್ ಆಗ ವಿಷಯ ಬರ್ದು ಕೇಳು ಈರ್ನ ಮೆಗ್ಗೆ ಆಗಿ ತಾಯಿ
1: ಅಂಚಿನ ಮೆಕ್ಕೆಯನ್ನು ಪಡೆಯೋದು ಯಾರು ಜಮ್ಮನ ಬರ್ತಾರ ಬಿಟ್ಟು ಬರಬಹುದು
0: ಅಂದ
1: ಅಂಚಿನ ಮೆಕ್ಕೆಯನ್ನು ವಿಷ ಮಾಡಿದ ಕೇರೋಣ
0: ನಂಕ ಅಧಿಕಾರ ತಿಳಿದ ಕೇರಳೆ
1: ಯಾನಿತ್ತ ಇವೆ
0: ಕೇರ್ಪುಣೆ ಬದುಕಿ ಯಾರು ಇತ್ತೆ ಬದುಕುವಲ್ಲಾಗಿದೆ ಬಿಡಿ ಯಾರು ಇತ್ತೆ ಉಗಿಯಲ್ಲಾಗಿವೆ ಯಾನ್ ಸೈಪೆ
1: ಎನ್ನ ಬದುಕು ಬಡಿದು ಬಂದ ಈ
0: ಅಂದ
1: ನೀನು ಬಿಡ್ತಿ ಎನ್ನ ವ್ಯವಹಾರ ಬೋಡೆತ್ತಿ ಓವೇನು ಹಂಡಲ ಅವೇನು ಕೇನು
0: ಅಂದತ್ತ
1: ಈ ಬೋಡಿಗೋಸ್ಕರ ಓವೇನು ತ್ಯಾಗ ಮಾಡ್ಪಾರತ್ತಾರೆ
0: ಅಂದತ್ತ ಆಲೆಯನ್ನು ಕೆರಡುಂದಿಜ್ಜಿ ಆಲೆ ತಲ್ಲ ಕೊಂಡು ಒಂದು ಹೊತ್ತ ಬುಕ್ಕ ನಮ್ಮ ಕೈ ತೊಲಾಯತ್ತ ಉಪ್ಪುನು ಈರ್ನ ಮೆಗ್ಗೆ ಮಾತ್ರ ನಮ್ಮ ಕಣ್ಣ ದುಂಬು ಬದುಕ ದುಪ್ಪೆರವಲ್ಲಿ
1: ಒಂದು ಮರ ಮರೈತಿ ಕೆರ್ರ ಫೋನ್ ಓಲ್ಲ ಕೆರ್ಪುಣ ಜನ ಪ್ರಯತ್ನ ಬರ್ತಾ ಅಂದ್ರೆ ಊರ್ದಕ್ಕೆ ಗೊತ್ತವಣ ದೀಡುವರೆ ನಾನು
0: ಸಂಗತಿ ಮಲ್ಪಳೆ ಒಂದು ಪೇರಿಗೆ ಪಣಿತು ವಿಷ ಬಾರ್ದು ಕೊಡ್ತಾಪ್ಪ
1: ಮುಗಿಯಂಡೆ
0: ಎಂಕೆ ಕೊರ್ಪಾರ ಅಂದ್ರೆ ದಾನೆ ಒಂದೇ ಮನಸ್ಸು ಯಾರು ಮಳೆ ಕೇಳ ಬರ ಕೊರ್ಪಾರ ಯಾರು ಇದ್ದ ಸೈಪೆ ಸೈಪೆ ಅಂತ ಕೈವೇನೆ
1: ವಿಷ ಕೊರೋಡ
0: ಹೊರಡೆ
1: ವಿಷ ಎಂಚೆ ಕೊರ್ಪುಡಿ
0: ಎಂಚೆ ಕೊರ್ಪುಣಿ ಒಂದು ಪಾತ್ರ ಬಾರ್ದು ಕೊರ್ಪು ತಯಾರು ಮಾಡ್ತು ಮಾತ ಯಾರು ಕೊರ್ಪೆ ಅವನು ಕೊಡೋದು ಕೊರಿಯಾರ ಹತ್ತಿಗೆ ತಗೋದಕ್ಕ ಮಾತಿರ್ಬೇಕು.

0: ಆಯ್ನ ಆತ ಬೇಕು ಯಾನೆ ನಿನ್ನ ಮೌಲ್ಯ ಇಟ್ಟು ಒಂದು ಜನಕ್ಕೆ ಕಿಚ್ಚಿ ಅಂತಲೇ
1: ಸೈಪರ ನಿರ್ಧಾರಕ್ಕೆ ಬೈದರೆ ಇರಿ ಸೈಪರ ಇರಿ ಈ ಪ್ರಪಂಚ ಇರಿ ಕಡೆ ಮುಂದೆ ಯಾರು ಬದುಕೊಡಿ
0: ಬದುಕೊಡು
1: ಬದುಕೊಡಿ ಆ ಬದುಕಿ ಗೋಡೆ ಬದುಕಿ ನನ್ನ ಬದುಕಿಗೆ ಅರ್ಥ ಉಂಡಿ ಇರಿನ ಕಡೆ ಉಂಡಿ ಈ ಪ್ರಪಂಚ ಬದುಕುರಂತಿನ ಚೈತನ್ಯ ಎಂಕು ಶಕ್ತಿ ಹೆಚ್ಚಿ ಇರನ ಕಡೆ ಒಂದು ಯಾರು ಬದುಕುಜಿ ಎಂಕು ಬಡ್ಚಿ ಆ ಜೀವನ ಎಂಕು ಬಡ್ಚಿ ಅನ್ನು ಮುಂಜಿ ಮಾತ್ರ ನೆನಪುದೀನಿ ಇನ್ನ ಫಲ ಈಗ ಓಡಾದಿ ಇರಿ ಅಕ್ಕಲು ಕೊರಪು ನಂಚಿನ ವಿಷಯ ಇರಿ ಪರಿಹಾರ ತಯಾರಾದಿಲ್ಲ ಯಾನು ಈ ಪ್ರಪಂಚದ ಯಾರು ಬದುಕೊಳ್ಳಿ ಕಣ್ಣನ್ನು ಮುಡಿದಿಕೊಂಡ ನಮ್ಮ ಜೀವನ ಎಂಚ ಒಂದು ತುಡಾರು ಬೊತ್ತೊಡು ನಾನು ಕೇವಲ ನಿನ್ನೆ ಇತ್ತಿಲ್ಲ ಯಾವುದು ಐಕೆ ಎಣ್ಣೆ ಲಬೋಡು ಈರು ನಿನ್ನೆ ಲೆಕ್ಕ ಅಂದ ಈರಿನ ಒಟ್ಟಿಗೆ ಎಣ್ಣೆ ಲೆಕ್ಕ ಇತ್ತದೆ ಆ ತುಡಾರು ಬೊತ್ತು ನಲ್ಪ ಯಾಲ್ಲ ಉಪ್ಪಿ ಐಕೆ ಕೂಡ ನೀನು ಪಂಚ ಉಪಕಾರ ಮಲ್ಪೋರಿ
0: ಒಂದು ಉಪಕಾರ ಸಲ್ಪು ನಂಚಿನ ಎರಡು ದಾಟ ಮಲ್ಪಿರತ್ತೀನಿ ಎರಡು ಎರಡು ಎಣ್ಣೆ ತಾಲಚ್ಚಿ ಎಣ್ಣೆ ತಾಲಚ್ಚಿ ಮಂಜಿ ನಿಲ್ಕು ಉಪ್ಪು ಕೊರ ತೀರ್ಜಿ ಬೈಕು ಗುಂಡು ಕೊರ ತೀರ್ಜಿ
1: ಕೊಡ್ಚಿ ಕೊಡ್ಚಿ ಊರ ಕೊಡ್ತಾರೆ ಹೆಂಗು ದಾಲ ಕಮ್ಮಿ ಆಗಿದೆ ಆಗ ಒಂದೇ ಹಾಕಿ ಎಂದು ಪಾತ್ರೆ ನೋಡು ಪಾತ್ರ ಕೊಡ್ಲಿ
0: ಅದು ಕೊಡ್ಕೆ
1: ಎಲ್ಲದ ದಿನ ಎಲ್ಲ ಅಣ್ಣೆಲ್ಲ ಅತ್ತಿಗೆಲ್ಲ ಕೊರ್ಪುನ ಆ ಪಾಯಸ ವಿಷದ ಪಾಯಸ ನೀರು ಪರ್ಪರತ್ತೆ ಇನ್ನ ಬದುಕಿನ ಪಟ್ಟು ನೀರಿನ ಒಟ್ಟಿಗೆ ಇತ್ತಿನಾಲಿ ಯಾರು ನೀರು ಪರ್ಪುನ ವಿಷಕ್ಕೆ ಅರ್ಥ ವಿಷ ಎಂದು ಕೊರ್ಪರೆ
0: ಜನ್ಮ ಸಾರ್ಥಕಾಂಡಿ ಎನ್ನ ಜನ್ಮ ಸಾರ್ಥಕಾಂಡಿ ನಿನ್ನ ಕೈ ಬತ್ತಿನ ಕೊರತು ಯಾರು ಮಂಡಿನ ಬಂದೆ ಎನ್ನ ಸೌಭಾಗ್ಯ ಲಕ್ಷ್ಮಿ ಹಾಂಡ ಕೈ ಬತ್ತಿನ ಗುಣದಿಗಿಲ್ಲ ಅನ್ಯಾಯ ಮಲ್ತೆ ಕೈ ಬತ್ತಿನ ಗುಣದಿಗಿಲ್ಲ ಅನ್ಯಾಯ ಮಲ್ತೆ ನಿಕ್ಕು ವಿಶ್ವಾಸಘಾತಕ ಮಲ್ತೆ ನಿನ್ನ ಮಕ್ಕಳಲ್ಲಿ ಆನೆ ಮಾನ ಅಂದಿತ್ತ ಬಾಲೆ ನಿನ್ನ ಕೈತಲ್ಲಿ ಈ ಸೈತಿನ ಸೈತಿನ ಬೀಳ್ತಿತ್ತ ಆ ಸೈತಿನ ಬಾಲೆ ನಿನ್ನತ್ತ ಆ ಮಾನ ಅಂದಿತ್ತ ಬಾಲೆ ನಿನ್ನ ಯಾನೆ ಎನ್ನ ಅಣ್ಣ ಅಂದ್ಕೊಂಡು ಸೈತಿನ ಬಾಲೆನ ತಿಗಲಿಗೆ ಒತ್ತು ಬಂದದ್ದು ತಿಗಲೆ ತಿಗಲೆ ಮುಂಡ ಮುಂಡಗೆ ಹಾಕೊಂಡು ಅಯ್ಯೋ ಎನ್ನ ಬಾಲೆ ಎಲ್ಲ ಕೈ ತತ್ತದು ಕೊಂಡೆ ದೇವರೇ ದೇವರ ಪಾದನ ಸೇರುಂಡು ಎನ್ನ ಬಾಲೆ ಎಲ್ಲ ಕರ್ಲ ಕೊಡೆ ಎನ್ನ ಕೈ ಮುಂದೆ ಕೊಂಡು ತಿಗಲೆ ತಿಗಲೆ ಹಾಕೊಂಡು ಬರ್ಕೊಳಗಲ್ಲ ಇಲ್ಲ ಕಲ್ಲು ಹಾಕಂತಿನ ಮನಸ್ಸು ಕರಗಿ ಜತೆ ಒಂದು ಬಾಲೆ ತಿದ್ದಿನ ಬಾಲೆ ಸೈತಿನ ಬಾಲೆ ಸೈಪುಣ ತಿದ್ದಿನ ಉರಣೆ ಗುಲ್ಪುನ ಬಾಲೆ ಆ ಬಾಲೆ ಗುಲ್ಪುನಗೆ ಎನ್ನ ಬಾಲೆ ಲಕ್ಕಿನಿಗೆ ಐಕು ಬಿಡದೆ ಅನೇಕ ಐಟ ಆರಾದು ಗೊತ್ತಿನ ಗಾಲಲ್ಲಿ ಪಾತ್ರೆ ಬಂಡಲ್ಲಿ ನಿನ್ನ ಬಾಲಿನ ಮುಕ್ಕುದು ತಿಂತ ಎನ್ನ ಬಾಲೆ ಮತ್ತೊಂದಿ ಎನ್ನ ಬಾಲಿನ ಈ ಬಾಲಿನ ಬತ್ತದು ಬತ್ತಂದು ಎನ್ನ ಅನ್ನೇ ಕಲುವೆ ಹಾಕಿ ಎನ್ನ ಅತ್ತಿಗೆ ಬರ್ಚಾಂದ್ರೆ ಬಂದ್ಬೇರಿ ಐದಿಗೆ ಯಾರು ಬದುಕೊಂಡೆ ಅಂತ ಬದಲಿಗೆ ಏನು ಸರಿಪಡೇ ಹೇಳ್ತೆ ಆ ಕಾರಣ ಎನ್ನ ಅಣ್ಣನೇ ಕಲುವೆ ಬರ್ಕೊಡ್ತೀಯ ಎನ್ನ ಅಣ್ಣನೇ ಕಲುವೆ ಬರ್ಕೊಡ್ತೀಯ ಎನ್ನ ಅಣ್ಣೇ ಕಲುವೆ ಅರವಲ್ಲಿ ಎನ್ನ ಅಣ್ಣಗೆ ಬಿಡ್ಚಂದ್ರ ಪಾತ್ರೆ ಎಲ್ಲ ಬದಲಿ ಎಲ್ಲ ಅಣ್ಣಗೆ ಬಿಡ್ಚಂದ್ರ ಪಾತ್ರೆ ಬದಲಿ ನಮ್ಮ
1: ಅರ್ಧಗಳಿಗೆ ಎನ್ನ ಎನ್ನ ಬಂದು ಸುಡ್ದ ಅವರ ಯಾರು ಮಟ್ಟಿನ ಪಾತ್ರೆ ಸತ್ಯ ಎನ್ನ ಬಾಲೆನ ಆರನ ಕೈಯಿಂದ ಒಯ್ತದ ಕಣಪ್ಪ ಎಂದು ಅನ್ಬೋದಂತೆ ಎನ್ನ ಮನಸ್ಸಿಗೆ ಬೇನೆ ಅವನು ಆ ವ್ಯವಹಾರ ಮಲ್ಪಿಟ್ಟು ಕಾರಣ ದಾರಿ ಗೊತ್ತೇ ಎಲ್ಲ ಅಕಲು ಕೊರ್ಪುಣ ವಿಸತ್ತ ಪಾಯಸ ನೀರ್ಲ ಬರ್ಪುರಿ ಅಲ್ಲ ಬರ್ಪೆ ನಮ್ಮ ರಡ್ಡಿ ಜನ ಸೈಪ ಸೈಪುಣೇಟ ಅರ್ಧಗಳಿಗೆ ಆ ಬಾಲೆ ನಮ್ಮ ಒಂದು ಪಂಡಿತ ಆಯ್ತ ಭವಿಷ್ಯತ್ತಿನ ತಾಯಿ ಅನ್ಕೆರಡಿ கால மாட்டேங்கிறாங்கள என்ன பால
0: அரமணி கொடுத்து காடனு சேர்ந்து பொறுத்து குடிச்சு நம்ம இருவேறு ஒஞ்சாது ஆ ராத்திரத்தை கொஞ்சம் நினைப்பு நின்னா முகளும் தெளிக்க நின்னா செயலத நோட்ட ஆ நோட்டு நிக்கல இது தூவோடு ஆசை வேண்டியா என்ன மோகனை தூது வர தெளிப்பியா என்ன பங்காரத்தா என்ன ஜீவத்தை என்ன ஜீவத்தா என்ன மோகனை தூது போன தெளிப்பியா

0: Gaga.
1: ಮೈತನಾ ಎಂಚವಲ್ಲಪ್ಪ ಸೌಖ್ಯನಾ
2: ಸೌಖ್ಯ ತೂಣ ಗೊತ್ತಾಗ್ಬಿಟ್ಟು ಅವ್ನು ಕೇಳ್ರ ಕೂಡ
1: ಪಾಪ
2: ಭಾರಿ ಸಂತೋಷ ನಮಗ್ಯ ತೂಲ ನರಮಾನನ ಜೀವನ ಈ ನಿತ್ತಲಕ್ಕೆ ಎಲ್ಲೇ ಕೊಡುದು ಪಂಡ್ರೆ ಅಬ್ಬಿ ಅತ್ತ ಆಡ ಏನ್ ಕೊಂಚ ಆಶೆ ಮಧ್ಯ ನಿನ್ನಲ್ಲಿ ಮನಸ್ಸಿನ ಸಂತೋಷ ಮಾಡ್ಕೊಡು ನಿನ್ನ ಬಾಯಿ ನಂಜಿ ಚೀಪೆ ಮಾಡ್ಕೊಡು ಪಡ್ಕೊಂಡು ನಂಜಿ ಪೆರಿಯ ಆಸೆ
3: ಐಕೆ
2: ಯಾಣಂಜಿ ದೇವಸ್ಥಾನಕ್ಕೆ ಹೋದು ಎಂಟಂಜಿ ಸೇವೆ ನನ್ನ ಮೆಗ್ಗಿನ ಬಗ್ಗೆ ನನ್ನ ಮೆಗ್ಗೆನ ಲೋಕೋತ್ತರ ವೀರ ಅವರು ನನ್ನ ದುಮ್ಮುಗು ಮುಂಪದ ಉತ್ತರಾಧಿಕಾರಿ ಎಂಟು ಹೆಚ್ಚು ಸಮಯ ಬದುಕು ಎಂದು ಬಂದ ಮನೆ ವಿಶ್ವಾಸ ಇದ್ದ ಮಗ ದಯವಂಡ ಯಾನೆ ಒಬ್ಬ ಒಂದು ಫೀ ನನಗೆ ತಿಕ್ಕಿದ ಆತನೇ ಎಂಟು ಓರ್ವರು ತೋರಿ ಮೆಬ್ರ ಒಂದು ಬಿಚ್ಚದ ಆತನು ಹೋಯ್ ಅಂಚಿ ಇಂದು
3: ಒಂದು ತೈರಾಡು
2: ದೇವಸ್ಥಾನ ಮಲ್ಪಾಯ್ನಂಚಿನ ಪಾಯಸ ಸೇವೆ ಐನಿ ಪರಡು ಬಿಗ್ಗೆ ಅಂತ ದೇವರಿ ನಾನು ಎಡ್ಡ ಮಲ್ಪಡು ಬಂದಿದೆ ಅದಕ್ಕೆ ಕೊರೋದಲ್ಲೇ ಸಂತೋಷ
3: ಅಣ್ಣ ನಿನ್ನಡಂಜಿ ಪಾತ್ರ ಕೇನಡ ಆ ಕಾಲೋಡು ರಾಮಲಕ್ಷ್ಮಣರಿ ಬೇರೆ ತಿರುಗಿ ಕಾರಗ ಪೋಪಣಂಚಿನ ಪೊತ್ತು ರಾಮನ ಬಿರಿಯ ಅಣ್ಣೆ ಪಣಂದಿನ ಅಣ್ಣನ ಬಿರಿಯ ಹೋಯಿ ಅವರು ಆಯನ ಉದ್ದೇಶ ಚಿತ್ರ ಎಣ್ಣೆ ನನ್ನ ಸಂತೋಷ ಡಿಪ್ಪುಡು ಎನ್ನ ಅಣ್ಣನ ಸೇವೆ ನಿನ್ನ ಜೀವನದ ಉದ್ದೇಶ ಕಾರಡಿ ಅಕ್ಲಿ ಇಲ್ಲಿ ಕಟ್ಟದ ಕುಲ್ಲನ ಪೊರ್ತುಗೋ ಸೀತಾದೇವಿಲ ರಾಮದೇವಿಲ ಜತೀತೀರ ಮೇ ಕಾವಲ್ ಕಾತೊಂದಿಟ್ಟಿ ರಾವಣ ಸೀತೆಯ ಕೊಡೆಯನ್ನ ಪೊರ್ತುಗೋ ಇಂದ್ರಜಿತ್ತು ಬಂದ ಇವರಿಗೆ ಬತ್ತಿ ಆ ಪೊರ್ತುಗ ಆಯನ ಕೆರೆ ಏರೆಗಳ ತೀರಿಸಿ ಅತ್ತ ಲಕ್ಷ್ಮಣ ಮಂಡಿಗೆ ಆಯ್ನ ಹೋದು ಬರ್ತೇನೆ ಹೋದ ಆಯನ ಕೆರೆದು ಬತ್ತಿ ಬತ್ತಿ ಬಿಟ್ಟು ಈ ವ್ರತ ನಿನ್ನ ದೆಂಚ ಪಾಲನೆಗೆ ಅವಕಾಶ ನಂಬಿಕೆಯಂಡಿ ಆತುರು ತಾಯಬಂಡಿ ಅಣ್ಣ ಫಲವಸ್ತುಲ ನಾನು ಕೊಯ್ದು ಕೊನದು ಕೊರೊಂದಿತ್ತೆ ಈ ತಿಂದನಂದು ಈ ಕೇಂದ್ರಜ ಯಾನು ತಿಂತಿದ್ದಿ ಈ ಕೊರಂದೆ ಈ ನಿಧಿಯರ್ಧನಂತಿನ ಪೊರ್ತು ಎನ್ನ ಅಣ್ಣಗ ತೊಂದರೆ ಇರಬಲ್ಲಿ ಎಲ್ಲಂದಿ ಸಂತೋಷ ಇಪ್ಪುಡು ಪಡ್ಬಿಡು ಉದ್ದೇಶ ರಾತ್ರಿ ಯಾರು ಕಾವಲು ಕಾತೊಂದಿತ್ತೆ ಈ ಬುಡದಿನೊಟ್ಟಿಗಿತ್ತ ಯಾನು ಬುಡದಿನ ಬುಡಿದು ಬತ್ತಿ ಇತ್ತೆ ಅಂಚಾಟು ವ್ರತಕ್ಕೂ ಅನುಕೂಲ ಅನ್ನಬಂಡಿ ಯಾನಿನ ಈ ಪೊರ್ತು ಮುಟ್ಟ ಅಣ್ಣ
2: ಐದ ಪರಿಣಾಮ ದಾನ ಅಂದ್ರೆ ಒಕ್ಕದ ಕೇಳ ಬಂದ್ಬೇಕು ಕೇಳಿದ್ದೆ
3: ಯಾನು ನಿನ್ನ ಎಲ್ಲಿದೆ ನಿಂಚೆ ಗೊತ್ತು ಇನ್ನು ಈ ಪೊರ್ತು ಮುಟ್ಟಲ್ಲ ರಾಮದೇವರನ್ನ ಮತ್ತೊಬ್ಬ ನಿನ್ನ ಮುಟ್ಟದೆ ಈ ಏನ ಹೆಂಚೆ ಎಲ್ಲಿದಾನ ಹೆಂಗ್ ಗೊತ್ತು
2: ಹೆಜ್ಜೆ ಬಗ್ಗೆ ನಿನ್ನಲ್ಲ ಯಾನು ಏನಿದೆ ಅವೇ ಶ್ರೀರಾಮ ದೇವರ ತನ್ನ ಮೆಗ್ಗಣ ನಿಸ್ವಾರ್ಥ ಸೇವೆ ತೂದು ಆರ್ ದಾದ ಬಂಡರಿ ನನಂಜಿ ಜನ್ಮಡು ಯಾನು ಮಿಕ್ಕಿ ಮೆಗ್ಗೆ ಅದು ಪುಟ್ಟದಲ್ಲಿ ಕಂಡದಿ ಬಲರಾಮದು ಶ್ರೀಕೃಷ್ಣ ಅದು ಪುಟ್ಟದು ಪಲಾಯನ ಪಾತ್ರ ನಡಪಾದ ಕೊರ್ನಂಚಿನ ಆದರ್ಶ ಸಹೋದರರಿ ನನಂಜಿ ಜನ್ಮ ಎಂಕಿ ಇತ್ತಂದ ಮೆಗ್ಗ ಯಾನು ಮಿಕ್ಕಿ ಮೆಗ್ಗೆ ಅದು ಪುಟ್ಟುವೆ
3: ನನಂಜಿ ಜನ್ಮದ ಎನ್ನಿ ನೀಡಿದ ಬದಲಿಗೆ ಈ ಜನ್ಮದ ಅಂತ್ಯದ ದಿನ ಎನ್ನೆಂದಿಲ್ಲೇ ಈ ಕೊರ್ನಂಜಿನ ಪ್ರೀತಿದ ಪಾಯಸ ಕಾದಮ್ಮ
4: ಎಂಚಿನ ಪರದೆ ಮಲ್ಲ ಕ್ಲಿಪ್ನಾಗ ಎಲ್ಲೆಕ್ಲು ತುರುಕು ಪ್ರಸಾದ ಅವಡು ತೀರ್ಥ ಅವಡು ಉಣಸ ಅವಡು ಮಲ್ಪರೆ ಬಲ್ಲಿ ಮಗ ಮುಖ್ಯನ ಭವಿಷ್ಯದ ವಿಷಯ ಆಲೋಚನೆ ಮಲ್ತದೆ ಯಾನ್ಲ ದೇವಸ್ಥಾನಕ್ಕೆ ಹೋದು ಪತ್ತೊಂಬತ್ತು ಅಂದ್ರೆ ದೇವರಿಗೆ ನೈವೇದ್ಯ ಮಲ್ತಿನ ಪಾಯಸ ಪ್ರಸಾದ ನಿಕ್ಲು ಕಣ್ಣನ್ ಬಿಡಿ ದೀರ್ಘಿರ್ಲ ಸ್ವೀಕಾರ ಅಕ್ಲಿ ಪರ್ದಾವಡು ಮಗ ನಿಕ್ಲು ಪರ್ಲಿಲ್ಲ
5: ಪಾಯಸವ ಕೊಡಿದ ರಾಗಲಿಯೇ

0: ಸಾಯಿಸಿ ಮಲ್ತಾರಮ್ಮ, ದಾರಿ ಮಲ್ತಾರೆ.
1: ಪರರಿಗಿಟ್ಟ ಶೂಲ ತನಗೆ ಪಂಡಿತ ಆಚಾರವನ್ನು ಮಾಡ. ಒಕವರಿಗೆ ಅನ್ಯಾಯ ಮಲ್ಪಡು ಒಂದು ಹೆಣ್ಣಿನಕ್ಕೆ ಅನ್ಯಾಯ ಅವಂದೇ ಕುಂದುಚಿ. ದಾಯ ಪಂಡ, ನಿನ್ನ ಅನ್ಯಾವಡಿ ಆಯ್ನ ಬುಡಿದಿ ಅವಡಿ ಈ ಕುಟುಂಬದ ಏಳಿಗೆ ಕೂಡ ಅದು ವಾ ಪ್ರಯತ್ನ ಮಲ್ತಿನಟ್ಲು ನಿಸ್ವಾರ್ಥ ಮನೋಭಾವುಡು ಏರು ಬದುಕು ಬೀರೋ ಅಕ್ಕಲಿಗೆ ಪರಮಾತ್ಮನ ಪೂರ್ಣಾನುಗ್ರಹ ಪ್ರಾಪ್ತ ಆತನ ಪಂಪನೈಕೆ ನಿಕ್ಲೇ ಸಾಕ್ಷಿ. ನಟ್ಟು ನಸ್ತಿತಿ ತಿತ್ತಿನಾಲೆ ನಿನ್ನಕ್ಕೆ ಭಗ್ನ ಮಲ್ತದ ಗುಂಡಲ ಸ್ತ್ರೀಯಸ್ಯ ಚರಿತ್ರ ಪುರುಷಸ್ಯ ಭಾಗ್ಯ ಪಂಟೆ ಈ ಎಡ್ಡಾತ ಸೈತಿನಟ್ಲೇ ಗುಲ್ಪರೆ ಏಪಲ ಬಲ್ಲಿಗೆ ಆಂಡ ಪಂಜಿ ಮನಸ್ಸು ಹೃದಯ ಭಾವ ಪಂಪನ ಇಪ್ಪುಂಡು ನರಮಣಿ ಅಂಚಾದ ಕಣನೀರು ಬರ್ತದೆ ತೆರಿನಕ್ಕೂ ಒಂದು ಪಾಡು ಪಾತ್ರೆ ಪಣತೀರಿ ಮಗ
0: ದಾದಮ್ಮ
1: ಸೈತಿನಕ್ಕೆ ಕಣನೀರು ಪಾಡಿದ ನಿಕಲ್ನ ಸಂಬಂಧದ ಆತ್ಮೀಯರು ಕೋರಿನ ಕಾಣಿಕೆ ಅಂದ್ರೆ ಯಮದೇವರು ಆ ಕಣನೀರಿನ ಆಕಲನ ಬಾಯಿಗೆ ಬಾಡ್ದು ಆ ಜೀವಾತ್ಮಕ್ಕೆ ಬಾಡ್ದು ಅಂತ ಅಂಚಾದು ಉಲ್ಪರೆ ಆ ಒಂದು ದುಷ್ಟ ಜನಕ್ಕೂ ದೂರ ಪೋಯಿ ನಿಕ್ಲಿ ಎಡ್ಡೆನಿನಕ್ಕೆ ನೂದು ಕಾಲ ಸುಕೊಟ್ಟು ಬದುಕೋಡು ಯಾನು ನನ್ನ ಒಂದು ಬೆಳಗ್ಗೆಲ್ಲ ಮೂಲು ಉಂಟೇರೆ ಮನಸ್ಸಿದ್ದಿ ಅಂಚಾದಿ ಯಾಂಗ್ಲವಂಜಿ ಎಲ್ಲಿಯ ಪಾಪ ಕಾರ್ಯ ಮಲ್ತೆ ಮಗನ ಕೇರ್ನಲ್ಲಿ ಯಾತ್ರೆಗೆ ಹೋಗಿ ಕಾಶಿ ವಿಶ್ವನಾಥನ ಸಂದರ್ಶನ ಮಲ್ತದೆ ಅಲ್ಪನೇ ಎನ್ನ ಆತ್ಮಾಹುತಿ ಅವರು
0: ಆ ನಾಸಿಗೆ ನಮ್ಮ ಅಡ್ಡಿ ಬರ್ಕೊಂಡು ಯಾತ್ರೆಗೆ ಅಂದ್ರೆ ಪಿದಂಡಂತೆ ನಾರಿಗೆ ಮಾತ್ರ ವ್ಯವಸ್ಥೆ ಮಲ್ಕೊಂಡಿನ ವ್ಯವಸ್ಥೆ ಅನ್ಮಲ್ತೆ ಆಂಡ ಜನಕ್ಕೆ ಬರ್ಬೇಕೆ ನಾನು ಅನ್ಯಾಯ ದೂರ ಅಂಡೆ ಧರ್ಮ ಒರಿಂಡು ಧರ್ಮ ಒರಿ ನಡೆದಾತ್ರ ಈ ಮಣ್ಣಿಗೆ ಶ್ರೀಪತಿಲ ಶ್ರೀಮತಿಲ ಈ ಮಣ್ಣದ ಕಾಣಿಕೆ ಆದ ಒರಿ ಜನಕ್ಕೆಲ್ಲ ಉಡಲ್ ಇತ್ತಿಲ್ಲ ತುಡರದ ಲೆಕ್ಕ ಪೊತ್ತನ ಏರ್ಬೇಕೆಂಡ ಶ್ರೀಮತಿಲ ಶ್ರೀಪತಿಲ ಆಕಲ ಉಡಲ್ ಶಾಶ್ವತವಾದ ಒರಿಯಾಡು ಅಪ್ಪೆ ಮಂಗಳಾದೇವಿ ನೆನ್ನದು ಕತೆಕ್ಕೆ ಮಂಗಳ ಮಲ್ಪರೆ ಹೋಗ್ತೀವಿ.

0: ಇದುವರೆಗೆ ಇತ್ತೀಚೆಗೆ ಮಂಗಳಾದೇವಿ ದೇವಸ್ಥಾನದಲ್ಲಿ ನಡೆದ ಯಕ್ಷ ತುಳು ಪರ್ವ, ಡಿ ಮನೋಹರ್ ಕುಮಾರ್ ಅವರ ರಚನೆಯ ಶ್ರೀಮತಿ ಶ್ರೀಪತಿ ತುಳು ಯಕ್ಷಗಾನದ ಇದುವರೆಗೆ ಕೊನೆಯ ಕಂತು ಕೇಳಿದಿರಿ. ಕೇಳ್ತಾನೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ 107.8 FM, ಎಂದೂ ಮರೆಯದ ಹಾಡು.

0: ಯಾರ್ಗೋ ಇದು ಸಾವೆಟ್?
1: ನಿಮ್ ಅಪ್ಪನ ಎಣಕಪ್ಪ.
0: ಮತ್ ನನ್ ಮುಂದೆ ಯಾಕೆ ಹೊಡಿತೀಯ? ಬದುಕಿರೋ ಅವನ್ಗೆ ಬ್ಯಾಂಡ್ ಸೆಟ್, ಅವ್ರೆಲ್ಲ
1: ಕುಡಿದ್ ಮಲಗೋರಪ್ಪ.
0: ಓಡದ್ ಎಪ್ಸು ಹುಟ್ಟು

0: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು,
1: ಎಂದೂ ಮರೆಯದ ಹಾಡು. ಓನ್ಲಿ ಆನ್ ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು.
2: ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಎಂದೂ ಮರೆಯದ ಹಾಡು ಕಾರ್ಯಕ್ರಮಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಮೊದಲನೇದಾಗಿ ಅಮೃತ ವರ್ಷಿಣಿ ಚಿತ್ರದ ಬಲೆ ಬಲೆ ಚಂದದ ಚೆಂದುಳ್ಳಿ ಹೆಣ್ಣು ನೀನು, ಈ ಹಾಡನ್ನು ಹಾಡಿದ ಗಾಯಕರು ಎಸ್ಪಿ ಬಾಲಸುಬ್ರಹ್ಮಣ್ಯಂ, ಸಾಹಿತ್ಯ ಕೆ ಕಲ್ಯಾಣ್ ಇವರದು, ಸಂಗೀತ ದೇವಾ.

ಬದುಕು ಮಾಮೂಲಿ ದರೋಡಿಗೆ ಓಡಿ ಬಂತು ಪುಷ್ಪಕ್ಕು. ಬಿಡಿಎ ಸೈಟಿನ ರೇಟು ಈಗ ಎಷ್ಟಿದೆ? ಎಂಪೈರ್ ಸ್ಟೇಟ್ ಬಿಲ್ಡಿಂಗ್ ಗಿಂತ

0: ರೇಡಿಯೋ ಸಾರಂಗ್ 107.8 FM ಎಂದೂ ಮರೆಯದ ಹಾಡು. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮ್ಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

Radio Sarang 107.8 FM.

0: Sarang 107.8 FM
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಿಲ್ಲ ರೀ ಇತ್ತ ಕೆಲವು ತುಳು ಪದಕ್ಕೂ ಏನೊಂದು ಬರ್ಕ.

ಒಂಚೂರು ಇಂಚಿ ಕೆನ್ಲೆಗೆ ಯಾರ್ ನಿಖಿಲ ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾ ಪಾತ್ರದಲ್ಲೇ 107.8 ಇನ್ಮಾ ಎಫ್ಎಂ ಸಾರಂಗ್ ನಿಖಿಲ್ ಮಾತಿರ್ಲಿಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ ರಂಗದ ಬದುಕು ಯಾಪಲ ಪ್ರೀತಿ ಉಪ್ಪಡ್ತು.

ಈತನೇಟ ಜಾನಪದ ಪದನು ಕೇನನು ಬತ್ತರೆ ಇಡೆಗ್ ಇನಿತ ತುಳು ಪ್ರಸಾರ ಮುಗಿಂಡ್ ನನ ದುಂಬುದ ತುಳು ಪ್ರಸಾರಡು ತಿಕ್ಕುಗ ಆತನೇಟ ಕೇನಂದುಪ್ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಪದಕ್ಕೆ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮ.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮತ್ತೆಲ್ಲ ಇಲ್ಲಿ ಮುತ್ತು.
2: ಆ ಹಾಡಲ್ಲಿದೆ ಏನೋ ಜನಪದ ಗಮ್ಮತ್ತು, ಸಾರಂಗದ ಈ ಹೊತ್ತು ಜನಪದ ಗಮ್ಮತ್ತು.

ಚೊಚ್ಚಲ ಹೆರಿಗೆಗೆ ಹೋದವಳು ತೌರಿನ ಮಣ್ಣಲೆ ಮಲಗಿದಳು. ಚೊಚ್ಚಲ ಹೆರಿಗೆಗೆ ಹೋದವಳು ತೌರಿನ ಮಣ್ಣಲೆ ಮಲಗಿದಳು. ಗತಿಸಿದ ಮೂರೇ ದಿನಗಳು.

ನಾನು ಕುಂಬಳೆ ಸಿದ್ದರಾವ್ ಮಾತಾಡ್ತಾ ಇದ್ದೇನೆ. ನೀವು ಕೇಳ್ತಾ ಇದ್ದೀರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.

ನಾನು ಯಕ್ಷಗಾನ ಕಲಾವಿದ ಸೂರಿಕಮೇಲ್ ಗೋವಿಂದ ಭಟ್. ನೀವು ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.